ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಜ್ಯೇಷ್ಠ ಮಾಸದ 30ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 20ನೇ ತಾರೀಕು ಶನಿವಾರ. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶುಭೋದಯ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಈಗ ಸಮಯ 5:57:10. ಶುಭ ನುಡಿ. ಮಾತು ಸಂಬಂಧವನ್ನು ಬೆಸೆಯುತ್ತದೆ, ಹಾಗೆಯೇ ಹಾಳು ಮಾಡುವ ಶಕ್ತಿಯನ್ನೂ ಹೊಂದಿರುತ್ತದೆ. ಹಿತವಾದ ಮಾತು ಮಿತವಾಗಿದ್ದರೆ ಸುಖ ಸಂತೋಷ ಇರುತ್ತದೆ, ಅತಿ ಮಾತು ವಿರಸಕ್ಕೆ ನಾಂದಿಯಾಗುತ್ತದೆ. ಹೀಗೆಂದವರು ಎ.ಆರ್. ಕೃಷ್ಣಶಾಸ್ತ್ರಿ.

ಇದುವರೆಗೆ ಮಂಗಳ ಧ್ವನಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಈಗ ನಮ್ಮ ನೆಲದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯ ರಾಗ. 6:30 ಚಿಂತನ, ಪ್ರಸ್ತುತಿ ವೆಂಕಣ್ಣಗೌಡ ಪಾಟೀಲ್, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ರೈತರಿಗೆ ಸಲಹೆ 6:35. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ. 7:15 ಭಾವಗೀತೆ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಚಿಣ್ಣರ ಲೋಕ, ಸಿಂಚನ ಪುಟ್ಟ ಮಕ್ಕಳ ಕಲವರದಲ್ಲಿ ಮಡಿಕೇರಿಯ ಬಾಲಪ್ರತಿಭೆ ಸಮನ್ವಯನೊಂದಿಗೆ ನಡೆಸಿದ ಸಂದರ್ಶನದ ಕೊನೆಯ ಕಂತು. ಪ್ರಸ್ತುತಿ ಮಮತಾ ಶಾಸ್ತ್ರಿ, ನಿರ್ವಹಣೆ ಎಂ ಶಕುಂತಲಾ. 9:35 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರಿಂದ ಸರೋದ್ ವಾದನ. 10:30 ಅಂತಾರಾಷ್ಟ್ರೀಯ ಯೋಗ ದಿನದ ಕುರಿತು ಚರ್ಚೆ ಬೆಂಗಳೂರು ಕೇಂದ್ರದಿಂದ. 11:00 ಗಾನಡಂಗುರ, ಚಿತ್ರಗೀತೆಗಳು. 12:05 ವನಿತಾ ವಿಹಾರದಲ್ಲಿ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾಸ್ಪತ್ರೆ, ಆಯುಷ್ ಇಲಾಖೆ ಪಂಚಕರ್ಮ ಘಟಕ ರಾಯಚೂರು ಇವರೊಂದಿಗೆ ನಡೆಸಿದ ಸಂದರ್ಶನ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ, ಈ ಕುರಿತು ಯಲಬುರ್ಗ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಡ್ರೈವ್, ಈ ಕುರಿತು ಮಾತುಕತೆ. 1:30 ಪ್ರಚಲಿತ. 2:40 ಹಕ್ಕಿಯ ಬಳಗ ಬೆಂಗಳೂರು ಕೇಂದ್ರದಿಂದ. 3:00 ರೂಪಕ ಪೂರ್ಣದೃಷ್ಟಿಯ ಕುವೆಂಪು, ರಚನೆ ಮತ್ತು ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:30 ಕಥಾ ದಾಸಶ್ರೇಷ್ಠ ಶ್ರೀ ಕನಕದಾಸರು, ಕೀರ್ತನಕಾರರು ಭದ್ರಕೇರಿ ಅಚ್ಯುತದಾಸರು. 3:55 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಬಿಡುಗಡೆ ಮಾಡುವ ಸಮಾರಂಭದ ನೇರ ಪ್ರಸಾರ ಬೆಂಗಳೂರು ಕೇಂದ್ರದಿಂದ. 5:00 ಕ್ರೀಡಾಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ವಿವಿಧ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರುವ ದಿವ್ಯಾ ಎನ್ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ವಿನೋದ್ ಮುಡಗದ್ದೆ. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ಇದರಲ್ಲಿ ಕೃಷಿಯಲ್ಲಿ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಹೆಚ್ ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ದೇರಾಜ ಶ್ರೀ ಬಿದ್ದಪ್ಪ ಮತ್ತು ಸಂಸಾರ ಮುತ್ತಾರ್ಮುಡಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಸಮಾಚಾರ ದರ್ಶನ. 8:10 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಯ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿ ಮುದ್ರಿತ ಕಾರ್ಯಕ್ರಮ, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:10. ಈಗ ಕೇಳಿ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಹಡಪದ ಅಪ್ಪಣ್ಣ ಅವರ ವಚನ. ಎಲ್ಲ ಪುರಾತನ ಚರಣಕ್ಕೆ ಇಲ್ಲಿದ್ದೇ ಶರಣೆಂದರೆ ಸಾಲದೆ. ಹಾಡಿದ್ದಾರೆ ಅಂಬಯ್ಯನುಲಿ.

0: ಮಡಿಕೇರಿ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಚಿಂತನ, ವೆಂಕನಗೌಡ ವಟಗಲ್ ಅವರಿಂದ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬ ಮಾತು ಜನಜನಿತವಾಗಿದೆ. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಂಬುದು ನಮಗೆಲ್ಲರಿಗೂ ಮನವರಿಕೆಯಾಗಿರುವ ಮಾತು. ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮ ಎಂದು ತಾಯಿ ದೇವರನ್ನ ಹಾಡಿ ಹೊಗಳಿದ್ದಾರೆ. ಮಗುವಿನ ಲಾಲನೆ ಪಾಲನೆ ಪೋಷಣೆ ಮಾಡಿ ಬತ್ತಿ ತನ್ನನ್ನು ತಾನೇ ಸುಟ್ಟುಕೊಂಡು ಅನ್ಯರಿಗೆ ಬೆಳಕನ್ನು ಕೊಡುವಂತೆ ತನ್ನೆಲ್ಲ ನೋವನ್ನು ಬದಿಗಿರಿಸಿ ತನ್ನ ಕಂದನ ಆನಂದದಲ್ಲೇ ಸಂತಸ ಕಾಣಬಯಸುತ್ತಿರುವ ತಾಯಿ ದೇವರನ್ನು ಇಂದು ಅಸಡ್ಡೆಯಿಂದ ಅಲಕ್ಷಿಸುತ್ತಿರುವ ಇಂದಿನ ಯುವ ಪೀಳಿಗೆಯವರು, ನಿರಕ್ಷರ ಕುಕ್ಷಿಗಳೆಂದು ಕಡೆಗಣಿಸಿರುವ ಜನಪದರು ತಾಯಿಯನ್ನು ಅದೆಷ್ಟು ಭಕ್ತಿ ಪ್ರೀತಿ ಗೌರವದಿಂದ ಕಾಣುತ್ತಿದ್ದರು ಎಂಬುದನ್ನು ಅವರ ತ್ರಿಪದಿಗಳಲ್ಲಿ ಸಾಕ್ಷೀಕರಿಸಬಹುದು. ತಾಯಿಯ ಋಣವನ್ನು ತೀರಿಸಲು 7 ಜನ್ಮಗಳು ಸಾಲದೆನ್ನುತ್ತಾರೆ ಗುರುಹಿರಿಯರು. ತಾಯಿ ಉಪಕಾರ ಅಪಾರವಾದುದು. ದೇವರು ತಾನು ಎಲ್ಲ ಕಡೆಗೆ ಇರಲು ಆಗುವುದಿಲ್ಲ ಎಂದು ತಾಯಿಯಂದಿರನ್ನ ಸೃಷ್ಟಿ ಮಾಡಿದ್ದಾನೆ. ಕವಿವಾಣಿ ಹೂವಾದರೆ ಜನವಾಣಿ ಬೇರು ಎಂದು BM ಶ್ರೀಯವರು ಜಾನಪದ ಸಾಹಿತ್ಯ ಸಿರಿಯನ್ನ ವರ್ಣಿಸಿದ್ದಾರೆ. ಜನಪದರು ಶಾಲೆಗೆ ಹೋದವರಲ್ಲ. ಪ್ರೌಢಶಾಲೆ ಕಾಲೇಜು ಗೊತ್ತಿರದ ಇವರು ತಮ್ಮ ನಿತ್ಯ ಕಾಯಕದಲ್ಲಿ ನಿರತರಾದಾಗ ಆಯಾಸವನ್ನ ಪರಿಗಣಿಸದೆ ಆನಂದವಾಗಿ ಹಾಡಿಕೊಂಡಿರುವ ಮೌಖಿಕ ಸಾಹಿತ್ಯವೇ ಜಾನಪದ ಸಾಹಿತ್ಯ. ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಕುಟ್ಟುವಾಗ, ಬೀಸುವಾಗ, ಹೊಲದಲ್ಲಿ ಕೆಲಸ ಮಾಡುವಾಗ ಮುಂಗೋಳಿ ಕೂಗ್ಯಾವ, ಮೂಡು ಕೆಂಪೇರ್ಯಾವ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವ ಭಕ್ತಿಯಿಂದ ಸೂರ್ಯ ದೇವನನ್ನ ಪ್ರಾರ್ಥಿಸುತ್ತಾರೆ. ತಂದೆ ತಾಯಿಯವರನ್ನ ಜನಪದರು ಜೀವಂತ ದೇವರಾಗಿ ಕಂಡಿದ್ದಾರೆ. 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಂದೆ ತಾಯಿಯವರನ್ನ ಪೂಜಿಸಬೇಕು, ಗೌರವಿಸಬೇಕು. ತಾಯಿ ದೇವರನ್ನ ಹಲವರು ಹಲವು ರೀತಿಯಲ್ಲಿ ಸ್ಮರಿಸಿದ್ದನ್ನ ಗಮನಿಸಿದ್ದೇವೆ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಎಂದು ತಾಯಿ ಸ್ವಲ್ಪ ನೋವಾದರೂ ಮಕ್ಕಳ ಬಾಯಿಂದ ಹೊರಬೀಳುವ ಶಬ್ದ ಅಮ್ಮ ಎಂದು. ಗಂಡನ ಮನೆಯಲ್ಲಿರುವ ಮಗಳಿಗೆ ತಾಯಿ ನೆನಪಾದಾಗ ಕಾಶಿಗೆ ಹೋಗುವುದಕ್ಕೆ ಎಷ್ಟೊಂದು ದಿನ ಬೇಕಾ, ತಾ ಸ್ವತ್ತಿನ ದಾರಿ ತವರೂರು, ತಾ ಸ್ವತ್ತಿನ ದಾರಿ ತವರೂರು ಮನೆಯಾಗ ಕಾಶಿ ಕುಂತಾಳ ಹಡೆದವ್ವ. ಬ್ಯಾಸಗಿ ದಿವಸಕ್ಕ ಬೇವಿನ ಮರತಂಪು, ಭೀಮರತಿ ಎಂಬ ಹೊಳಿತಂಪು ಹಡೆದವ್ವ ನೀ ತಂಪು ನನ್ನ ತವರಿಗೆ. ಹೆಣ್ಣು ಮಕ್ಕಳಿಗೆ ತಾಯಿ ನೆನಪಾದಾಗ ಆತುರ ಆತುರವಾಗಿ ತವರು ಮನೆಗೆ ಬರುವಾಗ ತವರೂರು ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಇದಕ್ಕೆಲ್ಲ ಕಾರಣ ತಾಯಿಯ ಮೇಲಿನ ಪ್ರೀತಿ. ಆದಿಶಂಕರಾಚಾರ್ಯರು ಜಗತ್ತಿನಲ್ಲಿ ಕೆಟ್ಟ ಮಕ್ಕಳನ್ನು ನೋಡಬಹುದು, ಕೆಟ್ಟ ತಾಯಿಯಂದಿರನಲ್ಲ ಎಂದು ಹೇಳಿದ್ದಾರೆ. ಇಂದು ಗಂಡು ಮಕ್ಕಳಿಗೆ ತಾಯಿ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲದಂತಾಗಿದೆ. ಅದೆಷ್ಟೋ ಜನ ವೃದ್ಧ ತಂದೆ ತಾಯಿಯವರನ್ನ ವೃದ್ಧಾಪ್ಯಾಶ್ರಮದಲ್ಲಿ ಬಿಡುತ್ತಿದ್ದಾರೆ. ಯಾವ ಮಕ್ಕಳು ತಮ್ಮ ತಂದೆ ತಾಯಿಯವರ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳುತ್ತಾರೋ ಅವರು ಯಾವ ದೇವಾಲಯಕ್ಕೂ ಹೋಗುವುದು ಬೇಕಾಗಿಲ್ಲ. ತಂದೆ ತಾಯಿಯವರೇ ಪ್ರತ್ಯಕ್ಷ ದೇವರು.
1: ವೆಂಕನಗೌಡ ವಟಗಲ್ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಕೇಳುಗರೆ ಗಮನಿಸಿ, ಇಂದು ಅಪರಾಹ್ನ 3:55 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡುವ ಸಮಾರಂಭದ ನೇರ ಪ್ರಸಾರ ಕೇಳುವಿರಿ. ಸಮಯ 6:35:20. ಈಗ ಕೇಳಿ ರೈತರಿಗೆ ಸಲಹೆ.
1: ಈ ಮುಂಗಾರಿನಲ್ಲಿ ನಾವು ಕಾಳು ಮೆಣಸು ಬೆಳೆಯ ನಿರ್ವಹಣೆಗೆ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಈ ಚಿಬ್ಬು ರೋಗವನ್ನು ಹತೋಟಿ ಮಾಡೋದಕ್ಕೆ ನಾವು ಶಿಲೀಂದ್ರನಾಶಕದ ಉಪಚಾರವನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕೋಸ್ಕರ ಕಾರ್ಬನ್ಡೈಸಿಯಂ ಮ್ಯಾಂಕೋಜಬ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಆ ಬೆಳೆಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಈ ಚಿಬ್ಬು ರೋಗದ ಬಾಧೆಯಿಂದ ಬಳಲಿ ಸತ್ತೋದಂಥ ಈ ಕಾಳುಮೆಣಸು ಬಳ್ಳಿಗಳನ್ನು ಬೇರ್ ಸಮೇತ ಕಿತ್ತು ತೋಟದಿಂದ ಹೊರಗೆ ತೆಗೆದುಕೊಂಡೋಗಿ ನಾಶಪಡಿಸಬೇಕಾಗತ್ತೆ. ಒಣಗದಂತಹ ಬಳ್ಳಿಗಳು ಬೇರೆ ಬಳ್ಳಿಗಳ ಸಂಪರ್ಕಕ್ಕೆ ಬರದಂತೆ ನಾವು ಎಚ್ಚರಿಕೆಯನ್ನು ವಹಿಸಲು ಬಹಳ ಮುಖ್ಯ. ಪ್ರತಿ ಆರೋಗ್ಯವಂತ ಬಳ್ಳಿಗೆ ನಾವು 50-60 ಗ್ರಾಂನಷ್ಟು ಟ್ರೈಕೋಡರ್ಮಾ ಎಂಬುವಂತಹ ಒಂದು ಜೈವಿಕ ಶಿಲೀಂದ್ರನಾಶಕವನ್ನು 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿ ಅಥವಾ 5 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಮಿಶ್ರಣ ಮಾಡಿ ಬಳ್ಳಿಯ ಬುಡಕ್ಕೆ ಹಾಕಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು 4 ಕಿಲೋಗ್ರಾಂನಷ್ಟು ಅರ್ಕ ಸೂಕ್ಷ್ಮಾಣುಜೀವಿಗಳ ಮಿಶ್ರಣ ಮತ್ತು 1 ಕಿಲೋಗ್ರಾಂನಷ್ಟು ಬೆಲ್ಲವನ್ನು 200 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ದ್ರಾವಣ ಮಾಡಿಕೊಂಡು ಈ ಕಾಳುಮೆಣಸು ಬಳ್ಳಿಗಳ ಗಿಡದ ಬುಡಕ್ಕೆ ನೇರವಾಗಿ ಹಾಕಬೇಕಾಗತ್ತೆ. ಪ್ರತಿ ಬಳ್ಳಿಗೆ 4-5 ಲೀಟ್ರ್ನಷ್ಟು ದ್ರಾವಣವನ್ನು ನಾವು ಹಾಕಬೇಕಾಗತ್ತೆ. ಇನ್ನು ನಾವು ಕೆಲವೊಂದು ಬೇಸಾಯ ಕ್ರಮಗಳನ್ನು ಕೈಗೊಳ್ಳುವಾಗ ಈ ಕಾಳುಮೆಣಸು ಬಳ್ಳಿಗಳಿಗೆ ವಿಶೇಷವಾಗಿ ಆ ಬಳ್ಳಿಯ ಬೇರುಗಳಿಗೆ ಗಾಯ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳೋದು ಬಹಳ ಮುಖ್ಯ. ಒಂದು ವೇಳೆ ಗಾಯ ಆಯಿತು ಅಂತಂದರೆ ಅಲ್ಲಿಂದ ಈ ಮಣ್ಣಲ್ಲಿರುವಂತಹ ರೋಗವನ್ನು ಉಂಟು ಮಾಡುವಂಥ ಶಿಲೀಂದ್ರಗಳು ಬಳ್ಳಿಗೆ ಪ್ರವೇಶ ಮಾಡ್ತವೆ ಮತ್ತು ದುಂಡಾಣುಗಳು ಕೂಡ ಪ್ರವೇಶ ಮಾಡ್ತವೆ. ನಾವು ಮುನ್ನೆಚ್ಚರಿಕೆಯಾಗಿ ಮುಂಗಾರು ಮಳೆಗಿಂತ ಮುಂಚೆ ಈ ಕಾಳುಮೆಣಸು ಬಳ್ಳಿ ಎಲೆ ಮತ್ತು ಕಾಂಡ ಪೂರ್ಣವಾಗಿ ನೆನೆಯೋ ರೀತಿಯಲ್ಲಿ 1% ಬೋರ್ಡೋ ದ್ರಾವಣವನ್ನು ಕೂಡ ಸಿಂಪಡಣೆ ಮಾಡಬೇಕಾಗತ್ತೆ. ಈ ಬೋರ್ಡೋ ದ್ರಾವಣ ಕ್ಷಾರೀಯ ರಸಸಾರವನ್ನು ಹೊಂದಿರೋದು ಬಹಳ ಮುಖ್ಯ. ಈ ಅಂಶವನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕು. ಆ ಒಂದು ರಸಸಾರ ಸರಿಯಾಗಿರೋ ರೀತಿಯಲ್ಲಿ ಹೊಂದಿಸೋದು ಬಹಳ ಮುಖ್ಯ. ಮತ್ತು ಈ ಬೋರ್ಡೋ ಮಿಶ್ರಣವನ್ನು ತಾಜಾವಾಗಿ ನಾವು ತಯಾರಿಸಿ ಬಳಸ್ಕೋಬೇಕು. ತಯಾರಿಸಿ ಸ್ವಲ್ಪ ದಿನ ಇಟ್ಕೊಂಡು ಆನಂತರ ಬಳಸಿದರೆ ಅಷ್ಟು ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡೋದಿಲ್ಲ. ಈ ಟ್ರೈಕೋಡರ್ಮ ಅಥವಾ ಅರ್ಕ ಸೂಕ್ಷ್ಮಾಣುಜೀವಿಗಳ ಮಿಶ್ರಣವನ್ನು ಈ ಕಾಳು ಮೆಣಸು ಬಳ್ಳಿಗಳ ಬುಡಕ್ಕೆ ಹಾಕದೇ ಇದ್ದರೆ ರಾಸಾಯನಿಕದ ಉಪಚಾರವನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಈ ಟ್ರೈಕೋಡರ್ಮ ಮತ್ತು ಈ ಅರ್ಕ ಸೂಕ್ಷ್ಮಾಣುಜೀವಿಗಳ ಮಿಶ್ರಣ ಮುಖ್ಯವಾಗಿ ಇವು ಜೈವಿಕ ರೋಗ ನಿಯಂತ್ರಕಗಳು. ಇವುಗಳು ಲಭ್ಯ ಆಗದೇ ಇದ್ದರೆ ಅಥವಾ ಇವುಗಳನ್ನು ನಾವು ಬಳಸದೇ ಇದ್ದರೆ ರಾಸಾಯನಿಕದ ಉಪಚಾರವನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಇದಕ್ಕೋಸ್ಕರ ನಾವು ಪ್ರತಿ ಬಳ್ಳಿಗೆ 3-5 ಲೀಟ್ರ್ನಷ್ಟು ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣದಿಂದ ಆ ಬಳ್ಳಿಯ ಬುಡವನ್ನು ಉಪಚರಿಸಬೇಕಾಗತ್ತೆ. ಅಂದರೆ ಪ್ರತಿ ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 500 ಗ್ರಾಂನಷ್ಟು 1/2 ಕಿಲೋಗ್ರಾಂನಷ್ಟು ಈ ಕಾಪರ್ ಆಕ್ಸಿಕ್ಲೋರೈಡನ್ನು ನಾವು ಹಾಕ್ಕೊಂಡು ದ್ರಾವಣ ಮಾಡಿಕೊಂಡು ಈ ದ್ರಾವಣದ 3-5 ಲೀಟ್ರ್ನಷ್ಟು ದ್ರಾವಣವನ್ನು ನಾವು ಪ್ರತಿ ಬಳ್ಳಿಗೆ ಹಾಕಿ ಚೆನ್ನಾಗಿ ನೆನೆಸಬೇಕಾಗತ್ತೆ. ಇದರ ಜೊತೆಗೆ ನಾವು 1% ಬೋರ್ಡೋ ದ್ರಾವಣವನ್ನು ಕೂಡ ಬಳಸ್ಕೋಬಹುದು. ಈ ಬೋರ್ಡೋ ದ್ರಾವಣವನ್ನು ನಾವು ಮುಖ್ಯವಾಗಿ ಈ ಬಳ್ಳಿಗಳಿಗೆ ಮತ್ತು ಎಲೆಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು 3 ಮಿಲಿಲೀಟ್ರ್ನಷ್ಟು ಪೊಟ್ಯಾಸಿಯಂ ಫಾಸ್ಫೋನೇಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಈ ದ್ರಾವಣವನ್ನು ಕೂಡ ಈ ಕಾಳು ಮೆಣಸಿನ ಬಳ್ಳಿಗಳು ಮತ್ತು ಎಲೆಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕಾಗತ್ತೆ. ಶಿಫಾರಸು ಮಾಡಿದ ಪ್ರಮಾಣದ ರಸಗೊಬ್ಬರವನ್ನು ಮಾತ್ರ ಕೊಡಬೇಕಾಗತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಕೊಡಬಾರದು. ಏಕೆಂದರೆ ಸಾರಜನಕವನ್ನು ನಾವು ಹೆಚ್ಚು ಕೊಟ್ಟಾಗ ಬಳ್ಳಿ ಏನೋ ಚೆನ್ನಾಗಿ ಬೆಳೆಯುತ್ತೆ, ಆದರೆ ಬಳ್ಳಿ ರಸಭರಿತವಾಗಿ ರೋಗಕ್ಕೆ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ. ಪೊಟ್ಯಾಶ್ ಅಂಶವನ್ನು ಯಾವುದೇ ಕಾರಣಕ್ಕೂ ಕೊಡೋದನ್ನು ನಾವು ಮರಿಬಾರದು, ಕಡ್ಡಾಯವಾಗಿ ಕೊಡಲೇಬೇಕು. ನಮ್ಮ ಮಣ್ಣಲ್ಲಿ

0: ಚಿಕ್ಕದ ಪ್ರಮಾಣ ಈಗಾಗಲೇ ಸಾಕಷ್ಟಿದೆ. ನೆಲದ ಮೇಲೆ ಹರಡಿರುವಂತಹ ಹಾಗೆಯೇ ಹೆಚ್ಚಾದ ಈ ಕಾಳು ಮೆಣಸು ಕವಲು ಬಳ್ಳಿಗಳನ್ನು ಈ ಮುಂಗಾರಿಗೆ ಮುಂಚೆ ಕತ್ತರಿಸಿ ತೆಗಿಬೇಕಾಗತ್ತೆ. ಯಾಕೆಂದರೆ ಅವುಗಳಿಗೆ ರೋಗ ತಗಲುವಂಥ ಸಾಧ್ಯತೆ ಇರುತ್ತೆ. ಇನ್ನು ಉಳಿದಂಥ ಬಳ್ಳಿಗಳನ್ನು ನಾವು ಆಶ್ರಯ ಮರಕ್ಕೆ ಕಟ್ಟಿ ಅವುಗಳನ್ನು ಬೆಳೆಯೋದಕ್ಕೆ ಬಿಡಬೇಕಾಗತ್ತೆ. ಒಂದು ವೇಳೆ ಬಳ್ಳಿಗಳನ್ನೇನಾದರೂ ನಾವು ಕತ್ತರಿಸಿದರೆ ಆ ಕತ್ತರಿಸಿದ ಭಾಗಕ್ಕೆ ಈ ಕಾಪರ್ ಆಕ್ಸಿ ಕ್ಲೋರೈಡ್ ಅಥವಾ ತಾಮ್ರದ ಆಕ್ಸಿ ಕ್ಲೋರೈಡ್ ಮುಲಾಮ್ನಿಂದ ಪೇಸ್ಟ್ನಿಂದ ಲೇಪನ ಮಾಡಬೇಕು. ಯಾಕೆಂದರೆ ಆ ಕತ್ತರಿಸಿದ ಭಾಗದಿಂದಲೂ ಕೂಡ ರೋಗ ಬರುವಂಥ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳಿದರೆ ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಡಾ. HR ಪ್ರಕಾಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ.

0: ಅಕ್ಕ ಯವ್ವ ನಿಮ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಪ್ರಕಟಣೆ. 2026-27ನೇ ಸಾಲಿಗೆ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿಶೇಷಚೇತನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟ್ ಫಾರ್ FY 2026-27 ಚಾಲನೆಯಲ್ಲಿದ್ದು ಅರ್ಜಿಯನ್ನು ಸಲ್ಲಿಸಬಹುದು. ಕೊಡಗು ಜಿಲ್ಲೆಯ ವಿಶೇಷಚೇತನ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ 08272295829 ಅಥವಾ ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರನ್ನು ಸಂಪರ್ಕಿಸುವಂತೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
1: ನಿಮ್ಗೆ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
0: ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಇಲ್ಲಿಂದ ಬಂದ ಪ್ರಕಟಣೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಭಾರತ ಸರ್ಕಾರ ಇವರು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಒಳಪಡುವ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಗ್ರೂಪ್ ಬಿ, ನಾನ್ ಗೆಜೆಟೆಡ್ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2026 ನೇಮಕಾತಿ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಈ ತಿಂಗಳ 22 ಕೊನೆಯ ದಿನವಾಗಿರುತ್ತದೆ. ವಿದ್ಯಾರ್ಹತೆ, ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ವಯೋಮಿತಿ 18-32 ವರ್ಷ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈ ತಿಂಗಳ 22. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಸೇರಿದ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWD ESM ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತದೆ. ಅರ್ಜಿ ಸಲ್ಲಿಸಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವೆಬ್ಸೈಟ್ ವಿಳಾಸ ssc.gov.in. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:45 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
3: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
4: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಕೀಲರಾದ ಮಂಜೇಶ್ ಅವರು ಇದ್ದಾರೆ. ಸರ್ ನಮಸ್ಕಾರ.
5: ಸರ್ ನಮಸ್ತೆ ಸರ್.
4: ಇವತ್ತು ಈ ರಸ್ತೆ, ನೀರು, ವಿದ್ಯುತ್, ಕಸ ನಿರ್ವಹಣೆ ಮುಂತಾದ ವ್ಯವಸ್ಥೆಗಳು ಏನಿವೆ, ಅದಕ್ಕೆ ನಾಗರಿಕರು ಏನಾದರೂ ಸಮಸ್ಯೆ ಅನುಭವಿಸಿದ್ರೆ ಎಲ್ಲಿಗೆ ಮತ್ತು ಹೇಗೆ ದೂರು

0: ಸಲ್ಲಿಸಬೇಕು ಅನ್ನೋ ಮಾಹಿತಿ ಬೇಕು ಸರ್?
1: ಖಂಡಿತವಾಗಿ ಸರ್. ಈ ಒಂದು ಸಮಸ್ಯೆಗಳು ಪ್ರತಿಯೊಬ್ಬ ಸಾರ್ವಜನಿಕರು ಸಹಿತ ಇವತ್ತು ಪ್ರಸ್ತುತವಾಗಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಸರ್. ಮಹಾನಗರ ಪಾಲಿಕೆಯಲ್ಲಿ ನಾವು ನೋಡಿದ್ರೆ ರಸ್ತೆಗೆ ಸಂಬಂಧಪಟ್ಟಂತಹ ಒಂದು ಡಿಪಾರ್ಟ್ಮೆಂಟು, ಜೊತೆಗೆ ನೀರು ಸರಬರಾಜಿಗೆ ಸಂಬಂಧಪಟ್ಟಂತಹ ಒಂದು ಶಾಖವಾರು ಇಲಾಖೆ, ಜೊತೆಗೆ ವಿದ್ಯುತ್ ಸಂಬಂಧಪಟ್ಟಂತಹ ಒಂದು ಶಾಖವಾರು ಇಲಾಖೆ, ಜೊತೆಗೆ ಕಸ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಂದು ಡಿಪಾರ್ಟ್ಮೆಂಟ್. ಈಗೆಲ್ಲ ಬೆಂಗಳೂರು ಮಹಾನಗರ ಅಂದ್ಕೂಡಲೆ ವಾರ್ಡ್ ವಾರ್ಡ್ ವೈಸ್ ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ನಾವು ಪ್ರತಿಯೊಂದು ವಾರ್ಡ್ಗಳಲ್ಲೂ ವಾಸ ಮಾಡ್ತಾ ಇದ್ದೇವೆ. ಆ ವಾರ್ಡ್ ಅನ್ನ ಸಂಬಂಧಪಟ್ಟಂತಹ ಅವ್ರನ್ನೇ ಸಂಪರ್ಕ ಮಾಡಿ ಇದಕ್ಕೆ ಪರಿಹಾರವನ್ನ.
0: ಹೌದೌದು, ಆರೋಗ್ಯದ ಒಂದು ವ್ಯವಸ್ಥೆ ವಿಚಾರ ಬಂದಾಗ ನೈರ್ಮಲ್ಯ ಕಾಪಾಡುವಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಗಳು ಇರ್ತಾರೆ, ಅವ್ರಿಗೆ ತಿಳಿಸಬೇಕಾಗತ್ತೆ. ನಗರಸಭೆಯಲ್ಲಿ ಹೋಗಿ ನಾವು ಆಯಾ ಒಂದು ವಿಭಾಗಕ್ಕೆ ಹೋಗಬೇಕಾಗತ್ತೆ. ಅದೇ ರೀತಿ ವಿದ್ಯುತ್ತಿನ ಸಮಸ್ಯೆ ಸಹಜವಾಗಿ ಎಲ್ಲಿ ಯಾರು ವಿದ್ಯುತ್ ಪೂರೈಕೆ ಮಾಡ್ತಿರ್ತಾರೆ, ಯಾವ ಒಂದು ವಿದ್ಯುತ್ ಇಲಾಖೆ ಇರುತ್ತದೆ, ಆಯಾ ಒಂದು ಭಾಗದಲ್ಲಿ ಹೋಗಬೇಕಾಗತ್ತೆ. ನೀರಿಗೆ ಕೂಡ ಸಪರೇಟ್ ಆಗಿ ಅದ್ರ ಬಿಲ್ಲು ಕೂಡ ಸಪರೇಟ್ ಬರುತ್ತೆ. ಒಳ್ಳೆಯ ನೀರನ್ನ ಸರಬರಾಜು ಮಾಡಬೇಕು. ಆಮೇಲೆ ಈಗ ತಾವು ಹೇಳಿದಂಗೆ ಹೋಗ್ತಾ ಇರ್ತೀವಿ, ರಸ್ತೆ ತುಂಬಾ ಸ್ವಚ್ಛವಾಗಿ ಕಾಣ್ತಾ ಇದೆ ಅಂತಂದ್ರೆ ಅಲ್ಲಿ ರಸ್ತೆಯನ್ನ ಸ್ವಚ್ಛತೆ ಮಾಡಿದಂತಹ ಶ್ರಮಿಕರು ಕೂಡ ಬಹಳ ಗಮನಾರ್ಹವಾದಂತ ಕೆಲಸ ಮಾಡಿರ್ತಾರೆ. ನಾವು ಇಷ್ಟೆಲ್ಲಾ ಕೆಲಸ ಮಾಡ್ತಾ ಇರಬೇಕಾದ್ರೆ ಇದರಲ್ಲಿ ಏನಾದ್ರೂ ವ್ಯತ್ಯಯ ಆದ್ರೆ ತಾವು ಹೇಳದಂಗೆ ಬಹುತೇಕ ನಗರಸಭೆ ಪುರಸಭೆ ಆಯಾ ಭಾಗದಲ್ಲಿದ್ದಂತಹ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಸಂಪರ್ಕ ಮಾಡಬಹುದು
1: ಸರ್. ಇನ್ನೊಂದು ವಿಶೇಷವಾಗಿ ಇದರಿಂದ ಏನು ತೊಂದರೆಯನ್ನ ಅನುಭವಿಸ್ತಾರೆ, ನೇರವಾಗಿ ನಮ್ಮ ಹೈಕೋರ್ಟ್ ಕದವನ್ನ ತಟ್ಟುವಂತಹ ಕಾನೂನು ನಮ್ಮಲ್ಲಿ
0: ಇದೆ.
1: ಕೆಲವೊಂದು ಬಾರಿ ನಮ್ಮ ಸಾರ್ವಜನಿಕರನ್ನ ಪ್ರಶ್ನೆ ಉಟ್ಕೊಳ್ಳುತ್ತೆ, ಸರ್ ನೀವು ರಸ್ತೆ ನೀರು ವಿದ್ಯುತ್ ಕಸ ನಿರ್ವಹಣೆ ಮಹಾನಗರ ಪಾಲಿಕೆಗೆ ಬರುತ್ತೆ ಅಂತ ಹೇಳಿದ್ರಿ, ನಾವು ಅಲ್ಲಿ ಹೋಗಿ ಅರ್ಜಿ ಕೊಡಿ ಅಂತ ಕೇಳಿದ್ರಿ, ಆದ್ರೆ ಅವರೂ ಸಹಿತ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮಾಹಿತಿ ಕೊಡ್ತಾ ಇಲ್ಲ, ನಮ್ಗೆ ಆ ನಿರ್ವಹಣೆ ಮಾಡ್ಕೊಡ್ತಾ ಇಲ್ಲ ಅನ್ನುವಂತಹ ಅಂಶ ಬಂದಾಗ ನೇರವಾಗಿ ನಮ್ಮ ರಿಟ್ ಅರ್ಜಿಯನ್ನ ಉಚ್ಚ ನ್ಯಾಯಾಲಯಕ್ಕೆ
0: ಸಲ್ಲಿಸುವುದು
1: ತೊಂದರೆಯನ್ನ ನಿಭಾಯಿಸಿಕೊಳ್ಬಹುದಂತಹ ಕಾನೂನು ನಮ್ಮಲ್ಲಿ.
0: ಅಂದ್ರೆ ನಗರ ನೈರ್ಮಲೀಕರಣ ಅಂತ ಅನ್ನೋದು ಬಹಳ ಒಂದು ಪ್ರಮುಖವಾದಂತಹ ವಿಚಾರ, ಯಾಕಂದ್ರೆ ಸ್ವಚ್ಛ ಗಾಳಿ ಪರಿಸರ,
1: ಹೌದು,
0: ನಾವು ಓಡಾಡುವಂತಹ ಪ್ರದೇಶ ನಮ್ಮ ಮನೆಯಿಂದನೇ ಶುರು ಆಗುತ್ತೆ ಸ್ವಚ್ಛತೆ ಅಂತ ಅನ್ನೋದು. ಆದ್ರೂ ಹೊರಗಡೆ ಓಡಾಡುವಾಗ ಎಲ್ಲವೂ ಕೂಡ ಅಂದವಾಗಿ ಕಾಣಬೇಕು ಅಂತ ಅನ್ನೋದು ಮುಖ್ಯ. ಒಂದ್ ಕಡೆ ಒಂದು ಕಸದ ತೊಟ್ಟಿ ಸ್ವಚ್ಛತೆ ಆಗಿಲ್ಲ ಅಂತಂದ್ರೆ ಅದನ್ನ ಒಂದು ಫೋಟೋ ತೆಗೆದು ಆಪ್ ಗಳಲ್ಲಿ ಕೂಡ ಅಪ್ಲೋಡ್ ಮಾಡಿ ಕೆಲಸ ಮಾಡಿಸ್ಕೋಬಹುದು.
1: ಬಹಳ ಅಪ್ಡೇಟ್ ಆಗಿದೆ.
0: ಅದೇ ಒಂದು ಊರಿನ ಸೌಂದರ್ಯೀಕರಣ ಆಗಿರ್ಬೋದು, ಗಿಡ ಮರಗಳನ್ನ ನೆಡೋದಾಗಿರ್ಬೋದು, ಪಾರ್ಕ್ಗಳನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಅವೆಲ್ಲವೂ ಚೆನ್ನಾಗಿ ನಾಗರಿಕರಿಗೆ ಬಳಕೆಗೆ ಯೋಗ್ಯವಾಗಿರುವಂತಹ ಸ್ಥಳಗಳು, ಸುಂದರವಾದ ತಾಣಗಳು ಆಗಿರೋದ್ರಿಂದ ಅದನ್ನ ನಾವು ಸರಿಯಾಗಿ ಇಡಬೇಕಾಗತ್ತೆ.
1: ಸಾರ್ವಜನಿಕರಿಗೂ ಸಹಿತ ಒಂದು ಕರ್ತವ್ಯ ಆಗಿರ್ತದೆ.
0: ನಾಗರಿಕರು ಎಲ್ಲಿ ದೂರು ಸಲ್ಲಿಸಬೇಕು ಅಂತ ಅನ್ನೋದು ಬಹಳ ದೊಡ್ಡ ವಿಷಯ ಅಲ್ಲ. ಆಧುನಿಕ ಮೊಬೈಲ್ ಯುಗದಲ್ಲಿ ಕೂತಲ್ಲೇನೆ ಮಾಹಿತಿ ಎಲ್ಲಾ ಕಡೆ ಕೊಡ್ಬೋದು.
1: ಎಲ್ಲ ಇವತ್ತೆಲ್ಲ ಬಹಳಷ್ಟು ಟೆಕ್ನಾಲಜಿ, ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ, ಅಪ್ಡೇಟ್ ಆಗಿರೋದ್ರಿಂದ ಟೆಕ್ನಾಲಜಿ ಮೂಲಕನೇ ನಮ್ಮ ಕೆಲಸವನ್ನ ಮಾಡಿಸ್ಕೊಳ್ಳೋ.
0: ಮತ್ತೆ ಎಲ್ಲಾ ಸೌಲಭ್ಯಗಳನ್ನ ಒಳ್ಳೆ ರೀತಿಯಲ್ಲಿ ಕೊಟ್ಟು ಒಂದು ಸ್ವಚ್ಛ ನಗರಿ ಅಂತ ಹೇಳಿ ಪ್ರಶಸ್ತಿ ತಗೊಳ್ಳೋಕ್ಲೂ ಕೂಡ ಪ್ರಯತ್ನ ಮಾಡ್ತಿರ್ತಿರ್ಲಿಲ್ಲ ನಗರಗಳು. ಈ ಸೌಲಭ್ಯಗಳನ್ನ ದೂರು ಇರಲಾರ್ದ ಹಾಗೆ ಅಥವಾ ದೂರನ್ನ ಕೂಡಲೇ ಅದನ್ನ ಪರಿಹಾರ ಮಾಡುವಲ್ಲಿ ಎಲ್ಲ ಸ್ಥಳೀಯ ಆಡಳಿತ ಸಂಸ್ಥೆಗಳು ಪ್ರಯತ್ನ ಮಾಡಬೇಕು ಅಂತ ಒಂದು ಸಂದೇಶ ಕೊಟ್ಟಂಗಾಯ್ತು. ವಕೀಲರಾದ ಮಂಜೇಶ್ವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್, ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650100807 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೆಳಗರೆ ಬೆಳಿಗ್ಗೆ 9:05 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ ಪುಟ್ಟ ಮಕ್ಕಳ ಕಲರವ. ಇದರಲ್ಲಿ ಮಡಿಕೇರಿಯ ಬಾಲಪ್ರತಿಭೆ ಸಮನ್ವಯನೊಂದಿಗೆ ನಡೆಸಿದ ಸಂದರ್ಶನದ ಕೊನೆಯ ಕಂತು ಪ್ರಸಾರವಾಗಲಿದೆ. 10:30 ಅಂತಾರಾಷ್ಟ್ರೀಯ ಯೋಗ ದಿನದ ಕುರಿತು ಚರ್ಚೆ.

0: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
5: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
6: ರೇಂಜ್ ನಾಳಂಕೆ ಪತ್ತಾಂಗ ಭರಣಪಟ್ಟ ಕಟ್ಟೆಮಾಡ ಗ್ರಾಮತ್ರ ಅಚ್ಚಕಾಳಿರ ಬಾಬು ಮಂದಣ್ಣ ಐಂಡ ಮಾದ ಕಾರ್ಯತ್ನ ಇಂದು ಪೋಲು 12 ಗಂಟೆಗೆ ಮೂರ್ನಾಡು ಕೊಡವ ಸಮಾಜದ ನಡುತ್ತೋಕ್ಕೆ ಏರ್ಪಾಡು ಮಾಡಿತ್ತು. ಆನ ಉಂಡು ಊರು ಕೇರಿಕಾರ ಒಕ್ಕಕಾರ ಬಿಂದು ಶಂಗಾದಿಯ ಪಿಂಜ ಕಾಗದ ಇಚ್ಚಿತು ಎತ್ತದವು ಇದನ್ನೇ ತಂಗಡ ತಕ್ಕಾರ ಅಂದ ಗ್ಯಾರ ಮಾಡಿ ಬಂದಿತ್ತು. ಸಾಕಾರ ತರಣೊಂದು ಪೊಣ್ಣು ಅಚ್ಚಕಾಳರ ಭೋಜಮ್ಮ ಮೋವ ಮೈಮ ಮೋವ ಪಿಂಜ ಒಕ್ಕಕಾರ ಕಟ್ಟಡಿತ್ತು.
7: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲರಿ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
8: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
7: ಹಾಗಾದ್ರೆ ಇವತ್ತೇ ಹೋಗೋಣ.
9: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
10: ಶ್ರೋತೃಗಳೇ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು ಇವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ, ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯೆ ಡಾಕ್ಟರ್ ಶಿಲ್ಪಾ ಬಚಾಲ್ಪರ್ಕರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಮಧ್ಯಾಹ್ನ 3 ಗಂಟೆಗೆ ರೂಪಕ, ಪೂರ್ಣ ದೃಷ್ಟಿಯ ಕುವೆಂಪು, ರಚನೆ ಮತ್ತು ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. ಸಂಜೆ 5 ಗಂಟೆಗೆ ಕ್ರೀಡಾಲಹರಿಯಲ್ಲಿ ಆಟೋಟಗಳ ಕ್ಷೇತ್ರವನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ವಿವಿಧ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರುವ ದಿವ್ಯಾ ಎನ್ ಅವರೊಂದಿಗೆ ನಡೆಸಿದ ಮಾತುಕತೆ ಪ್ರಸಾರವಾಗಲಿದೆ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಮಕ್ಕಳಾನ ಮಾನಿರ ಕಟ್ಟಿ ಚಿನ್ನಪ್ಪ ಅಯ್ಯಂಗ ನಿನಂದು ಮರಣಪಟ್ಟದು. ಒಂಬತ್ತೊಂದು ಬೈತ್ರ ಮಾನಿರ ಕಟ್ಟಿ ಚಿನ್ನಪ್ಪ ಅಂಡ ಆಖಿರಿ ಕಾರ್ಯ ಇಂದು ಮಜ್ಜನ ಪನ್ನೆಂಡರ ಗಂಟೆಗೆ ಒಕ್ಕ ತುಟುಗಳತ್ನ ನಡಪ. ಕುಶಾಲನಗರ ಗುಮ್ಮನಕೊಲ್ಲಿ ನಿವಾಸಿ ಶೇಷಪ್ಪ ಪೂಜಾರಿ ಅವರು 86ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಶೇಷಪ್ಪ ಪೂಜಾರಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯೊಳಗೆ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಮಡಿಕೇರಿಯ ಡಾಕ್ಟರ್ ಜೈ ಕೆಂಚೆಟ್ಟಿ ಅವರು 72ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ನಿಧನರಾದರು. ಡಾಕ್ಟರ್ ಜೈ ಕೆಂಚೆಟ್ಟಿ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಚೈನ್ ಗೇಟ್ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಹುಣಸೂರ್ಲು ವಾಸಂಜ ಕಾವಡಿಚಂಡ ಶಂಭು ಭೀಮಯ್ಯ ಅಯ್ಯಂಗ ಎಂಬ ದಂಡನೆ ಬಯತಲು ಕೈಂಜೈರ್ಲು ಮರಣಪಟ್ಟದು. ಕಾವಡಿಚಂಡ ಶಂಭು ಭೀಮಯ್ಯ ಅಂಡ ಆಖಿರಿ ಕಾರ್ಯ ಇಂದು ಮಧ್ಯಾಹ್ನದ ಮೀದ ಹುಣಸೂರ್ಲು ನಡಪ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 7 ಗಂಟೆ 2 ನಿಮಿಷ ಆಗಲಿದೆ. ಇನ್ನು ಮುಂದೆ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

0: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30ಕ್ಕೆ ವಿಶೇಷ ಯೋಗ ಪ್ರದರ್ಶನ, ಪಿಎಂ ಕಿಸಾನ್ ಉತ್ಸವ ದಿವಸ್, ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ

0: ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 6:30 ಆರಂಭವಾಗಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು, ಆನೆಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಉದ್ದೇಶ ಇದೆ. ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ, ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದಂತಹ ಎಲಿಫೆಂಟ್ ಸ್ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆಯ ಸಿಬ್ಬಂದಿಯು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
0: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು, ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30 ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರವಾಗಿ ಬಿತ್ತರಿಸಲಿದೆ. ಭಾನುವಾರ ಬೆಳಗ್ಗೆ 7:05 ಪ್ರದೇಶ ಸಮಾಚಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಯೋಗ ದಿನಾಚರಣೆ ಕಾರ್ಯಕ್ರಮದ ನೇರ ಪ್ರಸಾರ ಬೆಳಗ್ಗೆ 7:35 ಮೀರಿದಲ್ಲಿ ರಾಷ್ಟೀಯ ವಾರ್ತೆ ಬೆಳಗ್ಗೆ 9:05 ಪ್ರಸಾರವಾಗಲಿದೆ. ಪಿಎಂ ಕಿಸಾನ್ ಉತ್ಸವ್ ದಿವಸ್ ಹಿನ್ನೆಲೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಸಂಜೆ 4 ಗಂಟೆಗೆ ಬಿಡುಗಡೆ ಮಾಡಲಿದ್ದಾರೆ. 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ 9,44,00,000 ರೈತರ ಖಾತೆಗಳಿಗೆ ಜಮೆಯಾಗಲಿದೆ. ಆ ಪೈಕಿ 2,18,00,000 ಮಹಿಳಾ ರೈತರು ಪ್ರಯೋಜನ ಪಡೆಯಲಿದ್ದಾರೆ. ರೈತ ಕೇಂದ್ರಿತ ಪರಿಸರ ವ್ಯವಸ್ಥೆ ಡಿಜಿಟಲ್ ಕೃಷಿ ಮಿಷನ್ಗೆ ಪ್ರಧಾನಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. 2,817 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಕೃಷಿ ಮಿಷನ್ ಆರಂಭಿಸಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಧಾರವಾಡ ಜಿಲ್ಲೆಯ 97,771 ರೈತರಿಗೆ ಒಟ್ಟು 19,55,00,000 ರೂಪಾಯಿ ಪ್ರಧಾನಮಂತ್ರಿಯವರು ನೇರವಾಗಿ ಖಾತೆಗೆ ಜಮೆ ಮಾಡಲಿದ್ದಾರೆ ಎಂದು ಕೇಂದ್ರ ಸಚಿವ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಸಂಜೆ 3:45 ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ತಾವು ಪಾಲ್ಗೊಳ್ಳುತ್ತಿರುವುದಾಗಿ ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಇಂದು ಮತ್ತು ನಾಳೆ 10ನೇ ಮಹಾಮೇಳ ಆಯೋಜಿಸಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದಿಂದ ಪ್ರಕಟಗೊಳ್ಳುವ ಕನ್ನಡ ಪತ್ರಿಕೋದ್ಯಮದ ಹಿರಿಯ ನಿಯತಕಾಲಿಕ ಜೀವನ ಶಿಕ್ಷಣ ಮಾಸಪತ್ರಿಕೆಯ ವಿಶ್ರಾಂತ ಸಂಪಾದಕ ಗುರುಮೂರ್ತಿ ಯರಗಂಬಳಿ ಮಠ್ ಸಮ್ಮೇಳನದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಸೋಲಾಪುರದಿಂದ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ಸೊಲ್ಲಾಪುರದಲ್ಲಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೆಯ ಮಹಾಮೇಳ ಜರುಗಲಿದೆ. ಹೊರನಾಡಿನಲ್ಲಿರುವ ಕನ್ನಡಿಗರ ಸ್ಥಿತಿಗತಿ, ಶಿಕ್ಷಣ, ಜನಜೀವನ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಹಲವು ಮಹತ್ವದ ಚಿಂತನೆ ಈ ಮಹಾಮೇಳದಲ್ಲಿ ನಡೆಯಲಿದೆ. ಹೊರನಾಡ ಕನ್ನಡಿಗರು ಎದುರಿಸುವ ಭಾಷಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬಿಕ್ಕಟ್ಟುಗಳ ಕುರಿತು ಆಯಾ ರಾಜ್ಯ ಸರ್ಕಾರಗಳ ಗಮನ ಸೆಳೆಯುವುದೂ ಸಹ ಈ ಸಮ್ಮೇಳನದ ಆಶಯಗಳಲ್ಲಿ ಸೇರಿದೆ. ಹೊರನಾಡ ಕನ್ನಡಿಗರ ಮಕ್ಕಳ ಕನ್ನಡ ಶಿಕ್ಷಣಕ್ಕಾಗಿ ಕನ್ನಡ ಶಾಲೆಗಳು, ಬೋಧನೆಗೆ ಅಧ್ಯಾಪಕರು, ಅಧ್ಯಯನಕ್ಕೆ ಕನ್ನಡ ಪಠ್ಯಪುಸ್ತಕಗಳ ಪೂರೈಕೆ ನೆಲೆಯಲ್ಲಿ ಮಹಾಮೇಳ ಗಮನ ಸೆಳೆಯಲಿದೆ. ಕನ್ನಡ ಹಾಗೂ ಮರಾಠಿ ಬಾಂಧವ್ಯ ಬೆಸೆಯುವ ಜೊತೆಗೆ ಅಲ್ಲಿ ಕನ್ನಡದ ಬೇರುಗಳನ್ನು ಗಟ್ಟಿಗೊಳಿಸುವುದು ಹೊರನಾಡ ಕನ್ನಡಿಗರ ಸಮ್ಮೇಳನದ ಮತ್ತೊಂದು ಉದ್ದೇಶವಾಗಿದೆ. ಕನ್ನಡ ಮರಾಠಿ ಕೊಡುಕೊಳ್ಳುವಿಕೆ, ಮರಾಠಿ ಸಾಹಿತ್ಯಕ್ಕೆ ಬೇಂದ್ರೆಯವರ ಕೊಡುಗೆ, 4 ವಿಚಾರಗೋಷ್ಠಿಗಳು ಸಮ್ಮೇಳನದಲ್ಲಿ ಜರುಗಲಿವೆ. ಮಾಜಿ ಸಚಿವರಾದ ಎಸ್ಕೆ ಪಾಟೀಲ್ ಸಮ್ಮೇಳನ ಉದ್ಘಾಟಿಸಲಿದ್ದು, ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲರ್ ಅಧ್ಯಕ್ಷತೆ ವಹಿಸುವರು.
1: ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ ಎಂದು ಘೋಷಿಸಲಾಗಿದ್ದು 20 ಬೆಳ್ಳಿ ಹಾಗೂ 52 ಕಂಚಿನ ಪದಕ ಮತ್ತು ಪ್ರಮಾಣಪತ್ರಗಳನ್ನು ಗಣ್ಯರು ಪ್ರದಾನಿಸಿದರು. ಧಾರವಾಡ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಮಕ್ಕಳಲ್ಲಿ ಕ್ಷಯರೋಗ ಪತ್ತೆ ತರಬೇತಿ ಕಾರ್ಯಾಗಾರದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ಗೌರವಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಮಕ್ಕಳ ಆರೋಗ್ಯ ವಿಭಾಗದ ಮುಖ್ಯಸ್ಥ ಡಾ ವಿನೋದ್ ರಟಗೇರಿ ಆರಂಭಿಕ ಹಂತದಲ್ಲೇ ಮಕ್ಕಳಲ್ಲಿ ಕ್ಷಯರೋಗ ಗುರುತಿಸಿ ಸಕಾಲಿಕ ಚಿಕಿತ್ಸೆ ಕೊಡಿಸುವಂತೆ ಪಾಲಕರು ಶಿಕ್ಷಕರಲ್ಲಿ ಮನವಿ ಮಾಡಿದರು. ಸ್ವಾಮಿ ವಿವೇಕಾನಂದ ಯುತ್ ಮೂಮೆಂಟ್ ಧಾರವಾಡದ ಪ್ರಾದೇಶಿಕ ಕಚೇರಿಯ ಉಪಶಮನ ಆರೈಕೆ ಪ್ರಕಲ್ಪದ ಕ್ಷೇತ್ರ ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕದ ತನಿಷಿ ಗುಪ್ತಾ ಹಾಗೂ ತಾನ್ಯಾ ಷಡಕ್ಷರಿ ಅಹಮದಾಬಾದ್ನಲ್ಲಿ ಆಯೋಜಿತ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ರಾಷ್ಟೀಯ ದಾಖಲೆ ಬರೆದಿದ್ದಾರೆ. ಇದರೊಂದಿಗೆ ಕರ್ನಾಟಕ ತಂಡ ಕೂಟದ 4ನೇ ದಿನವಾದ ನಿನ್ನೆ 3 ಚಿನ್ನ, 4 ಬೆಳ್ಳಿ ಮತ್ತು 1 ಕಂಚಿನ ಪದಕ ಗೆದ್ದಿತು. ಕರ್ನಾಟಕ ಒಟ್ಟು 13 ಚಿನ್ನ, 10 ಬೆಳ್ಳಿ ಹಾಗೂ 7 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಎಲ್ಲರೂ ಸುರಕ್ಷಿತವಾಗುವವರೆಗೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನಿರಾಶ್ರಿತರ ದಿನಾಚರಣೆ. ಹಿಂಸಾಚಾರ, ಸಂಘರ್ಷ ಅಥವಾ ಕಿರುಕುಳದಿಂದ ತಮ್ಮ ತಾಯ್ನಾಡಿನಿಂದ ಪಲಾಯನ ಮಾಡಬೇಕಾದ ಲಕ್ಷಾಂತರ ಜನರ ಶಕ್ತಿ, ಧೈರ್ಯ ಮತ್ತು ಪರಿಶ್ರಮವನ್ನು ಗೌರವಿಸಲು ಈ ದಿನ ಮೀಸಲು. ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಸಹಾನುಭೂತಿ, ರಕ್ಷಣೆ ಮತ್ತು ಸುರಕ್ಷತೆ ನಿರಾಶ್ರಿತರ ಸವಲತ್ತುಗಳಿಗಿಂತ ಮಹತ್ವದ ಮೂಲಭೂತ ಹಕ್ಕುಗಳು ಎಂದು ವಿಶ್ವಸಂಸ್ಥೆ ಪ್ರತಿಪಾದಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಆಸಕ್ತಿಯುಳ್ಳ 12-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೇ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ, ಅರ್ಜಿಗಳನ್ನು ಆಹ್ವಾನಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30ಕ್ಕೆ ವಿಶೇಷ ಯೋಗ ಪ್ರದರ್ಶನ. ಪಿಎಂ ಕಿಸಾನ್ ಉತ್ಸವ್ ದಿವಸ್, ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

0: ಇದುವರೆಗೆ ಭಾವಗೀತೆ ಕೇಳಿದಿರಿ.
1: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: At Kurk Institute of Technology, Bonnampete, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
4: ಪೊನ್ನಂಪೇಟೆಯ ಸಬ್ರಿಜಿಸ್ಟ್ರಾರ್ ಕಚೇರಿ ಸಮೀಪ ಇರುವ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರವು ಪುನರಾರಂಭಗೊಂಡಿದ್ದು ಬೆಳಿಗ್ಗೆ 9:00 ಅಪರಾಹ್ನ 2:00 ತೆರೆದಿರುತ್ತದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಗಿದೆ.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ ಜೂನ್ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
8: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ಬರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ. ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತಾ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
10: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
11: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
13: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ PUC ಪಾಸ್ ಆದ ಅಭ್ಯರ್ಥಿಗಳಿಂದ GNN ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ

0: ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
1: ಚಿಟ್ಟಿಮಾನಿ ಸಿಂಗತ್ತೂರು ಗ್ರಾಮದ ಶ್ರೀ ಮಹಾವಿಷ್ಣು ಹಾಗೂ ಗಣಪತಿ ದೇವರ ಬಿಂಬ ಪುನರ್ ಪ್ರತಿಷ್ಠೆ ಅಷ್ಟಬಂದ ಬ್ರಹ್ಮ ಕಲಶೋತ್ಸವ ಇದೇ ತಾರೀಕು 21-24 ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಊರ ಕೂಡ ಕಟ್ಟಿನ ಯಜಮಾನತ್ವದಲ್ಲಿ ಪ್ರತಿದಿನ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಸರ್ವ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ತಕ್ಕ ಮುಖ್ಯಸ್ಥರು, ಗ್ರಾಮಸ್ಥರು, ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು ಶ್ರೀ ಮಹಾವಿಷ್ಣು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕೋರಿದೆ.
0: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: SGRMS ಟ್ರಾವೆಲ್ಸ್ ಕುಶಾಲ್ ನಗರ. ಕುಶಾಲ್ ನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಪದ್ಮಾವತಿ ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ದರ್ಶನಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಆಯೋಜಿಸಿದೆ. ಬಸ್ June 22 ಹೊರಡಲಿದ್ದು 3 ರಾತ್ರಿ 2 ದಿನಗಳ ಟ್ರಿಪ್ ಇದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9448071307 ಅಥವಾ 9483645377 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.
3: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338593112.
4: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ, ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ ಇಎಂಐ ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
5: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ ಸಪ್ಲೈ.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಎಲ್ಲಿದೆ ಅಂತದ್ದು?
7: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900901282
7: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
8: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
7: ಹಾಗಾದ್ರೆ ಇವತ್ತೇ ಹೋಗೋಣ.
9: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
10: ಪೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನ, ಹಾಂಡಾ, ಆಯಿಲೊಮೆಕ್ ಇತರ ಎಲ್ಲಾ ಕಂಪನಿಯ ಮಿಷಿನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷಿನ್, ಡ್ರಮ್ ಸೀಡರ್, ಬುಟ್ ಚಾಪರ್ ಮಿಷಿನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500 ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8720440039.
11: ಕೈಂಜ ನಾಳಂಕೆ ಪತ್ತಾಂಗ ಬರೋಣ ಬಟ್ಟೆ ತಟ್ಟೆಮಾಡ ಗ್ರಾಮತ್ರ ಅಚ್ಚಕಾಲಿರ ಬಾಬು ಮಂದಣ್ಣ ಐಂಡ ಮಾದ ಕಾರ್ಯದ ಇಂದು
12: ಪೋಲು 12 ಗಂಟೆಗೆ ಮೂರ್ನಾಡು ಕೊಡವ ಸಮಾಜದ ನರ್ತೋಕ ಏರ್ಪಾಡು ಮಾಡಿತ್ತು. ಆನ ಉಂಡು ಊರು ಕೇರಿಕಾರ ಒಕ್ಕಕಾರ ಬಿಂದು ಶಂಗಾದಿಯ ಪಿಂಜ ಕಾಗದ ಇಚ್ಚಿತು ಎತ್ತದವು ಇದನ್ನೇ ತಂಗಳ ತಕ್ಕಾರ ಅಂದ ಗ್ಯಾರ ಮಾಡಿ ಬಂದಿತ್ತು ಸಾಕಾರ ತರೋಣ ಪೊಣ್ಣು.

0: ಚಕಳರ ಭೋಜಮ ಮೋವ ಮೈಮ ಮೋವ ಪಿಂಜ ಒಕ್ಕಕಾರ ಕಟ್ಟಣಿತು
1: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಮುಳಿಯಾ ಸಿಲ್ವೇರಿಯಾ ಮಡಿಕೇರಿ ಗೋಣಿಗೊಪ್ಪಲು ಸೋಮವಾರಪೇಟೆ ಪುತ್ತೂರು ಬೆಳ್ತಂಗಡಿ ನೆಲ್ಯಾಡಿ ಬೆಂಗಳೂರು

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
3: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದ್ ದಿವಸದ ಮುಂಚೆನೆ ನಿಮಗೆ ಇದ್ದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದ್ದಕ್ಕಿದ್ದಂಗೆ ಕಣ್ಣು, ಒಂದ್ ಕಣ್ಣು ಎಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದ್ದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ಹೊತ್ತರ ಸರಿ ಹೊರಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ. ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ, ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
5: ವಿರಾಜಪೇಟೆಯ ವಿದ್ಯಾರತ್ನ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಸೈನಿಕ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ವಿಶೇಷ ಪರೀಕ್ಷಾ ಪೂರ್ವ ತರಬೇತಿಯನ್ನು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆ ಮತ್ತು ಗೋಣಿಕೊಪ್ಪಲುವಿನ ಕಾವೇರಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9480640657.

ಆಕಾಶವಾಣಿ ಮಡಿಕೇರಿ. ಈಗ ಸಮಯ 7:34 ಆಗಲಿದೆ. ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಎಸ್ಎಸ್ಎಲ್ಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ, ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು

0: ಭಾರತ ಅಫ್ಘಾನಿಸ್ತಾನದ ಮೂರನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟಪತಿ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದಂತಹ ಸಂತಾಲಿ ಜಹೇರಾ ಮತ್ತು ಹೋ ಜಹೇರಾ ಕೌಶಲ್ಯ ಕೇಂದ್ರ ಮತ್ತು ಪಹಾದ್ಪುರ ಶಾಲೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಝಿ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಬಿಡುಗಡೆ ಮಾಡಲಿದ್ದಾರೆ. ಇದರ ಅಡಿಯಲ್ಲಿ ದೇಶದಾದ್ಯಂತ 9.44 ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿ ಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದಂತಹ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಅವರು ಚಾಲನೆಯನ್ನು ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ನಾಳೆ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಣೆ ಮಾಡಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಲಿದೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಯ ಮುಂದಿನ ಉಪಾಧ್ಯಕ್ಷರಾಗಿ ಹಿರಿಯ ಭಾರತೀಯ ಅಧಿಕಾರಿ ವಿವೇಕ್ ಅಗರ್ವಾಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಯುನೈಟೆಡ್ ಕಿಂಗ್ಡಮ್ನ ಗೈಲ್ಸ್ ಥಾಮಸ್ ಅವರ ಉತ್ತರಾಧಿಕಾರಿಯಾಗಿರಲಿದ್ದಾರೆ. ಪ್ರಸ್ತುತ ಸಂಸ್ಕೃತಿ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಅಗರ್ವಾಲ್ ಈ ಹಿಂದೆ FATF ಭಾರತೀಯ ನಿಯೋಗದ ನೇತೃತ್ವವನ್ನು ವಹಿಸಿದ್ದರು ಮತ್ತು ಜಾಗತಿಕ ಅಕ್ರಮ ಹಣ ವರ್ಗಾವಣೆ ವಿರೋಧಿ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹ ಸಂಸ್ಥೆಯೊಂದಿಗೆ ಭಾರತದ ತೊಡಗಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. June 17-19 ನಡೆದ FATF ಪ್ಲೀನರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಎಚಲ್ಕರಂಜಿಗೆ ಭೇಟಿಯನ್ನು ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮೀ ದೇಗುಲದ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ದೇವಾಲಯದ ಪಶ್ಚಿಮದಲ್ಲಿ ಪಶ್ಚಿಮ ಮಹಾರಾಷ್ಟ ದೇವಾಲಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಅಭಿವೃದ್ಧಿ ಯೋಜನೆಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ಕೊಲ್ಹಾಪುರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ನಂತರ ಅವರು ಎಚಲ್ಕರಂಜಿಯಲ್ಲಿ ಜನತಾ ಸಹಕಾರಿ ಬ್ಯಾಂಕಿನ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮರು ನಾಮಕರಣ ಮತ್ತು ವಿಸ್ತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಗೃಹ ಸಚಿವರು ಎಚಲ್ಕರಂಜಿಯ ಕಲ್ಲಪ್ಪಣ ಅವಡೆ ಜವಳಿ ಪಾರ್ಕ್ ಮೈದಾನದಲ್ಲಿ ರೈತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿ

0: ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದಂತಹ ರಾಜ್ಯ ಕಾಲದಂತಹ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೂರನೇ ಮತ್ತು ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಈ ನಡುವೆ ವೇಗದ ಬೌಲರ್ ಹರ್ಷತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ವಾಷಿಂಗ್ಟನ್ನ ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಗ್ರೂಪ್ ಡಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಗೋಲುಗಳಿಂದ ಮಣಿಸಿದ ಅಮೆರಿಕ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಪಡೆದಿದೆ. ಕ್ಯಾಮರೂನ್ ಬರ್ಗೆಸ್ ಅವರ ಉಡುಗೊರೆ ಗೋಲು ಮತ್ತು ಅಲೆಕ್ಸ್ ಫ್ರೀಮನ್ ಹೆಡರ್ ಮೂಲಕ ಗಳಿಸಿದಂತಹ ಗೋಲಿನಿಂದ ಸಹ ಆತಿಥೇಯ ಅಮೆರಿಕ ಮೊದಲಾರ್ಧದಲ್ಲಿ 2-0 ಮುನ್ನಡೆ ಸಾಧಿಸಿತು. ತಮ್ಮ ಆರಂಭಿಕ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 4-1 ಗೋಲುಗಳಿಂದ ಗೆದ್ದ ನಂತರ ಮೌರಿಸಿಯೋ ಪೊಚೆಟ್ಟಿನೋ ಅವರ ತಂಡವು ತಮ್ಮ ಪ್ರಬಲ ಫಾರ್ಮ್ ಅನ್ನು ಮುಂದುವರಿಸಿತು. 2 ಪಂದ್ಯಗಳಲ್ಲಿ 2 ಗೆಲುವುಗಳೊಂದಿಗೆ ಅಮೆರಿಕ ತಂಡವು ಮೆಕ್ಸಿಕೋ ನಂತರ ನಾಕೌಟ್ ಸುತ್ತುಗಳಿಗೆ ಅರ್ಹತೆ ಪಡೆದ 2ನೇ ತಂಡ ಎನಿಸಿದೆ. 1 ಪಂದ್ಯ ಬಾಕಿ ಇರುವಾಗ ಅಮೆರಿಕನ್ನರು ಗ್ರೂಪ್ ಹಂತದಿಂದ ವಿಶ್ವಕಪ್ ಅರ್ಹತೆ ಪಡೆದಿರುವುದು ಇದೇ ಮೊದಲು. ಈ ಗೆಲುವು 96 ವರ್ಷಗಳಲ್ಲಿ ಅಮೆರಿಕ ತಂಡವು ಮೊದಲ ಬಾರಿಗೆ ಸತತವಾಗಿ ವಿಶ್ವಕಪ್ ಗೆಲುವನ್ನು ಗುರುತಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಮತ್ತು ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರತಿಕ್ರಿಯೆ ಕೇಳಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರಿದ್ದಂತಹ ಪೀಠ ಕಳೆದ ಕೆಲವು ದಶಕಗಳಲ್ಲಿ ಕಾನೂನು ವೃತ್ತಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದೆಯಾದರೂ ಕೇವಲ ವೃತ್ತಿಯ ಬಾಗಿಲುಗಳನ್ನು ಮುಕ್ತಗೊಳಿಸಿದ ತಕ್ಷಣವೇ ಸಂಭ್ರಮಿಸಲು ಸಾಧ್ಯವಿಲ್ಲ ಎಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಆಫ್ಘಾನಿಸ್ತಾನ ಮೂರನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಆಕಾಶವಾಣಿ ಮಡಿಕೇರಿ, ಕಂಪನಾಂಕ ಎಫ್ಎಂ 103.1 ಮೆಗಾಹೆರ್ಟ್ಸ್. ಸಮಯ 7:45:20. ನಿಧನ ಸುದ್ದಿ. ವೆಸ್ಟ್ ನಿಮ್ಮಲೆ ಕಾರಳಾನ ಮಾನೀರ ಕಟ್ಟಿ ಚಿನ್ನಪ್ಪ ಅಯ್ಯಂಗ ನಿನಾಂದು ಮರಣಪಟ್ಟತೆ. 91 ಬಯತರ ಮಾನೀರ ಕಟ್ಟಿ ಚಿನ್ನಪ್ಪ ಅಂಡ ಆಖಿರಿ ಕಾರ್ಯ ಇಂದು ಮಜ್ಜಾನ 12:30 ಒಕ್ಕ ತೂಟುಗಳತ್ಲು ನಡ್ಪ. ಕುಶಾಲನಗರ ಗುಮ್ಮನಕೋಲಿ ನಿವಾಸಿ ಶೇಷಪ್ಪ ಪೂಜಾರಿ ಅವರು 86ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಶೇಷಪ್ಪ ಪೂಜಾರಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12:00 ಒಳಗೆ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಮಡಿಕೇರಿಯ ಡಾ ಜೈ ಕೆಂಚೆಟ್ಟಿ ಅವರು 72ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ಬೆಳಿಗ್ಗೆ 11:00 ನಿಧನರಾದರು. ಡಾ ಜೈ ಕೆಂಚೆಟ್ಟಿ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 11:00 ಮಡಿಕೇರಿ ಚೈನ್ ಗೇಟ್ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಹುಣಸೂರ್ಲು ವಾಸಂಜ ಕಾವಡಿ ಚಂಡ ಶಂಭು ಭೀಮಯ್ಯ ಅಯ್ಯಂಗ 82ನೇ ಬಯತಲು ಕೈಂಜ ಇರ್ಲು ಮರಣಪಟ್ಟದು. ಕಾವಡಿ ಚಂಡ ಶಂಭು ಭೀಮಯ್ಯ ಅಂಡ ಆಖಿರಿ ಕಾರ್ಯ ಇಂದು ಮಧ್ಯಾಹ್ನದ ಮೀದ ಹುಣಸೂರ್ಲು ನಡಪ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ.

0: ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9960601786.
2: ಭಾರತ್ ಎಲೆಕ್ಟ್ರಾನಿಕ್ಸ್ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
4: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
2: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ವೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, 100,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
1: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
6: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ EMI ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, PM ರೋಡ್, ಕೊಡಗರಹಳ್ಳಿ.
7: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೊಡು.
10: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
8: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯ ಸಿಗುತ್ತೆ.
8: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900091282
8: ಆರ್ 9606084066.
11: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
12: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
13: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
14: ಸುದ್ದಿ ಸಮಾಚಾರ ಓದ್ಯಂಡುಳು ಮಲ್ಲೆಂಗಡ, ಜಾಗೃತಿ ಅಯ್ಯಪ್ಪ. ಜಲಜೀವನ್ ಮಿಷನ್ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧ ನೀರು ಪಿನ ನೈರ್ಮಲ್ಯ ಅಭಿಯಾನ ಸಮಿತಿ ಸಭೆ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ ಇಂಡ ಕೊರವು ಕಾರ್ಯಕ್ಕೆ ನಿನಾದ ನಡೆದ. ಮಡಿಕೇರಿಯ ಜಿಲ್ಲಾ ಪಂಚಾಯಿತಿ ಸಿಇಒ ಇಂಡ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಈ ಕಾಲತ್ರ ಕುಡಿಪ ನೀರರ ಯೋಜನೆ ಅನುಮೋದನೆ ಮೀದ ಪಿನ SDP ನಾನ್ SDP ಯೋಜನೆಯ ಮಾರ್ಪಾಡು ಮಾಡಿದ ಕ್ರಿಯಾ ಯೋಜನೆಯ ತಯಾರು ಮಾಡುವ ಮೀದ ಚರ್ಚೆ ಮಾಡಿಚಿ. ಅಲ್ಲಿಂಜ ಜಲಜೀವನ್ ಮಿಷನ್ ಯೋಜನಾ ಕಾಮಗಾರಿರ ತೊಂದರೆ ರಮೀದ ಮಾಹಿತಿ ಪಡೆದ ಅವು ಯೋಜನೆರಡಿ ಎಲ್ಲ ಮನೆ ಮನೆಗೂ ನಲ್ಲಿ ನೀರ ಸಂಪರ್ಕ ಕೊಡ್ಕೊಂಡು ಜಿಲ್ಲೆಯಲ್ಲಿ ಇಕ್ಕಾಕಣಿಕೆ ಕಮ್ಮಿ ಮಳೆ ಆಯಿತುಳ ಅನುಗುಂಡು ಗ್ರಾಮೀಣ ಭಾಗದ ಕುಡಿಪ ನೀರರ ಪೂರೈಕೆ ಮಾಡುವಕ್ಕೆ ಬೋಂಡಿಯನ ಕ್ರಮ ಅಡ್ತುಂಡು ನಿರ್ದೇಶನ ಮಾಡುಚಿ. ಈ ನೇರತ್ತು ಗ್ರಾಮೀಣ ಕುಡಿಪ ನೀರು ಪಿನ ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಭಾಸ್ಕರ್ ತಕ್ಕ ಬರಲಿದ್ದು ಮನಾರ ಪಿನ ದುರಸ್ತಿ ಕೆಲಸ, ಕುಡಿಪ ನೀರರ ಸಮಸ್ಯೆ ಉಳ್ಳ ಗ್ರಾಮತನ ಗುರುತು ಮಾಡಿದ್ದು ನೀರು ಪೂರೈಕೆಗೆ ಅಡ್ತಂಡ ಕ್ರಮ, ಪಿನ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಕೆಲಸಕ್ಕೆ ಮೋಳಿಟ್ಟದ ಕೂಡ ನನಗೆ ಬೋರೆ ಮಾಹಿತಿನ ಮಾಡಿಕೊಡ್ತದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಮಾನ್ಯ ಪ್ರಧಾನಿಯವು ಇಂದು ಪಶ್ಚಿಮ ಬಂಗಾಳ ರಾಜ್ಯದ ತಾರಕೇಶ್ವರ್ ಹುಗ್ಲಿಲು 24 ಗಂಟೆಗೆ ನಡೆಪ ಕಾರ್ಯಕ್ರಮದ ದೇಶದ ರೈತಂಗಡ ಖಾತೆಗೆ ಪಣ ವರ್ಗಾವಣೆ ಮಾಡುವ. ಈ ದಿನದಿನ PM ಕಿಸಾನ್ ಉತ್ಸವ ದಿವಸ ಕೈಪ. ಈ ಯೋಜನೆಯಡಿಲಿ ಕರ್ನಾಟಕದ ಒಟ್ಟು 41,54,160 ಫಲಾನುಭವಿ ರೈತಂಗಕ್ಕೆ ಕೇಂದ್ರ ಸರ್ಕಾರ ತಂಜ 830 ಕೋಟಿ ಉರುಪೇತ್ರ ಚಕ್ ನಗದು ವರ್ಗಾವಣೆಯ ಮೂಲಕ ಜಮೆ ಆಪ.

0: ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ನ ಆಯುಷ್ ಇಲಾಖೆರ ಕೂಡುಕೂಟದ್ದು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅನ್ನುವ ವಿಷಯದಡಿ ಅಂತಾರಾಷ್ಟ್ರೀಯ 12ನೇ ಯೋಗ ನಾಳನ್ನ ನಾಳೆ ಪೊಲಕ 6:30 ಮಡಿಕೇರಿಯ ಕಾವೇರಿ ಕಲಾಕ್ಷೇತ್ರದ ಕೈಪ ಈ ನೆರೆದು ಶಾಸಕಗಳನ್ನು ಅಜಿಕುಟ್ಟರೆ ಸ್ಪೊನ್ನಣ್ಣ ಡಾಕ್ಟರ್ ಮಂತರ್ಗೌಡ ಕೂಡ್ನನಿಗೆ ಮುಖ್ಯಪಟ್ಟವು ಕೂಡಿಯಾಡುವ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಭಾರತ ಸರ್ಕಾರ ಇವು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬಪ್ಪು ಬಾರ್ಬಾರ ಇಲಾಖೆಯಲ್ಲಿ ಖಾಲಿಯುಳ್ಳ ಗ್ರೂಪ್ ಬಿ ನಾನ್ ಗೆಜೆಟೆಡ್ ಪಿನ್ನ ಗ್ರೂಪ್ ಸಿ ಚಾಕರಿನ ದುಂಬ ಚುಡುವಕ್ಕೆ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2026 ನೇಮಕಾತಿಗೆ ಆನ್ಲೈನ್ಲಿ ಅರ್ಜಿ ಹಾಕಿತ್ತು ಅರ್ಜಿ ಉಡುವಕ್ಕೆ ಮತ್ತೆಂದಿರುವತ ದಂಡ ಆಕೆರಿ ನಾಳಂಕೆ ಐತಿಪ್ಪ ಪೊನ್ನಂಪೇಟೆ ತಾಲೂಕರ ಮಾಪಿಳೆ ತೋಡಕ್ಕೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕಗಳನ್ನು ಅಜ್ಜುಕುಟ್ಟರೆ ಸ್ಪೊನ್ನನವು ನಿನಂದು ಪೋಯಿತು ಸುಮಾರು 2 ಕೋಟಿ ರೂಪಾಯಿ ಖರ್ಚರ ಮಾಪಿಳೆ ತೋಡಂಜ ಹುದ್ಕೇರಿಗೆ ಪೋಪ ರೋಡ್ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿಸಿ ಅಲ್ಲಿಂಜ ಪೊನ್ನಪ್ಪಸಂತೆಂಜ ಬಾಳೆಲಿಕ್ಕೆ ಪೋಪ ರೋಡ್ ಕಾಮಗಾರಿ ಕೆಲಸಕ್ಕೆ ಮೊಳಿಯಿಟ್ಟ ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾಳೆ ರೀನೀಟ್ ಪರೀಕ್ಷೆ ನಡಪನಗೊಂಡು ಪರೀಕ್ಷಾ ಕೇಂದ್ರದ ಏದಿ ತೊಂದರೆ ಆಗದನಕ್ಕೆ ನೋಟಿವಕ್ಕೆ ನಾಳೆ ಪುಲಕ 10 ಗಂಟೆಯಿಂದ 5:30 ಪರೀಕ್ಷಾ ಕೇಂದ್ರದ ಸುತ್ತಮುತ್ತ 200 ಮೀಟರ್ ಜಾಗತನ ನಿರ್ಬಂಧಿತ ಜಾಗ ಎಂದು ಘೋಷಣೆ ಮಾಡಿದ್ದು ಜಿಲ್ಲಾಧಿಕಾರಿ ಜಿಲ್ಲಾ ದಂಡಾಧಿಕಾರಿಯೂ ಆದ ಎಸ್ಜೆ ಸೋಮಶೇಖರವು ಆದೇಶ ಹೊರಡಿಸಿಟ್ಟಿತ್ತು ಇಲ್ಲಿಗೆ ಪೊಲಕತ್ರ ಸುದ್ದಿ ಸಮಾಚಾರ ತಿಂದಿತು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್
3: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
4: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಳಿಕಲ್ ರೋಡ್ ಇರಿಟಿ
6: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ ತಲಶ್ಶೇರಿ ಕಣ್ಣೂರ್ ಪಯ್ಯನೂರ್ ಶ್ರೀಕಂಠಪುರಂ ಸುಲ್ತಾನ್ ಬತ್ತೇರಿ ಮಾನಂದವಾಡಿ ತಳಿಪರಂಬ
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
6: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ
7: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ ಪಿ2 ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ
8: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ ಜೂನ್ 8 ರಿಂದ 30 ರವರೆಗೆ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ ವಿಶೇಷ ಲೈಟ್ ವೆಯ್ಟ್ ಆಭರಣಗಳ ಅಮೋಘ ಸಂಗ್ರಹ ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಗೋಣಿಕೊಪ್ಪಲು ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
9: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್ ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್ ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲು ಪೊನ್ನಿ ಮಾನಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್ ಸ್ಟಿಲ್ ಹಸ್ಕ್ವರ್ನ ಹಾಂಡಾ ಆಯಿಲೋಮೆಕ್ ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ ಅಗತ್ಯ ಮಾಡುವ ಟಿಲ್ಲರ್ ನಾಟಿ ಮಾಡುವ ಮಿಷನ್ ಡ್ರಮ್ ಸೀಡರ್ ಬುಟ್ ಚಾಪರ್ ಮಿಷನ್ ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್ 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಸಂಪರ್ಕಿಸಿ ಪೊನ್ನಿ ಮಾನೀಸ್ ಕೈಕೇರಿ ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು ಮೇಕೇರಿ ಕಾಲ್ 8722044039
10: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್ ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್
11: ರೀ ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು
12: ಬೇಜಾರ್ ಮಾಡ್ಕೋಬಿಡ ಕಣೆ ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ
11: ಹಾಗಾದ್ರೆ ಇವತ್ತೇ ಹೋಗಿ

0: ವಿಲ್ಕೋ ಗೋಲ್ಡ್ ಬೈಚನಹಳ್ಳಿ ಕುಶಾಲನಗರ.
1: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ, ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ ಇಎಂಐ ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
2: ಪ್ರಕಟಣೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇಲ್ಲಿಂದ ಬಂದ ಪ್ರಕಟಣೆ. ಜುಲೈ 11 ರಾಜ್ಯದಾದ್ಯಂತ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದ್ದು, ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಪ್ರಕರಣ ನಡೆಯುತ್ತಿರುವ ನ್ಯಾಯಾಲಯಕ್ಕೆ ಪ್ರಕರಣ ರಾಜಿ ಮಾಡಿಕೊಳ್ಳುವ ಕುರಿತು ತಿಳಿಸುವ ಮೂಲಕ ಅಥವಾ ಅರ್ಜಿ ಸಲ್ಲಿಸುವ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.kslsa.kar.nic.in ಅನ್ನು ನೋಡಬಹುದು ಅಥವಾ ಹತ್ತಿರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಗಳು ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಯನ್ನು ಸಂಪರ್ಕಿಸುವಂತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಬಂದ ಪ್ರಕಟಣೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು 2026-27 ಸಾಲಿಗೆ ಇಲಾಖೆಯ ಯೋಜನೆಗಳಾದ ಶುಲ್ಕ ಮರುಪಾವತಿ ಯೋಜನೆ, ವಿವಾಹ ಪ್ರೋತ್ಸಾಹ ಧನ, ಆರೈಕೆದಾರರ ಭತ್ಯೆ, ನಿರಾಮಯ ಯೋಜನೆಗಳಿಗೆ ಅರ್ಹ ವಿಕಲಚೇತನರಿಂದ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಆಯಾ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಎಲ್ಲ ದಾಖಲಾತಿಗಳೊಂದಿಗೆ ಆಗಸ್ಟ್ 31 ಒಳಗಾಗಿ ಕಚೇರಿಗೆ ಅಥವಾ ಆಯಾ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 08272-29-2859 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸುವಂತೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8 ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಧ್ವನಿಮುದ್ರಿತವಾಗುವ ವಿವಿಧ ರೀತಿಯ ವಿವಿಧ ಪ್ರಕಾರದ ಕಾರ್ಯಕ್ರಮಗಳ ಕುರಿತು ನಾವು ಈ ಹಿಂದೆ ಪರಿಚಯ ಮಾಡಿಕೊಂಡಿದ್ವಿ. ಇವುಗಳಲ್ಲದೆ ಆಕಾಶವಾಣಿಯಲ್ಲಿ ಸ್ಟುಡಿಯೋದ ಹೊರಗೆ ಸುತ್ತಮುತ್ತಲ ಪ್ರದೇಶಗಳಿಂದ ನಗರದ ಬೇರೆ ಬೇರೆ ಭಾಗಗಳಲ್ಲಿ ದಿನನಿತ್ಯ ನಡೆಯುವ ಮುಖ್ಯ ಕಾರ್ಯಕ್ರಮಗಳನ್ನು ಧ್ವನಿಮುದ್ರಿಸಿಕೊಂಡು ಬಂದು ಅವುಗಳನ್ನು ಸ್ಟುಡಿಯೋದಲ್ಲಿ ಸಿದ್ಧಪಡಿಸಿ ಪ್ರಸಾರ ಮಾಡುವ ಪರಿಪಾಠವು ಲಾಗಾಯಿತಿನಿಂದ ಇದೆ. ಇದನ್ನು ಹೊರಾಂಗಣದ ಪ್ರಸಾರ ಅಥವಾ ಓಬಿ ಎಂದು ಕರೆಯಲಾಗುತ್ತದೆ. 3 ದಶಕಗಳ ಹಿಂದೆ ನಿರಂತರವಾಗಿ ಆಯಾ ಆಕಾಶವಾಣಿಯ ಕೇಂದ್ರದ ಆಡಳಿತಕ್ಕೆ ಒಳಪಡುವ ಜಿಲ್ಲೆ, ತಾಲೂಕು, ಹಳ್ಳಿಗಳಿಗೆ ಹೋಗಿ ಕಾರ್ಯಕ್ರಮಗಳನ್ನು ಧ್ವನಿಮುದ್ರಿಸಿಕೊಂಡು ಬರುವ ಪ್ರಕ್ರಿಯೆ ಆರಂಭವಾಗಿತ್ತು. ಇದಕ್ಕಾಗಿ ಕಾರ್ಯಕ್ರಮ ಹಾಗೂ ತಾಂತ್ರಿಕ

0: ಬಂದಿಗಳ ತಂಡವೇ ಹೋಗುತ್ತಿತ್ತು. ಇದರಿಂದ ಆಯಾ ಕೇಂದ್ರಗಳಿಂದ ಬಹಳ ದೂರದಲ್ಲಿರುವ ಅಥವಾ ಬೇರೆ ಬೇರೆ ಕಾರಣಗಳಿಂದ ಕೇಂದ್ರಗಳಿಗೆ ಆಗಮಿಸಿ ಕಾರ್ಯಕ್ರಮಗಳನ್ನು ಕೊಡಲು ಅನುಕೂಲವಿರದ ಜನರ ಬಳಿ ಆಕಾಶವಾಣಿಯೇ ಹೋಗಿ ಆ ಕೊರತೆಯನ್ನು ನೀಗಿಸುತ್ತಿತ್ತು. ಇದರಿಂದ ಆಕಾಶವಾಣಿ ನಾಡಿನ ಮೂಲೆ ಮೂಲೆಗೂ ಪರಿಚಿತವಾಗಿತ್ತು. ಆಕಾಶವಾಣಿ ತಮ್ಮ ಊರಿಗೆ ಬಂದು ಕಾರ್ಯಕ್ರಮವನ್ನು ಧ್ವನಿಮುದ್ರಿಸಿಕೊಂಡು ಹೋಗುತ್ತದೆ ಎಂಬ ಹೆಮ್ಮೆ ಜನರಿಗಿರುತ್ತಿತ್ತು. ಆದರೆ ಈಗ ವಾಹನಗಳ ಲಭ್ಯತೆಯ ಕೊರತೆ, ಸಿಬ್ಬಂದಿ ಕೊರತೆಯೂ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ಅಂತಹ ಧ್ವನಿಮುದ್ರಣ ಕಾರ್ಯಕ್ರಮಗಳು ಬಹಳಷ್ಟು ಕಡಿಮೆಯಾಗಿವೆ, ಸೀಮಿತವಾಗಿವೆ. ಗಣ್ಯಾತಿಗಣ್ಯರು ಕೇಂದ್ರಗಳ ಆಡಳಿತ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಧ್ವನಿಮುದ್ರಣ ಮಾಡಿ ಪ್ರಸಾರ ಮಾಡುವ ಪರಿಪಾಠ ಈಗಲೂ ಇದೆ. ಇದರಲ್ಲಿ ಪ್ರಮುಖವಾಗಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಕೇಂದ್ರದ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿ, ಇತರ ಮಂತ್ರಿಗಳು ಆದ್ಯತೆಯ ಸ್ಥಾನವನ್ನು ಪಡೆಯುತ್ತಾರೆ. ಅದರಲ್ಲೂ ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಪಾಲರ ಕಾರ್ಯಕ್ರಮವಿದ್ದರೆ ಆಯಾ ಜಿಲ್ಲಾಡಳಿತದ ಅಥವಾ ಸಂಬಂಧಪಟ್ಟವರ ನೆರವಿನಿಂದ ಸೆಕ್ಯೂರಿಟಿ ಪಾಸ್ ಮೊದಲಾದವನ್ನು ಪಡೆಯಬೇಕಾಗುತ್ತದೆ. ಈ ಕಾರ್ಯಕ್ರಮದ ಧ್ವನಿಮುದ್ರಣ ಹಾಗೂ ಪ್ರಸಾರ ಎರಡೂ ಸಮರೋಪಾದಿಯಲ್ಲಿ ನಡೆಯುವಂತಹದು. ಇಂತಹ ಕಾರ್ಯಕ್ರಮಗಳನ್ನು ಆಯಾ ರಾಜ್ಯಗಳ ಎಲ್ಲ ನಿಲಯಗಳು ಮರುಪ್ರಸಾರ ಮಾಡುತ್ತವೆ. ಇವುಗಳ ಪ್ರಸಾರದ ನಂತರ ಧ್ವನಿಮುದ್ರಣಗಳನ್ನು ಆಕಾಶವಾಣಿ ಮಹಾನಿರ್ದೇಶನಾಲಯವೂ ಸೇರಿದಂತೆ ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಇಲಾಖೆಗೆ ಕಳುಹಿಸುವ ಜವಾಬ್ದಾರಿಯೂ ಈ ಹಿಂದೆ ನಿಲಯದ್ದಾಗಿರುತ್ತಿತ್ತು. ಆಗ ಸ್ಪೂಲ್ ಟೇಪ್ಗಳನ್ನು ಬಳಸಿ ಕಾರ್ಯಕ್ರಮವನ್ನು ಕಳಿಸುವ ಪರಿಪಾಠವಿತ್ತು. ಈಗ ಮಿಂಚಂಚೆ ಅಥವಾ ಇಮೇಲ್ ಮೂಲಕ ಈ ಕಾರ್ಯಕ್ರಮಗಳನ್ನು ಸಂಬಂಧಪಟ್ಟ ಇಲಾಖೆಗೆ ಕಳುಹಿಸಲಾಗುತ್ತದೆ. ಇವುಗಳೊಂದಿಗೆ ಪ್ರಮುಖ ಕ್ರೀಡೆಗಳು, ಕ್ರಿಕೆಟ್ ಮೊದಲಾದ ಆಟೋಟಗಳ ನೇರ ಪ್ರಸಾರ, ರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಮೊದಲಾದ ರಾಷ್ಟೀಯ ದಿನಾಚರಣೆಗಳ ಪ್ರಸಾರ ನಿರ್ವಹಣೆ, ಆಯಾ ರಾಜ್ಯಗಳ ಸಾಂಸ್ಕೃತಿಕ ಸಂಗೀತ ಉತ್ಸವಗಳು, ಧಾರ್ಮಿಕ ಉತ್ಸವಗಳೇ ಮೊದಲಾದವುಗಳ ನಿರ್ವಹಣೆಯೂ ಇರುತ್ತದೆ. ಆಗ ಆಕಾಶವಾಣಿಯಿಂದ ನಮೂದಿಸಲ್ಪಟ್ಟ ವೀಕ್ಷಕ ವಿವರಣೆಗಾರರ ತಂಡದೊಂದಿಗೆ ಕಾರ್ಯಕ್ರಮ ಹಾಗೂ ತಾಂತ್ರಿಕ ಸಿಬ್ಬಂದಿ ಅವುಗಳ ಧ್ವನಿಮುದ್ರಣದ ಕಾರ್ಯವನ್ನು ಮಾಡುತ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಇದೊಂದು ನಿಧನ ಸುದ್ದಿ. ಮಡಿಕೇರಿಯ ನ್ಯೂ ಎಕ್ಸ್ಟೆನ್ಷನ್ ನಿವಾಸಿ ಡಾಕ್ಟರ್ ಜೈ ಕೆಂಚಟಿ ಅವರು 72ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ಬೆಳಿಗ್ಗೆ 11:00 ನಿಧನರಾದರು. ಡಾಕ್ಟರ್ ಜೈ ಕೆಂಚಟಿ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 11:00 ಮಡಿಕೇರಿಯ ಚೈನ್ ಗೇಟ್ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಸೂರ್ಯವಂಶ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ ಗೀತೆ. ಸಂಗೀತ ವಿ ಮನೋಹರ್, ಸಾಹಿತ್ಯ ಎಸ್ ನಾರಾಯಣ್.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇರುವುದೇ ಪಕ್ಷಿ ಪಾರ್ವಧಾರಿಯ ನಕ್ಷೆ, ಮೀನು ನೀರುಳುನು ಸುಳೆ ಪಥ ನಿಯಮವಿಹುದೆ. ಬಾನುಳಿರುವುದೇ ಪಕ್ಷಿ ಪಾರ್ವಧಾರಿಯ ನಕ್ಷೆ, ಮೀನು ನೀರುಳುನು ಸುಳೆ ಪಥ ನಿಯಮವಿಹುದೆ. ಏನು ಜೀವನವ ನೆಳೆವುದೇನು ನೂಕುವುದನು, ನೀನೊಂದು ಗಾಳಿಪಟ ಮಂಕುತಿಮ್ಮ. ಏನು ಜೀವನ ನೆಳೆವುದೇನು ನೂಕುವುದನು, ನೀನೊಂದು ಗಾಳಿಪಟ ಮಂಕುತಿಮ್ಮ.

ನಮ್ಮ ಬದುಕಿನಲ್ಲಿ ಯಜಮಾನ ಸಂಸ್ಕೃತಿ ನೋಡುತ್ತೇವೆ. ಮನೆಗೊಬ್ಬ ಯಜಮಾನ, ಊರಿಗೊಬ್ಬ ಪಾಳೆಗಾರ, ದೇಶಕ್ಕೊಬ್ಬ ದೊರೆ, ಯುದ್ಧಕ್ಕೊಬ್ಬ ಸೇನಾಪತಿ, ಶಾಲೆಯಲ್ಲಿ ಶಿಕ್ಷಕ, ಆಸ್ಥಾನದಲ್ಲಿ ರಾಜಗುರು. ಹೀಗೆ ಒಂದೊಂದು ಕಡೆ ಒಬ್ಬೊಬ್ಬರು ದಾರಿ ತೋರಿಸುವವರು, ಗುರಿ ಕಾಣಿಸುವವರು, ಅಪ್ಪಣೆ ಮಾಡುವವರನ್ನು ನೋಡುತ್ತೇವೆ. ಇವರೆಲ್ಲ ನಮ್ಮ ಜಗತ್ತಿನಲ್ಲಿ ನಾವೇ ಸೃಷ್ಟಿಸಿಕೊಂಡ ಆಳುವ ವರ್ಗದವರು. ಆದರೆ ನಿಜವಾಗಿ ಆಂತರ್ಯದಲ್ಲಿ ಇವರೆಲ್ಲ ಸೂತ್ರಧಾರರೇ, ಯಜಮಾನರೇ, ಮಾರ್ಗದರ್ಶಕರೇ ಎಂದರೆ ಅಲ್ಲ ಎನ್ನಬೇಕು. ನಮಗೆ ದಾರಿ ತೋರಿಸುವ ಶಕ್ತಿ ಬೇರೆ ಇದೆ, ನಿರ್ದೇಶನ ಶಕ್ತಿ ಬೇರೆ ಇದೆ. ಅದು ನಮಗೆ ಕಾಣಿಸದು. ಆಕಾಶದಲ್ಲಿ ಗುಬ್ಬಚ್ಚಿ, ಕಾಗೆ, ಗರುಡ ಮೊದಲಾದ ಪಕ್ಷಿಗಳು ಹಾರಾಡುತ್ತವೆ. ಅವಕ್ಕೆ ನಮ್ಮಲ್ಲಿ ಇರುವಂತೆ ದಾರಿಸೂಚಕ ಫಲಕಗಳು, ನಕ್ಷೆಗಳು, ಕೈಮರಗಳು ಏನಾದರೂ ಆಕಾಶದಲ್ಲಿವೆಯೇ? ನೀರಿನಲ್ಲಿ ಮೀನು ಸಂಚರಿಸುವಾಗ ಈ ಕಡೆ ಬಾ, ಆ ಕಡೆ ಹೋಗು, ಇಲ್ಲಿ ನುಸುಳು, ಅಲ್ಲಿ ಹೊರಳು ಎಂದು ಹೇಳುವವರು ಯಾರಿದ್ದಾರೆ? ಹೀಗೆ ಆಕಾಶದಲ್ಲಾಗಲಿ ನೀರಿನಲ್ಲಾಗಲಿ ಇರುವ ಗಗನಚರಿಗಳ, ಜಲಚರಿಗಳ ಸಂಚಾರ ಕ್ರಮವನ್ನು ನಿರ್ಧರಿಸುವವರು ಯಾರು, ನಿಯಂತ್ರಿಸುವವರು ಯಾರು? ಪ್ರತಿ ಜೀವನವನ್ನು ಯಾವುದೋ ಕರ್ಮಶೇಷ, ವಿಧಿಲಿಖಿತ, ಪೂರ್ವಜನ್ಮದ ವಾಸನೆ, ಪ್ರಕೃತಿ ನಿಯಮ ನಿಯಂತ್ರಿಸುತ್ತದೆ. ಅವುಗಳಿಗೆ ದೊರೆಯುವ ಪ್ರೇರಣೆ ಅವ್ಯಕ್ತ. ಇನ್ನು ಭೂಚರರಾಗಿ ನೆಲದ ಮೇಲೆ ವಾಸಿಸುವ ನಾವಾದರೂ ಸ್ವತಂತ್ರರಲ್ಲ. ನಮ್ಮ ಹಿಡಿತ ಪ್ರಕೃತಿಯಲ್ಲಿ ಗಾಳಿಪಟವನ್ನು ಹಿಡಿದುಕೊಂಡು ಆಡಿಸುವ ಹುಡುಗನಂತೆ. ಗಾಳಿಪಟದ ದಾರ ನಮ್ಮ ಕೈಯಲ್ಲಿದ್ದರೂ ಅದರ ಹಾರಾಟ ಆಕಾಶದಲ್ಲಿ ಗಾಳಿಗೆ ಅನುಸಾರವಾಗಿರುತ್ತೆ. ಗಾಳಿ ಬೀಸಿದಂತೆ ಚಲಿಸುವ ಹಾಯಿ ದೋಣಿಯಂತೆ ನಾವು ದಾರವನ್ನು ಎಳೆದು ಎಳೆದು ತಿನ್ಕುತ್ತೇವೆ ಅಷ್ಟೇ. ನಮ್ಮ ಜೀವಗಳು ಗಾಳಿಪಟವಿದ್ದಂತೆ. ಆದ್ದರಿಂದ ಆಕಾಶದಲ್ಲಿ ಹಕ್ಕಿ, ನೀರಿನಲ್ಲಿ ಮೀನು, ನೆಲದ ಮೇಲಿನ ಪಟ ಹಾರಿಸುವ ಹುಡುಗ ಯಾರೇ ಆಗಲಿ, ಎಲ್ಲ ಭಗವಂತನ ಲೀಲಾವಿಲಾಸದಂತೆ ವರ್ತಿಸುವವರೇ ಆಗಿದ್ದಾರೆ. ಅವನು ನೀಡಿದ ಭಿಕ್ಷೆಯನ್ನು ಸ್ವೀಕರಿಸುವವರೇ ಆಗಿದ್ದಾರೆ. ಆದ ಕಾರಣ ಯಾರೇ ಆಗಲಿ, ನಾನು ನನ್ನದು ಎಂಬ ಭಾವ ಸುಳಿಯಲು ಅವಕಾಶ ನೀಡಬಾರದು.

ಕುರಿಗಳ ಗೊತ್ತು ಕಾಗೆಗುಂಟೇನಯ್ಯ, ಆರಮನೆ ಸಂಡಿಗೆಯೋ ಚುಂಡಿಲಿಯೋ ಹುಳುವೋ. ದಾರಿ ಗುರಿಗಳ ಗೊತ್ತು ಕಾಗೆಗುಂಟೇನಯ್ಯ, ಆರಮನೆ ಸಂಡಿಗೆಯೋ ಚುಂಡಿಲಿಯೋ ಹುಳುವೋ. ಆರ ಪಿಂಡವೋ ಏನೋ ಎಂತೋ ಆ ಬಾಳಗತಿ ಮೀರಿದವನೇಂ ನೀನು ಮಂಕುತಿಮ್ಮ. ಆರ ಪಿಂಡವೋ ಏನೋ ಎಂತೋ ಆ ಬಾಳಗತಿ ಮೀರಿದವನೇಂ ನೀನು ಮಂಕುತಿಮ್ಮ.

0: ಸಹಿಸಿ ಬಾಳಿನ ಸತ್ವವನ್ನು ಕಂಡುಕೊಂಡು ಕಗ್ಗದಲ್ಲಿ ಜೀವನ ಧರ್ಮ ಯೋಗದಲ್ಲಿ ಅವರು ಚಿತ್ರಿಸಿದ್ದಾರೆ. ಅವರ ಈ ಸುಭಾಷಿತ ಕಾವ್ಯದಲ್ಲಿ ಗುಬ್ಬಚ್ಚಿಯಿಂದ ಸಿಂಹದವರೆಗೆ ಪ್ರಾಣಿಲೋಕಗಳ ದೃಷ್ಟಾಂತ ರೂಪದಲ್ಲಿ ಅನೇಕ ನಿದರ್ಶನಗಳನ್ನು ನೀಡುತ್ತಾರೆ. ಈ ಪದ್ಯದಲ್ಲಿ ಕಾಗೆಯ ಬದುಕನ್ನು ಚಿತ್ರಿಸುವ ಮೂಲಕ ನಮ್ಮ ಬಾಳಗತಿ ಹೇಗಿದೆ, ಕಾಗೆಯ ಬದುಕಿಗಿಂತ ಬೇರೆ ಜೀವನ ನಮ್ಮದಲ್ಲ ಎಂಬುದನ್ನು ಸೊಗಸಾಗಿ ವಿವರಿಸಿದ್ದಾರೆ. ಒಂದು ಕಾಲದಲ್ಲಿ ದಿನ ಬೆಳಗಾದರೆ ಕಾಗೆಯ ಕಾಕಾರವ ಕೇಳುತ್ತಿದ್ದೆವು. ಈಗ ನಗರಗಳಲ್ಲಿ ಕಾಗೆ ಗುಬ್ಬಚ್ಚಿಗಳು ಮಾಯವಾಗುತ್ತಿವೆ. ಚಿಕ್ಕ ಮಕ್ಕಳಿಗೆ ಅನ್ನ ತಿನ್ನಿಸಲು ಕಾಗೆ ಗುಬ್ಬಚ್ಚಿಗಳನ್ನು ಕರೆಯುತ್ತಾ ಅವುಗಳನ್ನು ತೋರಿಸುವ ಕಾಲ ಈಗಿಲ್ಲ. ಕಾಗೆಯ ಬದುಕು ಹೊರನೋಟಕ್ಕೆ ಅನಾಥ ಬದುಕು ಅನ್ನಿಸುತ್ತದೆ. ದಿಕ್ಕು ದೇಶಗಳಿಲ್ಲದೆ, ಗೊತ್ತು ಗುರಿಗಳಿಲ್ಲದೆ ಅಲೆಮಾರಿಯ ಬದುಕು ಅದರದು. ಎಲ್ಲಿ ಹಾರಾಡುತ್ತೆ, ಏನು ತಿನ್ನುತ್ತೆ, ಅದು ಯಾವಾಗ ಎಲ್ಲಿ ಕೂಡುತ್ತೆ, ಅದಕ್ಕೇನು ಸಿಗುತ್ತೆ ಹೇಳುವವರು ಯಾರು? ನಾವು ಹಾಗೇನಿಲ್ಲ ಎಂದುಕೊಂಡರೆ ತಪ್ಪು. ನಮ್ಮದೂ ಕಾಗೆ ಬದುಕೇನೆ ಎನ್ನುತ್ತಾರೆ DVG. ಆದರೆ ನಾವು ದಿನ ಬೆಳಗಾದರೆ ಇಷ್ಟು ಹೊತ್ತಿಗೆ ಆಫೀಸಿಗೆ ಹೋಗಬೇಕು, ಅಷ್ಟು ಹೊತ್ತಿಗೆ ಸಮಾರಂಭಕ್ಕೆ ಹೋಗಬೇಕು, ಈ ರಸ್ತೆಯಲ್ಲಿ ಹೋಗಬೇಕು, ಆ ರಸ್ತೆಯಲ್ಲಿ ಹೋಗಬೇಕು, ಮನೆಯಲ್ಲಿ ಊಟ, ಹೋಟೆಲಲ್ಲಿ ತಿಂಡಿ, ನೆಂಟರ ಮನೆಯಲ್ಲಿ ಔತಣ, ಹೀಗೆ ಲೆಕ್ಕಾಚಾರ ಹಾಕುತ್ತೇವೆ. ಆದರೆ ಹಾಗೆ ನಡೆಯುವುದಿಲ್ಲ. ಏಕೆಂದರೆ ಅನ್ನ ಋಣ, ನೆಲದ ಋಣ, ಜಲದ ಋಣ ನಮ್ಮ ಕೈಲಿಲ್ಲ. ಯಾವ ವೇಳೆಯಲ್ಲಿ ಎಲ್ಲಿ ಏನು ತಿನ್ನುತ್ತೇವೆ ಗ್ಯಾರಂಟಿ ಇಲ್ಲ. ಕಾಗೆ ಬದುಕಿನ ಹಾಗೆ ನಮ್ಮದು. ಕಾಗೆ ಬೆಳಗ್ಗೆ ಎದ್ದರೆ ಈ ದಿನ ಸೋಮವಾರ ಈ ಕಡೆ ಇವರ ಮನೆಗೆ ಹೋಗಬೇಕಾ, ಮಂಗಳವಾರ ಆ ಕಡೆ ಪೇಟೆ ಕಡೆ ಹೋಗಬೇಕೆ ಎಂಬ ಲೆಕ್ಕಾಚಾರ ಅದಕ್ಕಿರುವುದಿಲ್ಲ. ಮನಬಂದ ಕಡೆ ಹಾರಾಡುತ್ತಿರುತ್ತದೆ. ಹೇಗೋ ಹೇಗೋ ಸಂಚರಿಸಿ ದಾರಿಯಲ್ಲಿ ಕಣ್ಣಿಗೆ ಬಿದ್ದ ಸಿಕ್ಕ ಪದಾರ್ಥವನ್ನು ತಿನ್ನುತ್ತದೆ. ಅದು ಮನೆ ಮನೆ ಮೇಲೆ ಬಿಸಿಲಿಗಿಟ್ಟ ಸಂಡಿಗೆಯೋ, ದೇವಸ್ಥಾನದಲ್ಲಿ ಚೆಲ್ಲಾಡಿದ ಗುಗ್ಗುರಿಯೋ, ಮೋರಿ ಬಳಿ ಸುಳಿವ ಸುಂಡಿಲಿಯೋ, ತಿಥಿ ದಿನ ಹೊರಗಿಟ್ಟ ಅನ್ನಪಿಂಡವೋ, ಯಾವುದು ಸಿಕ್ಕುತ್ತದೋ ಅದನ್ನು ತಿನ್ನುತ್ತದೆ. ಇಂಥ ಕಡೆ ಇಂಥ ವೇಳೆ ಇಂಥದ್ದೇ ಸಿಗುತ್ತೆ ಅಂತ ನಿಯಮವಿಲ್ಲ. ಮನುಷ್ಯನ ಜೀವನವೂ ಅಷ್ಟೇ. ಕಾಗೆಯ ಬಾಳಿನಂತೆ ಯಾವ ಲೆಕ್ಕಾಚಾರವೂ ಇಲ್ಲದ ಬಾಳು. ನಮ್ಮ ಕೈಲಿ ನಮ್ಮ ಬಾಳಿನ ಚುಕ್ಕಾಣಿ ಇಲ್ಲ ಎಂದು ತಿಳಿದು ನಾವು ನಿಶ್ಚಿಂತೆಯಿಂದ ಇರುವುದನ್ನು ಕಲಿಯಬೇಕು.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.

ಡಿವಿಜಿ ಅವರು ಕೋಣೆಯಲ್ಲಿ ಕುಳಿತು ಗ್ರಂಥಗಳ ಬಲದಿಂದ ಕಲ್ಪನೆಯ ಬಲದಿಂದ ಬರೆದ ಸಾಹಿತಿ ಅಲ್ಲ. ಲೋಕಾನುಭವವನ್ನು ಸಮಾಜದ ಎಲ್ಲ ವರ್ಗದವರಲ್ಲಿ ಮಿಳಿತರಾಗಿ ಅವರ ಬಾಳಿನ ಸಾರವನ್ನು

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:01. ಕಿರುಗೆರೆ ಈ ಬೆಳಿಗ್ಗೆ 10:30 ಅಂತಾರಾಷ್ಟ್ರೀಯ ಯೋಗ ದಿನದ ಕುರಿತು ಚರ್ಚೆ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ. 12:05 ವನಿತಾ ವಿಹಾರದಲ್ಲಿ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ ಪಂಚಕರ್ಮ ಘಟಕ ರಾಯಚೂರು ಇವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಅಪರಾಹ್ನ 3:00 ರೂಪಕ ಪೂರ್ಣ ದೃಷ್ಟಿಯ ಕುವೆಂಪು, ರಚನೆ ಮತ್ತು ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:30 ಕಥಾ ದಾಸಶ್ರೇಷ್ಠ ಶ್ರೀ ಕನಕದಾಸರು, ಕೀರ್ತನಕಾರರು ಭದ್ರಗಿರಿ ಅಚ್ಯುತದಾಸರು. 3:55 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರದಲ್ಲಿ

0: ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡುವ ಸಮಾರಂಭದ ನೇರ ಪ್ರಸಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಸಂಜೆ 5 ಗಂಟೆಗೆ ಕ್ರೀಡಾಲಹರಿ. ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ವಿವಿಧ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರುವ ದಿವ್ಯಾ ಎನ್ ಅವರೊಂದಿಗೆ ಮಾತುಕತೆ. ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ ಹೆಚ್ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.
1: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 08212555000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
5: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
6: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
5: ಹಾಗಾದ್ರೆ ಇವತ್ತೇ ಹೋಗೋಣ.
7: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
8: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900091282
5: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಚಿನ್ನರ ಲೋಕ, ಹಲೋ ಪುಟಾಣಿಗಳೇ, ಇಂದಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಅಕ್ಕರೆಯ ಸ್ವಾಗತ. ಇಂದು ಕೇಳಿ ಸಿಂಚನ, ಪುಟ್ಟ ಮಕ್ಕಳ ಕಲರವ. ಭಾಗವಹಿಸುವ ಬಾಲ ಪ್ರತಿಭೆ ಮಡಿಕೇರಿಯ ಸಮನ್ಯು.
2: ಹಲೋ ಸಮನ್ಯು, ನಾವು ಕಳೆದ ವಾರದಲ್ಲಿ ಬಹಳಷ್ಟು ವಿಷಯಗಳನ್ನು ಮಾತಾಡಿದ್ವಿ, ತಿಳ್ಕೊಂಡ್ವಿ. ನೀನು ಕೆಲವೊಂದು ಹಾಡುಗಳನ್ನೆಲ್ಲ ಹಾಡಿದ್ಯಾ, ಮತ್ತೆ ಬೆಳಗ್ಗೆ ಎದ್ದು ನೀನು ಯಾವ್ಯಾವ ಕೆಲಸಗಳನ್ನು ಮಾಡ್ತೀಯಾ?
3: ಬೆಳಗ್ಗೆ ಎದ್ದು

0: ಫ್ರೆಶಪ್ಪಾಗಿ ಹೂ ಗಿಡಕ್ಕೆ ನೀರು ಹಾಕ್ತೀನಿ. ದೇವ್ರ ಪೂಜೆಗೆ ಹೂಗಳೆಲ್ಲ ಕೊಯ್ಕೊಬರ್ತೀನಿ.
1: ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತೇನಾರು ಯೋಚಿಸಿದ್ಯಾ? ಈಗಲೇ
0: ಇಂಜಿನಿಯರ್.
1: ಇಂಜಿನಿಯರ್ ಆಗಬೇಕು ಅಂತಿದ್ಯಾ? ನಾವು ಸಣ್ಣ ಇರುವಾಗ ನಾವು ಯಾವುದ್ಯಾವುದೋ ಕೆಲಸಗಳು ಅವರು ಅದು ಮಾಡ್ತಾರಲ್ಲ, ನಾವು ಅದೇ ಆಗೋಣ ಅಂತ ಯೋಚಿಸ್ತೀವಿ. ಆಮೇಲೆ ದೊಡ್ಡಾಗ್ತಾ ಅದು ಸ್ವಲ್ಪ ಬದಲಾಗುತ್ತೆ, ಇನ್ಯಾರನ್ನ ನೋಡ್ತೀವಿ ಆಗ, ಓ ಇದಕ್ಕಿಂತ ಅದು ಒಳ್ಳೆಯದಿದೆಯಲ್ಲ ಅಂತ. ಹಾಗಾಗಿ ಮತ್ತೆ ಬದಲಾಗ್ಬೋದು, ಅದರಿಂದ ಕೇಳಿದೆ. ಆಲ್ ದ ಬೆಸ್ಟ್ ಎನಿ ಹೌ. ಅಂದರೆ ವೃತ್ತಿಯಲ್ಲಿ ಇಂಜಿನಿಯರ್ ಆಗಬೇಕು ಅಂತಿದ್ಯಾ. ಈಗ ಇಷ್ಟೆಲ್ಲ ಹವ್ಯಾಸಗಳು ಇದೆ ನಿನಗೆ, ಜೊತೆಗೂ ಯಾವುದಾದ್ರು ಪ್ರವೃತ್ತಿಯನ್ನು ಕೂಡ ಮಾಡೋಣ ಅಂತೇನಾರಿದ್ಯಾ?
0: ಹಾಡೋದು,
1: ಸಂಗೀತದಲ್ಲಿ ಮುಂದುವರಿಬೇಕು ಅಂತಿದ್ಯಾ. ಈಗ ಕರ್ನಾಟಕ ಸಂಗೀತ ಕಲಿತಿದ್ಯಾ ಅಂತ ಹೇಳಿದೆ ಅಲ್ಲ,
0: ಹೌದು.
1: ಅದರಲ್ಲಿ ಪರೀಕ್ಷೆ ಏನಾದ್ರು ತಗೊಳ್ತೀಯಾ?
0: ಹೌದು, ನೆಕ್ಸ್ಟ್ ಇಯರ್ ಪರೀಕ್ಷೆ.
1: ಹಾಂ ಹಾಂ ಹಾಂ, ಅದನ್ನೇ ನೀನು 1ನೇ ಕ್ಲಾಸಿಂದ ಕಲಿತಾ ಇರೋದಲ್ವಾ?
0: ಹೌದು
1: ಹಾಂ ಹಾಂ, ಅದಕ್ಕೆ ಇಷ್ಟು ವರ್ಷ ಆಗಬೇಕು ಪರೀಕ್ಷೆ ಕಟ್ಟಲಿಕ್ಕೆ ಅಂತಿದ್ಯಾ?
0: ಹೌದು.
1: ಹೌದಾ? ಹಾಂ, ಯಾವಾಗಕ್ಕೆ?
0: 10 ವರ್ಷದಿಂದ ಎಕ್ಸಾಮ್ ಕಟ್ಬೋದು. ನನಗೆ 12 ವರ್ಷ ಮುಗಿತೆ.
1: ಬರೋ ವರ್ಷಕ್ಕೆ?
0: ಬರೋ ವರ್ಷಕ್ಕೆ
1: ಹ್ಞೂ ಹ್ಞೂ,
0: ಗುರುಗಳು ಕಟ್ತೀನಿ, ಪರೀಕ್ಷೆ
1: ಕಟ್ಟಿಸ್ತೀನಿ.
0: ಕಟ್ತೀನಿ, ಕಟ್ಟಿಸ್ತೀನಿ.
1: ನೀನು 12ನೇ ವರ್ಷಕ್ಕೆ ಪರೀಕ್ಷೆ ಕಟ್ಬೋದು ಅಂತ ನಿಮ್ಮ ಗುರುಗಳು ಹೇಳಿದ್ದಾರೆ.
0: ಹೌದು.
1: ಹಾಂ, ನೀನು ನಂತರ ಕೂಡ ಅದನ್ನೇ ಕಲಿತು ಮುಂದುವರಿಸಿ ಸೀನಿಯರ್ ಪರೀಕ್ಷೆ ಕೂಡ ತಕ್ಕೊಂಡು ನಂತರ ವಿದ್ವತ್ತು ಎಲ್ಲ ಮಾಡಿ ಅದನ್ನ ಪ್ರವೃತ್ತಿಯಾಗಿ ತಗೊಳ್ಳೋಣ ಅಂತ ಇದ್ದೀಯಾ.
0: ಹೌದು,
1: ಈಗಲಿನಿಂದ ಗುರಿ ಇಟ್ಕೊಂಡಿದ್ಯಾ.
0: ಹೌದು.
1: ಅಲ್ವಾ? ಆಲ್ ದ ಬೆಸ್ಟ್ ಸಾಮಾನ್ಯ. ಮತ್ತೆ ಇನ್ಯಾವುದು ಜನಪದ ಗೀತೆ ಒಂದು ಹೇಳ್ತೀಯಾ?
0: ಆಯ್ತು. ಇದು ಶಿಶುನಾಳ ಶರೀಫರದು ಗೀತೆ,
1: ಅಂದ್ರೆ ತತ್ವಪದ. ಹೇಳು.
0: ಬಿದ್ದೀಯ ಬೇ

ಬಿದ್ದಿಯಬ್ಬೇ ಮುದುಕಿ ಬಿದ್ದಿಯಬ್ಬೇ, ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗ್ಯಾಕ ನಿಂತಿ, ಸದ್ಯಕ್ಕಿದು ಹುಲುಗುರ ಸಂತಿ.

ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತಳು ಜ್ವಾಕಿ. ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತಳು ಜ್ವಾಕಿ. ಕೆಟ್ಟ ಗಂಟಿ ಚೌಡರು ಬಂದು ಉಟ್ಟಿದ್ದನ್ನೇ ಕದ್ದರು ಜ್ವಾಕಿ. ಕೆಟ್ಟ ಗಂಟಿ ಚೌಡರು

0: ರಬ್ಬಿ.
1: ತುಂಬ ಚೆನ್ನಾಗಿ ಹೇಳಿದೆ ಶಿಶುನಾಳ ಶರೀಫರ ತತ್ವ ಪದವನ್ನು. ಇದು
0: ಈಗ
1: ಜಯಲಕ್ಷ್ಮಿ ಮ್ಯಾಮ್ ಕಲಿಸಿದ್ದು.
0: ಹೌದು,
1: ನೀನು ಸಂಜೆ ಸ್ಕೂಲಿಂದ ಬಂದ ನಂತರ ಫ್ರೆಶ್ ಅಪ್ ಆಗಿ ತಿಂಡಿ ತಿಂತೀನಿ, ಆಟ ಆಡ್ತೀನಿ, ಅಲ್ಲಿ ಭಕ್ತಿಗೀತೆ ಭಾವಗೀತೆ ಎಲ್ಲ ಕಲ್ತ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಆನಂತರ ಮನೆಗೆ ಬಂದ ನಂತರ ಏನು ಮಾಡ್ತೀಯಾ? ಓದ್ತೀನಿ ಅಂತ ಹೇಳಿದೆ. ಓದ್ಲಿಕ್ಕೆ ಮುಂಚೆ ಏನು ಮಾಡ್ತೀಯಾ?
0: ಸರ್ವ ಮಂಗಲ ಮಾಂಗಲ್ಯ ಮೂರು ಸಲ ಹೇಳಿ ದೇವರಿಗೆ ನಮಸ್ಕಾರ.
1: ಅಂದರೆ ಸಂಜೆ ಕೂಡ ದೇವರನ್ನ ಪ್ರಾರ್ಥನೆ ಮಾಡ್ತೀಯ. ಯಾವ ಶ್ಲೋಕ ಹೇಳ್ತೀಯ ಅವಾಗ?
0: ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
1: ಹಾಂ, ಹಾಗೆ ಹೇಳಿಬಿಟ್ಟು ದೀಪ ಹಚ್ಚಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತೀಯ. ನಿನಗೆ ದೇವರಲ್ಲಿ ನಂಬಿಕೆ ಇದೆಯಾ?
0: ಹೌದು.
1: ಯಾವ ದೇವರು ತುಂಬ ಇಷ್ಟ?
0: ಎಲ್ಲದು
1: ಎಲ್ಲ ದೇವರು ತುಂಬ ಇಷ್ಟ. ನಿಮಗೆ ಇಷ್ಟವಾದ ಯಾವುದಾದ್ರು ಭಕ್ತಿಗೀತೆ ಒಂದನ್ನು ಹೇಳ್ತೀಯಾ?
0: ಹಾಂ.

0: ಮಾರುತಿ.
1: ಆ ಮಾರುತಿ ನಿನ್ನ ಎಲ್ಲ ಇಚ್ಛೆಗಳನ್ನ ಆಸೆಗಳನ್ನ ಈಡೇರಿಸ್ಲಿ ಅಂತ ಹೇಳೋಣ. ಮತ್ತೆ ಯಾವ್ದಾದ್ರು ಕತೆ ಹೇಳ್ತೀಯಾ?
0: ಹಾಂ.
1: ಯಾವ ಕತೆ?
0: ಹೆಸರಿನೊಳ್ಳೆ ಏನಿದೆ.
1: ಹಾಂ, ಅಂದರೆ ಹೆಸರಲ್ಲಿ ಏನಿದೆ ಅಂತ ಕತೆದು ಶೀರ್ಷಿಕೆ.
0: ಹೌದು,
1: ಹೇಳು.
0: ಒಂದೂರಲ್ಲಿ ಒಂದು ಗುರುಕುಲವಿತ್ತು. ಆ ಗುರುಕುಲದಲ್ಲಿ ನೀಚ ಎನ್ನುವ ವಿದ್ಯಾರ್ಥಿ ಇದ್ದ. ಅವನು ಬಹಳ ಒಳ್ಳೆಯವನಾಗಿದ್ದ. ಅವನ ಹತ್ತಿರ ಬಂದು ಈ ಶ್ಲೋಕದ ಅರ್ಥವೇನು ಅಂತ ಕೇಳಿದರೆ ಅವನ ಅರ್ಥವನ್ನು ಹೇಳುತ್ತಿದ್ದ. ಅಥವಾ ಈ ಕಟ್ಟಿಗೆ ತುಂಬಾ ಭಾರವಿದೆ, ನೀನು ಹೋರುತ್ತೀಯಾ ಎಂದು ಕೇಳಿದರೆ ನೀಚ ಹೋರುತ್ತಿದ್ದ. ಒಂದು ದಿನ ನೀಚ ಗುರುಗಳ ಬಳಿ ಬಂದು ಹೇಳುತ್ತಾನೆ, ನನಗೆ ತುಂಬಾ ಬೇಜಾರಾಗುತ್ತದೆ, ಎಲ್ಲರೂ ನನ್ನನ್ನು ನೀಚ ನೀಚ ಎಂದು ಕರೆಯುತ್ತಾರೆ. ನನಗೆ ಯಾವ್ದಾದ್ರು ಬೇರೆ ಗೌರವ ಬರುವಂತ ಹೆಸರಿಡ್ತೀರಾ ಗುರುಗಳೇ ಎಂದು ಕೇಳುತ್ತಾನೆ. ಆಗ ಗುರುಗಳು, ನಿನಗೆ ಬೇರೆ ಗೌರವ ಬರುವಂತ ಹೆಸರು ಬೇಕೇ? ಆಗಲಿ, ನೀನು ಒಂದು ಸಲ ಇಡೀ ಊರನ್ನು ಸುತ್ತಿ ಬಾ ಎಂದು ಹೇಳುತ್ತಾರೆ. ಆಗಲಿ ಎಂದು ನೀಚ ಹೊರಟ. ಹಾಗೆ ಮಧ್ಯ ದಾರಿಯಲ್ಲಿ ಇಬ್ರು ಮಹಿಳೆಯರು ಜಗಳ ಮಾಡ್ತಾ ಇರೋದನ್ನು ಕಂಡ. ಅವನಿಗೆ ಬಹಳ ಆಶ್ಚರ್ಯವಾಯಿತು. ಪಕ್ಕದಲ್ಲಿರುವ ವ್ಯಕ್ತಿಯನ್ನು ಹೋಗಿ ಕೇಳ್ದ, ಅವರಿಬ್ಬರ ಹೆಸರೇನು ಎಂದು ಕೇಳ್ದ. ಆಗ ಪಕ್ಕದಲ್ಲಿರುವ ವ್ಯಕ್ತಿ ಹೇಳ್ದ, ಹೊಡಿ

0: ಇದ್ದಾಳಲ್ಲ ಅವಳ ಹೆಸರು ದಯಾವತಿ. ಹೊಡ್ಸ್ಕೊಳ್ತಾ ಇರೋಳು ದಯಾವತಿ ಮನೆಯ ದಾಸಿ ಶ್ರೀಮಂತಿ. ದಯಾವತಿಗೆ ಚೂರು ದಯವಿಲ್ಲ, ಶ್ರೀಮಂತಿಗೆ ದಾಸಿ ಕೆಲ್ಸ. ನೀಚ ಹೇಳ್ದ. ಆಗ ಪಕ್ಕದಲ್ಲಿರೋ ವ್ಯಕ್ತಿ ಸಿಟ್ಟು ಬಂದು, ಹೆಸರಿನಲ್ಲೇನಿದೆ, ಮನುಷ್ಯರ ಗುರುತಿಗಾಗಿ ಅಲ್ಲವೇ ಎಂದು ಹೇಳುತ್ತಾನೆ. ಹಾಗೆ ನೀಚ ಮುಂದೆ ಹೋಗುತ್ತಾನೆ. ಮತ್ತೆ ಮಧ್ಯ ದಾರಿಯಲ್ಲಿ ಒಂದು ಹೆಣನ ಕಾಣುತ್ತಾನೆ. ಮತ್ತೆ ಪಕ್ಕದಲ್ಲಿರುವ ವ್ಯಕ್ತಿಯನ್ನು ಇವರ ಹೆಸರೇನು ಎಂದು ಕೇಳುತ್ತಾನೆ. ಆಗ ಪಕ್ಕದಲ್ಲಿರುವ ವ್ಯಕ್ತಿ ಅವನ ಹೆಸರು ಜೀವ ಎಂದು ಹೇಳುತ್ತಾನೆ. ಏನು, ಜೀವ ಸಾಯಬಹುದೇ ಎಂದು ಹೇಳುತ್ತಾನೆ ನೀಚ. ಆಗ ಪಕ್ಕದಲ್ಲಿರುವ ವ್ಯಕ್ತಿ ಗದರಿ, ಹೆಸರು ಬರೀ ಜನರ ಗುರುತಿಗಾಗಿ ಅಲ್ಲವೇ ಎಂದು ಹೇಳುತ್ತಾನೆ. ಹಾಗೆ ನೀಚ ಮತ್ತೆ ಮುಂದೆ ಹೋಗುತ್ತಾನೆ. ಮತ್ತೆ ಒಬ್ಬ ವ್ಯಕ್ತಿ ಬಂದು, ಈ ಊರಿಗೆ ಹೋಗೋ ದಾರಿ ಯಾವುದು, ನಾನು ದಾರಿ ತಪ್ಪಿ ಇಲ್ಲಿ ಬಂದೆ ಎಂದು ಹೇಳುತ್ತಾನೆ. ಆಗ ನಾನು ಅದೇ ಊರಿಗೆ ಹೋಗ್ತಾ ಇದ್ದೀನಿ, ಬಾ ಜೊತೆಗೆ ಹೋಗೋಣ ಎಂದು ನೀಚ ಹೇಳುತ್ತಾನೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೀಚ ಕೇಳುತ್ತಾನೆ, ನಿಮ್ಮ ಹೆಸರೇನು ಎಂದು. ನನ್ನ ಹೆಸರು ಮಾರ್ಗಸೂಚಿ ಎಂದು ಹೇಳುತ್ತಾನೆ. ಆಗ ನೀಚ, ಮಾರ್ಗಸೂಚಿನೇ ದಾರಿ ತಪ್ಪಬಹುದೇ ಎಂದು ಕೇಳುತ್ತಾನೆ. ಆಗ ಮಾರ್ಗಸೂಚಿ ಸಿಟ್ಟು ಬಂದು, ಮನುಷ್ಯರ ಗುರುತಿಗಾಗಿ ಅಲ್ಲವೇ ಹೆಸರು, ಮತ್ತೆ ನೀಚ ಗುರುಗಳ ಬಳಿ ಬಂದ. ಮತ್ತೆ ಗುರುಗಳು ಹೇಳ್ತು, ಬಾ ನೀಚ, ನಿನಗೊಂದು ಒಳ್ಳೆಯ ಹೆಸರೇ ಹುಡುಕಿಟ್ಟಿದ್ದೇನೆ ಎಂದು ಹೇಳಿದ್ರು. ನೀಚ, ನನಗೆ ಬೇರೆ ಹೆಸರು ಬೇಡ, ನನಗೆ ನೀಚ ಎನ್ನೋದೇ ಸರಿ. ಹೆಸರಿನಲ್ಲಿ ಏನಿದೆ, ಬರೀ ಜನರ ಗುರುತಿಗಾಗಿ ಅಲ್ಲವೇ, ಜೀವ ಸಾಯಬಹುದು, ದಯಾವತಿ ಹೊಡೆಯಬಹುದು, ಶ್ರೀಮಂತಿ ದಾಸಿಯಾಗಬಹುದು, ಮಾರ್ಗಸೂಚಿ ದಾರಿ ತಪ್ಪಬಹುದು, ಹೆಸರು ಬರೀ ಜನರ ಗುರುತಿಗಾಗಿ ಅಲ್ಲವೇ ಗುರುಗಳೇ. ಗುರುಗಳು, ಇದು ನಿನಗೆ ಅರಿವಾಗಲಿ ಎಂದೇ ನಿನಗೆ ಊರು ಸುತ್ತಿವಾ ಎಂದು ಕಳಿಸಿದು. ಈ ಕತೆ ನನಗೆ ಕೇಳಿದಾಗ ಒಂದು ಪದ್ಯದ ಸಾಲು ನೆನಪಾಗುತ್ತದೆ. ಹೆಸರಿನೊಳ್ಳೇನಿದೆ, ಅಂದದ ಹೆಸರೇನೆ, ಅಷ್ಟಕ್ಕೆ ಮಾರು ಹೋಗುವುದೇ, ಮಲ್ಲಿಗೆ ಹೂವನ್ನು ಕಳ್ಳಿಯ ಹೂವೇನೆ, ಕಂಪನ್ನು ಕಡಿಮೆ ಮಾಡುವುದೇ.
1: ಆ ಪದ್ಯ ಕೂಡ ತುಂಬಾ ಚೆನ್ನಾಗಿದೆ. ನೀನ್ ಕತೆ ಹೇಳಿದೆ ಅಲ್ವಾ, ಈ ಹೆಸರಲ್ಲಿ ಏನಿದೆ, ಏನೂ ಇಲ್ಲ. ಕಳ್ಳಿ ಹೂವು ಇದ್ರೂ ಕೂಡ ಮಲ್ಲಿಗೆ ಹೂವಿನ ಪರಿಮಳ ಯಾವತ್ತೂ ಕಮ್ಮಿ ಆಗಲ್ಲ ಅಂತ ಸರಿಯಾದ ಪದ್ಯನ ಹೇಳಿದ್ದೆ. ತುಂಬಾ ಚೆನ್ನಾಗಿ ಹೇಳಿದೆ ಸಾಮಾನ್ಯ. ಈಗ ನೀನು ಜನಪದ ಗೀತೆ ಹೇಳಿದೆ, ದೇಶಭಕ್ತಿ ಗೀತೆ ಹೇಳಿದೆ, ಭಕ್ತಿ ಗೀತೆ ಹೇಳಿದೆ, ಅಂದರೆ ಮಾರುತಿ ಇದ್ದ ಬಗ್ಗೆ ಕೂಡ ಹೇಳಿದೆ. ಇನ್ನೂ ಯಾವ್ದಾರು ಹಾಡು ಹೇಳಲಿಕ್ಕೆ ಇಷ್ಟಪಡ್ತೀಯ?
0: ಒಂದು ಕೃಷ್ಣಂದು ಭಕ್ತಿ ಗೀತೆ ಹಾಡ್ತೀನಿ.

0: ಸಾರಿ.
1: ತುಂಬ ಚೆನ್ನಾಗಿ ಹಾಡೇಳ್ದೆ ಸಾಮಾನ್ಯು,
0: ಥ್ಯಾಂಕ್ ಯು.
1: ನಮ್ಮ ಆಕಾಶವಾಣಿಗೆ ಬಂದು ಬಹಳಷ್ಟು ವಿಷಯಗಳನ್ನು ಮಾತಾಡಿದೆ. ಭಾವಗೀತೆ ಹೇಳಿದೆ, ದೇಶಭಕ್ತಿ ಗೀತೆ ಹೇಳಿದೆ, ಜನಪದ ಗೀತೆ ಹೇಳಿದೆ, ಭಕ್ತಿ ಗೀತೆಗಳನ್ನ ಸಹ ಹೇಳಿದೆ. ನಿನಗೆ ಯಾವ್ಯಾವ ಹವ್ಯಾಸಗಳಿದೆ, ಮನೆ ಊಟನೇ ಮಾಡಬೇಕು, ತಿಂಡಿನೇ ತಿನ್ನಬೇಕು, ಹೊರಗಡೆ ಎಲ್ಲ ತಿನ್ನಬಾರ್ದು ಅಂತ ಹೇಳೋದನ್ನ ಕೂಡ ಈಗ ರೇಡಿಯೋ ಕೇಳ್ತಾ ಇರುವ ಪುಟಾಣಿಗಳಿಗೆ ಹೇಳಿದೆ. ಮತ್ತೆ ದೊಡ್ಡವನಾದ ಮೇಲೆ ನಿನಗೆ ಏನಾಗಬೇಕು ಅಂತ ಹೇಳೋ ಇಷ್ಟ ಇದೆ, ಮತ್ತೆ ಸಂಗೀತನ ಕೂಡ ಹೀಗೆ ಕಲ್ತ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳಿದೆ. ಇದು ಬೇರೆ ಮಕ್ಕಳಿಗೆ ಕೂಡ ಒಂಥರ ಮಾರ್ಗದರ್ಶನ ಆಗ್ತದೆ. ಅವರು ಕಾರ್ಯಕ್ರಮ ಕೇಳ್ತಿರೋ ಬೇರೆ ಮಕ್ಕಳು ಕೂಡ ಈ ಆಕಾಶವಾಣಿಗೆ ಬರಲಿ, ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಪಾಲ್ಗೊಂಡಿದ್ದಕ್ಕೆ ನಿನಗೆ ಧನ್ಯವಾದಗಳು.
0: ಧನ್ಯವಾದಗಳು.
1: ನಮಸ್ಕಾರ.
0: ನೀವು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.

ಇದುವರೆಗೆ ಸಿಂಚನ ಪುಟ್ಟ ಮಕ್ಕಳ ಕಲರವ ಕೇಳಿದಿರಿ. ಇದರಲ್ಲಿ ಮಡಿಕೇರಿಯ ಬಾಲ ಪ್ರತಿಭೆ ಸಮನ್ಯುವಿನೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಮಮತಾ ಶಾಸ್ತ್ರಿ, ನಿರ್ವಹಣೆ ಎಂ ಶಕುಂತಲಾ. ಇಲ್ಲಿಗೆ ಇವತ್ತಿನ ಚಿಣ್ಣರ ಲೋಕ ಮುಗಿಯಿತು. ಪುಟಾಣಿಗಳೇ, ಎಲ್ರಿಗೂ ಬಾಯ್ ಬಾಯ್. ಚಿಣ್ಣರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.

ಕೇಳಿದರೆ ಈ ಬೆಳಿಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರಿಂದ ಸರೋದ್ ವಾದನ ಕೇಳುವಿರಿ. ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ ಕಾರಣ ಹಾಗೂ ಪರಿಹಾರ ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯೆ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಇಂದು ಮಧ್ಯಾಹ್ನ 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪಿಎಂ ಇ ಡ್ರೈವ್ ಈ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಇಂದು ರಾತ್ರಿ 8:10 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿಮುದ್ರಿತ ಕಾರ್ಯಕ್ರಮ. ರಾತ್ರಿ 9:30 ಯುವವಾಣಿಯಲ್ಲಿ ಸುವರ್ಚಲ ಅಂಬೇಕರ್ ಬಿಎಸ್ ಅವರಿಂದ ಭಾಷಣ, ವಿಷಯ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ. ಈ ಎಲ್ಲಾ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಂತೋಷ್ ಕೆಎನ್. ನಾಳಿನ ದಿನದ ವಿಶೇಷ ಗೊತ್ತಾ ನಿಮಗೆ? ಅಯ್ಯೋ, ಯಾರಿಗೆ ಗೊತ್ತಿರೋದಿಲ್ಲ ಹೇಳಿ. ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಯೋಗ ಮಾಡುವ ಯೋಗ ಎಲ್ರಿಗೂ ಕೂಡಿ ಬರಲಿ ಅಂತೆಲ್ಲ ಯೋಚಿಸ್ತಿದ್ದೀರಾ? ಆದರೆ ನಾನು ಮಾತಾಡ್ತಿರೋದು ಆ ವಿಷಯದ ಬಗ್ಗೆ ಅಲ್ಲ. ಹಾಗಾದರೆ ನಾಳೆ ಏನು ಅಂತ ಯೋಚಿಸ್ತಿದ್ದೀರಾ? ನಾಳೆ ಭಾನುವಾರ. ಕೆಲಸಕ್ಕೆ ಹೋಗೋರಿಗೆ, ಶಾಲಾ ಕಾಲೇಜಿಗೆ ಹೋಗೋರಿಗೆ ರಜೆಯ ದಿನ. ಸಿಗುವ ಒಂದು ದಿನ ರಜೆನ ಏನು ಮಾಡಲಿ, ಎಲ್ಲಿಗೆ ಹೋಗಲಿ ಅಂತ ಕೆಲವರು ಯೋಚಿಸಿದರೆ, ಅಯ್ಯೋ ಒಂದು ವಾರ ಬಟ್ಟೆ ಒಗಿಲಿಕ್ಕೆ ಇದೆ, ಬಾಕಿ ಇದೆ, ಅದನ್ನ ಒಗ್ಬೇಕು, ಮನೆ ಕೆಲಸ ಸುಮಾರಿದೆ ಅಂತೆಲ್ಲ ಯೋಚಿಸಿ ಟೆನ್ಷನ್ ಮಾಡ್ಕೊಂಡಿರ್ತೀರ. ನಾಳೆ ಏನಪ್ಪ ಅಂತ ನೀವು ಯೋಚಿಸ್ತಾ ಇದ್ರೆ ಈ ಹಾಡು ಕೇಳಿ, ಆಗ ಗೊತ್ತಾಗುತ್ತೆ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿ ನಂದು, ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ಪ್ರತಿ ವರ್ಷ ಮೇ ಎರಡನೇ ಭಾನುವಾರವನ್ನು ಅಮ್ಮಂದಿರ ದಿನ ಅಂತ ಆಚರಿಸಿದರೆ, ಜೂನ್ ಮೂರನೇ ಭಾನುವಾರವನ್ನು ಅಪ್ಪಂದಿರ ದಿನ ಅಂತ ಆಚರಿಸಲಾಗುತ್ತೆ. ಅಪ್ಪ ಅಂದ ಕೂಡಲೇ ಅನೇಕರಲ್ಲಿ ವಿವಿಧ ರೀತಿಯ ಭಾವನೆಗಳು ಮೂಡಬಹುದು. ಅಪ್ಪ ಅಂದ ಕೂಡಲೇ ಅಪ್ಪನ ಗಂಭೀರ ವದನ ಕೆಲವರಿಗೆ ಕಣ್ಣ ಮುಂದೆ ಬಂದರೆ ಮತ್ತೆ ಕೆಲವರಿಗೆ ಹೀರೋ ಆಗಿ ಕಾಣಬಹುದು. ಅಪ್ಪ ಸಿಡುಕ ಅನ್ನುವರು ಇರಬಹುದು. ಅಪ್ಪ ಅಂದರೆ ಪ್ರೀತಿಯ ಗೂಡು ಅನ್ನುವ ಹೆಣ್ಣು ಮಕ್ಕಳು ಇದ್ದಾರೆ. ಅಪ್ಪ ಅಂದರೆ ಬೆಸ್ಟ್ ಫ್ರೆಂಡ್ ಎನ್ನುವ ಮಕ್ಕಳು ಇದ್ದಾರೆ. ಅಪ್ಪ ಎನ್ನುವ ಪದದ ಹಿಂದೆ ಒಂದು ಜಗತ್ತೇ ಅಡಗಿದೆ. ಅಪ್ಪನ ಬಗ್ಗೆ ಹೇಳಲು ಹೊರಟ್ರೆ ಪದಗಳೇ ಸಾಲವು ಅಥವಾ ಪದಗಳೇ ಸಿಕ್ಕದು. ತನ್ನ ಆಸೆ ಆಕಾಂಕ್ಷೆಗಳನ್ನು ಹಿಡಿದಿಟ್ಟುಕೊಂಡು ಮಕ್ಕಳ ಭವಿಷ್ಯಕ್ಕಾಗಿ, ಕುಟುಂಬಕ್ಕಾಗಿ ದುಡಿಯುವ ಜೀವ, ಕುಟುಂಬಕ್ಕೆ ಎದುರಾಗುವ ತೊಂದರೆ ತಾಪತ್ರಗಳನ್ನು ಎದುರಿಸಿ ಕಾಯುವ ದೇವರು, ಬದುಕನ್ನು ಸಮಾಜವನ್ನು ಎದುರಿಸಿ ಗೆಲ್ಲುವುದನ್ನು ಸರಿದಾರಿಯನ್ನು ತೋರಿಸುವ ಮಾರ್ಗದರ್ಶಕ ಅಪ್ಪ.

ನಾನು 1ನೇ ಕ್ಲಾಸಿಗೆ ಹೋಗುವಾಗ ಶಾಲೆಗೆ ಹೋಗಲು 1.5 ಕಿಲೋಮೀಟರ್ ಕಾಡು ದಾರಿಯಲ್ಲಿ ನಡೀಬೇಕಿತ್ತು. ಶಾಲೆ ಆರಂಭವಾದ 1 ವಾರ ಅಪ್ಪ ನನ್ನ ಜೊತೆಗೆ ಬಂದು ಶಾಲೆಗೆ ಬಿಟ್ಟು ಹೋಗ್ತಿದ್ರು. ಆದರೆ 1 ವಾರ ಆದಮೇಲೆ ನೀನೇ ಹೋಗು ಅಂತ ನನ್ನೊಬ್ಬನನ್ನೇ ಕಳಿಸಲು ಆರಂಭಿಸಿದರು. ನನಗೂ ಅಪ್ಪನ ಮೇಲೆ ಸಿಟ್ಟು. ನನ್ನ ಜೊತೆ ಅಪ್ಪ ಬರ್ತಿಲ್ಲ, ಆ ಕಾಡು ದಾರಿಯಲ್ಲಿ ನಾನೊಬ್ಬನೇ ಹೋಗಬೇಕು ಅಂತ ಅಪ್ಪನಿಗೆ ಬೈಯುತ್ತಾ ಬೈಯುತ್ತಾ ಬರುವ ದುಃಖವನ್ನು ತಡ್ಕೊಂಡು ತಡ್ಕೊಂಡು ಶಾಲೆಗೆ ಹೋಗ್ತಿದ್ದೆ. ಅಪ್ಪ ನನ್ನೊಬ್ಬನೇ ಬಿಟ್ಟು ಬಿಟ್ರಲ್ಲ ಅನ್ನುವ ಸಿಟ್ಟು 10-15 ದಿನ ಆದರೂ ಕಮ್ಮಿ ಆಗಲಿಲ್ಲ. ಆದರೆ ಒಂದಿನ ಶಾಲೆಯ ಟೀಚರ್ ಹೇಳಿದರು, ನಾನು ಯಾವಾಗಲೂ ಸ್ವಲ್ಪ ಅಳ್ತಾ ಅಳ್ತಾನೆ ಹೋಗ್ತಿದ್ನ, ಟೀಚರ್ ಹೇಳಿದರು, ಯಾವಾಗಲೂ ನೀನೊಬ್ಬನೇ ನಡ್ಕೊಂಡು ಬರೋದಲ್ಲ, ಕಳೆದ 15 ದಿನದಿಂದ ನಿನ್ನ ಅಪ್ಪ ನಿನ್ನ ಗೊತ್ತಾಗದ ಹಾಗೆ ನಿನ್ನ ಹಿಂದೆ ಸ್ವಲ್ಪ ದೂರದಲ್ಲಿ ನಿನ್ನ ಗಮನಿಸ್ತಾ ಶಾಲೆವರೆಗೆ ಬಂದು ಹೋಗ್ತಿದ್ದಾರೆ, ಗೊತ್ತಾ ನಿನಗೆ ಅದು ಅಂತ. ಅಂದರೆ ನನಗೆ ಧೈರ್ಯ ಬರಲಿ ಅನ್ನೋ ಉದ್ದೇಶದಿಂದ ಹಾಗೆ ಮಾಡ್ತಿದ್ರು ಅನ್ನೋದು ನನ್ನ ಅರಿವಿಗೆ ಬರುವಾಗ ಕೆಲವು ವರ್ಷಗಳೇ ಕಳೆದು. ಆದರೆ ಆಗ ಇದ್ದ ಆ ಭಯ ದೂರವಾಗಿ ಈಗಲೂ ಏನೇ ಮಾಡಲು ಹೆಜ್ಜೆ ಮುಂದೆ ಇಟ್ಟರೂ ನನ್ನ ಹಿಂದೆ ನನ್ನ ಅಪ್ಪ ಇದ್ದಾರೆ, ನನ್ನ ಗಮನಿಸ್ತಾರೆ ಅನ್ನುವ ಆ ಭಾವ ನನ್ನಲ್ಲಿ ಗಟ್ಟಿಯಾಗಿ ನೆಲೆಸಿದೆ.

ಅಮ್ಮ ಜನ್ಮ ನೀಡಿದ್ರೆ ಆ ಜನ್ಮಕ್ಕೊಂದು ಅರ್ಥ ಮತ್ತು ದಾರಿ ತೋರುವವನು ಅಪ್ಪ ಎನ್ನುವ ಒಂದು ಸುಂದರ ಸಾಲು ನೆನಪಾಯಿತು. ಅಪ್ಪನ ವ್ಯಕ್ತಿತ್ವ, ಆ ಪ್ರೀತಿ ಮತ್ತು ಜವಾಬ್ದಾರಿಯ ಆಳವನ್ನು ಅಷ್ಟು ಸುಲಭವಾಗಿ ಅಳೆಯಲು ಸಾಧ್ಯವಿಲ್ಲ. ಶಿಸ್ತಿನ ಮುಖವಾಡ ಧರಿಸಿದ್ರೂ ಒಳಗೆ ಪ್ರೀತಿಯ ಭಂಡಾರವೇ ಅಡಗಿರುತ್ತೆ. ಅಮ್ಮನ ಕಣ್ಣೀರು ಬೇಕಾದರೂ ಕಾಣಿಸುತ್ತೆ, ಆದರೆ ಕುಟುಂಬಕ್ಕಾಗಿ ಅಪ್ಪ ಸುರಿಸುವ ಬೆವರಿನ ಹಾನಿ ಯಾರಿಗೂ ಕಾಣಿಸೋಲ್ಲ ಅನ್ನುವ ಮಾತೊಂದಿದೆ. ಚಿಕ್ಕವನಿರುವಾಗ ಅಪ್ಪನ ಕೈಬೆರಳು ಹಿಡ್ಕೊಂಡು ದಾರಿಯಲ್ಲಿ ನಡೆಯುವುದಂದ್ರೆ ಅದೇನೋ ಸಂಭ್ರಮ. ನನ್ನ ಜೊತೆ ಅಪ್ಪ ಇದ್ದಾರೆ ಅನ್ನೋದೇ ಎಷ್ಟೋ ಭರವಸೆಯನ್ನು, ಆತ್ಮವಿಶ್ವಾಸವನ್ನು ಮೂಡಿಸುತ್ತಿತ್ತು. ಆ ಶಕ್ತಿಯನ್ನು ಅಪ್ಪನ ಕೈಯ ಆ ಬೆರಳುಗಳು ನೀಡುತ್ತಿದ್ದವು. ಆ ಬೆಚ್ಚಗಿನ ಹಿತಾನು ಅನುಭವವನ್ನು ನೀವು ಕೂಡ ಅನುಭವಿಸಿರ್ತೀರಿ. ಪ್ರತಿಯೊಬ್ಬರ ಜೀವನದಲ್ಲೂ ಬರುವ ಮೊದಲ ಹೀರೋ ಸಾಮಾನ್ಯವಾಗಿ ಅಪ್ಪನೇ ಆಗಿರ್ತಾರೆ. ಚಿಕ್ಕವರಿರುವಾಗ ಅಪ್ಪನಿಗೆ ಎಲ್ಲ ಗೊತ್ತು ಅಂತ ಅನಿಸ್ತದೆ ಅಂತೆ. ಸ್ವಲ್ಪ ದೊಡ್ಡವರಾದಾಗ ಅಪ್ಪನಿಗೆ ಎಲ್ಲವೂ ಗೊತ್ತಿಲ್ಲ ಅನ್ನಿಸಲು ಶುರುವಾಗ್ತದಂತೆ. ಯೌವನಕ್ಕೆ ಬಂದಾಗ ಅಪ್ಪನಿಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ತಾರಂತೆ. ಒಂದು 40-45 ವರ್ಷದವರಾಗುವಾಗ ಅಪ್ಪನ ಮಾತು ಕೇಳಬೇಕಿತ್ತು, ಅಪ್ಪನ ಕಷ್ಟ ತಿಳ್ಕೊಳ್ಬೇಕಿತ್ತು, ಅಪ್ಪ ಹೇಳಿದ್ದು ಸರಿ ಅಂತ ಅನ್ನಿಸಲು ಆರಂಭಿಸವಾಗ್ತದಂತೆ. ಈ ಮಾತು ಹೌದು ಅಂತೀರಾ?

ಒಂದು ಕುಟುಂಬದಲ್ಲಿ ಅಮ್ಮ ಮನೆಯೊಳಗಿನ ಪ್ರಪಂಚವನ್ನ ಪ್ರೀತಿಯಿಂದ ಬೆಳೆಸಿದ್ರೆ ಸಿಂಗರಿಸಿದ್ರೆ, ಅಪ್ಪ ಹೊರಗಿನ ಜಗತ್ತಿನ ಕಠಿಣ ಪರಿಸ್ಥಿತಿಗಳಿಂದ ಇದೇ ಕುಟುಂಬವನ್ನು ರಕ್ಷಿಸುವ ಕೋಟೆಯಂತೆ ನಿಂತಿರ್ತಾನೆ. ಮಕ್ಕಳಲ್ಲಿ ಅಮ್ಮ ನಾನು ಅಷ್ಟು ಕಷ್ಟಪಟ್ಟೆ ಇಷ್ಟು ಕಷ್ಟಪಟ್ಟೆ ಅಂತ ತನ್ನ ಕಷ್ಟ ಹೇಳಿಕೊಂಡ್ರು, ಅಪ್ಪ ಮಾತ್ರ ಈ ವಿಷಯದಲ್ಲಿ ಮೌನಿ. ಎಲ್ಲ ಕಷ್ಟಗಳನ್ನು ನುಂಗಿಕೊಂಡು ನಗುವಿನ ಮುಖವಾಡನ್ನು ಹೊತ್ತು ಕುಟುಂಬಕ್ಕಾಗಿ ದುಡಿಯುವ ಜೀವ. ನಾನು ಸಣ್ಣವನಿರುವಾಗ ಏನಾದರೂ ತಪ್ಪು ಮಾಡಿದರೆ ನನಗೆ ಅಮ್ಮ ಬೆನ್ನಿಗೆ ಡುಬ್ಬು ಡುಬ್ಬು ಅಂತ ದಿನಕ್ಕೆ 4-5 ಗುದ್ದು ನೀಡ್ತಿದ್ಲು. ನೋವಾದರೂ ನನಗದು ಏನೂ ಅನಿಸ್ತಿರ್ಲಿಲ್ಲ. ಆದರೆ ಅಪ್ಪ ಯಾವಾಗಾದರೂ ಒಮ್ಮೆ ಕಣ್ಣು ಕೆಕ್ಕರಿಸಿ ನೋಡಿದರೆ ಅಥವಾ ಒಂದೆರಡು ಪದಗಳಲ್ಲಿ ಜೋರು ಮಾಡಿದರೂ ಅಳು ಬರ್ತಿತ್ತು. ಅಪ್ಪ ನನಗೆ ಎಷ್ಟು ಸಲ ಹೊಡೆದಿದ್ದು ಅಂತ ಬೆರಳೆಣಿಕೆಯಲ್ಲಿ ಲೆಕ್ಕ ಹಾಕ್ಬೋದು. ಅಪ್ಪ ಹೊಡೆತಿದ್ದುದು ಕಮ್ಮಿ, ಆದರೆ ಆಗ ಅವರು ಹೊಡೆದ ಏಟುಗಳು ಈಗಲೂ ನೆನಪಿದೆ. ಅಪ್ಪನ ಹೆಗಲ ಮೇಲೆ ಕುಳಿತು ಅದೆಷ್ಟು ಜಾತ್ರೆಗಳನ್ನು ದಸರಾವನ್ನು ದೇವರ ದರ್ಶನವನ್ನು ಮಾಡಿದ್ದೇನೆ ಅನ್ನೋದಕ್ಕೆ ಲೆಕ್ಕವೇ ಇಲ್ಲ. ಅಪ್ಪನ ಹೆಗಲ ಮೇಲೆ ಕುಳಿತು ನೀವು ಕೂಡ ಹೀಗೆ ಪ್ರಪಂಚವನ್ನು ನೋಡಿರಬಹುದು. ಈಗ ಅನಿಸುತ್ತೆ, ಅಂದು ಅಪ್ಪನ ಹೆಗಲ ಮೇಲೆ ಕುಳಿತು ನಾನು ದೇವರನ್ನ ನೋಡಿದ್ದಲ್ಲ, ದೇವರ ಮೇಲೆಯೇ ಕುಳಿತು ದೇವರನ್ನ ನೋಡಿದ್ದು ಅಂತ.

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 10:17 ಆಗಲಿದೆ. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರಿಂದ ಸರೋದ್ ವಾದನ ಕೇಳಿರಿ.

ಶ್ರೋತೃಗಳೇ, ಸಮಯ 10:30 ಆಗಲಿದೆ. ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದಿಂದ ಅಂತಾರಾಷ್ಟ್ರೀಯ ಯೋಗ ದಿನ ಕುರಿತು ಚರ್ಚೆ.

0: ಇದು 12ನೇ ಆವೃತ್ತಿ. ಭಾರತ ಜಗತ್ತಿನ ಜನಕೋಟಿಗೆ ಅನೇಕ ವಿದ್ಯೆಗಳನ್ನು ಕೊಟ್ಟಿದೆ, ಅದರಲ್ಲಿ ಯೋಗವೂ ಕೂಡ ಒಂದು. ಇವತ್ತು ಇಡೀ ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಯೋಗ ಯೋಗ ಅಂತ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೂ ಕೂಡ 12 ವರ್ಷಗಳು ತುಂಬಿದೆ. ಇಂಥ ಸುಯೋಗದ ಹೊತ್ತಿನಲ್ಲಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು, ಅದರ ಮಹತ್ವವನ್ನು, ಹಾಗೆಯೇ ಈ ವರ್ಷದ ಘೋಷವಾಕ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡೋದಕ್ಕೆ ಮುಂದಾಗಿದ್ದೇವೆ. ನಿಮಗೆ ಮಾಹಿತಿ ನೀಡುತ್ತಾ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಂಪನ್ನಗೊಳಿಸೋದಕ್ಕೆ ಡಾಕ್ಟರ್ ಶಿವಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಶಿವಪ್ರಕಾಶ್ ಅವರು ಮೂಲತಃ ಯೋಗ ಗುರುಗಳು, ಯೋಗಾಚಾರ್ಯರು, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ವೇದಿಕೆಗಳಲ್ಲಿ ಯೋಗವನ್ನು ಕುರಿತು, ಅದರ ಮಹತ್ವವನ್ನು ಕುರಿತು ಮಾತಾಡಿದ್ದಾರೆ. ಸ್ವತಃ ಯೋಗಪಟುಗಳು ಕೂಡ ಹೌದು. ವಿಶೇಷವಾಗಿ ಇವರು ಒತ್ತಡ ನಿರ್ವಹಣೆ, ಯೋಗ ಚಿಕಿತ್ಸೆ, ಶಕ್ತಿ ನಿರ್ವಹಣೆ, ಕಾಸ್ಮಿಕ್ ಹೀಲಿಂಗ್, ಇದಲ್ಲದೆ ಸೈಂಟಿಫಿಕ್ ಪ್ರಾಣಾಯಾಮ, ಈ ಪ್ರಕಾರದ ಬಗ್ಗೆ ಹೆಚ್ಚು ಪರಿಣತಿಯನ್ನು ಹೊಂದಿದವರು. ಬನ್ನಿ ಹಾಗಾದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ಡಾಕ್ಟರ್ ಶಿವಪ್ರಕಾಶ್ ಜೊತೆ ಮಾತುಕತೆಗೆ ಮುಂದಾಗೋಣ. ಸರ್, ನಮಸ್ಕಾರ.
1: ನಮಸ್ಕಾರ.
0: ತಮಗೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಸರ್, ಯಾಕೆ ಈ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ, ಇದರ ಮಹತ್ವ ಏನು ಸರ್?
1: ಇವತ್ತಿನ ಈ ವರ್ಷದ ಯೋಗದ ಒಂದು ಥೀಮ್ ಏನಿದೆ, ಅದು ವೃದ್ಧಾಪ್ಯಕ್ಕಾಗಿ ಯೋಗ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಹಾಗಾಗಿ ಈಗ ವೃದ್ಧಾಪ್ಯಕ್ಕಾಗಿ ಯೋಗವನ್ನು ಮಾಡೋದ್ರಿಂದ ಮುಂದೆ ಆಗುವಂತಹ ಏನು ಸಮಸ್ಯೆಗಳಿದೆ, ಆರೋಗ್ಯದ ಸಮಸ್ಯೆಗಳನ್ನ ಅದನ್ನು ನಾವು ತಡೆಗಟ್ಬೋದು. ಮತ್ತೆ ವೃದ್ಧಾಪ್ಯದಲ್ಲೂ ಕೂಡ ಈ ಒಂದು ಯೋಗ

0: ಆಚರಣೆ ತರಬಹುದು.
1: ಸೊ
0: ಇದರಿಂದ ಏನಾಗುತ್ತೆ, ಅವರು ಆರೋಗ್ಯಕರವಾಗಿ ಮತ್ತೆ ಒತ್ತಡ ನಿರ್ವಹಣೆಗೆ ಇದು ಬಹಳಷ್ಟು ಸಹಾಯಕಾರಿ ಆಗುತ್ತೆ.
1: ಓಕೆ ಓಕೆ, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗನ ಅಳವಡಿಸ್ಕೊಳ್ಬೇಕು. ಬಹುಶಃ ನನಗನ್ಸೋದು ವೃದ್ಧಾಪ್ಯದ ಹೊತ್ತಿನಲ್ಲಿ ಮಾಡೋದಕ್ಕಿಂತ ವೃದ್ಧಾಪ್ಯ ಬರೋದಕ್ಕೆ ಮೊದಲೇ ಮಾಡಿಕೊಂಡ್ರೆ, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮುಂದೆ ವೃದ್ಧಾಪ್ಯದಲ್ಲಿ ಬರತಕ್ಕಂಥ ಅನಾರೋಗ್ಯವನ್ನು ತಡೆಗಟ್ಟಬಹುದು ಅಂತೀರಾ?
0: ಖಂಡಿತ ಸರ್, ಖಂಡಿತ.
1: ಓಕೆ, ಅಥವಾ ವೃದ್ಧಾಪ್ಯದಲ್ಲಿ ಯೋಗ ಮಾಡಬಹುದಾ? ಎರಡೂ ಕಾರಣಗಳನ್ನು ನಾವು ಕೊಡ್ಬೋದು.
0: ಈಗ ಚಿಕ್ಕರಿಂದನೇ ಅವರು ಯೋಗಾಭ್ಯಾಸವನ್ನು ಮಾಡ್ತಾ ಹೋದಾಗ ಅದು ಮುಂದೆ ಬರುವಂತಹ ಆರೋಗ್ಯದ ಸಮಸ್ಯೆಗಳನ್ನ ಕಾಯಿಲೆಗಳನ್ನ ತಡೆಗಟ್ಟುವುದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಈ ಒಂದು ಯೋಗವನ್ನು, ಈ ಪ್ರಾಣಾಯಾಮ ಧ್ಯಾನವನ್ನ ವೃದ್ಧಾಪ್ಯದಲ್ಲೂ ಕೂಡ ಆಚರಣೆ ಮಾಡುವಂಥದ್ದು ಕೂಡ ನಾವು ಮಾಡಬಹುದು. ಸೊ ಹಾಗಾಗಿ ಈ ಸರಿಯ ಒಂದು ಈ ವರ್ಷದ ಥೀಮ್ ಏನಿದೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋದು ಬಹಳ ಸೂಕ್ತ ಅಂತ ನನಗನ್ಸುತ್ತೆ.
1: ಓಕೆ, ಅಂದರೆ ಒಟ್ಟು ಜಗತ್ತಿನ ಇಳಿಸಂಜೆಯಲ್ಲಿರ್ತಕ್ಕಂಥ ವಯಸ್ಸಾದವ್ರನ್ನ ಗಮನದಲ್ಲಿಟ್ಕೊಂಡು ಈ ಸರಿಯ ಥೀಮನ್ನು ಕಾಯಿನ್
0: ಮಾಡಿದೆ.
1: ಭಾರತ ಜಗತ್ತಿಗೆ ಅನೇಕ ವಿದ್ಯೆಗಳನ್ನು ಕೊಟ್ಟಿದೆ, ಅದರಲ್ಲಿ ಇದು ಒಂದು ವಿದ್ಯೆ ಎನ್ನುವಂಥದ್ದು ನಾವೆಲ್ಲ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಎಷ್ಟು ಅನಿವಾರ್ಯ ಇತ್ತು ಸರ್ ಜಗತ್ತಿಗೆ ಈ ವಿದ್ಯೆಯನ್ನು ಕೊಡುವಂಥದ್ದು, ಭಾರತದ ಮಣ್ಣಿನ ವಿದ್ಯೆಯನ್ನು?
0: ಭಾರತ ಹಲವಾರು ವಿದ್ಯೆಗಳನ್ನು ಕೊಟ್ಟಿದೆ ಹೇಳ್ದಂಗೆ, ಆದರೆ ಯೋಗ ಇದರಲ್ಲಿ ಪ್ರಮುಖವಾದಂಥ ಒಂದು ವಿದ್ಯೆ. ಹಿಂದೆ ಯೋಗವನ್ನು ಈ ಗುರುಕುಲ ಏನು ನಡೆಸ್ತಾ ಇದ್ರು, ಅದರಲ್ಲಿ ವಿದ್ಯಾಭ್ಯಾಸ ಶುರುವಾಗುವಂಥದ್ದೇ ಯೋಗಾಭ್ಯಾಸದ ಮುಖಾಂತರ. ಸೂರ್ಯ ನಮಸ್ಕಾರ ಮಾಡುವುದರಿಂದನೇ ಶುರುವಾಗುವಂಥದ್ದು ಈ ಒಂದು ಪ್ರಾಚೀನವಾದಂಥ ಒಂದು ಯೋಗ ಪದ್ಧತಿ ನಡ್ಕೊಂಡು ಬಂದಿರುವಂಥದ್ದು. ಸೊ ಈ ಯೋಗಾಭ್ಯಾಸವನ್ನು ಯಾಕೆ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ, ಈ ಒಂದು ದೈಹಿಕವಾದಂಥ ಆರೋಗ್ಯ, ಮಾನಸಿಕ ಆರೋಗ್ಯ, ಮತ್ತು ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಇದು ಪೂರ್ಣ ಸಂಪೂರ್ಣ ಏನು ಹೇಳ್ತೀವೋ ವ್ಯಕ್ತಿತ್ವ ಅಂತ ಹೇಳ್ತೀವಿ, ವ್ಯಕ್ತಿತ್ವದ ಒಂದು ವಿಕಾಸ ಈ ಯೋಗದಿಂದ ಆಗುತ್ತೆ. ಈ ಯೋಗ ಏನು ಮಾಡುತ್ತೆ, ಇದೊಂದು ದೇಹ ಮನಸ್ಸು ಈ ಎರಡನ್ನು ಕೂಡ ಒಂದು ಮಾಡುವಂಥದ್ದು. ದೇಹ ಉಸಿರಾಟ ಮನಸ್ಸನ್ನು ಒಂದು ಮಾಡೋದಕ್ಕೆ ಯೋಗ ಅಂತ ಕರಿತೀವಿ. ದೇಹ ಉಸಿರಾಟ ಮನಸ್ಸು ಬುದ್ಧಿಯನ್ನು ಒಂದು ಮಾಡೋದಕ್ಕೆ ಯೋಗ ಅಂತ ಕರಿತೀವಿ.
1: ನಮ್ಮಲ್ಲಿರುವ ಅಂದ್ರೆ ಬರೀ ಆಸನಗಳಲ್ಲ ಅನ್ನುವಂಥದ್ದು ನಿಮ್ಮ ಮಾತಿನಿಂದ ವ್ಯಕ್ತ ಆಗ್ತಾ ಇದೆ.
0: ಖಂಡಿತ ಖಂಡಿತ, ಬರೀ ಆಸನಗಳಷ್ಟೇ ಅಲ್ಲ ಅದ ಯೋಗ ಅನ್ನೋದು. ಯಾಕೆಂದ್ರೆ ಪತಂಜಲಿ ಅಷ್ಟಾಂಗ ಸೂತ್ರದಲ್ಲಿ ಯೋಗವನ್ನ 8 ಭಾಗಗಳಾಗಿ ವಿಂಗಡಿಸ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಭಾಗಗಳಾಗಿ ವಿಂಗಡಿಸ್ತಾರೆ. ಸೊ ಯೋಗ ಅನ್ನೋದು ನಮ್ಮಲ್ಲಿರುವ ಚೈತನ್ಯ, ವಿಶ್ವ ಚೈತನ್ಯ ಜೊತೆಗೆ ಒಂದು ಮಾಡುವುದಕ್ಕೆ ಯೋಗ ಅಂತ ಇದು ಸಮನ್ವಯ ಅಂತ, ಇದು ಒಂದುಗೂಡಿಸುವಂಥದ್ದು ಅಂತ. ಸೊ ಅದಕ್ಕೆ ಯೋಗವನ್ನ ಪೂರಕವಾಗಿ ನಮ್ಮ ಪ್ರಾಚೀನವಾದಂತಹ ಒಂದು ಋಷಿಮುನಿಗಳ ಏನೋ ಒಂದು ಜ್ಞಾನ ಇದೆ, ಅದನ್ನ ಈ ಗುರುಕುಲದಿಂದ ಸಾವಿರಾರು ವರ್ಷಗಳಿಂದ ಇದನ್ನು ನಡ್ಕೊಂಡು ಬಂದಿದೆ. ಯಾಕೆಂದ್ರೆ ಪತಂಜಲಿಯವರೇ 5,000 ವರ್ಷಗಳಿಂದನೇ ಈ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಯೋಗಾಂಗ ಅನುಷ್ಠಾನ ಶುದ್ಧಿಕ್ಷಯೇ ಜ್ಞಾನ ದೀಪ್ತಿರ ವಿವೇಕ ಖ್ಯಾತ ಅಂತ. ಅಂದ್ರೆ ಯೋಗವನ್ನ ಅನುಷ್ಠಾನಗೊಳಿಸೋದ್ರಿಂದ ದೇಹ ಮನಸ್ಸು ಆರೋಗ್ಯಕರವಾಗಿರ್ತದೆ. ಶುದ್ಧಿ, ಶುದ್ಧಿ ಅಂದ್ರೆ ಆರೋಗ್ಯ ಅಂತ. ಈ ಒಂದು ಜ್ಞಾನ ಸಮೃದ್ಧಿ ಆಗ್ತದೆ, ಜ್ಞಾನ ಜಾಸ್ತಿ ಆಗ್ತದೆ. ವಿವೇಕ ಖ್ಯಾತ ಅಂದರೆ, ವಿವೇಕ ಅಂದರೆ ಇದೊಂದು ಬುದ್ಧಿವಂತಿಕೆ, ಖ್ಯಾತ ಅಂತಂದರೆ ಪಸರಿಸುವಂಥದ್ದು ಅಂತ, ವಿಶಾಲಗೊಳಿಸುವಂಥದ್ದು ಅಂತ. ಸೊ ಈ ಜ್ಞಾನದ ಜ್ಯೋತಿ ಬೆಳಗುತ್ತೆ ಅಂತ. ಸೊ ಯೋಗ ಅನ್ನೋದು ಬರೀ ಇವತ್ತೊಂದು ದಿವಸ ನೀವು ನೋಡ್ತಾ ಇರೋ ಹಂಗೆ ಮಾಧ್ಯಮಗಳಲ್ಲಿ ಬರೀ ಯೋಗಾಸನವನ್ನೇ ಯೋಗ ಅಂತ ಪ್ರತಿಬಿಂಬಿಸುವಂಥದ್ದು ಇದೆ. ಆದರೆ ಯೋಗಾಸನವೇ ಯೋಗ ಅಲ್ಲ, ಅದು ಒಂದು ಅಂಗ ಮಾತ್ರ. ಹಾಗಾಗಿ ಪ್ರಾಚೀನದಿಂದಲೂ ಕೂಡ ಇಲ್ಲಿವರೆಗೆ ಭಾರತ ಈ ಒಂದು ಯೋಗ ವಿದ್ಯೆಯನ್ನು ಒಂದು ಮಹತ್ವದ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅಂತ ಅದ್ರ ಭಾವಿಸ್ತೀನಿ ನಾನು.
1: ಅಲ್ಲಿ ಒಂದು ಜ್ಞಾನ ಅನ್ನೋ ಪದವನ್ನು ಬಳಸಿದ್ರೆ ಬಹುಶಃ ಯೋಗ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದಕ್ಕೂ ಕೂಡ ಯೋಗ ಅದು ಜ್ಞಾನವೂ ಹೌದು, ಧ್ಯಾನವೂ ಹೌದು, ಹಾಗೆಯೇ ಕಲಿಯೂ ಹೌದು, ಶಿಕ್ಷಣವೂ ಹೌದು, ಒಟ್ಟಾರೆ ಜೀವನ ಮಾರ್ಗ ಅಂತ ಕರಿಬೋದಾ ಸರ್?
0: ಖಂಡಿತ ಖಂಡಿತ.
1: ಓಕೆ, ಯಾರಿಗೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇರತಕ್ಕಂಥ ಯಾವ ಮಾನವ ಸಂಕುಲಕ್ಕೆ ಈ ಯೋಗ ಅಗತ್ಯ ಆಗುತ್ತೆ, ಯಾಕೆ?
0: ಇವತ್ತೊಂದು ದಿವಸ ಪ್ರಪಂಚದಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಯೋಗ ಬೇಕು ಅಂತ ನಾನು ಅಂದ್ರೆ, ಅದು ಚಿಕ್ಕ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಏಕಾಗ್ರತೆ, ನೆನಪಿನ ಶಕ್ತಿ, ಮತ್ತೆ ಅವ್ರು ಓದಿರುವಂತ ನೆನಪಿಟ್ಕೊಳ್ಳುವಂಥದ್ದು, ಮತ್ತೆ ಪರೀಕ್ಷೆಗೆ ಹೋದಾಗ ಅವ್ರಿಗೆ ಪುನರಾವರ್ತನೆಗೊಳಿಸುವಂಥದ್ದು, ಮತ್ತೆ ಈ ಉದ್ಯೋಗಿಗಳಿಗೆ ಮಾನಸಿಕ ಒತ್ತಡವನ್ನು ನಿರ್ವಹಿಸುವಂಥದ್ದು, ಗೃಹಿಣಿಯರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳುವಂಥದ್ದು.
1: ಯಾಕೆಂದ್ರೆ ಮನೆ ಮಂದಿನೆಲ್ಲ ನೋಡ್ಕೋಬೇಕಲ್ಲ ಅವರು.
0: ಖಂಡಿತ ಖಂಡಿತ,
1: ಕುಟುಂಬದ ಬಹಳ ಮುಖ್ಯವಾದಂತಹ ಭಾಗ ಅದು.
0: ಹೌದು ಹೌದು.
1: ಎಸ್ ಸರ್.
0: ಆಮೇಲೆ ವೃದ್ಧಾಪ್ಯದಲ್ಲಿ ಅವ್ರಿಗೆ ಆರೋಗ್ಯದ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳುವಂಥದ್ದು, ನಿರ್ವಹಿಸುವಂಥದ್ದು. ಸೊ ಹೀಗೆ ಯೋಗ

0: ಅದು ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರಿಗೆ ಯೋಗ ಎಲ್ಲರಿಗೂ ಕೂಡ ಇದು ಅತ್ಯವಶ್ಯಕ ಅಂತ ನಾನು ಭಾವಿಸ್ತೇನೆ. ಇದು ಒಂದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತೆ ಆಧ್ಯಾತ್ಮಿಕ ಆರೋಗ್ಯ. ಇದೊಂದು ಒಂದು ರೀತಿಯಲ್ಲಿ ಮನುಷ್ಯ ಕೊನೆಯ ಹಂತದಲ್ಲಿ ವೃದ್ಧಾಪ್ಯದ ಹಂತದಲ್ಲಿ ಅವನು ಆತ್ಮ ಸಾಕ್ಷಾತ್ಕಾರಕ್ಕೆ ಅವನು ಆ ಕಡೆಗೆ ನೋಡ್ತಿರ್ತಾನೆ. ಒಂದು ಅಂತಿಮ ಮೋಕ್ಷ, ಒಂದು ನಿರ್ವಾಣ ಅಂತ ಹೇಳ್ತೀವಿ, ಆ ಕಡೆ ನೋಡುವಂತ ಒಂದು ದೃಷ್ಟಿಕೋನ ಏನಿದೆ ಅದು ಯೋಗದಿಂದ ಅದು ಸಾಧ್ಯ ಅಂತ ಅನ್ಕೊಳ್ತೀನಿ ನಾನು.
1: ಅಂದ್ರೆ ಆ ಗುರಿಯನ್ನ ತಲುಪೋದಿಕ್ಕೆ, ಅದನ್ನ ಮುಟ್ಟೋದಿಕ್ಕೆ ಯೋಗದಿಂದ ಸಾಧ್ಯ ಆಗುತ್ತೆ.
0: ಖಂಡಿತ ಖಂಡಿತ.
1: ಹಾಗಾದ್ರೆ ಯೋಗದಿಂದ ಸಾಧ್ಯ ಅನ್ನೋದೇ ಆದ್ರೆ ಬಾಲ್ಯನ ಹೇಗೋ ಕಳೆದು ಬಿಡ್ತೀವಿ, ಯೌವನನು ಹೇಗೋ ಕಳೆದು ಬಿಡ್ತೀವಿ, ಮುಪ್ಪಿನ ಹಂತಕ್ಕೆ ಬಂದಾಗ ಇದನ್ನ ನಾವು ಅಳವಡಿಸ್ಕೊಳ್ಬಹುದಾ ಸರ್?
0: ಖಂಡಿತ. ಈ ಒಂದು ಯೋಗಾಭ್ಯಾಸದಲ್ಲಿ ಯೋಗಾಸನಗಳನ್ನ ವೃದ್ಧಾಪ್ಯದಲ್ಲಿ ಮಾಡಕ್ ಆಗದೇ ಇದ್ರೂ ಪ್ರಾಣಾಯಾಮ, ಈ ಬ್ರೀತಿಂಗ್ ಎಕ್ಸೈಸ್ ಅಂತ ಏನಿಡ್ತೀವಿ, ಅದನ್ನ ಮಾಡ್ಬೋದು, ಧ್ಯಾನವನ್ನು ಮಾಡ್ಬೋದು ಅವರು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಮುಪ್ಪಿನಲ್ಲಿ ಆಗ್ತಾ ಇರುವಂತ ಒಂದು ಕಾಯಿಲೆಗಳು ಅಥವಾ ಸಮಸ್ಯೆಗಳನ್ನ ನಿರ್ವಹಣೆ ಮಾಡೋದಕ್ಕೆ ಬಹಳಷ್ಟು ಸಹಕಾರಿಯಾಗಿರುತ್ತೆ. ಸೊ ಯಾವಾಗ ಅವ್ರಿಗೆ ಒತ್ತಡ ನಿರ್ವಹಣೆ ಆಗುತ್ತೆ ಅವಾಗ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಗುತ್ತೆ. ಯಾವಾಗ ಶಾಂತಿ ನೆಮ್ಮದಿ ಏನೋ ಸಿಗುತ್ತೆ ಅವಾಗ ಒಂದು ಸಂತೋಷ ಒಂದು ಸಿಗುತ್ತೆ. ಸೊ ಹೀಗಾಗಿ ವೃದ್ಧಾಪ್ಯದಲ್ಲಿ ಈ ಒಂದು ಯೋಗವನ್ನು ಅಳವಡಿಸ್ಕೊಳ್ಳೋದೇ ಬಹಳಷ್ಟು ಮುಖ್ಯ ಅಂತ ನಾನು ಅದರ ಭಾವಿಸ್ತೇನೆ.
1: ಓಕೆ, ವೃದ್ಧಾಪ್ಯಕ್ಕೆ ಹೋದ ನಂತರ ನೀವು ಅಳವಡಿಸ್ಕೊಳ್ಳೋದಕ್ಕೆ ಬದಲಾಗಿ ಬಾಲ್ಯದಲ್ಲೇ ಇದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದೇ ಆದ್ರೆ
0: ಖಂಡಿತ
1: ಬಾಲ್ಯ ಒಂದು ಒಳ್ಳೆ ಸಮಯನ ಸರ್ ನಮ್ಗೆ ಇದನ್ನ ಅಳವಡಿಸ್ಕೊಳ್ಬೇಕು. ಯಾಕೆಂದ್ರೆ ಕೆಲವು ಆಸನಗಳಿಗೆ ಆ ವಯೋಮಾನ ಈ ವಯೋಮಾನ ಅಂತ ಹೇಳ್ತೀವಿ, ಇದು ಬಾಲ್ಯದಲ್ಲೇ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯನಾ?
0: ಖಂಡಿತ, ಬಾಲ್ಯದಿಂದಲೇ ಅವರು 6 ವರ್ಷದ ನಂತರ ಯೋಗಾಸನವನ್ನ ಮಾಡಬಹುದು. ಅದೇ ರೀತಿನೇ 12 ವರ್ಷ ಆದ ನಂತರ ಪ್ರಾಣಾಯಾಮವನ್ನ ಮಾಡಬಹುದು. ಯಾಕೆಂದ್ರೆ ಈ ಒಂದು ಮಕ್ಕಳಿಂದನೇ ಈ ಯೋಗಾಭ್ಯಾಸ, ಈ ಪ್ರಾಣಾಯಾಮ ಧ್ಯಾನದ ಪದ್ಧತಿಯನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಅವರು ಮುಂದೆ ಒಂದು ಯೌವನ ಮತ್ತೆ ವೃದ್ಧಾಪ್ಯಕ್ಕೆ ಬರುವಂತದಲ್ಲಿ ಈ ಒಂದು ಸಾಧನೆಯನ್ನ ಮುಂದುವರ್ಸ್ಕೊಂಡು ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತೊಂದು ದಿವಸ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಈ ಒಂದು ಯೋಗಾಭ್ಯಾಸವನ್ನ ನೀವು ಕಟ್ಟುನಿಟ್ಟಾಗಿ ನೀವು ಮಾಡಬೇಕು, ಪಾಲಿಸಬೇಕು ಅಂತ ಒಂದು ನಿಯಮವನ್ನು ತಂದಿದೆ. ಮತ್ತೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಯೋಗ ತರಬೇತಿಗಾರನ್ನ, ಯೋಗ ಮಾಸ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅವರು ಈ ಒಂದು ಯೋಗಾಭ್ಯಾಸವನ್ನು ಮಕ್ಕಳಿಗೆ ಕಲಿಸಬೇಕು ಅನ್ನೋದು ಕೂಡ ಇವತ್ತೊಂದು ದಿವಸ ಒಂದು ಆಚರಣೆಗೆ ತಂದಿದೆ. ಸೊ ಹಂಗಾಗಿ ಬಾಲ್ಯದಿಂದನೇ ಅವರು ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಏನಾಗುತ್ತೆ, ಆ ಮನಸ್ಸಿನ ಒಂದು
1: ಅಸಮತೋಲನ
0: ಆಗುತ್ತೆ, ಮತ್ತೆ ದೈಹಿಕವಾದಂತಹ ಒಂದು ಯೋಗಾಸನಕ್ಕೆ ಅವ್ರಿಗೆ ಪೂರಕವಾಗಿರ್ತದೆ ಚಿಕ್ಕ ಮಕ್ಕಳಲ್ಲಿ. ದೊಡ್ಡವರಾದ್ಮೇಲೆ ಆಸನಗಳು ಮಾಡೋದು ಕಷ್ಟ ಆಗ್ಬೋದು, ಆದ್ರೆ ಬಾಲ್ಯದಲ್ಲಿ ಅವ್ರಿಗೆ ಈ ಎಳೆಯ ವಯಸ್ಸಿನಲ್ಲಿ ಅವ್ರಿಗೆ ಬೋನ್ಸ್ ಇದೆ ಅದೆಲ್ಲ ಬಹಳ ಎಳೆಯದಾಗಿರ್ತದೆ, ಅದು ಬೆಂಡ್ ಮಾಡಿದ್ರೆ ಈಸಿಯಾಗಿ ಬೆಂಡ್ ಮಾಡುವಂಥದ್ದು, ದೇಹವನ್ನು ಬಾಗಿಸುವಂಥದ್ದಕ್ಕೆ ಬಹಳ ಸಹಕಾರಿಯಾಗಿರ್ತದೆ ಯೋಗಾಸನಗಳಿಗೆ. ಸೊ ಹಾಗಾಗಿ ನೀವು ದೊಡ್ಡವರಾದ್ಮೇಲೆ ಬಾಗಿಸೋದು ಕಷ್ಟ ಆಗುತ್ತೆ.
1: ಮರವಾಗಿ ಬಗ್ಗೀತೆ.
0: ಖಂಡಿತ ಖಂಡಿತ. ಹಂಗಾಗಿ ಯೋಗಾಭ್ಯಾಸವನ್ನ ಬಾಲ್ಯದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ತೀನಿ. ಮತ್ತೆ ಮನಸ್ಸು ಕೂಡ ಅವಾಗ ಬಹಳ ಮುಗ್ಧತೆಯಿಂದ ಇರ್ತದೆ, ಮತ್ತೆ ಏನೇ ಹೇಳಿದ್ರು ಗ್ರಹಿಸುವಂತದ್ದು ಇರ್ತದೆ ಮಕ್ಕಳಲ್ಲಿ. ಸ್ವಚ್ಛ ಮನಸ್ಸು, ಪ್ರಶಾಂತವಾದಂತ ಮನಸ್ಸು ಇರ್ತದೆ ಮಕ್ಕಳಲ್ಲಿ. ಸೊ ಅದನ್ನ ಅಳವಡಿಸ್ಕೊಳ್ತಾ ಹೋದಂಗೆ ಅವರು ವೃದ್ಧಾಪ್ಯದ ಕಡೆಗೆ ಹೋಗ್ತಾ ಅವರು ಈ ಯೋಗಾಸನವನ್ನ ಅವರು ಮುಂದುವರಿಸ್ಕೊಂಡು ಪ್ರಾಣಾಯಾಮ ಧ್ಯಾನವನ್ನ ಮಾಡಿಕೊಂಡು ಅವರು ತಮ್ಮ ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಲ್ಲಿ ಯಶಸ್ವಿ ಆಗ್ತಾರೆ ಅಂತ ಆದ್ರೂ ಭಾವಿಸ್ತೇನೆ.
1: ಆರೋಗ್ಯಕ್ಕೆ ಒಂದು ರಹದಾರಿ ಯೋಗ.
0: ಖಂಡಿತ ಖಂಡಿತ.
1: ಬಾಲ್ಯದಲ್ಲೇ ಇರಲಿ, ಯೌವನದಲ್ಲೇ ಇರಲಿ, ಮುಪ್ಪಿನಲ್ಲೇ ಇರಲಿ, ಆ ಆರೋಗ್ಯಕರವಾದಂತಹ ರಹದಾರಿಯಲ್ಲೇ ನೀವು ನಿಮ್ಮ ಬದುಕನ್ನ ನಿರಾಯಾಸವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಸಾಗಿಸ್ಬೇಕು ಅನ್ನೋದಾದ್ರೆ ಯೋಗದ ಮಾರ್ಗವನ್ನು ಅನುಸರಿಸೋದು. ಪರ್ಟಿಕ್ಯುಲರ್ ಆಗಿ ಏನಾದರೂ ಇಂಥವ್ರಿಗೆ ಯೋಗ ನಿಷಿದ್ಧ ಅಥವಾ ಕಷ್ಟ ಬೇಡ ಅನ್ನುವಂಥದ್ದು ಏನಾದರೂ ತಾವು ಮಾರ್ಗದರ್ಶನ ಮಾಡ್ತೀರಾ?
0: ಯೋಗಾಭ್ಯಾಸವನ್ನ ಯೋಗಾಸನಗಳನ್ನ ಮಾಡಬೇಕಾದ್ರೆ ಯಾರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ, ಮುಖ್ಯವಾಗಿ ಈಗ ಆಪರೇಷನ್ ಆಗಿರುವಂಥವ್ರು ಮತ್ತೆ ಹೃದಯದ ಸಮಸ್ಯೆಗಳನ್ನ ಕೂಡಿರುವಂಥದ್ದು, ಹಾರ್ಟ್ ಆಪರೇಷನ್ಸ್ ಆಗಿರುವಂಥವ್ರು ಅಥವಾ ಅವ್ರಿಗೆ ಏನಾದರೂ ಆಕ್ಸಿಡೆಂಟಲ್ ಆಗಿ ಇಂಜುರಿ ಆಗಿರುವಂಥದ್ದು, ಇಂಥವರೆಲ್ಲ ಯೋಗಾಭ್ಯಾಸವನ್ನ ಮಾಡಬಾರ್ದು ಅಂತ ಇದೆ.
1: ಆಸನಗಳನ್ನ,
0: ಯೋಗಾಸನಗಳನ್ನ, ಆದ್ರೆ ಪ್ರಾಣಾಯಾಮ ಬ್ರೀತಿಂಗ್ ಎಕ್ಸಸೈಜ್ನ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಯೋಗಾಸನಗಳನ್ನ ಮಾಡಬಾರ್ದು ಇಂಥವ್ರು ಅಂತ ಇದೆ. ಅದು ವೈದ್ಯರ ಒಂದು ಸಲಹೆ ಮೇರೆಗೆ ಮತ್ತೆ ನುರಿತ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಇದನ್ನ ನೀವು ಮಾಡಿದ್ರೆ ಅದನ್ನ ಸೂಕ್ತವಾಗಿ ಅವರು ಈ ಒಂದು ಮಾರ್ಗದರ್ಶನ ಮಾಡೋದಕ್ಕೆ ಸಹಾಯಕಾರಿ ಆಗುತ್ತೆ. ಯಾಕೆಂದ್ರೆ ಇದೆಲ್ಲ ಬಹಳ ಸೂಕ್ಷ್ಮವಾಗಿ ಇದನ್ನ ನಾವು ನಿರ್ವಹಿಸಬೇಕಾಗಿರೋದ್ರಿಂದ ದೇಹ ಮನಸ್ಸು ಇದೆಲ್ಲ ಬಹಳ ಸೂಕ್ಷ್ಮತೆಯಿಂದ ನೋಡುವಂಥದ್ದು. ಸೊ ಈ ಒಂದು ಜ್ಞಾನನೂ ಅಷ್ಟೇ, ಈ

0: ವಿಜ್ಞಾನ, ಇದೊಂದು ವಿಜ್ಞಾನ. ಇದು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲ ಜ್ಞಾನಕ್ಕಿಂತನೂ ಜ್ಞಾನ ಯೋಗ ಜ್ಞಾನ ಅಂತ ಹೇಳ್ತಾರೆ. ಎಲ್ಲ ವಿಜ್ಞಾನಗಳ ವಿಜ್ಞಾನ ಯೋಗ ವಿಜ್ಞಾನ ಅಂತ. ಸೊ ಈ ವಿಜ್ಞಾನವನ್ನ ನೀವು ತಿಳ್ಕೋಬೇಕಾದ್ರೆ ನುರಿತ ಶಿಕ್ಷಣವನ್ನ ಪಡೆದಿರಬೇಕು, ನುರಿತ ಶಿಕ್ಷಕರಿರ್ಬೇಕು. ಅವ್ರಿಗೆ ಜೀವಶಾಸ್ತ್ರದಲ್ಲಿ ನಾವು ಏನು ಅನಾಟಮಿ ಅಂತ ಹೇಳ್ತೀವಿ, ಫಿಸಿಯಾಲಜಿ ಹೇಳ್ತೀವಿ, ಬಯೋಕೆಮಿಸ್ಟ್ರಿ ಹೇಳ್ತೀವಿ, ಸೈಕಾಲಜಿ ಇದೆಲ್ಲ ತಿಳ್ಕೊಂಡಿದ್ರೆ ಅವಾಗ ಸೂಕ್ತವಾದ ಮಾರ್ಗದರ್ಶನ ಮಾಡೋದಕ್ಕೆ ವೈದ್ಯರ ಸಲಹೆ ಜೊತೆಗೆ ಇದು ಸಹಾಯಕಾರಿ ಆಗುತ್ತೆ.
1: ನೋಡಿ, ನೀವು ಓದಿರೋದು ತಾಂತ್ರಿಕ ಶಿಕ್ಷಣ, ಆದರೆ ಈ ಅನಾಟಮಿ ಬಗ್ಗೆ ಮಾತಾಡ್ತಿದ್ರಿ, ಫಿಸಿಯಾಲಜಿ ಬಗ್ಗೆ ನಾಲೆಡ್ಜ್ ಬೇಕು ಅಂತ ಹೇಳ್ತಿದ್ರಿ.
0: ಖಂಡಿತ.
1: ಈಗ ಬಹುತೇಕ ನಮ್ಮಲ್ಲಿ ಏನಾಗಿದೆ, ಎಲ್ಲೋ ಟಿ ವಿ ಪರದೆ ಮೇಲೆ ಬರ್ತಾ ಇದೆ ಅಥವಾ ರೇಡಿಯೋದಲ್ಲಿ ನಾವು ಕೇಳಬಹುದು, ಹೀಗೆ ಕೂತಲ್ಲೇ ಹೀಗೆ ಮಾಡಿ ಹಾಗೆ ಮಾಡಿ, ಆಮೇಲೆ ಯಾವುದೋ ಪುಸ್ತಕದಲ್ಲಿ ನೋಡಿಕೊಂಡು ಮಾಡೋದು, ಇದು ಎಷ್ಟು ಸರಿ ಅನಿಸುತ್ತೆ?
0: ನೋಡಿ, ಇವತ್ತೊಂದು ದಿವಸ ಈ ಒಂದು ತಂತ್ರಜ್ಞಾನದಲ್ಲಿ ಈ ಯೂಟ್ಯೂಬ್ಗಳನ್ನ ನೋಡಿ ಮಾಡುವಂಥದ್ದು, ಟಿ ವಿಲಿ ನೋಡ್ಕೊಂಡು ಮಾಡುವಂಥದ್ದು ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಪುಸ್ತಕಗಳಾಗಲಿ ಯೂಟ್ಯೂಬ್ಗಳಾಗಲಿ

0: ಮಾರ್ಗದರ್ಶನ ಮಾಡೋದಕ್ಕೆ ವೈದ್ಯರ ಸಲಹೆಯ ಜೊತೆಗೆ ಇದು ಸಹಾಯಕಾರಿ ಆಗುತ್ತೆ.
1: ನೋಡಿ, ನೀವು ಓದಿರೋದು ತಾಂತ್ರಿಕ ಶಿಕ್ಷಣ, ಆದರೆ ಈ ಅನಾಟಮಿ ಬಗ್ಗೆ ಮಾತಾಡ್ತಿದ್ದೀರಿ, ಫಿಸಿಯಾಲಜಿ ಬಗ್ಗೆ ನಾಲೆಡ್ಜ್ ಬೇಕು ಅಂತ ಹೇಳ್ತಿದ್ದೀರಿ.
0: ಖಂಡಿತ.
1: ಈಗ ಬಹುತೇಕ ನಮ್ಮಲ್ಲಿ ಏನಾಗಿದೆ, ಎಲ್ಲೋ ಟಿ ವಿ ಪರದೆ ಮೇಲೆ ಬರ್ತಾ ಇದೆ ಅಥವಾ ರೇಡಿಯೋದಲ್ಲಿ ನಾವು ಕೇಳಬಹುದು, ಹೀಗೆ ಕೂತಲ್ಲೇ ಹೀಗೆ ಮಾಡಿ ಹಾಗೆ ಮಾಡಿ, ಆಮೇಲೆ ಯಾವುದೋ ಪುಸ್ತಕದಲ್ಲಿ ನೋಡಿಕೊಂಡು ಮಾಡೋದು, ಇದು ಎಷ್ಟು ಸರಿ ಅನಿಸುತ್ತೆ?
0: ನೋಡಿ, ಇವತ್ತೊಂದು ದಿವಸ ಈ ಒಂದು ತಂತ್ರಜ್ಞಾನದಲ್ಲಿ ಈ ಯೂಟ್ಯೂಬ್ಗಳನ್ನು ನೋಡಿ ಮಾಡುವಂಥದ್ದು, ಟಿ ವಿಲಿ ನೋಡ್ಕೊಂಡು ಮಾಡುವಂಥದ್ದು ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಪುಸ್ತಕಗಳಾಗಲಿ ಯೂಟ್ಯೂಬ್ಗಳಾಗಲಿ ಅಥವಾ ಆನ್ಲೈನ್ಗಳ ಮುಖಾಂತರ ಆಗಲಿ ಯೋಗದ ಮೂಲಭೂತ ಜ್ಞಾನವನ್ನು ಪಡಿಬೋದು. ಮತ್ತೆ ಇದನ್ನು ಅಭ್ಯಾಸ ಮಾಡೋದಕ್ಕೆ ಕೆಲವಾರು ಒಂದು ಪ್ರಾಥಮಿಕವಾದಂಥ ಅಭ್ಯಾಸಗಳನ್ನ ಮಾಡ್ಬೋದು. ಆದರೆ ಯೋಗಾಭ್ಯಾಸ ಮಾಡಬೇಕಾದ್ರೆ ಒಂದು ಸೂಕ್ಷ್ಮತೆಯನ್ನು ಗಮನಿಸಬೇಕಾದ್ರೆ ಅಥವಾ ಪ್ರಾಣಾಯಾಮ ಮಾಡಬೇಕಾದ್ರೆ ಅದರ ಸೂಕ್ಷ್ಮತೆಯನ್ನು ಗಮನಿಸಬೇಕಾದ್ರೆ ಅವರು ಗುರುವಿನ ಎದುರುಗಡೆ ಸಮ್ಮುಖದಲ್ಲಿ ಮಾಡಿದ್ರೆ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ. ಯಾಕೆಂದರೆ ಯೋಗಾಸನ ಮಾಡಬೇಕಾದ್ರೆ ಸರಿಯಾದ ಭಂಗಿ ಇರಬೇಕು. ಆ ಸರಿಯಾದ ಭಂಗಿ ಇವರು ಯೂಟ್ಯೂಬ್ ನೋಡಿಕೊಂಡು ಇವರು ಸರಿಯಾಗಿ ಮಾಡ್ತಾ ಇದ್ರೋ ಇಲ್ವೋ ಅಂತ ನಮಗೆ ಗೊತ್ತಿರಲ್ಲ, ಗೊತ್ತಾಗೋದು ಇಲ್ಲ. ಮತ್ತೆ ಅವ್ರು ಮಾಡ್ತಿರ್ತಾರೆ, ಅದು ಸರಿಯೋ ತಪ್ಪೋ ಅಂತ ಹೇಳೋದಕ್ಕೆ ಯಾರು ಇರೋದು ಇಲ್ಲ. ಸೊ ಹಂಗಾಗಿ ಗುರುಗಳು ಬಹಳಷ್ಟು ಅವಶ್ಯಕತೆ ಇದೆ ಅಂತ ಆದ್ರೂ ಭಾವಿಸ್ತೀನಿ. ಏಕೆಂದ್ರೆ ಈ ಯೋಗಾಭ್ಯಾಸವನ್ನ ನೀವು ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಒಂದು ರಾಂಗ್ ಒಂದು ಅಡ್ವರ್ಸ್ ಎಫೆಕ್ಟ್ ಅಂತೀವಲ್ಲ, ಅಂದ್ರೆ ಅದಕ್ಕೆ ವಿರೋಧವಾದಂತದ್ದು ಪರಿಣಾಮ, ಅಡ್ಡ ಪರಿಣಾಮ ಅಂತ ಹೇಳ್ತೀವಿ, ಅದು ಅವ್ರಿಗೆ ಆಗುತ್ತೆ. ಹಾಗಾಗಿ ಯೋಗ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಅವರು ಮಾಡಿದ್ರೆ ಅವಾಗ ಈ ಅಡ್ಡ ಪರಿಣಾಮ ಆಗುವಂಥದ್ದನ್ನ ನಾವು ತಪ್ಪಿಸ್ಬೋದು. ಯಾಕೆಂದ್ರೆ ಇವತ್ತೊಂದು ದಿವಸ ತಂತ್ರಜ್ಞಾನ ಮುಂದುವರೆದಂಗೆ ಯೂಟ್ಯೂಬ್ಗಳನ್ನ ನೋಡ್ಕೊಂಡು ಮಾಡ್ತಾ ಇದೀವಿ, ಬುಕ್ಸ್ಗಳನ್ನ ನೋಡ್ಕೊಂಡು ಮಾಡ್ತೀವಿ ಅಥವಾ
1: ಪ್ರಯೋಜನವೇ ಆಗಿಲ್ಲ, ನನ್ನ ಕಾಯಿಲೆ ವಾಸಿ ಆಗಿಲ್ಲ, ನನ್ನ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಹೇಳೋರು ಇರ್ತಾರೆ. ಯಾಕೆಂದ್ರೆ ಗುರು ಹಿಂದ್ಗಡೆ ಇರಬೇಕು, ಗುರಿ ಮುಂದ್ಗಡೆ ಇರಬೇಕು. ಗುರಿ ನಿಮ್ಗೆ ಅನಾರೋಗ್ಯದಿಂದ ಹೊರಗೆ ಬರಬೇಕು ಅನ್ನೋದಾದ್ರೆ ಹಿಂದೆ ಅದಕ್ಕೆ ಮಾರ್ಗದರ್ಶನ ಮಾಡತಕ್ಕಂತ ಗುರುವು ಮುಖ್ಯ ಆಗ್ತಾನೆ.
0: ಖಂಡಿತ ಖಂಡಿತ. ಯಾಕೆಂದ್ರೆ ಇದೊಂದು ಸಂಶೋಧನೆ ಇದೆ, ಯೋಗಾಭ್ಯಾಸ ಪ್ರಾಣಾಯಾಮ ಇದೆಲ್ಲ ಸಂಶೋಧನೆ. ನಾನಾದ್ರೂ ಕೂಡ ಈ ಒಂದು ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಾಗ ಅವ್ರಿಗೆ ಯಾವ್ದು ಸಮಸ್ಯೆಗಳಿದೆ, ಈಗ ಡಯಾಬಿಟಿಸ್ ಅಂತ ಸಮಸ್ಯೆ ಇದ್ರೆ ಅವ್ರಿಗೆ ಈ ಯೋಗ ಪ್ರಾಣಾಯಾಮ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಎಷ್ಟು, ಪೋಸ್ಟ್ ಬ್ಲಡ್ ಶುಗರ್ ಎಷ್ಟು, HbA1c ಎಷ್ಟು, ಅನಂತರ ಅವರು ಒಂದು ತಿಂಗಳಾದ ಮೇಲೆ, ಎರಡು ತಿಂಗಳಾದ, ಮೂರು ತಿಂಗಳಾದ ನಂತರ ಅವರದ್ದು ರೆಕಾರ್ಡಿಂಗ್ನ, ಕ್ಲಿನಿಕಲ್ ರೀಡಿಂಗ್ಸ್ನ ನೋಡಿದಾಗ ಇದರದ್ದು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ, ಇದ್ರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಡಯೆಟ್ ಈ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಇವ್ರಿಗೆ ನಿಜವಾಗ್ಲೂ ಇವ್ರಿಗೆ ಇದರಿಂದ ಉಪಯೋಗ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಅನ್ನೋದಕ್ಕೆ ಒಬ್ಬರು ನುರಿತ ಜ್ಞಾನವುಳ್ಳ ಗುರುಗಳ ಅಗತ್ಯ ಬಹಳಷ್ಟು ಅವಶ್ಯಕತೆ ಅಂತ ಹೇಳ್ತೀನಿ ನಾನು.
1: ಹೇಗೆ ನುರಿತರು ಯೋಗ ಶಿಕ್ಷಕರು ಅಥವಾ ಯೋಗ ಗುರುಗಳು ಅಂತ ಹೇಗೆ ನಾವು ಪತ್ತೆ ಹಚ್ಚೋದು, ಫೈಂಡ್ ಔಟ್ ಮಾಡೋದು?
0: ಈಗ ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ಆಯುಷ್ ಹಲವಾರು ಕೋರ್ಸ್ಗಳನ್ನ ತಂದಿದೆ. ಇವತ್ತು ಯೋಗ ಸರ್ಟಿಫಿಕೇಶನ್ ಬೋರ್ಡ್, ಇಂಡಿಯಾ ಯೋಗ ಅಸೋಸಿಯೇಷನ್, ಎಸ್ಪ್ಯಾಸ್ ಯೂನಿವರ್ಸಿಟಿ, ಮತ್ತೆ ಸೈಂಟಿಫಿಕ್ ಪ್ರಾಣಾಯಾಮ, ಡಾಕ್ಟರ್ ದೇವಿಕೆ ಮಾಧವ್ ಅವರು ಈ ಒಂದು ಸೈಂಟಿಫಿಕ್ ಪ್ರಾಣಾಯಾಮನ ತಂದಿದ್ದಾರೆ. ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಪ್ರಾಣಾಯಾಮ, PhD ಇನ್ ಪ್ರಾಣಾಯಾಮ, PhD ಇನ್ ಯೋಗ. ಸೊ ಈ ರೀತಿ ಸರ್ಟಿಫಿಕೇಶನ್ಸ್ನ ಮಾಡೋದ್ರಿಂದ ಅವ್ರಿಗೆ ಒಂದು ಜ್ಞಾನ ಸಿಗುತ್ತೆ. ಈಗ ಎಸ್ಪ್ಯಾಸ ಯೂನಿವರ್ಸಿಟಿ ಅವರು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಡಿಪ್ಲೊಮಾ ಇನ್ ಯೋಗ 1 ವರ್ಷ, PhD ಯೋಗ 3 ಇಯರ್ಸ್, MSc ಯೋಗ 2 ವರ್ಷ, ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಯೋಗ ಥೆರಪಿ 1 ವರ್ಷ, PhD ಇನ್ ಯೋಗ. ಸೊ ಈ ರೀತಿ ಹಲವಾರು ಕೋರ್ಸ್ಗಳಿದೆ.
1: ಬಹುತೇಕ ಎಲ್ಲ ಕೋರ್ಸ್ಗಳನ್ನ ತಾವು ಮಾಡಿದಿರಿ ಸರ್?
0: PhD ಮಾಡಿದ್ದೀನಿ, ಲಾಸ್ಟ್ ಇಯರ್ PhD ಆಗಿದೆ. ಸೊ ಹಾಗಾಗಿ ಈ ಒಂದು ಜ್ಞಾನ ಒಂದು ಪಡ್ಕೊಳ್ಳದೆ ಆದರೆ ಅವಾಗ ಸೂಕ್ತವಾದ ಮಾರ್ಗದರ್ಶನವನ್ನ ನೀಡಿ ಅವರಿರುವ ಸಮಸ್ಯೆಯನ್ನು ಬಗೆಹರಿಸ್ಬೋದು.
1: ಹಾಗಾಗಿ ನೀವು ಒಬ್ಬ ಹಿರಿಯ ಯೋಗ ಗುರುಗಳಾಗಿ ಈ ಎಲ್ಲ ಕೋರ್ಸ್ಗಳನ್ನು ಅಥವಾ ಇದರಲ್ಲಿ ಯಾವುದಾದ್ರು ಒಂದು ಕೋರ್ಸನ್ನು ಮಾಡ್ಕೊಳ್ಳೋದ್ರ ಮೂಲಕ ನೀವು ಯೋಗ ಶಿಕ್ಷಕರಾಗಿ ಅಥವಾ ಯೋಗ ಗುರುಗಳಾಗಿ ಮುಂದುವರಿಬೋದು ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತೀರಿ.
0: ಖಂಡಿತ ಖಂಡಿತ.
1: ಈ ಯೋಗ ಚಿಕಿತ್ಸೆ ಇವತ್ತು ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ ಸರ್, ಇಂಥ ಕಾಯಿಲೆಗೆ ಇಂಥ ಯೋಗ ಆಸನ ವಿಶೇಷವಾಗಿ, ಇದು ಯೋಗ ಚಿಕಿತ್ಸೆಗೆ ಎಷ್ಟು ಮಹತ್ವ ಇದೆ ಅದರ ಬಗ್ಗೆ ತಿಳಿಸ್ಕೊಡಿ ಸರ್.
0: ಯೋಗ ಚಿಕಿತ್ಸೆ ಅಂದರೆ ಇವತ್ತು ವಿವಿಧ ಆರೋಗ್ಯ ಸಮಸ್ಯೆಗಳ ಒಂದು ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಪುನರ್ವಸತಿಗಾಗಿ ಯೋಗದ ತತ್ವಗಳು, ಆಸನಗಳು, ಪ್ರಾಣಾಯಾಮ, ಧ್ಯಾನ ಮತ್ತು ವಿಶ್ರಾಂತಿ ತಂತ್ರಗಳನ್ನು ಅವ್ರಿಗೆ ಜನರಲ್ಲಿ ಯಾರಿಗೆ ಸಮಸ್ಯೆಗಳಿದೆ ಅವ್ರಿಗೆ ಪ್ರಯೋಗ ಮಾಡಿ ಆನಂತರ ಅವ್ರಿಗೆ ಕಾಯಿಲೆಗಳನ್ನ ಅಥವಾ ಸಮಸ್ಯೆಗಳನ್ನ ನಿರ್ವಹಣೆಗೆ ತರ್ಬೋದು. ಯೋಗ ಚಿಕಿತ್ಸೆಯಲ್ಲಿ ನಾವು ಯೋಗಾಸನಗಳನ್ನು, ಪ್ರಾಣಾಯಾಮ ಅಂದರೆ ಉಸಿರಾಟದ ಅಭ್ಯಾಸವನ್ನು, ಧ್ಯಾನ ಮೆಡಿಟೇಷನ್ನ ಮತ್ತು ವಿಶ್ರಾಂತಿ ತಂತ್ರಗಳು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು, ಸೊ ಈ ರೀತಿ ನಾವು ಅವ್ರಿಗೆ ಕೊಡೋದ್ರಿಂದ ಅವ್ರಿಗೆ ದೈಹಿಕ ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ ಸುಧಾರಿಸ್ಬೋದು, ಮಾನಸಿಕ ಒತ್ತಡ

0: ಅಂತ ಆತಂಕವನ್ನು ಕಡಿಮೆ ಮಾಡ್ಬೋದು, ಮತ್ತು ದೇಹ ಉಸಿರಾಟ ಅದರ ಸಮತೋಲನವನ್ನು ಕಾಪಾಡ್ಬೋದು. ಯಾಕೆಂದರೆ ನಾವು ಯೋಗ ಅಂತಂದರೆ ಸಮತ್ವಂ ಯೋಗ ಉಚ್ಚತೆ ಅಂತ ಹೇಳ್ತೀವಿ, ಅಂದರೆ ಸಮತೋಲನವನ್ನು ಕಾಪಾಡುವಂಥದ್ದು. ಅದು ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸಮತೋಲನನ್ನೇ ಕಾಪಾಡುವಂಥದ್ದು. ನೋವು ನಲಿವು, ಲಾಭ ನಷ್ಟ, ಜಯ ಅಪಜಯ, ಸೊ ಈ ರೀತಿ ಪ್ರತಿಯೊಂದರಲ್ಲೂ ನಾವು ಸಮತೋಲನ ಆಗಿ ಇರುವಂತಕೊಳ್ಳೋದು. ಅದಕ್ಕೆ ಮಾನಸಿಕ ಒತ್ತಡದ ನಿರ್ವಹಣೆ,
1: ಸಮಚಿತ್ತ ಮನೋಭಾವವನ್ನು ಮೇಂಟೈನ್ ಮಾಡುವಂಥದ್ದು
0: ಮತ್ತು ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು, ಈ ರೀತಿ ಆರೋಗ್ಯದ ಜೀವನ ಶೈಲಿಯನ್ನು ಈ ಒಂದು ಯೋಗ ಚಿಕಿತ್ಸೆ ಒಂದು ಮೂಲ ಉದ್ದೇಶ ಇರ್ತದೆ. ಅದೇ ರೀತಿಯೇ ಪ್ರಾಣಾಯಾಮ ಚಿಕಿತ್ಸೆಗೂ ಕೂಡ, ಯೋಗಾಭ್ಯಾಸವನ್ನು ಮಾಡೋಕ್ಕಾಗದೇ ಇರೋರಿಗೆ ಪ್ರಾಣಾಯಾಮದ ಚಿಕಿತ್ಸೆಯನ್ನು ಈಗ ಡಾಕ್ಟರ್ ದೇವಿಕಿ ಮಾಧವ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈಗ ಹಲವಾರು ಸಮಸ್ಯೆಗಳು, ಬಿ ಪಿ, ಡಯಾಬಿಟೀಸು, ಹಲವಾರು ಸಮಸ್ಯೆಗಳು ಏನಿದೆ ಅದನ್ನು ಈ ಪ್ರಾಣಾಯಾಮದ ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ಯಾವ ರೀತಿ ಇದನ್ನು ನಿರ್ವಹಣೆ ಮಾಡ್ಬೋದು ಅನ್ನೋದು ಕೂಡ ಇವಾಗ ಅದನ್ನು ತಂದಿದ್ದಾರೆ. ಸೊ ಇಲ್ಲಿ ನಾವು ಏನು ಗಮನಿಸಬೇಕು ಅಂತಂದರೆ, ದೀರ್ಘಕಾಲದ ಯಾವ್ದಾರ ರೋಗಗಳಿದ್ದರೆ ಅದನ್ನು ವೈದ್ಯರ ಸಲಹೆ ತಗೊಂಡು ಮಾತ್ರ, ಅವ್ರ ಹತ್ರ ಏನು ಚಿಕಿತ್ಸೆಯನ್ನು ತಗೊಂಡು ಅದನ್ನು ಮುಂದುವರಿಸ್ತಾ, ಈ ಒಂದು ಯೋಗ ಪ್ರಾಣಾಯಾಮ ಧ್ಯಾನವನ್ನು ಮುಂದುವರಿಸ್ಕೊಂಡು ಹೋಗ್ತಾ, ಆಮೇಲೆ ಯಾವುದೋ ಅವರ ಒಂದು ರೀಡಿಂಗ್ಸ್ಗಳನ್ನ ನೋಡ್ತಾ ಹೋದಂಗೆ ಅವಾಗ ವೈದ್ಯರೇ ಹೇಳ್ತಾರೆ ಇದನ್ನು ನೀವು ಕಡಿಮೆ ಮಾಡ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಥೈರಾಯ್ಡ್ ಇತ್ತು ಅಂತಂದರೆ ಅವ್ರಿಗೆ ಥೈರಾಕ್ಸಿನ್ ಹಾರ್ಮೋನು ಕಡಿಮೆ ಇರುತ್ತೆ, ರಿಲೀಸ್ ಆಗುವಂಥದ್ದು. ಆದರೆ ಈ ಯಾವಾಗ ಈ ಯೋಗ ಪ್ರಾಣಾಯಾಮ ಧ್ಯಾನ ಎಲ್ಲ ಮಾಡ್ತಾ ಹೋದಂಗೆ ಆವಾಗ ಥೈರಾಯ್ಡ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ, ಆವಾಗ ವೈದ್ಯರೇ ಹೇಳ್ತಾರೆ ಇದನ್ನು ನೀವು ಕಡಿಮೆ ಮಾಡ್ಬೋದು ಅಂತ. ಸೊ ಇದನ್ನು ನಾವು ಪರ್ಯಾಯ ಚಿಕಿತ್ಸೆ ಅಂತ ಹೇಳ್ಬೋದು. ಯೋಗ ಅನ್ನೋದು ಪರ್ಯಾಯ ಚಿಕಿತ್ಸೆ ಅಂದರೆ ವೈದ್ಯರ ಜೊತೆನೆ ಇದೊಂದು, ನಾವು ಹೇಳೋದು ಈಗ ಯೋಗ ಪ್ರಾಣಾಯಾಮ ನೀವು ಧ್ಯಾನ ಮಾಡ್ದಂಗೆ ನೀವು ವೈದ್ಯರ ಸಲಹೆಗಳನ್ನ ಚಿಕಿತ್ಸೆಗಳನ್ನ ಯಾವ್ದನ್ನು ಬಿಡಬೇಡಿ ಅಂತ ಹೇಳೋದು. ನಾವು ಅವರ ಸಲಹೆಯೇ ಇಟ್ಕೊಂಡು ಇದರ ಜೊತೆಗೆ ಯೋಗ ಪ್ರಾಣಾಯಾಮ ಧ್ಯಾನವೆಲ್ಲ ಮಾಡ್ತಾ ಆಮೇಲೆ ನಿಮಗೆ ವೈದ್ಯರ ಒಂದು ಸಲಹೆ ಮೇರೆಗೆ ನೀವು ಏನು ಸಮಸ್ಯೆಗಳನ್ನ ಅದು ಸಂಪೂರ್ಣವಾಗಿ ಕಡಿಮೆ ಮಾಡ್ಬೋದು, ಒಂದು ಹಂತದಲ್ಲಿ ಇದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಕೂಡ ಮಾಡಬಹುದು ಅಂತ ಅಂದ್ಬಿಟ್ಟು ಇವತ್ತು ಸಂಶೋಧನೆಯಿಂದ ಸಾಬೀತಾಗಿದೆ ಸರ್.
1: ಓಕೆ, ತುಂಬಾ ಸರಿ. ಅದು ಸಮರ್ಪಕವಾಗಿ ಮಾಡಲೇಬೇಕು. ನೀವು ಮೆಡಿಸಿನ್ನ ಹೇಗೆ ದಿನನಿತ್ಯ ಒಂದು ಟೈಮೋ ಎರಡು ಟೈಮೋ ಮೂರು ಟೈಮೋ ತಗೊಳ್ತೀರೋ ಹಾಗೇನೆ ಈ ಯೋಗ ಚಿಕಿತ್ಸೆನೂ ಮಾಡ್ಕೊಳ್ಳೋದ್ರ ಮೂಲಕ ನೀವು ಔಷಧಿಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ.
0: ಖಂಡಿತ ಸರ್, ಖಂಡಿತ.
1: ಯೋಗ ಅಭ್ಯಾಸಗಳನ್ನು ಮಾಡಲಿಕ್ಕೆ ನಿಯಮಗಳೇನಾದರೂ ಹೇಳ್ತೀರಾ? ಯಾಕೆಂದರೆ ಆ ಒಂದು ನಿರ್ದಿಷ್ಟವಾದಂಥ ಜಾಗ ಬೇಕು, ಅಯ್ಯೋ ನಮಗೆ ಜಾಗನೇ ಇಲ್ಲ ಅನ್ನೋವಂಥದ್ದು, ಅಥವಾ ಒಂದು ವಾತಾವರಣ ಬೇಕು, ನನಗೆ ಸಮಯನೇ ಇಲ್ಲ, ಈ ಥರದ ಸಬೂಬುಗಳನ್ನು ಕೇಳ್ತೀವಿ ನಾವು. ತಮ್ಮ ಸಲಹೆ ಏನು?
0: ಯೋಗಾಭ್ಯಾಸವನ್ನು ಮಾಡಬೇಕಾದ್ರೆ ಪ್ರಮುಖವಾಗಿ ಆಸನಗಳನ್ನ ಮಾಡಬೇಕಾದ್ರೆ ಬೆಳಗಿನ ಜಾವ, ಸೂರ್ಯೋದಯಕ್ಕಿಂತ ಮುಂಚೆ ಅಂತ ಹೇಳ್ತೀವಿ, 4 ಬೆಳಗಿನ ಜಾವ 6 ಅಂತ ಹೇಳ್ತೀವಿ, ಬ್ರಾಹ್ಮಿ ಮುಹೂರ್ತ ಅಥವಾ ಒಂದು ಅಮೃತ ಗಳಿಗೆ ಅಂತ ಹೇಳ್ತೀವಿ, ಅಥವಾ ಸೂರ್ಯೋದಯ ಸಮಯದಲ್ಲಾದ್ರೂ ಯೋಗಾಸನ, ಸೂರ್ಯ ನಮಸ್ಕಾರ ಇದೆಲ್ಲ ಮಾಡಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ಅಂದರೆ ಏನು ಅವರು ಆಹಾರವನ್ನು ಅಥವಾ ಏನೇ ಜ್ಯೂಸ್ಗಳನ್ನಾಗಲಿ ಕಾಫಿ ಟೀ ಆಗಲಿ ಏನು ತೊಗೊಂಡಿರ್ಬಾರ್ದು, ಖಾಲಿ ಹೊಟ್ಟೆಯಲ್ಲಿ ಇರಬೇಕು ಮೊದಲನೇದು. ಎರಡನೇದು ಏನಂದರೆ ಅವರು ಮಾಡುವಂಥ ಒಂದು ಯೋಗಾಸನ ಏನು ಮಾಡ್ತಾರೆ ಆ ಒಂದು ಸ್ಥಳದಲ್ಲಿ ಒಂದು ಸ್ವಚ್ಛ ವಾತಾವರಣ ಇರಬೇಕು, ಒಂದು ಗಾಳಿ ಬೆಳಕು, ಒಂದು ಶಾಂತ ವಾತಾವರಣ ಇರಬೇಕು. ಮತ್ತು ಅವರು ಧರಿಸುವಂಥ ಉಡುಪು ಸಡಿಲವಾಗಿರಬೇಕು, ನಾವು ಕಾಟನ್ ಉಡುಪುಗಳನ್ನ ಧರಿಸಿ ಅಂತ ಹೇಳ್ತೀವಿ, ಒಂದು ಆರಾಮದಾಯಕವಾಗಿರಬೇಕು. ಮತ್ತೆ ಯೋಗವನ್ನು ನಿಧಾನವಾಗಿ ಮಾಡುವಂಥದ್ದು, ಇದು ವೇಗವಾಗಿ ಮಾಡುವಂಥದ್ದಲ್ಲ, ಬಹಳ ನಿಧಾನವಾಗಿ ಜಾಗರೂಕತೆ.
1: ಟೈಮ್ ಕೊಡ್ತೀನಿ 10 10 ಆಸನಗಳನ್ನ ಮಾಡಬೇಕು ಅಂತ ಅಲ್ಲ
0: ಅಲ್ಲ ಅಲ್ಲ, ಇದನ್ನು ಬಹಳ ನಿಧಾನವಾಗಿ ಮಾಡಬೇಕು, ಮತ್ತೆ ಸೂಕ್ತವಾದಂತಹ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು, ಜಾಗರೂಕತೆಯಿಂದ ಮಾಡಬೇಕು. ಮತ್ತೆ ಉಸಿರಾಟದ ಮೇಲೆ ಗಮನ ಇಡಬೇಕು, ಯಾಕೆಂದ್ರೆ ಬಹಳಷ್ಟು ಜನ ನಾನು ಗಮನಿಸಿದಾಗ ಈ ಉಸಿರಾಟದ ಒಂದು ಏರುಪೇರು ಇರ್ತದೆ. ಈ ಯೋಗಾಭ್ಯಾಸದಲ್ಲಿ ಉಸಿರಾಟನೇ ಮುಖ್ಯ, ಯಾವಾಗ ನಾವು ಉಸಿರಾಟವನ್ನು ತಗೊಳ್ತೀವಿ ಆಸನಗಳನ್ನ ಮಾಡಬೇಕಾದ್ರೆ ಯಾವಾಗ ಉಸಿರನ್ನ ಬಿಡ್ತೀವಿ ಅಂತ. ಹಾಗಾಗಿ ಈ ಒಂದು ಉಸಿರಾಟದ ಮೇಲೆ ಅವ್ರಿಗೆ ಗಮನ ಇರಬೇಕು. ಮತ್ತೆ ಈ ಯೋಗಾಭ್ಯಾಸನ ಮಾಡೋಕ್ಕಿಂತ ಮುಂಚೆ ವಾರ್ಮಪ್ ಅಂತ ಏನು ಹೇಳ್ತೀವಿ, ಸಡಿಲೀಕರಣ ವ್ಯಾಯಾಮ ಅಂತ ಹೇಳ್ತೀವಿ, ಅದನ್ನ ನಾವು ಮಾಡಬೇಕು. ಈ ಯಾವಾಗ ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಕೂಡಿರ್ತಾನೆ ಅಥವಾ ಅವನಿಗೆ ತೀವ್ರವಾಗಿ ಆಯಾಸ ಆಗಿರ್ತದೆ ಅಥವಾ ಅವನಿಗೆ ಏನೋ ಸಮಸ್ಯೆ ಇರ್ತದೆ, ಈಗ ಹೃದಯ ಸಮಸ್ಯೆ ಇರ್ಬೋದು, ಆ ಥರ ಇದ್ದಾಗ ಅವರು ಸೂಕ್ತವಾಗಿ ವೈದ್ಯರ ಸಲಹೆ ತಗೊಂಡು ಮಾಡಬೇಕು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ಮತ್ತೆ ಯೋಗದ ನಂತರವೂ ಕೂಡ ವಿಶ್ರಾಂತಿಯನ್ನ ಮಾಡಬೇಕು, ಇದಕ್ಕೆ ಶವಾಸನ ಅಂತ ವಿಶ್ರಾಂತಿ. ಯೋಗಾಸನ ಮುಗೀತು, ಈ ಒಂದು ಆಧುನಿಕ ವೇಗವಾದಂತಹ ಜಗತ್ತಲ್ಲಿ ನಾವು ಬೇಗ ಬೇಗ ಹೋಗ್ಬೇಕು ಅನ್ನೋದಲ್ಲ, ವಿಶ್ರಾಂತಿ ತಗೊಂಡು ಆರಾಮದಾಯಕವಾಗಿ ಹೋಗುವಂಥದ್ದು, ಇಷ್ಟು ನಿಯಮಗಳನ್ನ ಪಾಲಿಸಬೇಕು.
1: ನೀವೇನು ಒಂದು ಸಿದ್ಧಿ ಅಥವಾ ಸಾಧನೆ ಸಾಕಾರ ಅಂತೀವೋ ಅದು ಸಿಗಬೇಕು ಅಂತ ಅಂದ್ರೆ ಇಷ್ಟು ನಿಯಮಗಳನ್ನು ಅಳವಡಿಸ್ಕೊಳ್ಬೇಕು. ಸರ್, ಇತ್ತೀಚೆಗೆ ಧ್ಯಾನದ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ, ಮತ್ತೆ ಧ್ಯಾನ ಮಾಡಿ ಸರಿ ಹೋಗುತ್ತೆ, ಧ್ಯಾನ ಮಾಡಿ ನೀವು ಸರಿ ಹೋಗ್ತೀರಿ, ಈ ತರದ್ದು ಕೇಳ್ತಾ ಇದ್ದೀವಿ.

0: ಇದರ ಧ್ಯಾನದ ಮಹತ್ವದ ಬಗ್ಗೆ ತಿಳಿಸ್ಕೊಡಿ.
1: ಇವತ್ತಿನ ಒಂದು ಆಧುನಿಕ ವೇಗದ ಜಗತ್ತಲ್ಲಿ ಬಹಳಷ್ಟು ಜನರು ಏನ್ ಹೇಳ್ತಿರ್ತಾರೆ ಅಂದ್ರೆ ಧ್ಯಾನ ಮಾಡಕ್ ಆಗಲ್ಲ, ಅದಕ್ಕೆ
0: ಹೊರಗಡೆ ಕಿರಿಕಿರಿ ಇದೆ, ನಿಶ್ಶಬ್ದವಾಗಿರಲ್ಲ, ಮನೆಯಲ್ಲೂ ಕಿರಿಕಿರಿ ಇದೆ.
1: ಈ ಕಡೆ ಹೊರಗಡೆ ಜಗತ್ತಲ್ಲೂ ಒಂದು ಗಲಾಟೆ ಇರ್ತದೆ, ಈಗ ಒಳ ಜಗತ್ತಲ್ಲೂ ಮನೆ ಇದರಲ್ಲೂ ಒಂದು ಗಲಾಟೆ ಇರುತ್ತೆ. ಅಂದ್ರೆ ಇಲ್ಲಿ ನಿಶ್ಶಬ್ದವಾಗಿ ಮನಸ್ಸನ್ನ ತಗೊಂಡು ಹೋಗುವಂತದ್ದು
0: ಕೇಂದ್ರೀಕರಿಸೋದು
1: ಬಹಳ ಕಷ್ಟ ಆಗುತ್ತೆ. ಹಂಗಾಗಿ ಈ ಆಸನಗಳು, ಅದಕ್ಕೆ ಪತಂಜಲಿ ಋಷಿ ಏನ್ ಹೇಳಿದ್ರೆ ಯಮ ನಿಯಮ ಆಸನ, ಪ್ರಾಣಾಯಾಮವನ್ನ ಮಾಡಬೇಕು. ಪ್ರಾಣಾಯಾಮ ಅಲ್ಲ, ಧಾರಣ ಧ್ಯಾನ, ನೆಕ್ಸ್ಟ್ ಧ್ಯಾನ ಬರುವಂತದ್ದು. ಸೊ ಈ ಅಂತದ್ದು ಹೋಗ್ಬೇಕಿದು. ಒಂದೇ ಸರಿ ಕೂತ್ಕೊಂಡು ನಾನು ಧ್ಯಾನ ಮಾಡಿದ್ರೆ ಅದು ಸಾಧ್ಯ ಆಗ್ದೇನೆ ಇರ್ಬೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ಹಿಂದೆ ಆಗ್ತಿತ್ತು, ಈಗ ಮಾಡಬೇಕಾದ್ರೆ ಅದಕ್ಕೆ ಒಂದು ಸಿದ್ಧಿಸಬೇಕಾದ್ರೆ ನೀವು ಒಂದು ಸ್ವಲ್ಪ ಮಟ್ಟಿಗೆ ಒಂದು ವಾರ್ಮ್ ಅಪ್ ಎಕ್ಸೈಸಸ್ ಅಂದ್ರೆ ಸಡಿಲೀಕರಣ, ಅದು ಸ್ವಲ್ಪ ಯೋಗಾಸನ, ಆಮೇಲೆ ಪ್ರಾಣಾಯಾಮ, ಆಮೇಲೆ ಧ್ಯಾನ ಮಾಡಿದ್ರೆ ಅದನ್ನ ಒಂದು ಧ್ಯಾನ ಮಾಡುವಂತ ಪದ್ಧತಿಯನ್ನು ರೂಢಿಸ್ಕೊಂಡು ನಂತರ ಅದನ್ನ ಕ್ರಮೇಣವಾಗಿ ಅದು ನಮಗೆ ಮನಸ್ಸನ್ನ ಕೇಂದ್ರೀಕರಿಸಿಕೊಳ್ಳುವಂಥದ್ದು, ಮತ್ತೆ ಧ್ಯಾನ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಗುವಂಥದ್ದು, ಮತ್ತೆ ಸಂತೋಷವನ್ನ ಕೊಡುವಂಥದ್ದು, ಅದು ಸಾಧ್ಯ ಆಗುತ್ತೆ. ಆದ್ರೆ ಇದು ಒಂದೇ ದಿನದಲ್ಲಿ ಆಗ್ದೇನೆ ಇರ್ಬೋದು. ಇದು ಕ್ರಮೇಣ ಒಂದೊಂದು ಅಭ್ಯಾಸ, ಅದು ತಿಂಗಳಾಂಗಟ್ಲೆ ತಗೊಳ್ಬಹುದು ಅಥವಾ ವರ್ಷಾಂಗಟ್ಲೆ ತಗೊಳ್ಬಹುದು. ಅದಕ್ಕೆ ಸೂಕ್ತವಾದಂತಹ ಸಮಯವನ್ನು ಕೊಡಬೇಕು. ಟ್ರೈನಿಂಗ್ ಅಂತೀವಿ, ಟ್ರೈನಿಂಗ್ ದ ಮೈಂಡ್ ಅಂತ, ಅಂದ್ರೆ ಮನಸ್ಸನ್ನ ತರಬೇತಿ ಕೊಡಿಸುವಂತದ್ದು. ಅದಕ್ಕೆ ತನ್ನದೇ ಆದ ಸಮಯ ತಗೊಳ್ಳುತ್ತೆ.
0: ಧ್ಯಾನಕ್ಕೆ ದೇಹ ಮತ್ತು ಮನಸ್ಸು ಪಕ್ವಗೊಳ್ಬೇಕು.
1: ಖಂಡಿತ ಖಂಡಿತ.
0: ಆಗ ಮಾತ್ರ ಧ್ಯಾನದಿಂದ ಸಿಗ್ತಕ್ಕಂಥ ಲಾಭ ನಿಮಗೆ ಸಿಗುತ್ತೆ. ಮುಖ್ಯವಾಗಿ ಸರ್, ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಅಧಿಕಾರಕ್ಕೆ ಬಂದು 12 ವರ್ಷ ಮುಗಿದಿದೆ. ಹಾಗೆಯೇ ಈ 12ನೇ ಆವೃತ್ತಿಯ ಯೋಗ ದಿನಾಚರಣೆ ಕೂಡ ನಡೀತಾ ಇದೆ. ಇದು ನನಗೆ ಒಂದು ರೀತಿ ಯೋಗ ಅಂತ ಭಾವಿಸ್ತೀನಿ ನಾನು. ಹಾಗಾಗಿ ಭಾರತೀಯರಿಗೆ ಇದು ಎಷ್ಟು ಹೆಮ್ಮೆಯ ವಿಚಾರ ಸರ್. ಅಂತಾರಾಷ್ಟ್ರೀಯ ಜಗತ್ತಿಗೆ ಒಂದು ಮಹತ್ವದ ಕೊಡುಗೆಯನ್ನು ಕೊಟ್ಟಿರತಕ್ಕಂತ ಭಾರತೀಯರಿಗೆ ಇದೆಷ್ಟು ಹೆಮ್ಮೆ ಅನ್ಸುತ್ತೆ. ಮತ್ತು ಈ ಬಾರಿ ಕೋಲ್ಕತ್ತಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಆಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ?
1: ಇದು ಯೋಗಾಭ್ಯಾಸ ನಮ್ಮ ಭಾರತ ಕೊಟ್ಟಿರುವಂತಹ ಹಲವಾರು ವಿದ್ಯೆಗಳಲ್ಲಿ ಯೋಗ ಅನ್ನೋದು ಒಂದು ಪ್ರಮುಖವಾದಂತ ವಿದ್ಯೆ. ಇದನ್ನ ಋಷಿಮುನಿಗಳು ಆಗಿನ ಸಮಯದಲ್ಲಿ ಯೋಗಾಭ್ಯಾಸವನ್ನ ಮಾಡ್ತಾ ಬಂದಿದ್ರು. ಅದನ್ನೇ ಕೂಡ ಇವತ್ತೊಂದು ದಿವಸ ಆ ಒಂದು ವಿದ್ಯೆಯನ್ನ ಇವತ್ತು ಭಾರತ ಪ್ರಪಂಚಾದ್ಯಂತ ಕೊಟ್ಟಿದೆ. ಯಾಕಂದ್ರೆ ಮೋದಿಜಿಯವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಒಂದು ಕಾರ್ಯರೂಪಕ್ಕೆ ತಂದ ಮೇಲೆ ಕಳೆದ ವರ್ಷ 170 ವಿವಿಧ ರಾಷ್ಟ್ರಗಳು ಈ ಒಂದು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು ಸಂಭ್ರಮ ತರುವಂತದ್ದು. ಸೊ ಯೋಗ ಶಿಕ್ಷಕನಾಗಿ ನಾನು ಈ ಒಂದು ಯೋಗ ಒಂದು ಜ್ಞಾನವನ್ನ ಈ ಜನರಿಗೆ ತಲುಪಿಸುವಂತಾದಾಗ ಅವರಲ್ಲಿರುವಂತ ಒಂದು ಸಮಸ್ಯೆಗಳು, ದೈಹಿಕವಾದಂತಹ ಸಮಸ್ಯೆ ಅಥವಾ ಮಾನಸಿಕ ಸಮಸ್ಯೆಗಳು ಅಥವಾ ಕಾಯಿಲೆಗಳು ಅಥವಾ ಏನೇ ಇದ್ರು ಅವ್ರಿಗೆ ಅದರಿಂದ ದೂರ ಆಗಿ ಅವರು ಆರೋಗ್ಯವಂತರಾಗಿ ನಾವು ನೋಡುವಂತದೇ ಒಂದು ಸಂತೋಷವನ್ನು ಕೊಡುತ್ತೆ.
0: ಆರೋಗ್ಯಕರ ಪ್ರಪಂಚ,
1: ಆರೋಗ್ಯಕರವಾದದ್ದು,
0: ಶಾಂತಿ, ಏಕತೆ ಮತ್ತು ಆರೋಗ್ಯ ಇಡೀ ಜಗತ್ತಿಗೆ ಬೇಕು, ಬರೀ ಭಾರತಕ್ಕಷ್ಟೇ ಅಲ್ಲ ಅನ್ನುವಂತ ಇದರ ದೂರ ದೃಷ್ಟಿ ಇದೆ ಇದರಲ್ಲಿ.
1: ಖಂಡಿತ ಖಂಡಿತ. ಮತ್ತೆ ಈ ವರ್ಷದ ಥೀಮ್ ನಲ್ಲಿ ವೃದ್ಧಾಪ್ಯಕ್ಕಾಗಿ ಆರೋಗ್ಯ ಅಂತ ಏನ್ ಹೇಳಿದೆ, ಈ ಒಂದು ಯೋಗವನ್ನ ವೃದ್ಧಾಪ್ಯದಲ್ಲಿ ಮಾಡೋದ್ರಿಂದ ಈ ಮನಸ್ಸಿಗೆ ಒಂದು ಶಾಂತಿ, ದೇಹದಕ್ಕೆ ಒಂದು ಆರೋಗ್ಯ, ಒಂದು ಸಕಾರಾತ್ಮಕವಾದ ಚಿಂತನೆ, ಮತ್ತೆ ಆತ್ಮವಿಶ್ವಾಸ, ಮತ್ತೆ ಆಂತರಿಕ ಸಮಾಧಾನವನ್ನು ಉಂಟು ಮಾಡೋದಕ್ಕೆ ಇದು ಬಹಳಷ್ಟು ಸಹಾಯ.
0: ಜಗತ್ತಿನ ಜಾಗತಿಕ ಆಚರಣೆ ಇದು. ಈ ಆಚರಣೆ ಮೂಲಕ ಇವೆಲ್ಲವನ್ನೂ ಸಿದ್ಧಿಸ್ಕೊಳ್ಳಿಕ್ಕೆ ಸಾಧ್ಯ. ಬಹಳಷ್ಟು ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ಸರ್, ನಮ್ಮ ಕೇಳುಗರಲ್ಲೂ ಕೂಡ ಇರಬಹುದು, ಯೋಗ ಅನ್ನುವಂಥದ್ದು ವ್ಯಾಪಾರೀಕರಣ ಆಗ್ತಿದೆಯಾ ಅಂತ.
1: ಯೋಗಾಭ್ಯಾಸ ಈ ಜ್ಞಾನ ಏನಿದೆ ಋಷಿ ಮುನಿ ಕೊಟ್ಟಿರುವಂತ ಒಂದು ಜ್ಞಾನ, ಇದು ವ್ಯಾಪಾರೀಕರಣ ಆಗಬಾರದು. ಆದ್ರೆ ಇವತ್ತೊಂದು ದಿವಸ ಅದು ಹಲವಾರು ಸಂಸ್ಥೆಗಳು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಇದನ್ನ ನಾವು ಯೋಗದ ತತ್ವಗಳನ್ನ ಮೌಲ್ಯಗಳನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ಪಟ್ಟಲ್ಪಟ್ಟಿದೆ ಅಂತ ನಾವು ನೋಡ್ತೀವಿ ನಾವು. ಆದ್ರೂ ಫೀಸ್ ತಗೊಂಡ್ ಮಾಡೋದೇ ಆದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳಿಗೆ ಅದನ್ನ ಮಾಡಬಹುದೇ ಹೊರತು
0: ಅವರ ಮೂಲಭೂತ ಸೌಕರ್ಯಗಳು ಬೇಕು ಬೇಡಗಳಿಗೆ
1: ಮಾಡ್ಕೋಬಹುದು,
0: ಲಾಭ ಬೇಡ
1: ಆದ್ರೆ ಮಾಡ್ಕೋಬಹುದೇ ಹೊರತು ಅದ್ರ ಲಾಭ ಗಳಿಕೆಯ ಉದ್ದೇಶದಿಂದ ಯೋಗವನ್ನ ಮಾಡಬಾರ್ದು.
0: ಎಸ್, ಹಿರಿಯರಾಗಿ ಅದೊಂದು ಮುಖ್ಯವಾದಂತ ಸಂದೇಶವನ್ನ ಕೊಟ್ಟಿದ್ರಿ. ಇನ್ನು ಇದನ್ನ ಹೆಚ್ಚು ಪ್ರಚಾರ ಮಾಡ್ಬೇಕು ಸರ್, ಇನ್ನು ಬಹಳಷ್ಟು ಜನ ಒಪ್ಕೊಳ್ಬೇಕು ಯೋಗ ವಿದ್ಯೆಯನ್ನ ಅನ್ನೋದೇ. ಆದ್ರೆ ಏನಾಗ್ಬೇಕಿದೆ ಸರ್?
1: ಅದೇ ಕೇಂದ್ರ ಸರ್ಕಾರ ಇವತ್ತು ಆಯುಷ್ ಸಚಿವಾಲಯದಿಂದ ಯೋಗ ಸರ್ಟಿಫಿಕೇಶನ್ ಬೋರ್ಡ್ಗಳನ್ನ ಇವತ್ತು ತಂದಿದೆ, ಹಲವಾರು ಕೋರ್ಸ್ ಗಳನ್ನ ತಂದಿದೆ. ಮತ್ತೆ ಯೋಗದಲ್ಲಿ ಯೋಗ ಡಿಪ್ಲೊಮೋ ಯೋಗ, BSc ಯೋಗ, MSc ಯೋಗ, PSc ಯೋಗ ಅಂತ ತಂದಿದೆ. ಈಗ ಡಾಕ್ಟರ್ ದೇವಿಕಿ ಮಾಧವ್ ಅವರು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮೋ ಇನ್ ಯೋಗ ಇನ್ ಪ್ರಾಣಾಯಾಮ ಇದೆ, PhD ಪ್ರಾಣಾಯಾಮ ಇದೆ. ಇದನ್ನ ನಾವು ಶಾಲಾ ಮಕ್ಕಳಿಗೆ, ಕಾಲೇಜ್ ವಿದ್ಯಾರ್ಥಿ

0: ವ್ಯಕ್ತಿಗಳಿಗೆ ಮತ್ತೆ ಸಮಾಜಕ್ಕೆ ಈ ಒಂದು ಜ್ಞಾನವನ್ನ ತೆಗೆದುಕೊಂಡು ಹೋಗ್ಬೇಕು. ಇಲ್ಲ, ಯೋಗ ಕೇಂದ್ರಗಳೇ ಸಮಾಜ ಹತ್ರ ಹೋಗ್ಬೇಕು ಇವತ್ತೊಂದು ದಿವಸ. ಅವ್ರಿಗೆ ಹೋಗಿ ಈ ಒಂದು ಜ್ಞಾನವನ್ನು ಕೊಡ್ತಾ ಹೋದಂಗೆ ಒಂದು ಸಂತೋಷಕರವಾದಂತಹ ಸಮಾಜವನ್ನು ಸೃಷ್ಟಿಸುವುದಕ್ಕೆ ಇದು ಬಹಳಷ್ಟು ಸಹಾಯ
1: ಸಾಧ್ಯವಿದೆ. ನೀವು ಮಾಡ್ತಾ ಇದ್ದೀರಿ ಸರ್ ಆ ರೀತಿ?
0: ಖಂಡಿತ ಖಂಡಿತ, ನಾನು ಹಲವಾರು ಶಾಲೆಗಳಿಗೆ, ಕಾಲೇಜುಗಳಿಗೆ ಮತ್ತು ಶಾಲಾ ಟೀಚರ್ಸ್ಗೆ, ಕಾಲೇಜು ಟೀಚರ್ಸ್ಗೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ, ಯೋಗ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಯೋಗದಿಂದ ವ್ಯಕ್ತಿತ್ವ ವಿಕಸನ, ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಯೋಗದಿಂದ ಒತ್ತಡ ನಿರ್ವಹಣೆ, ಈ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತಾ ಬಂದಿದ್ದೀನಿ ಸರ್. ಇದು ಬಹಳಷ್ಟು ನನಗೆ ಸಂತೋಷವನ್ನು ಕೊಟ್ಟಿದೆ.
1: ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ, ಕಿವಿ ಮಾತು ಏನು?
0: ಪ್ರತಿಯೊಬ್ಬರು ಯೋಗ ಮಾಡಿ ನಿರೋಗಿಗಳಾಗಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯನ ಒಳಗೊಂಡ ವ್ಯಕ್ತಿತ್ವ ವಿಕಸನವನ್ನು ನಿಮಗೆ ಆಗುತ್ತೆ. ಈ ಒಂದು ಜೀವನ ಶೈಲಿಯಲ್ಲಿ ನೀವು ಅಳವಡಿಸ್ಕೊಳ್ಳಿ. ಈ ಸರಿಯ ಒಂದು ಥೀಮ್ನಲ್ಲಿ ವೃದ್ಧಾಪ್ಯದಲ್ಲಿ ನಾವು ಯೋಗವನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಹಂಗಾಗಿ ಜೀವನವಲ್ಲ ಸಂಪೂರ್ಣವಾಗಿ ನಾವು ಪ್ರತಿದಿನವೂ ಯೋಗವನ್ನು ಮಾಡಿ ಸಂತೋಷದಿಂದ ಇರಿ ಅಂತ ನಾನು ಎಲ್ಲ ಕೇಳುಗರಿಗೆ ನಾನು ವಿನಂತಿಸ್ಕೊಳ್ತೇನೆ ಸರ್.
1: ಧನ್ಯವಾದಗಳು ಸರ್.
0: ಧನ್ಯವಾದ.
1: ಆಕಾಶವಾಣಿಯ ಸುದ್ದಿ ವಿಭಾಗದ ಸಾರಥ್ಯದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತ ನಡೆದಂಥ ಸಂವಾದಕ್ಕೆ ತಾವು ಆಗಮಿಸಿದಿರಿ, ಯಶಸ್ವಿಗೊಳಿಸಿದ್ರಿ. ಅದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ತಮಗೆ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಈ ಕುರಿತಂತೆ ವಿಶೇಷ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಎಂ ಶಿವಪ್ರಕಾಶ್, ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಗಿರೀಶ್ ಮೇರ್ವೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಶ್ರೋತೃಗಳೇ, ಎಫ್ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 11:26 ಆಗಲಿದೆ. ಇನ್ನು ಮುಂದೆ ಗಾನಡಂಗೂರ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳೋಣ. ಗಾನಡಂಗೂರ ಕಾರ್ಯಕ್ರಮವನ್ನು ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ, ಚಟ್ಟಂಗಡ ರವಿ ಸುಬಯ. ಶ್ರೋತೃಗಳೇ, ಮೊದಲಿಗೆ ಕೇಳೋಣ ಸತ್ಯ ಇನ್ ಲವ್ ಚಿತ್ರದ ಈ ಗೀತೆಯನ್ನು.

ಇನ್ನು ಮುಂದೆ ಕೇಳೋಣ. ಬಿ ಅಜನೀಶ್ ವಿ ಲೋಕನಾಥ್ ಅವರು ಸಂಗೀತ ನೀಡಿರುವ ಕುವೆಂಪು ಅವರ ಗೀತೆ ಇದು. ಚಿಂತನ್ ವಿಕಾಸ್ ಹಾಡಿದ್ದಾರೆ, ಚಿತ್ರ ಇಷ್ಟಕಾಮ್ಯ.

ನಾಗಾರ್ಜುನ ಶರ್ಮ ಅವರ ಸಾಹಿತ್ಯಕ್ಕೆ ಶರಣ್ ರಾಜ್ ಎಂ ಆರ್ ಸಂಗೀತ ಅಳವಡಿಸಿ ಆಂಟೋನಿ ದಾಸನ್ ಹಾಡಿರುವ ಎಕ್ಕ ಚಿತ್ರದ ಗೀತೆಯನ್ನು ಕೇಳೋಣ ಈಗ.

ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ ಕೃಷ್ಣಂ ಪ್ರಣಯಸಖಿ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ರಕ್ಷಿತಾ ಸುರೇಶ್. ಅರ್ಜುನ್ ಜನ್ಯ ಅವರ ಸಂಗೀತವಿದೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದು.

ವರದರಾಜ್ ಚಿಕ್ಕಬಳ್ಳಾಪುರ ಹಾಗೂ ಸಿಜು ತರವೂರು ಅವರ ಸಾಹಿತ್ಯಕ್ಕೆ ದೇವಿಶ್ರೀ ಪ್ರಸಾದ್ ಸಂಗೀತ ಅಳವಡಿಸಿರುವ ಗೀತೆ ಇದು. ಚಿತ್ರ ಪುಷ್ಪ 2. ಹಾಡಿದರೆ ಅಮಲ ಚೆಬ್ಬಲು ಹಾಗೂ ಸಂತೋಷ್ ವೆಂಕಿ.

ಶ್ರೋತೃಗಳೇ, ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನುಮುಂದೆ ಕೇಳೋಣ. ಗೌರಮ್ಮ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯ ಘೋಷಾಲ್ ಹಾಗೂ ಕಾರ್ತಿಕ್. ಎಸ್ ಎ ರಾಜ್ಕುಮಾರ್ ಅವರು ಸ್ವರ ಸಂಯೋಜನೆ ಮಾಡಿದ್ದಾರೆ. ಸಾಹಿತ್ಯ ಉಪೇಂದ್ರ ಅವರದ್ದು.

ಈಗ ಕೇಳಿ ಶ್ರೀಧರ ವಿ ಶಂಭರಾಮ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಕೃಷ್ಣಲೀಲಾ ಚಿತ್ರದ ಗೀತೆಯನ್ನು ಹಾಡಿದರೆ ಪುನೀತ್ ರಾಜ್ಕುಮಾರ್.

ಇನ್ನು ಮುಂದೆ ಕೇಳಿ ಎಲ್ ಎನ್ ಶಾಸ್ತ್ರಿಯವರ ಸ್ವರದಲ್ಲಿ ಮಲ್ಲ ಚಿತ್ರದ ಗೀತೆಯನ್ನು, ಸಾಹಿತ್ಯ ಹಾಗೂ ಸಂಗೀತ ವಿ ರವಿಚಂದ್ರನ್ ಅವರದ್ದು.

ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತ ಅಳವಡಿಸಿ ನಕಾಶ್ ಅಜೀಜ್ ಹಾಗೂ ಅನುರಾಧ ಭಟ್ ಹಾಡಿರುವ ಗೀತೆಯನ್ನು ಕೇಳೋಣ. ಈಗ ಚಿತ್ರ ಬುಲೆಟ್ ಬಸ್ಯಾ.

0: ದ್ವಾರಿ ಕುಂತ್ಕೊಳೆ.
1: ಚಿತ್ರ ಹಾಗೂ ಉಣ್ಣಿಕೃಷ್ಣನವರ ಸ್ವರದಲ್ಲಿ ಇನ್ನು ಮುಂದೆ ಕೇಳೋಣ ಪ್ರಿಯಾಂಕಾ ಚಿತ್ರದ ಗೀತೆಯನ್ನು. ಕೇಶವಚಂದ್ರ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಕೃಪಾಕರ್.

ಕೇಳುಗರೆ, ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಸ್ವರ ಸಂಯೋಜನೆ ಮಾಡಿರುವ H2O ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಹಾಡಿದರೆ ಕವಿತಾ ಕೃಷ್ಣಮೂರ್ತಿ.

ಶ್ರೋತೃಗಳೇ, ಗಾನಡಂಗುರ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳೋಣ. ಈಗ ಹಾಡಿದ್ದಾರೆ ಶ್ರೀನಿವಾಸ್ ಹಾಗೂ ಲಕ್ಷ್ಮಿ, ಚಿತ್ರ ನಲ್ಲ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ವೆಂಕಟನಾರಾಯಣ್.

0: ಶ್ರೋತೃಗಳೇ, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ ಯೋಜನೆಯ ಬೆಂಬಲದೊಂದಿಗೆ ಈವರೆಗೆ 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿವೆ, ಸಾಮಾಜಿಕ ಭದ್ರತೆ ದೊರೆತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಿ ಮಾತನಾಡಿದರು. 20 ಲಕ್ಷ ಯುವಜನತೆ ತಮ್ಮ ಮೊದಲ ಉದ್ಯೋಗದಲ್ಲಿ 6 ತಿಂಗಳು ಪೂರ್ಣಗೊಳಿಸಿದ್ದು 2,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಈ ಮೊತ್ತ ಅವರ ಪರಿಶ್ರಮಕ್ಕೆ ದೊರೆತ ಮಾನ್ಯತೆ ಎಂದು ಪ್ರಧಾನಮಂತ್ರಿ ವಿಶ್ಲೇಷಿಸಿದರು. ರಾಜ್ಯದ 5 ಸಾಧಕರು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಉಚಿತ ಹಾಗೂ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಮಹಾದಾನಿ ಡಾ ಪ್ರಭಾಕರ್ ಕೋರೆ, ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗ್ವಾಡಿ, ಪ್ರೆಸ್ಟೀಜ್ ಸಂಸ್ಥೆಯನ್ನು $1 ಬಿಲಿಯನ್ ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿ ಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಭಾಜನರಾಗಿದ್ದಾರೆ. ಇವರಿಗೆ ಇದೇ ತಿಂಗಳ 23ರಂದು ರಾಷ್ಟಪತಿಯವರು ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಖಾತ್ರಿ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಯೋಜನೆಗಳ ಈವರೆಗಿನ ಮಾಹಿತಿ ಪಡೆದು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಸೂಚಿಸಿದರು. ಸಚಿವರುಗಳಾದ ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪಾಲ್ಗೊಂಡಿದ್ದರು. ಬಾಲ ನ್ಯಾಯ ಕಾಯ್ದೆ 2015 ಕಲಂ 44 ಪೋಷಕತ್ವ ಯೋಜನೆಯಡಿ ಪಾಲನೆ ಹಾಗೂ ಪೋಷಣೆಗಾಗಿ ಮಕ್ಕಳ ಕಲ್ಯಾಣ ಸಮಿತಿಯಿಂದ 1 ವರ್ಷದ ಅವಧಿಗೆ ಮಗುವನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಮಗು ಹಾಗೂ ಕುಟುಂಬದ ಹೊಂದಾಣಿಕೆಯ ಆಧಾರದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿ ಮಗುವನ್ನು 18 ವರ್ಷದ ವಯಸ್ಸಿನವರೆಗೂ ಪೋಷಕತ್ವವನ್ನು ಮುಂದುವರಿಸಲು ಅವಕಾಶವಿದೆ. ಧಾರವಾಡ ಜಿಲ್ಲೆಯ ಮಕ್ಕಳ ಪಾಲನಾ ಸಂಸ್ಥೆಗಳಿಂದ ಆಸಕ್ತ ಪೋಷಕರು ಮಕ್ಕಳ ಪೋಷಣೆ ಮಾಡಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ, ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಆಸಕ್ತಿಯುಳ್ಳ 12-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೇಯ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ. ಅರ್ಜಿಗಳನ್ನು ಆಹ್ವಾನಿಸಿದೆ. ಜುಲೈ 26ರಿಂದ ಜನವರಿ 31ರವರೆಗೆ ಒಟ್ಟು 25 ಭಾನುವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. 60 ವಿದ್ಯಾರ್ಥಿಗಳಿಗೆ ಅವಕಾಶವಿದ್ದು ಶಿಬಿರದ ಶುಲ್ಕ 3,000 ರೂಪಾಯಿ. ಜಾಲತಾಣ www.mysuruzoo.info ಗೆ ಭೇಟಿ ನೀಡಬಹುದು. ರಾಜ್ಯಪಾಲ

0: ಥಾವಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿನ ಲೋಕಭವನದಲ್ಲಿ ಇಳಕಲ್ಲಿನ ಶ್ರೀ ಗುರು ಮಹಾಂತ ಸ್ವಾಮೀಜಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿ ಗೌರವಿಸಿದರು. ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25ರಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಬೃಹತ್ ರೈತ ಸಮಾವೇಶದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮಾಲಿಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶದಲ್ಲಿ ಕೇಂದ್ರ ಕೃಷಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಉಕ್ಕು ಮತ್ತು ಗಣಿ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ, ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು, ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ತಜ್ಞರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರಂನಲ್ಲಿ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ, ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು, ಇವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ರಮಾ ಕುಲಕರ್ಣಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಆತ್ಮೀಯ ಶ್ರೋತೃ ಬಂಧುವರಿಗೆ ನಮಸ್ಕಾರ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ. ಪ್ರಾಚೀನ ಭಾರತದ ಸಂಪ್ರದಾಯವಾದ ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾಡಿದ ಭಾಷಣದಲ್ಲಿ ಯೋಗ ದಿನದ ಆಚರಣೆಯನ್ನು ಪ್ರಸ್ತಾಪ ಮಾಡಿದರು. ವಿಶ್ವಸಂಸ್ಥೆಯು 2014ರ ಡಿಸೆಂಬರ್ನಲ್ಲಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಣೆಯನ್ನು ಮಾಡಿತು. 2015ರಿಂದ ಅಧಿಕೃತವಾಗಿ ಯೋಗ ದಿನವನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಜೂನ್ 21ರ ದಿನವನ್ನು ಆಯ್ಕೆ ಮಾಡೋದಕ್ಕೆ ಕಾರಣ, ಆ ದಿನವು ಉತ್ತರಾರ್ಧಗೋಳದಲ್ಲಿ ವಿವಿಧ ಅತಿ ಉದ್ದದ ದಿನವಾಗಿದ್ದು ವಿಶೇಷ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅನ್ನುವಂತಹ ಕಾರಣಕ್ಕೆ ಆ ದಿನವನ್ನು ಆಯ್ಕೆ ಮಾಡಲಾಯಿತು. ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಹೊಂದುವುದು ಇದರ ಮೂಲ ಉದ್ದೇಶ. ಕೇಳುಗರೆ, ಈ ಯೋಗದ ಮಹತ್ವದ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನನ್ನೊಂದಿಗೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು ರಾಯಚೂರು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕದಿಂದ ಡಾಕ್ಟರ್ ಪೂಜಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಮಾಡೋಣ ಅಂತ. ನಮಸ್ಕಾರ ಮೇಡಮ್.
1: ನಮಸ್ತೆ.
0: ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
1: ಥ್ಯಾಂಕ್ ಯು.
0: ಹೇಳ್ರಿ ಪೂಜಾ ಮೇಡಮ್ ಅವರೇ, ಅಂತಾರಾಷ್ಟ್ರೀಯ ಯೋಗ ದಿನ ನಾವು ಜೂನ್ 21ರಂದು ಆಚರಣೆಯನ್ನ ಮಾಡ್ತೀವಿ, ಈ ಆಚರಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹೇಳಿ.
1: ಮೊದಲನೇದಾಗಿ ಈ ಎಲ್ರಿಗೂ ನಮಸ್ಕಾರ. ಇಂಪಾರ್ಟೆಂಟ್, ನಾವು ಈ ಸಲ ಸೆಲೆಬ್ರೇಷನ್ ಮಾಡ್ತಿರೋದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 2026ರಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದು 12ನೇ ದಿನಾಚರಣೆ ಅಂದ್ರೆ ಆಲ್ರೆಡಿ ನಮ್ಗೆ 11 ವರ್ಷದ್ದು ಯೋಗ ಆಚರಣೆ ಬಗ್ಗೆ ನಮ್ಗೆ ಒಂದು ಬೇಸಿಕ್ ನಾಲೆಜ್ ಅಂತರೂ ಇರುತ್ತೆ. ವೈ ವಿ ಆರ್ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ಯೋಗ ಡೇ ವರ್ಲ್ಡ್ ವೈಡ್ ಅಂತ. ಮೊದಲಿನಿಂದಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಸೆಲೆಬ್ರೇಷನ್ ಮಾಡ್ಬೇಕಂತ ಪ್ರಪೋಸಲ್ ತಂದಿರೋದೇ ನಮ್ಮ ಪ್ರಧಾನ ಮಂತ್ರಿ ಆದಂತ ನರೇಂದ್ರ ಮೋದಿಜಿ ಅವರು 2014ರಂದು ಯುನೈಟೆಡ್ ನೇಷನ್ಸ್ ಆಫ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಪ್ರಪೋಸಲ್ ನ ಇಡ್ತಾರ. ಅವಾಗ 170 ನೇಷನ್ಸ್ ಇದಕ್ಕೆ ಸಪೋರ್ಟ್ ಮಾಡಿ, ಓಕೆ ನಾವು ಸಹ ವರ್ಲ್ಡ್ ವೈಡ್ ಅಲ್ಲಿ ಇದನ್ನ ಜೂನ್ 21 ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡೋಣ ಅಂತ ಅಪ್ರೂವಲ್ ಕೊಟ್ಟ ಮೇಲೆ 2015ರಿಂದ ಹಿಡಿದು ಇಲ್ಲಿವರೆಗೂ ನಾವು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡ್ತಾ ಬಂದಿದ್ದೀವಿ. ಇದು ಇಂಪಾರ್ಟೆನ್ಸ್, ಹೆಂಗೆ ಇದು ಇಂಟರ್ನ್ಯಾಷನಲ್ ಯೋಗ ಡೇ ಡೆವಲಪ್ ಆಯ್ತು, ಹೆಂಗೆ ಒರಿಜಿನ್ ಆಯ್ತು ಅನ್ನೋದು

0: ಇಸ್ ದ ಇಂಟ್ರೊಡಕ್ಷನ್. ಮತ್ತೆ ಯಾಕೆ ನಾವು June 21st ನಾವು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಷನ್ ಮಾಡ್ಬೇಕಂತ ಯಾಕೆ ಡೇನ ಚೂಸ್ ಮಾಡಿದ್ರೆ ಅಂದ್ರೆ, ಆಲ್ರೆಡಿ ಮೇಡಮ್ ಮೆನ್ಷನ್ ಮಾಡಿರೋ ಹಾಗೆ ದಟ್ ದ ಲಾಂಗೆಸ್ಟ್ ಡೇ ಆಫ್ ದ ಇಯರ್ ದಟ್ ಇಂಡಿಕೇಟ್ಸ್ ಸಿಂಬಲೈಸಿಂಗ್ ದ ಲೈಟ್ ಎನರ್ಜಿ ಟೈಮ್ ಆಫ್ ದ ಕಾನ್ಶಿಯಸ್ ಗ್ರೋತ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಇದು ಬೆಳಕು ಶಕ್ತಿ ಸೈದ್ಧಾಂತಿಕ ಬೆಳವಣಿಗೆಯ ಸಂಕೇತವಾಗಿರೋದ್ರಿಂದ ನಾವು June 21st ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆವತ್ತಿನ ದಿನದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ.
1: ಮನಸ್ಸು ದೇಹ ಮತ್ತು ಬುದ್ಧಿಗೆ ಪೂರಕ ಆಗಿರುವಂತಹದ್ದು ಯೋಗ ಅಂತ ನಾವು ಹೇಳ್ತೀವಿ. ಯೋಗವನ್ನ ಮಾಡ್ಬೇಕಾದ್ರೆ ಅಂತ ಹೇಳ್ತೀವಿ, ಮಕ್ಕಳಿಗೂ ಬೇಕು, ದೊಡ್ಡವರಿಗೂ ಬೇಕು, ಯುವಕರಿಗೂ ಬೇಕು, ಎಲ್ಲರಿಗೂ ಬೇಕು. ಯಾಕಂದ್ರೆ ಈ ಒಂದು ಟೆನ್ಷನ್ ಲೈಫ್ ಅಲ್ಲಿ ಈ ಯೋಗದ ಮಹತ್ವ ಬಹಳ ಇದೆ ಅಂತ ಅನ್ನುವಂತ ಮಾತುಗಳನ್ನ ನಾವು ಎಲ್ಲ ಕಡೆ ಕೇಳ್ತೀವಿ. ಇದರ ಪ್ರಯೋಜನಗಳು ಏನ್ ಹೇಳ್ತೀರಾ ನೀವು?
0: ನೀವ್ ಹೇಳಿರೋ ಹಾಗೆ ಯೋಗ ಸ್ಪೆಸಿಫಿಕ್ ಆಗಿ ಇಂಥ ಏಜ್ ಕೆಟಗರಿ ಅವ್ರಬೇಕು, ಇಂಥವ್ರೇ ಮಾಡ್ಬೇಕು, ಈ ಜೆಂಡರ್ ಗ್ರೂಪ್ ಅವರೇ ಮಾಡ್ಬೇಕು ಅಂತ ಏನಿಲ್ಲ. ಇದಕ್ಕೆ ಯೋಗದ್ರಲ್ಲಿ ಇತಿಹಾಸ ಇದೆ. 5000 ವರ್ಷಗಳಿಂದ ಯೋಗ ಅಭ್ಯಾಸನ ಮಾಡ್ಕೊಂಡು ಬಂದಿದೀವಿ ಅಂತ ಇತಿಹಾಸ ಇದೆ. ಏನಂದ್ರೆ ದೇವತೆಗಳಿಂದ ಋಷಿ ಮಹರ್ಷಿಗಳೆಲ್ಲ ಇದನ್ನ ಅಭ್ಯಾಸವನ್ನು ಮಾಡಿ ಈಗ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಸಹ ಇದನ್ನ ಫಾಲೋ ಮಾಡ್ತಾ ಬಂದಿದೀವಿ. ಫಸ್ಟ್ ಇದನ್ನ ನಾವು ಯೋಗದ ಪಿತಾಮ ಅಂತ ಮಹರ್ಷಿ ಪತಂಜಲಿ ಅವ್ರನ್ನ ಕರಿತೀವಿ. ಅವ್ರ ಮುಖಾಂತರ ಇದು ಜಗತ್ತಿಗೆ ಇಂಟ್ರೊಡ್ಯೂಸ್ ಆಯ್ತು. ಅವರು 1000 ಸೂತ್ರಗಳನ್ನ ಯೋಗ ಸೂತ್ರಗಳನ್ನ ಬರೆದು ಯಾವ್ಯಾವ ಆಸನಗಳಿಗೆ ಯಾವ್ಯಾವ ನೇಮ್ಗಳನ್ನ ಕೊಟ್ಟರು, ಯಾವ ರೀತಿಯಾಗಿ ಮಾಡಬೇಕು, ಅದ್ರ ಪ್ರಯೋಜನ ಏನಂತ ಅಲ್ಲಿಂದ ಅವರು ಬರೆದಿರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಅಭ್ಯಾಸವನ್ನು ಮಾಡ್ತಾ ಇದೀವಿ. ಈಗ ನೀವು ಬೆನಿಫಿಟ್ಸ್ ಆಫ್ ಯೋಗ ಕೇಳಿದ್ರಿ, ಯೋಗ ಫಾರ್ ಆಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ನೋಡಿರಂಗೆ 3 ವರ್ಷ ಮೇಲ್ಪಟ್ಟಿಯಿಂದ ಹಿಡಿದವರು 100+ ಇಯರ್ಸ್ ವಯಸ್ಸಾದವರು ಸಹ ಇದನ್ನ ಯೋಗನ ಮಾಡಿ ಅದರ ಸದುಪಯೋಗಗಳನ್ನ ಪಡ್ಕೊಳ್ಬಹುದು. ನೀವ್ ಹೇಳೋ ಹಾಗೆ ಇತ್ತೀಚಿನ ಮಾಡರ್ನ್ ಲೈಫ್ ಅಲ್ಲಿ ಎಷ್ಟು ಸ್ಟ್ರೆಸ್ಫುಲ್ ಅಂತಂದ್ರೆ, ನಮ್ಗೆ 15 ಅಥವಾ 20 ನಿಮಿಷ ಟೈಮ್ ಕೊಟ್ಟು ಊಟ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಅಂತದ್ರಲ್ಲಿ ಜನಗಳು 30-45 ನಿಮಿಷ ಟೈಮ್ ಕೊಟ್ಟು ಒಂದು ಫಿಸಿಕಲ್ ಆಕ್ಟಿವಿಟಿನ ಮಾಡಿ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಅದನ್ನ ಖಂಡಿತವಾಗಿ ಒಪ್ಕೊಳ್ಳಲ್ಲ. ಆದ್ರೆ ಇನ್ಸ್ಟೆಡ್ ಆಫ್ ದಟ್ ಪ್ರಾಕ್ಟೀಸ್ ದೇ ಕ್ಯಾನ್ ಯೂಸ್ ಮೊಬೈಲ್ಸ್. ರೆಗ್ಯುಲರ್ ಆಗಿ ಮೊಬೈಲ್ಸ್ ನ ಯೂಸ್ ಮಾಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ, ಬೇರೆ ಬೇರೆ ತರದ ಸ್ವಲ್ಪ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಟೈಮ್ ನ ಇನ್ವೆಸ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಬಟ್ ಹೆಲ್ತಿಗಂತ ಅವರು ಕಾನ್ಸಂಟ್ರೇಟ್ ಮಾಡಿ ಅದ್ರ ಉಪಯೋಗನ ಪಡೆದುಕೊಳ್ಳಂಗಿಲ್ಲ. ಯೋಗದ್ರದ್ದು ಬೆನಿಫಿಟ್ಸ್ ಏನಂದ್ರೆ, ಯೋಗ ಫಾರ್ ಮೈಂಡ್ ಅಂಡ್ ಬಾಡಿ ಅಂಡ್ ಪ್ರತಿಯೊಂದಕ್ಕೂ ಯೋಗ ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಫಿಸಿಕಲ್ ಹೆಲ್ತ್ಗೆ ಬೇಕು, ಮೆಂಟಲ್ ಹೆಲ್ತ್ಗೆ ಬೇಕು, ಸ್ಪಿರಿಚುವಲ್ ಹೆಲ್ತ್ಗೂ ಸಹ ಯೋಗದ್ರದ್ದು ಪ್ರಾಮುಖ್ಯತೆ ಬಹಳ ಇದೆ. ಫಿಸಿಕಲ್ ಹೆಲ್ತ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನವೇಡೇಸ್ ವಿ ಆರ್ ಫೇಸಿಂಗ್ ಸೋ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಹೈಪರ್ ಟೆನ್ಷನ್, ಅಂದ್ರೆ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇರೋದ್ರಿಂದ ಬರುವಂತ ಡಿಸೀಸ್ಗಳು, ಹೈಪರ್ ಟೆನ್ಷನ್ ಆಯ್ತು, ಡಯಾಬಿಟೀಸ್ ಆಯ್ತು, ಥೈರಾಯ್ಡ್ ಆಯ್ತು, ಹೆಣ್ಮಕ್ಳಲ್ಲಿ ತುಂಬಾ ಕಾಣಿಸ್ತಿರುವಂತ ಡಿಸೀಸ್ ಆದಂತ PCOD PCOS ಇಂತ ಡಿಸೀಸ್ಗಳು ತುಂಬಾ ಲೈಫ್ ಸ್ಟೈಲ್ ಮ್ಯಾನೇಜ್ ನಾವು ಸರಿ ಮಾಡದೇ ಇರೋ ರೀಸನ್ ಇಂದ ಈ ಒಂದು ರೋಗಗಳು ಬರ್ತಾ ಇದಾವೆ. ಮೊದಲೆಲ್ಲ ಈ ತರ ಡಿಸೀಸ್ಗಳೇ ಇದೆಯಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಯಾವ ಟೈಮಲ್ಲಿ ನಾವು ಮಲ್ಕೊಳ್ಬೇಕು, ಯಾವ ಟೈಮಲ್ಲಿ ಎದ್ದೇಳ್ಬೇಕು, ಯಾವ ತರದ ಫುಡ್ ನ ಕನ್ಸ್ಯೂಮ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಿತ್ತು. ಅದನ್ನ ಫಾಲೋ ಮಾಡೋದ್ರಿಂದ ಮತ್ತೆ ಫುಡ್ ಅಡಲ್ಟ್ರೇಷನ್ ಅವಾಗ ಇದ್ದಿಲ್ಲ. ಈಗ ಪ್ರತಿಯೊಂದರಲ್ಲೂ ನಾವು ಫುಡ್ ಒರಿಜಿನಿಟಿ ಕ್ವಾಲಿಟಿ ಏನು ಇಲ್ಲ, ಪ್ರತಿಯೊಂದರಲ್ಲೂ ಫೇಕ್ ಇದೆ. ಫುಡ್ ಅಲ್ಲಿ ಅಡಲ್ಟ್ರೇಷನ್ ಯೂಸ್ ಮಾಡೋದಾಯ್ತು, ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಬೇರೆ ಬೇರೆ ಬ್ರ್ಯಾಂಡ್ಗಳು ತೆಗೆದು ಒರಿಜಿನಾಲಿಟಿ ಕ್ವಾಲಿಟಿ ತೆಗೆದು ಅವ್ರದೇ ಆದಂತ ಒಂದು ಬ್ರ್ಯಾಂಡ್ ತೆಗೆದು ಕ್ವಾಲಿಟಿ ಇಲ್ಲದೆ ಇರೋ ಫುಡ್ ನ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಿದ್ರೆ ಅದನ್ನ ನಾವು ಕನ್ಸ್ಯೂಮ್ ಮಾಡಿ ಸೋ ಮೆನಿ ಡಿಸೀಸ್ಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ವಿ. ಒಂದು ಎಕ್ಸಾಂಪಲ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ.
1: ಅನಿವಾರ್ಯನೂ ಆಗಿದೆ.
0: ಎಸ್
1: ಅನಿವಾರ್ಯ. ನಾವು ಎಲ್ಲೋ ಒಂದು ಹಸುವಿನ ಹಾಲೇ ಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅದನ್ನ ನಾವು ತಗೊಳ್ಳಿಕ್ ಆಗಲ್ಲ ಇವಾಗ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇರ್ತೀವಿ ನಾವು, ಅದು ಎಲ್ಲೋ ಇರುತ್ತೆ, ಅದಾಗದೇ ಇಲ್ಲ ಇವಾಗ. ಹಂಗಾಗಿ ಅದಕ್ಕೆ ಡಿಪೆಂಡ್ ಆಗೋದು ಅನಿವಾರ್ಯ ಆಗ್ಬಿಡುತ್ತೆ. ಜನಗಳದೇನು ವಲಸೆ ಹೋಗೋದು ಅಥವಾ ಬೇರೆ ಕಡೆ ಹೋಗಿ ವಾಸ ಮಾಡೋದು, ಇದು ಸಹಿತ ಒಂದು ಅತಿಯಾದ ಜನಸಂಖ್ಯೆ ಸಹಿತ ಇದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು ನಾವು.
0: ಅದು ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಪ್ಯಾಕೆಟ್ ಹಾಲ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಎಷ್ಟೋ ಹೆಣ್ಮಕ್ಳು ಆ ಒಂದು ಏಜ್ ಇರುತ್ತೆ ಮೆನಾರ್ಕ್ ಆಗೋದು, ಅಂದ್ರೆ ಋತುಸ್ರಾವ ಸ್ಟಾರ್ಟ್ ಆಗೋದಂತ ಏನ್ ಕರಿತೀವಲ್ಲ, ಇತ್ತೀಚಿನ ಮಕ್ಕಳಲ್ಲಿ 3ನೇ ತರಗತಿ 4ನೇ ತರಗತಿ ಮಕ್ಕಳಲ್ಲಿ ಮಕ್ಕಳಿಂದನೇ ಅದು ಮೆನಾರ್ಕ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಇದರಿಂದ ಏನಾಗ್ತಂದ್ರೆ ಮೆನೋಪಾಸ್ ಬೇಗ ಆಗೋದು, ಬೇರೆ ಬೇರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತ ಬೇರೆ ಬೇರೆ ರೋಗಗಳ ಲಕ್ಷಣಗಳು ಬೇಗ ಕಾಣಿಸ್ಕೊಳ್ತಾ ಇದಾವೆ. ಅದರಿಂದ ತುಂಬಾ ಫೇಸ್ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ 50 ವರ್ಷ 60 ವರ್ಷ ಮೇಲ್ಪಟ್ಟು ಬರುವಂತ ರೋಗಗಳು ಈಗ ಕಡಿಮೆ ವಯಸ್ಸಲ್ಲಿ ಬರ್ತಾ ಇದೆ.
1: 20-30 ವರ್ಷದೊಳಗೆ ಫೇಸ್ ಮಾಡುವಂತ
0: ಬಂದಿದೆ. ಸೊ ಅದಕ್ಕೆ ಏನಂತಂದ್ರೆ, ಆದಷ್ಟು ಆತರ ತಿಂಗ್ಸಿಗೆ ನಾವು ಒಳಗೊಡ್ದೇನೆ ಆದಷ್ಟು ನೈಸರ್ಗಿಕವಾಗಿ ಏನ್ ಸಿಗ್ತಾ ಇದೆ ಸುತ್ತಮುತ್ತ ಅದನ್ನ ಕನ್ಸ್ಯೂಮ್ ಮಾಡೋದು ಇಟ್ಸ್ ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಗೆ ಒಂದು ಫ್ಯಾನ್ಸಿ ಇದೆ, ಲೈಕ್ ಸಂಡೇಸ್ ಅಂತಂದ್ರೆ 6 ಡೇಸ್ ವರ್ಕ್ ಮಾಡ್ಬೇಕು, 6th ಡೇ ನಾವು ಮನೆಯಲ್ಲಿ ಊಟ ಮಾಡಂಗಿಲ್ಲ, ಹೊರಗಡೆ ರೆಸ್ಟೋರೆಂಟ್ ಹೋಗೋದು, ಹೊರಗಡೆದು ಫುಡ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂತಂದು ನಾವು ಅದಕ್ಕೆ ಬಹಳ ಜನ ಅಡಿಕ್ಟ್ ಆಗಿ ದೊಡ್ಡ ದೊಡ್ಡ

0: ಮೆಟ್ರೋಪಾಲಿಟಿನ್ ಟೀಸ್ ಅಲ್ಲಿ ಎವ್ರಿ ಸಂಡೇ ಸಾಟರ್ಡೆ ವೀಕೆಂಡ್ ಅಲ್ಲಿ ಅವರು ಹೊರಗಡೆ ಫುಡ್ ನ ಕನ್ಸ್ಯೂಮ್ ಮಾಡಕತ್ತಾರ. ಅಂದ್ರೆ ಒಂದೊಂದ್ ವೀಕ್ ಅಲ್ಲಿ ಒಂದೊಂದ್ ಪ್ಲಾನ್ ಮಾಡ್ಕೊಂಡು ಒಂದೊಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಒಂದೊಂದ್ ಫುಡ್ ಐಟಮ್ಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ನಿಜ, ಬಟ್ ಹೊರಗ್ ಫುಡ್ ನಮ್ಗೆ ಗೊತ್ತಿರೋ ಹಾಗೆ ನಾವು ಮನೇಲಿ ಬಳಸುವಂತ ಪದಾರ್ಥಗಳು ಹೊರಗಡೆ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಬಳಸುವಂತ ಪದಾರ್ಥಗಳು ಮೇಜರ್ ಡಿಫ್ರೆನ್ಸ್ ಇರ್ತದೆ. ನಾವು ಪ್ಯೂರಿಫೈಡ್ ಆಯಿಲ್ ಯೂಸ್ ಮಾಡಿದ್ರೆ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ. ನಾವು ಹೋಗಿ ಪ್ರತಿ ಸಲ ಕ್ವೆಶನ್ ಮಾಡಕ್ ಆಗಂಗಿಲ್ಲ ನೀವು ಯಾವ ತರ ಕ್ವಾಲಿಫೈಡ್ ಐಟಮ್ಸ್ ಅನ್ನ ಯೂಸ್ ಮಾಡಿ ಈ ತರ ಪ್ರಾಡಕ್ಟ್ ನ ನೀವು ಮಾಡಕತ್ತೀರ. ಸೊ ಅದನ್ನ ಬೆಟರ್ ಎಷ್ಟಾಗತ್ತಷ್ಟು ಕಡಿಮೆ ಮಾಡಿ ಮನೆಯಲ್ಲೇನೆ ನೀವು ಆರೋಗ್ಯಕ ಮತ್ತೆ ರುಚಿಕರವಾದಂತ ಫುಡ್ ನ ನೀವು ಮನೆಯಲ್ಲಿ ಕನ್ಸ್ಯೂಮ್ ಮಾಡಬಹುದು.
1: ನೋಡ್ರಿ ಪೂಜಾ ಮೇಡಮ್ ಅವ್ರೆ, ಈಗ ಎಷ್ಟೋ ಒಂದು ಸಮಸ್ಯೆಗಳಿಗೆ ಡಾಕ್ಟರ್ ಮೊದಲು ಹೇಳೋದು ಏನು ಅಂತ ಹೇಳಿದ್ರೆ ಮನೆಯ ಆಹಾರ ಊಟ ಮಾಡಿ ಅಂತ. ಇದು ಮನೆ ಆಹಾರ ಅನ್ನೋದು ನಮಗೆ ಅಪರಿಚಿತ ಆಗುವಷ್ಟು ಮಟ್ಟಿಗೆ ಬಂದು ನಿಂತು ಬಿಟ್ಟಿವಿ ನಾವು. ಇದು ಎಷ್ಟು ಪರಿಣಾಮ ಬೀರುತ್ತದೆ ಅನ್ನುವಂತ ವಿಷಯವನ್ನ ನೀವು ಇವಾಗ ಸುಮ್ಮನೆ ಒಂದು ಉದಾಹರಣೆ ಪಾಕೆಟ್ ಇಂದ ಶುರು ಮಾಡಿದ್ರಿ. ಬಟ್ ನಮ್ಮ ಜೀವನ ಬೆಳಗಿನ ಹಾಲಿನ ಪಾಕೆಟ್ ಇಂದ ರಾತ್ರಿ ಮಲಗುವವರೆಗೂ ನಾವು ಪಾಕೆಟ್ ಗಳಲ್ಲೇ ನಾವು ಜೀವನ ಮಾಡ್ತಾ ಇದೀವಿ.
0: ಫಿಸಿಕಲ್ ಹೆಲ್ತ್ ಗೋಸ್ಕರ ಅಂದ್ರೆ ಇಷ್ಟೊತ್ತು ಹೇಳಿದ್ನಲ್ಲ, ಈ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇಲ್ಲದೇ ಇರೋ ಬರುವಂತ ಡಿಸೀಸ್ ಗಳನ್ನ ನಾನು ಮೆನ್ಷನ್ ಮಾಡಿದೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸೈಕಾಲಜಿಕಲ್ ಡಿಸಾರ್ಡರ್ಸ್ ಸಹ ಹೆಚ್ಚಿಗೆ ಆಗ್ತಾ ಇದೆ. ಅಂದ್ರೆ ಎಮೋಷನಲ್ ಸ್ಟೆಬಿಲಿಟಿನ ಯಾರಿಗೂ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಸ್ಪೆಷಲಿ ಮಕ್ಕಳು. ನಮ್ಗೆ 10 ಸೆಕೆಂಡ್ಸ್ ರೀಲ್ ನೋಡಕ್ಕೆ ನಮ್ಗೆ ಪೇಷನ್ಸ್ ಇರಲ್ಲ, 5 ಸೆಕೆಂಡ್ ಆಗಿರಲ್ಲ, ಅವಾಗ ನಾವು ಸ್ಕ್ರೋಲ್ ಮಾಡ್ತೀವಿ. ಸೊ ಅಂದ್ರೆ ನಮ್ದು ಎಮೋಷನಲ್ ಸ್ಟೆಬಿಲಿಟಿನ ನಾವು ಬರ್ತಾ ಬರ್ತಾ ಜನರೇಷನ್ ಇಂಪ್ರೂವೈಸ್ ಆಗ್ತಾ ಆಗ್ತಾ ಅದನ್ನ ಕಳ್ಕೊಳ್ತಾ ಇದೀವಿ. ಮೊದಲಿನ ಕಾಲದಲ್ಲಿ ನಮ್ಗೆ ಟಿವಿ ಸಹ ಇದ್ದಿಲ್ಲ ನೋಡ್ಲಿಕ್ಕೆ, ಇನ್ನ ಫೋನ್ ಅಂತರ ದೂರದ ಮಾತು. ಅವಾಗ ಮಾತಾಡ್ತಾ ನ್ಯೂಸ್ ಪೇಪರ್ ಓದ್ತಾ ಅಥವಾ ಬುಕ್ ಗಳಲ್ಲಿ ಓದ್ತಾ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಿದ್ವಿ. ಇವಾಗ ಕೈಯಲ್ಲಿ ಫೋನ್ ಬಂದ್ರಿಂದ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ದಟ್ ಈಸ್ ಪ್ಲಸ್ ಪಾಯಿಂಟ್ ಅಂದ್ರೆ ಅದ್ರ ಜೊತೆ ಜೊತೆಗೆ ಅದ್ರದ್ದು ಮೈಂಡ್ ಪಾಯಿಂಟ್ಸ್ ಸಹ ಇರುತ್ತೆ. ಸೊ ಅಂದ್ರೆ ನಮ್ದು ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇದೆ.
1: ಆಮೇಲೆ ಬೇರೆಯವರೊಂದಿಗೆ ಬೆರೆಯುವಂತಹ ಇದು ಇದೆ ಹೇಳಿದಲ್ಲ,
0: ಆಂಟಿ ಸೋಷಿಯಲ್ ಆಗ್ತಾ ಇದ್ದಾರೆ,
1: ಪೂರ್ತಿ ಕಡಿಮೆ ಆಗಿದೆ. ಈಗ ನೀವು ಪಕ್ಕದ ಯಾರಾದ್ರೂ ಬಂದ್ರೆ, ನಿಮ್ ಮನೆಗೆ ಒಬ್ರು ಯಾರಾದ್ರು ಗೆಸ್ಟ್ ಬಂದ್ರೆ ನೀವು ಮಾತಾಡಿಸದೇ ಇರುವ ಒಂದು ಬದಲಾವಣೆ ಮಕ್ಕಳಲ್ಲಿ ಬಂದ್ಬಿಟ್ಟದೆ. ಆ ತರದ್ದು ಬೆಳವಣಿಗೆ ಅದೇನು ಅಷ್ಟು ಒಳ್ಳೇದಲ್ಲ. ಅದಕ್ಕೆ ಇವಾಗ ಬಂದದ ಆ ಪರಿಸ್ಥಿತಿಗೆ ನಾವು ಬಂದೀವಿ. ಇವು ಎಷ್ಟೋ ನಮ್ಮ ಹೆಲ್ತ್ ಮೇಲೆ ಪ್ರಾಬ್ಲಮ್ ಬರ್ತಾವ ಅನ್ನೋದಕ್ಕೆ ಇವಾಗ ನಾವೇ ಉದಾಹರಣೆ ಆಗ್ತಾ ಇದೀವಿ.
0: ಅದೇ ನವೇಡೇಸ್ ನಾವು ಟಿವಿ ನೋಡ್ತಾ ಇರ್ತೀವಿ, ಎಷ್ಟೊಂದು ಫೋನ್ ಯೂಸ್ ಮಾಡಿ ಫೋನಿಗೆ ಅಡಿಕ್ಟ್ ಆಗಿ ಆನ್ಲೈನ್ ಗೇಮಿಂಗ್ ಎಲ್ಲ ಅಡಿಕ್ಟ್ ಆಗಿ. ರೀಸೆಂಟ್ ಆಗಿ ಒಂದು ಸ್ಟೋರಿ ಕೇಳಿದೆ, ಒಂದು ಹುಡುಗ ಆನ್ಲೈನ್ ಗೇಮಿಂಗ್ ಗೆ ಅಡಿಕ್ಟ್ ಆಗಿ ಅದನ್ನ ಪೇರೆಂಟ್ಸ್ ಅಪೋಸ್ ಮಾಡಿದಾರೆ ಅಂತಂದು ಪೇರೆಂಟ್ಸ್ ಮೇಲೆನೆ ಅವನು
1: ಹಲ್ಲೆ
0: ಮಾಡಿದ್ದಾನೆ, ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ, ಈ ತರ ಎಲ್ಲ ಆಗ್ತಾ ಇದೆ. ಅಂದ್ರೆ ಅವರು ಅಡಿಕ್ಟ್
1: ಆಗಿರೋದ್ರಿಂದ ಆಮೇಲೆ ಅದನ್ನ ಬೇಡ ಹೇಳಿದ್ದವರನ್ನ ಅವರು ಕೊಲ್ಲುವ ಮಟ್ಟಿಗೆ ಅವರು ಮನಸ್ಸು.
0: ಸ್ಕೂಲ್ ಸ್ಟೂಡೆಂಟ್ ಈ ತರ ಅಟೆಂಪ್ಟ್ ಮಾಡಿದ್ದಾರೆ ಅಂದ್ರೆ ದೊಡ್ಡವರು ಯುವಕರು ಬೇರೆ ಯಾವುದೇ ರೀತಿಯಾದಂತ ಅಟೆಂಪ್ಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಎಮೋಷನಲ್ ಸ್ಟೆಬಿಲಿಟಿ ಕಡಿಮೆ ಆಗಿದ್ರಿಂದಾನೆ ಇತ್ತೀಚಿನ ದಿನಗಳಲ್ಲಿ ಯಾವ ಫೇಲ್ಯೂರ್ಸ್ ನ ತಗೊಳಕ್ಕೂ ರೆಡಿ ಇರಲ್ಲ. ಕಡಿಮೆ ಮಾರ್ಕ್ಸ್ ಬಂದ್ರು ಸೂಸೈಡ್ ಅಟೆಂಪ್ಟ್ ಮಾಡುದು, ಬೇರೆ ಬೇರೆ ರೀತಿಯಾದಂತ ಅಟೆಂಪ್ಟ್ ಅಂದ್ರೆ ಅವ್ರಿಗೆ ಆಲೋಚನಾ ಶಕ್ತಿ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ಯಾವ್ದು ರೈಟ್ ಯಾವ್ದು ಬ್ಯಾಡ್ ಯಾವ್ದು ಗುಡ್, ಡಿಸಿಷನ್ ಮೇಕಿಂಗ್ ಕಡಿಮೆ ಆಗ್ತಾ ಇದೆ, ಗೈಡೆನ್ಸ್ ಕಡಿಮೆ ಆಗ್ತಿದೆ. ಪೇರೆಂಟ್ಸ್ ಏನಾದ್ರು ಹೇಳಕ್ ಹೋದ್ರೆ ಅದನ್ನ ಕೇಳಂಗಿಲ್ಲ. ಶಾಲೆಯಲ್ಲಿ ಟೀಚರ್ಸ್ ಒಡಿಯಂಗಿಲ್ಲ, ಫಸ್ಟ್ ಆಫ್ ಆಲ್ ಬಾಯಿ ಮಾತ್ಲ ಹೇಳಿದ್ರೆ ಕೇಳಂಗಿಲ್ಲ. ಇವಾಗ ಏನಂದ್ರೆ ಟೀಚರ್ಸ್ ಒಡಿಬಾರ್ದು ಆತರ ರೂಲ್ಸ್ ಎಲ್ಲ ಬಂದಿರೋದ್ರಿಂದ ಸೊ ಅದು ಬರಿ ಬಾಯಿ ಮಾತ್ಲ ಎಷ್ಟು ಅಂತ ಹೇಳಕ್ಕಾಗತ್ತೆ ಟೀಚರ್ಸ್ ಕೇಳಕ್ ಆಗಂಗಿಲ್ಲ. ತೀರಾ ಹೋದ್ರೆ ಮಕ್ಳು ಹೋಗಿ ಪೇರೆಂಟ್ಸ್ ಗೆ ಕಂಪ್ಲೇಂಟ್ ಮಾಡ್ತಾರೆ, ಅವ್ರು ಬಂದು ಸ್ಕೂಲ್ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆಲ್ಲ, ಇದೊಂದು ಜನರೇಷನ್ ಫಾರ್ವರ್ಡ್ ಆಗ್ತಾ ಅದೇನಂದ್ರೆ ಕೆಲವೊಂದು ಬ್ಯಾರಿಯರ್ಸ್ ನ ಬ್ರೇಕ್ ಮಾಡ್ತಾ ಇದೆ. ಆ ಬ್ರೇಕ್ ಮಾಡೋದ್ರಿಂದ ಏನಂದ್ರೆ ನಮ್ಗೆ ಒಳ್ಳೆ ಗೈಡೆನ್ಸ್ ಸಿಗಂಗಿಲ್ಲ. ನಾವು ಒಂದು ಗಾದೆ ಮಾತಿದೆ ಅಲ್ಲ, ಬೈಯೋರೆಲ್ಲ ಕೆಟ್ಟದಕ್ಕೆಲ್ಲ ಅಂತ ಹೇಳ್ತೀವಲ್ಲ, ಬೈಬೇಕು, ಬೈಸ್ಕೋಬೇಕು ನಾವು, ಅವಾಗೇ ನಾವು ಒಳ್ಳೇದ್ನ ನಾವು ಅಳವಡಿಸ್ಕಾಗದು ಜೀವನದಲ್ಲಿ. ಸೊ ಏನಾಗಲ್ಲ ಇದು ಇವತ್ತೇನಂತಂದ್ರೆ ಎಲ್ಲ ಪೇರೆಂಟ್ಸ್ ಯಾರ್ಯಾರು ನನ್ನ ಮಾತನ್ನ ಕೇಳಿಸ್ಕೊಳಕತ್ತೀರಿ ಅಥವಾ ಎಲ್ಲೇ ಯಾರೇ ಆಗ್ಲಿ ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡ್ತಾರೆ, ಎನಿ ಡಾಕ್ಟರ್ಸ್ ಆಯ್ತು, ಎನಿ ವೆಲ್ ಟ್ರೈನ್ಡ್ ಇರ್ತಾರಲ್ವಾ, ಅದನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ನಾವು ಏನಂತಂದ್ರೆ ಹ್ಯೂಮನ್ ಅನಾಟಮಿ ಫಿಸಿಯೋಲಜಿ ಬಯೋಕೆಮಿಸ್ಟ್ರಿ ಎಲ್ಲಾನು ಸ್ಟಡಿ ಮಾಡಿರೋದ್ರಿಂದ ನಾವು ಏನೇನ್ ಮಾಡೋದ್ರಿಂದ ಬಾಡಿ ಒಳಗಡೆ ಯಾವ ತರ ಇಂಪ್ಯಾಕ್ಟ್ ಆಗ್ತದ ಆ ಚೇಂಜಸ್ ನೋಡಿ ಇವತ್ತು ಅದ ಆಗ್ಬಾರ್ದಂತ ನಾವು ಇವತ್ತು ಬಂದು ಇಲ್ಲಿ ಒಂದು ಪ್ರೋಗ್ರಾಮ್ ನ ಕೊಡ್ತಿದೀವಿ. ಸೊ ದಯವಿಟ್ಟು ಪೇರೆಂಟ್ಸ್ ಆಯ್ತು, ಟೀಚರ್ಸ್ ಆಯ್ತು, ಎನಿ ಒನ್ ಯಾರ್ಯಾರು ಅವ್ರ ಅಂಡರ್ ಅಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ ಯಾರ್ಯಾರು ಬರ್ತಾರೆ, ಆಸ್ ಮಚ್ ಆಸ್ ಪಾಸಿಬಲ್ ಸೋಷಿಯಲ್ ಮೀಡಿಯಾ ಅಥವಾ ಫೋನ್ಗಳು ಯೂಸ್ ಮಾಡೋದ್ರಿಂದ ನಿಮ್ಮ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಮೇಲೆ ಯಾವ ತರ ಪರಿಣಾಮ ಬೀರ್ತದ ಅದನ್ನ ಮಕ್ಕಳಿಗೆ ತಿಳಿಸ್ಕೊಡಿ. ಕಡಿಮೆ ಯೂಸ್ ಮಾಡ್ಕೊಳಕ್ಕೆ ನೀವೊಂದು ಪ್ರೋತ್ಸಾಹ ಮಾಡಿ. ನಿಮ್ಮ ಶಾಲೆಗಳಿಗೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ನ ಕರೆಸಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ಅದ್ರದೊಂದು ಅವೇರ್ನೆಸ್ ಸಿಗುತ್ತೆ. ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ.
1: ಪ್ರತಿ ವರ್ಷ ನಮ್ಮ ಎಲ್ಲ ಜನತೆಗಳಿಗೆ ಹೆಲ್ಪ್ ಆಗುವಂತ ಒಂದು ಥೀಮ್ ಗಳನ್ನ ಇಟ್ಕೊಂಡ್ರೆ, ಈಗ ಮಕ್ಕಳಿಗೆ ಸಹಿತ ಯೋಗ ಬೇಕು ಅಂತ ಹೇಳಿದ್ವಿ, ಸ್ತ್ರೀಯರಿಗೆ ಯೋಗ ಬೇಕು ಯಾಕೆಂದ್ರೆ ಅವರು ಹೆಲ್ದಿ ಆಗಿರ್ಬೇಕಾದ್ರೆ ಯೋಗ ಬೇಕು ಅಂತ ಹೇಳಿದ್ವಿ. ಅಂದ್ರೆ ಸರ್ಟನ್ ಏಜ್ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರವರೆಗೆ ಎಲ್ಲರಿಗೂ ಯೋಗ ಬೇಕು ಅನ್ನುವಂತ ಒಂದು ಉದ್ದೇಶವನ್ನೇ ನಾವು ಹೇಳ್ತಾ ಹೋಗ್ತಾ ಇದೀವಿ. ಈ ವರ್ಷದ ಒಂದು ಥೀಮ್ ಅಂತ ಹೇಳಿದ್ರೆ ವಯೋವೃದ್ಧರಿಗಾಗಿ ಯೋಗ, ಅಂದ್ರೆ ಅವರು

0: ಆರೋಗ್ಯವಾಗಿರ್ಬೇಕಾದ್ರೆ ಯಾಕೆ ಅಂತ ಹೇಳಿದ್ರೆ ಹುಟ್ಟಿದಾಗ ಅಂತ್ಯದವರೆಗೆ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳಿಕ್ಕೆ ಅಂತೂ ಒಂದು ಸಾಧ್ಯ ಅನ್ನುವಂತ ಒಂದು ಉದ್ದೇಶ ಅದೇ ಅದ. ಈ ಸಲದ ಒಂದು ಒಂದು ಥೀಮ್ ಅಂದ್ರೆ ವಯೋವೃದ್ಧರಿಗಾಗಿ ಯೋಗ ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಯಾಕಂದ್ರೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ಎಲ್ಲರೂ ಅವರಿಗೆ ಯೋಗ ಬೇಕು ಅಂತ ಅನ್ನುವಂಥದ್ದು, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ?
1: ಎಸ್, ಎಕ್ಸಾಕ್ಟ್ಲಿ. ಪ್ರತಿ ವರ್ಷದಂತೆ ಈ ವರ್ಷ ಘೋಷವಾಕ್ಯ ಏನಂತಂದ್ರೆ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅಂತ ಕರಿತೀವಿ. ಆರೋಗ್ಯ ವಯೋವೃದ್ಧಿಗಾಗಿ ಅಂದ್ರೆ ವಯಸ್ಸಾಗುತ್ತೆ, ನಾವು ನಿಲ್ಸಕ್ ಆಗಂಗಿಲ್ಲ. ನಾವು ಆರೋಗ್ಯ ರೀತಿಲಿ ನಾವು ವಯಸ್ಸನ್ನ ಆಗೋದನ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 50 ಆದ್ಮೇಲೆ ಈ ಡಿಸೀಸ್ ಬರ್ಬೇಕು, ರೋಗ ಬರ್ಬೇಕು, ಈ ರೋಗದ ಲಕ್ಷಣ ಕಾಣಿಸ್ಕೊಳ್ಬೇಕಂತ ನಾಟ್ ಅಟ್ ಆಲ್ ಕಂಪಲ್ಸರಿ. ಲೈಫ್ ಎಂಡ್ ವರೆಗೂ ನಾವು ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೊಳ್ಬಹುದು, ಅದು ನಮ್ಮ ಕೈಯಲ್ಲಿದೆ. ಕೆಲವೊಂದನ್ನ ನಾವು ಮೇಂಟೈನ್ ಮಾಡಬಹುದು, ಕೆಲವೊಂದ ನಮ್ಮ ಕೈಲೇ ಇಲ್ಲಿರೋದನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗಂಗಿಲ್ಲ.
0: ಒಂದು 50-55 ವಯಸ್ಸು ಅಂತ ಹೇಳಿದ್ರೆ ಅವ್ರಿಗೆ ಸುಮಾರು ತುಂಬಾ ವೇಟ್ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗಾದ್ರೆ ಅವ್ರಿಗೆ ಮುಟ್ಟು ಹೋಗಿರ್ತದೆ, ಅದಕ್ಕೆ ನಿಮ್ಗೆ ವೇಟ್ ಆಗಿದೆ ಅಂತ ಹೇಳ್ತಾರೆ. ಹಂಗಾಗ್ಲೂ ಅವ್ರಿಗೆ ಅವ್ರದ್ದೇ ದೇಹ ಭಾರ ಅನ್ಸುವಂತ ಒಂದು ಫೀಲಿಂಗ್ ಅವ್ರಿಗೆ ಆಗ್ತದೆ. ಆ ಸಂದರ್ಭದೊಳಗೆ ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು?
1: ಈ ಸಲ ಥೀಮ್ ನನಗೆ ಪರ್ಸನಲಿ ನನ್ಗೆ ತುಂಬಾ ಆಯ್ತು. ಬಿಕಾಸ್ ಏನಂದ್ರೆ ಏಜ್ ಆಗ್ತಾ ಆಗ್ತಾ ಎಷ್ಟೋ ಜನ ಪೇರೆಂಟ್ಸ್ ನಾವು ಇತ್ತೀಚೆಗೆ ನ್ಯೂಸ್ ಕೇಳ್ತಾ ಇದೀವಿ, ಮನೇಲಿ ಮಕ್ಕಳು ಅವ್ರನ್ನ ಇಟ್ಕೊಳ್ಳದೆ ಇರೋ ಅನಾಥ ಆಶ್ರಮದಲ್ಲಿ ಇರೋಂಥದ್ದು. ಬೇಸಿಕ್ ಆಗಿ ಅವ್ರಿಗೆ ಏನಿರ್ಬೇಕು ಆ ಏಜ್ ಇದರಲ್ಲಿ ಸಿಗೋಂಗಿಲ್ಲ. ಬಿಕಾಸ್ ಅವ್ರಿಗೆ ಇಂಪಾರ್ಟೆಂಟ್ಲಿ ನನಗನ್ಸಿದ ಮಟ್ಟಿಗೆ ಅಂದ್ರೆ ಏನ್ ಬೇಕಂದ್ರೆ ಎಮೋಷನಲ್ ಸಪೋರ್ಟ್ ಬೇಕು. ಏಜ್ ಆಗ್ತಾ ಆಗ್ತಾ ಅವ್ರಿಗೆ ಅವ್ರು ಒಳಗಡೆ ಏನ್ ಅನ್ಕೊಂತಾರೆ ಅಂದ್ರೆ ನಾವು ಡಿಪೆಂಡ್ ಆಗ್ತಾ ಇದೀವಿ ಒಬ್ಬರ ಮೇಲೆ, ಪ್ರತಿಯೊಂದಕ್ಕೂ ಡಿಪೆಂಡ್ ಆಗ್ತಾ ಇದೀವಿ ಅಂತಂದು ಕುಗ್ತಾರೆ.
0: ಅವ್ರಿಗೆ ಯಾರು ಕೇರ್ ಮಾಡಲ್ಲಂತ ಒಂಟಿತನ ಜಾಸ್ತಿ ವಯಸ್ಸಲ್ಲಿ
1: ಅದು ಒಂದು ಕಡಿಮೆ ಮಾಡ್ಲಿಕ್ಕೆ ಅಂತಾನೆ ಇದೊಂದು ತುಂಬಾ ಬಹಳ ಹೆಲ್ಪ್ಫುಲ್ ಆಯ್ತು. ಸೊ ಏನಂತಂದ್ರೆ ಫಿಸಿಕಲ್ ಅಂದ್ರೆ ಬೇಸಿಕ್ ಆಸನಸ್, ತುಂಬಾ ಡಿಫಿಕಲ್ಟ್ ಅಡ್ವಾನ್ಸ್ ಆಸನಸ್ ಮಾಡ್ಬೇಕಂತ ಏನಿಲ್ಲ. ಡೇ ಟು ಡೇ ಲೈಫ್ ಅಲ್ಲಿ ನಮ್ಗೆ ಮ್ಯಾನೇಜ್ ಆಗುವಂತ, ನಾನು ಹೇಳಿದ್ನಲ್ಲ ಮೆಟಬಾಲಿಕ್ ಡಿಸಾರ್ಡರ್ ಆಯ್ತು, ಲೈಫ್ ಸ್ಟೈಲ್ ಮ್ಯಾನೇಜಿಂಗ್ ಡಿಸಾರ್ಡರ್ಸ್ ಬರದೇ ಇರಂಗೆ ನಾವು ಬೇಸಿಕ್ ಸಿಂಪಲ್ ಆಸನಸ್ ಮಾಡಬಹುದು, ಪ್ರಾಣಾಯಾಮಗಳನ್ನ ಮಾಡಬಹುದು, ಧ್ಯಾನ ಮಾಡಬಹುದು. ಈ ತರ ಮಾಡೋದ್ರಿಂದ ಎಷ್ಟೊಂದು ಸಿಂಪ್ಟಮ್ಸ್ ನ ನಾವು ಕಡಿಮೆ ಮಾಡಬಹುದು. ತಲೆನೋವು ಇದೆ ಅನ್ನೋರು ಪ್ರಾಣಾಯಾಮ ಮಾಡಬಹುದು, ಧ್ಯಾನ ಮಾಡಬಹುದು. ಕಾನ್ಸ್ಟಿಪೇಷನ್ ಇರುವಂತವ್ರು ಕೆಲವೊಂದು ಅಬ್ಡೋಮಿನಲ್ ಆಸನಗಳು ಬರುತ್ತೆ, ಆ ತರದ್ನ ಮಾಡ್ಕೋಬಹುದು. ನೀ ಜಾಯಿಂಟ್ ಎಕ್ಸಸೈಸ್ ಇದಾವೆ, ಆಸನಗಳಿದಾವೆ, ಅದನ್ನ ಮಾಡಿದ ಆಸ್ಟಿಯೋಆರ್ಥ್ರೈಟಿಸ್ ಮತ್ತೆ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ನಾವು ಏನು ಏಜ್ ಆದ್ಮೇಲೆ ನಾವು ಸಫರ್ ಮಾಡ್ತಾರಲ್ಲ ಅದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ತಾ ಹೋಗ್ಬಹುದು. ಏಜ್ ಆಗ್ತಾ ಬರುವಂತ ಡಿಸೀಸ್ಗಳು ಈಗ ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿರೋ ಹಾಗೆ ನಮ್ಮ ಹಾಸ್ಟೆಲ್ ಅಲ್ಲಿ 20+ ಇರೋರೇ ಬಂದು ಆತರ ಕಂಪ್ಲೇಂಟ್ಸ್ ಮಾಡ್ತಿದ್ದಾರೆ, ನೀ ಜಾಯಿಂಟ್ ಪೇನ್ ಬರ್ತಾ ಇದೆ, ಲೋವರ್ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ. ಇದೇನಂತಂದ್ರೆ ನಮ್ಗೆ ಕರೆಕ್ಟ್ ಆಗಿ ಬಾಡಿಗೆ ನಾವು ನ್ಯೂಟ್ರಿಷನ್ ಯಾವ ರೀತಿಯಾಗಿ ಆಹಾರ ತೆಗೆದುಕೊಳ್ಳುವ ಮುಖಾಂತರ ನಾವು ಹಿಂಗ ಸಪ್ಲೈ ಮಾಡ್ತೀವಲ್ಲ ಅದೇ ರೀತಿಯಾಗಿ ಬಾಡಿ ಆಕ್ಟಿವಿಟಿ ಸಹ ಬೇಕು. ಪ್ರತಿಯೊಂದು ಮೂವ್ಮೆಂಟ್ ಆಗ್ಬೇಕು, ಅಬ್ಸಾರ್ಪ್ಷನ್ ಆಗ್ಬೇಕು, ಚೆನ್ನಾಗಿ ಎಕ್ಸ್ಕ್ರಿಷನ್ ಆಗ್ಬೇಕು, ಅಸಿಮಿಲೇಷನ್ ಆಗ್ಬೇಕು, ನಾವು ತಗೊಂಡಿರೋದೆಲ್ಲ ಅನ್ನುವಂತಂದ್ರೆ ಅದಕ್ಕೊಂದು ಆಕ್ಟಿವ್ ಬೇಕೇ ಬೇಕು. ಅದಕ್ಕೆ ಒಂದು 10 ಜನ ನಡಿಬೇಕು ಅಂತ ಹೇಳ್ತೀವಲ್ಲ. ಸೊ ಅದೇ ರೀತಿಯಾಗಿ ನಾವು ಏನಂದ್ರೆ 24 ಗಂಟೆಗಳಲ್ಲಿ ಅಟ್ಲೀಸ್ಟ್ 1 ಅವರ್ ನಮ್ಮ ಆರೋಗ್ಯಕ್ಕೆ ನಾವು ಕೊಟ್ರೆ ಏನ್ ತೊಂದ್ರೆ ಅಂತ ನನ್ನ ಅನಿಸಿಕೆ. ನೀವು ವಾಕ್ ಆದ್ರೂ ಮಾಡಿ, ಯೋಗ ಆದ್ರೂ ಮಾಡಿ, ಜಾಗಿಂಗ್ ಆದ್ರೂ ಮಾಡಿ, ಯಾವುದೇ ರೀತಿಯಾದಂತ ಒಂದು ಫಿಸಿಕಲ್ ಆಕ್ಟಿವಿಟಿ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವೈರಿಗೆ ಅಂತಂದ್ರೆ ಸಿಂಪಲ್, ಜಾಸ್ತಿ ಡಿಫಿಕಲ್ಟಿ ಇರೋದೇನ್ ಬೇಕಾಗಿಲ್ಲ. 2-3 ಆಸನಗಳು, ಪ್ರಾಣಾಯಾಮಗಳನ್ನ ಧ್ಯಾನ ಮಾಡೋದ್ರಿಂದ ಅವ್ರಿಗೆ ಆದಂತ ಒಂದು ಸ್ಟ್ರೆಂತ್ ಸಿಗುತ್ತೆ, ಎಮೋಷನಲ್ ಸಪೋರ್ಟ್ ಸಿಗುತ್ತೆ, ಎಮೋಷನಲ್ ಬ್ಯಾಲೆನ್ಸ್ ಆಗುತ್ತೆ. ನಾವು ಅವಾಗ ಹೇಳಿದ್ನಲ್ಲ ಮೆಂಟಲ್ ಸ್ಟೆಬಿಲಿಟಿ ಕಡಿಮೆ ಆಗ್ತಿದೆ ಅಂತ. ಅಂದ್ರೆ ಯೋಗ ಅನ್ನೋದು ನಾಟ್ ಓನ್ಲಿ ನಮ್ಗೆ ಫಿಸಿಕಲ್ ಮತ್ತೆ ಮೆಂಟಲ್ ನ ಸ್ಟ್ರಕ್ಚರ್ ನ ಬ್ಯಾಲೆನ್ಸ್ ಮಾಡೋದಲ್ದೇನೆ ಒಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ನಮ್ಗೆ ಕಲ್ಸ್ಕೊಡ್ತ, ಮತ್ತೆ ಸಿನ್ಸಿಯರಿಟಿ ಕಲ್ಸ್ಕೊಡ್ತದ. ನಾವ್ ಹೆಂಗೆ ಯಾವ್ದು ಡಿಸಿಷನ್ ಮೇಕಿಂಗ್ ನ ಕಲ್ಸ್ಕೊಡ್ತ, ಪ್ರತಿಯೊಂದನ್ನು ನಾವು ಒಳ್ಳೆ ರೀತಿಯಾಗಿ ಹೆಂಗೆ ನಾವು ಲೈಫ್ ನ ಲೀಡ್ ಮಾಡ್ಬೇಕನ್ನೋದನ್ನು ನಾವು ಪ್ರತಿಯೊಂದನ್ನು ಕಲ್ಬೇಕಾಗುತ್ತೆ. ಬಿಕಾಸ್ ಯೋಗ ಆಸ್ ಯೂಶಲಿ ನಾವು ಬೆಳಿಗ್ಗೆ ಮಾಡ್ತೀವಿ, ಅದಕ್ಕೆ ಅದೊಂದು ಪ್ರೋಟೋಕಾಲ್ ಇರುತ್ತೆ. ಸಿಸ್ಟಮೆಟಿಕ್ ಅಂದ್ರೆ ನಮ್ದು ಲೈಫ್ ನ ನಾವ್ ಹೆಂಗೋ ಕಲಿಯೋದ್ ಬದಲು ಸಿಸ್ಟಮೆಟಿಕ್ ವೇಯಿಂದ ನಾವು ಲೈಫ್ ಲೀಡ್ ಮಾಡೋದ್ರಿಂದ ಬಹಳಷ್ಟು ನಾವು ಕಲಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಬೆಟರ್ ಫಾರ್ ಆಲ್, ಫಿಸಿಕಲ್ ಹೆಲ್ತ್ ಆಯ್ತು, ಮೆಂಟಲ್ ಹೆಲ್ತ್ ಆಯ್ತು, ಸ್ಪಿರಿಚುವಲ್ ವೆಲ್ ಬೀಯಿಂಗ್ಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಅದನ್ನ ಸದ್ಯಕ್ಕೆ ಪಡ್ಕೋಬೇಕಂತ ನಾನು ಹೇಳ್ತೀನಿ.
0: ಈಗಿನ ಪರಿಸ್ಥಿತಿ ಒಳಗೆ ಎಲ್ಲರಿಗೂ ಯೋಗ ಬೇಕು, ಯಾಕಂದ್ರೆ ಈ ಸ್ಟ್ರೆಸ್ಫುಲ್ ಲೈಫ್ ನಲ್ಲಿ ಎಲ್ಲರಿಗೂ ಯೋಗ ಬೇಕು. ಆದ್ರೂ ಒಂದು ಸರ್ಟನ್ ಏಜ್ 50-55 ಇದ್ದವ್ರಿಗೆ ಮಾತ್ರ ಇಂಪಾರ್ಟೆಂಟ್ಲಿ ಬೇಕೇ ಬೇಕು ಅನ್ನುವಂತ ವಿಷಯವನ್ನ ನೀವು ಹೇಳಿದ್ರಿ. ಈಗ ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯ ಜನತೆಗೆ ನಿಮ್ಮ ಇಲಾಖೆಯಿಂದ ಏನೇನು ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಏನು ಯೋಗವನ್ನ ಎಲ್ಲರೂ ಮಾಡಬೇಕು ಅನ್ನುವಂತ ಒಂದು ವಿಷಯವನ್ನ ನೀವೆಲ್ಲರೂ ಪ್ರತಿ ನಾಗರಿಕರಿಗೆ ಮುಟ್ಲಿ ಅನ್ನುವಂತ ಒಂದು ಏನಾದ್ರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ, ಏನ್ ಮಾಡಿದ್ದೀರಾ?
1: ಫಸ್ಟ್ ಗೆ ನಮ್ಮ ಜಿಲ್ಲೆ ಬಿಟ್ಟು ಒಂದು ಕೇಂದ್ರ ಸರ್ಕಾರ ಏನು ಡಿಸಿಷನ್ ಮಾಡಿದೆ ಅದನ್ನ ಒಂದು ಹೇಳಕ್ ಇಷ್ಟಪಡ್ತೀನಿ. ಎರಡನೇನು, ಆಯುಷ್ ಸಚಿವಾಲಯ ಉಪಕ್ರಮಗಳನ್ನ ನಮ್ಗೆ ಕೊಟ್ಟಿದೆ. ಏನಂದ್ರೆ 2-3 ಪ್ರೋಟೋಕಾಲ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಯೋಗ 365 ಅಂತ. ಅಂದ್ರೆ ನಾವು ಬರೀ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಅಷ್ಟೇನೆ ಕೆಲವೊಂದು ದಿನಗಳು ಕೆಲವಷ್ಟು ತಿಂಗಳುಗಳು ಪ್ರಾಕ್ಟೀಸ್ ಮಾಡಿ ಅವತ್ತು

0: ಸೆಲೆಬ್ರೇಷನ್ ಮಾಡಿ ಕ್ಲೋಸ್ ಮಾಡ್ದೇನೆ, 365 ದಿನಗಳು ಸಹ ನಾವು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು, ಮಾಡಿಕೊಂಡು ಅದರದ್ದು ಬೆನಿಫಿಟ್ಸ್ ತಗೊಳ್ಳೋಣ, ಹೆಲ್ತ್ ಬೆನಿಫಿಟ್ಸ್ ತಗೊಳ್ಳೋಣ ಅಂತ ಅದೊಂದು ಪ್ರೋಗ್ರಾಮ್ ಮಾಡಿದೆ. ಅದಾದ ನಂತರ ಯೋಗ ಸಮಾವೇಶ ಅಂತ, ನಾವು ಯೋಗ ಸಮಾವೇಶ ಅಂದ್ರೆ ಎಷ್ಟೆಷ್ಟು ಸಮಾವೇಶಗಳನ್ನ ನೋಡ್ತೀವಿ ಬೇರೆ ಬೇರೆ ರೀತಿಯಾದಂತ, ಅದೇ ರೀತಿಯಾಗಿ ಯೋಗ ಸಮಾವೇಶ ಅಂತ ಪ್ರೋಗ್ರಾಮ್ ಸಹ ಹಮ್ಮಿಕೊಂಡಿದೆ. ಇದು ಕೇಂದ್ರ ಸಚಿವಾಲಯದಿಂದ, ಆಯುಷ್ ಸಚಿವಾಲಯದಿಂದ ಬಂದಿರೋದು. ನೀವು ಕೇಳಿರೋ ಕ್ವಶನ್ ಏನಂದ್ರೆ, ನಮ್ಮ ಜಿಲ್ಲೆ, ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ನಾವು 11 ದಿನಗಳ ಕಾಲ ಉಚಿತ ಯೋಗ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ವಿ ಸಾರ್ವಜನಿಕರಿಗೆ. ಇದು ಸ್ಥಳ ಬಂದ್ಬಿಟ್ಟು ಜಿಲ್ಲಾ ಆಸ್ಪತ್ರೆ, ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ, ಏಕ್ಮಿನಾರ್ ರಸ್ತೆ, DHO ಆಫೀಸ್ ಪಕ್ಕದಲ್ಲಿ ಇದೆ. 11 ದಿನಗಳ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿ ಹೆಚ್ಚಾಗಿದೆ. ಇನ್ನು ಯಾರ್ಯಾರು ಕ್ಲಾಸಸ್ಗೆ ಅಟೆಂಡ್ ಮಾಡಿಲ್ಲ, ಎಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ ಬರ್ಬೋದು, ತೊಂದರೆ ಇಲ್ಲ, ಬಂದು ಕ್ಲಾಸಿಗೆ ಜಾಯ್ನ್ ಆಗಿ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು, ಯೋಗ ಕಾಂಪಿಟೇಷನ್ ಮತ್ತೆ ಪ್ರಬಂಧ ಸ್ಪರ್ಧೆಯನ್ನು ಸಹ ನಾವು ಇಟ್ಕೊಂಡಿದೀವಿ. 18 ಬೆಳಿಗ್ಗೆ 4 ಏಜ್ ಕ್ಯಾಟಗರಿ ಮಾಡಿದೀವಿ. ಬೆಳಿಗ್ಗೆ ಯೋಗ ಸ್ಪರ್ಧೆ ಇರುತ್ತೆ, ಮಹಿಳೆಯರಿಗೆ ಸಪರೇಟ್ ಮತ್ತೆ ಪುರುಷರಿಗೆ ಸಪರೇಟ್ ಇರುತ್ತೆ ಬೆಳಿಗ್ಗೆ. ಮಧ್ಯಾಹ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ. ಪ್ರಬಂಧ ಸ್ಪರ್ಧೆಯ ಟಾಪಿಕ್ ಬಂದ್ಬಿಟ್ಟು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ, ಅದೇ ಥೀಮ್ ಟಾಪಿಕ್ ಇಟ್ಕೊಂಡು ಮಕ್ಕಳು ಪ್ರಬಂಧ ಸ್ಪರ್ಧೆ.
1: ಈ ವರ್ಷದ ಏನು
0: ಥೀಮ್ ಇದೆ,
1: ಘೋಷವಾಕ್ಯದ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಒಂದು ಎಸ್ಎ ಕಾಂಪಿಟೇಷನ್
0: ಇಟ್ಕೊಂಡಿದ್ದೀವಿ.
1: ಬರೀ ಕಾಂಪಿಟೇಷನ್ ಅಟೆಂಡ್ ಮಾಡೋದು ಒಂದೇ ಉದ್ದೇಶ ಅಲ್ಲ, ಅವರು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ತಾರೆ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಆಗುತ್ತೆ.
0: ಅದಾದ ನಂತರ 19 ರಾಯಚೂರು ಜಿಲ್ಲೆಯಲ್ಲಿ ಆಸ್ ಯೂಶುವಲ್ ಪ್ರತಿ ವರ್ಷದಂತೆ ಯೋಗ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದು ಸ್ಟಾರ್ಟ್ ಆಗೋದು ಬೆಳಿಗ್ಗೆ 7 ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಿಂದ ಬಸವೇಶ್ವರ ವೃತ್ತ, ಗಾಂಧಿ ಸರ್ಕಲ್, ಅದಾದ್ಮೇಲೆ ಮಹಾವೀರ್ ಸರ್ಕಲ್, ಮತ್ತೆ ನಮ್ಮ ಜಿಲ್ಲಾ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಏಕ್ಮಿನಾರ್ ಅಲ್ಲಿ ಆಸ್ಪತ್ರೆಯಲ್ಲಿ ಎಂಡ್ ಆಗುತ್ತೆ. ಆ ಜಾಥಾದಲ್ಲಿ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಆ ಪ್ರೋಗ್ರಾಮ್ ನ ಸಕ್ಸಸ್ಫುಲ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಲಾಸ್ಟ್ ಬಂದ್ಬಿಟ್ಟು ಆಸ್ ಯೂಶುವಲ್ ಜೂನ್ 21 ಸಂಡೇ ಇಂಟರ್ನ್ಯಾಷನಲ್ ಯೋಗ ಡೇನ ನಾವು ರಾಯಚೂರು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ಇಟ್ಕೊಂಡಿದೀವಿ. ಆ ದಿನಾಚರಣೆ ಸಹ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಪ್ರತಿಯೊಬ್ರು ಸಹ ಇದರಲ್ಲಿ ಎಲ್ಲರ ಜವಾಬ್ದಾರಿ. ಇದು ಆಯುಷ್ ಡಿಪಾರ್ಟ್ಮೆಂಟ್ ಅಷ್ಟೇ ಕೊಟ್ಟಿದೆ ಅಂದ ತಕ್ಷಣ ನಾವೇ ನಿಂತ್ಕೊಂಡು ಮಾಡ್ಬೇಕಂತಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಈಗ ಆಲ್ರೆಡಿ ಕೋಆಪರೇಟ್ ಮಾಡಿದ್ದಾರೆ. ಇವತ್ತು ಡಿಸಿಮಿಂಗ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಅಫಿಷಿಯಲ್ಸ್ ಬಂದಿದ್ರು, ಎಲ್ಲರೂ ಒಪ್ಪಿಗೆ ಕೊಟ್ಟು ಅವ್ರದೇ ಆದಂತಂದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಅದ್ರ ಜೊತೆ ಜೊತೆಗೆ ಪ್ರತಿಯೊಬ್ಬ ಸಾರ್ವಜನಿಕರ ರೆಸ್ಪಾನ್ಸಿಬಿಲಿಟಿ ಸಹ ಇದು ಆಗಿರುತ್ತೆ. ಈ ಸೆಲೆಬ್ರೇಷನ್ ಗೆ ಫೋಟೋ ಅಂತಲ್ಲ, ಇದು ಒಂದು ಅವೇರ್ನೆಸ್. ಅವತ್ತಿನ ದಿನ ಮಾಡೋದ್ರಿಂದ ಜನರಿಗೆ ಗೊತ್ತಾಗ್ಲಿ ಅಂತ ದೊಡ್ಡ ಮಟ್ಟದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಅದನ್ನ ತಮ್ಮ ಜೀವನದಲ್ಲಿ ಅವರು ಅಡಾಪ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್
1: ಮಾಡಬೇಕು. 365 ದಿನಗಳು ನೀವು ಯೋಗ ಮಾಡಿ ಅನ್ನುವಂತ ಒಂದು ಉದ್ದೇಶವನ್ನ ನೀವು ಎಲ್ಲ ಜನಗಳಿಗೆ
0: ಕೊಟ್ಟಿದ್ದೀರಿ.
1: ಒಂದು ಮುಟ್ಟಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರ. ಬರೀ ಒಂದು ದಿನ ಮಾಡಿ ಫೋಟೋ ತಕೊಂಡು ಹೋಗ್ಬೇಕಾದ್ರೆ ನಮ್ದು ಆರೋಗ್ಯ ಏನು ಸರಿ ಆಗಲ್ಲ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ 365 ದಿವಸ ಪ್ರತಿ ದಿವಸನೂ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀರ ಅಂತ.
0: ಅಟ್ಲೀಸ್ಟ್ ಪ್ರತಿದಿನ ಎಲ್ರಿಗೂ ಆಗಲ್ಲ, ಎಷ್ಟು ರೀಸನ್ಸ್ ಇರುತ್ತೆ, ಟ್ರಾವೆಲ್ ಮಾಡ್ಬೇಕಾಗತ್ತೆ, ಏನೇನೋ ರೀಸನ್ಸ್ ಇರುತ್ತೆ. ಏನಂದ್ರೆ ಅಟ್ಲೀಸ್ಟ್ ವಾರದಲ್ಲಿ 3-4 ದಿನಗಳು ನೀವು ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರೋಗಗಳು, ರೋಗ ಲಕ್ಷಣಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು, ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಎಷ್ಟೊಂದು ಡಿಸೀಸ್ ಯಾವ ಏಜ್ ಅಲ್ಲಿ ಬರುವಂತ ಡಿಸೀಸ್ ಗಳನ್ನ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಏಜ್ ಅಲ್ಲಿ ನಾವು ಸಫರ್ ಮಾಡ್ತಿದೀವಿ. ಸೊ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಬ್ಬರು ಇದನ್ನ ಪ್ರಾಕ್ಟೀಸ್ ಮಾಡಿ ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾನು ಆಸ್ ಎ ಡಾಕ್ಟರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಲೈನ್ ಏನ್ ಹೇಳ್ತೀನಿ ಅಂದ್ರೆ, ಯೋಗ ಬಂದ್ಬಿಟ್ಟು ನಮ್ಮ ದೇಶದ ಒಂದು ಆಸ್ತಿ ಹೇಳ್ಬೇಕಂದ್ರೆ, ನಾವು ಇಡೀ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇವಾಗ ಏನಾಗಿದೆ ಅಂದ್ರೆ, ನಾವೇ ಬಿಟ್ಟು ಹೊರ
1: ರಾಷ್ಟ್ರದವರು ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ತಾರೆ,
0: ಅದನ್ನ ಸದುಪಯೋಗ ಪಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದರಿಂದ ಏನೇನ್ ಮಾಡ್ಬೇಕು, ಅರ್ನ್ ಮಾಡ್ತಿದ್ದಾರೆ, ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ತಿದ್ದಾರೆ, ಎಲ್ಲಾ ರೀತಿಯಾದಂತ ಅದರಿಂದ ಏನೇನ್ ಸಿಗ್ಬೇಕು ಎಲ್ಲ ತಗೊಳ್ತಾ ಇದ್ದಾರೆ, ನಾವೇ ಮಾಡ್ತಿಲ್ಲ. ನಂದು ಒಂದು ಲಾಸ್ಟ್ ಲೈನ್ ಏನಂದ್ರೆ, ಯೋಗ ಬೆಳಿಬೇಕು, ಉಳಿಸ್ಬೇಕು. ಫಸ್ಟ್ ಉಳಿಸ್ಬೇಕು, ಉಳಿಸ್ಬೇಕು ಅಂತಂದ್ರೆ ನಾನ್ ಮಾಡ್ಬೇಕು ಅಂದ್ರೆ ನಾನ್ 4 ಜನಕ್ಕೆ ಹೇಳಿದಾಗ ಅದು ಬೆಳೀತದೆ. ಅವರು ಸಹ ಮಾಡ್ಬೇಕು, ಬೇರೆಯವ್ರು ಮಾಡ್ಲಿಕ್ಕೆ ನಾನು ಏನ್ ಪ್ರೇರೇಪಣೆ ಕೊಡ್ತೀನಿ ಅಥವಾ ಸಪೋರ್ಟ್ ಮಾಡ್ತೀನಿ, ಗೈಡ್ ಮಾಡ್ತೀನಲ್ಲ, ಅದು ಬೆಳೀತದೆ. ನಾನ್ ಮಾಡೋದ್ರಿಂದ ಉಳಿತದೆ, ಬೇರೆಯವ್ರು ಮಾಡೋದ್ರಿಂದ ಬೆಳೆಯುತ್ತೆ.
1: ಸೊ ನಾನ್ ಮಾಡೋದ್ರಿಂದ ನನ್ನ ಹೆಲ್ತ್ ಕಾಪಾಡುತ್ತೆ, ನಾನು ಇನ್ನೊಬ್ರಿಗೆ ಹೇಳೋದ್ರಿಂದ ಇನ್ನೊಬ್ರಿಗೂ ಸಹಿತ ಅದು ಮುಂದುವರ್ಕೊಂಡು ಹೋಗುತ್ತೆ ಅಂತ ಅನ್ನುವಂಥ
0: ಇದನ್ ಮಾಡಿ ಬೆನಿಫಿಟ್ಸ್ ತಗೋರೆ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಕೇಳುಗರೆ ಕೇಳಿದ್ರಲ್ಲ, ಯೋಗ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅನ್ನುವಂತ ವಿಷಯವನ್ನ ಡಾಕ್ಟರ್ ಪೂಜಾ ಮೇಡಮ್ ಅವರು ಇದುವರೆಗೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ನಮ್ಮ ಆರೋಗ್ಯಕ್ಕಾಗಿ ಯೋಗವನ್ನ ನಾವು ನಮ್ಮದಾಗಿಸಿಕೊಳ್ಳೋಣ, ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳೋಣ, ನಮಗಾಗಿ ಯೋಗವನ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದ ನಿಮಗೆ. ನಮಸ್ಕಾರ ಮೇಡಮ್.
0: ಧನ್ಯವಾದಗಳು. ನಮಸ್ಕಾರ.

ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಆಯುಷ್ ಇಲಾಖೆ ಪಂಚಕರ್ಮ ಘಟಕ ರಾಯಚೂರು ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಮಾಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 12:30 ಆಗಲಿದೆ.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 rupees ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

ಶ್ರೋತೃಗಳೇ, ಇನ್ನು ಮುಂದೆ 12:35 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ ಈ ಕುರಿತು ಯಲಬುರ್ಗಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞೆ ವೈದ್ಯೆ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ನಾಗರತ್ನ ಕಮ್ಮಾರ್.

ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಈ ಕಾರ್ಯಕ್ರಮದಲ್ಲಿ ಮಾತುಕತೆ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಶ್ರೋತೃಗಳೇ, ಒಂದು ಗಂಟೆ 20 ನಿಮಿಷಕ್ಕೆ ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 3 ಗಂಟೆಗೆ ರೂಪಕ ಪೂರ್ಣದೃಷ್ಟಿಯ ಕುವೆಂಪು, ರಚನೆ ಮತ್ತು ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:30ಕ್ಕೆ ಕಥಾ ದಾಸಶ್ರೇಷ್ಠ ಶ್ರೀ ಕನಕದಾಸರು, ಕೀರ್ತನಕಾರರು ಭದ್ರಗಿರಿ ಅಚ್ಯುತರಾಸರು. 3:55ಕ್ಕೆ ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡುವ ಸಮಾರಂಭದ ನೇರ ಪ್ರಸಾರವನ್ನು ಆಲಿಸುವಿರಿ. 5 ಗಂಟೆಗೆ ಕ್ರೀಡಾಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ವಿವಿಧ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರುವ ದಿವ್ಯಾ ಎನ್ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ವಿನೋದ್ ಮೂಡಗದ್ದೆ. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗುವುದು.

ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಚ್ ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ರಾತ್ರಿ 8:10ಕ್ಕೆ ಬೆಂಗಳೂರು ಕೇಂದ್ರದಿಂದ 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿ ಮುದ್ರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶ್ರೋತೃಗಳೇ, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ ಕಾರಣ ಹಾಗೂ ಪರಿಹಾರ ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಾಗರತ್ನ ಕಮ್ಮಾರ್.
1: ನಮಸ್ಕಾರ ಕೇಳುಗರೆ, ಇಂದು ನಮ್ಮೊಟ್ಟಿಗೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಯಲಬುರ್ಗಾ ಆಯುಷ್ ಇಲಾಖೆ ಕೊಪ್ಪಳದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್.
2: ನಮಸ್ತೆ
1: ಡಾಕ್ಟ್ರೆ. ಮೊದಲೆಲ್ಲ ಈ ಮಧುಮೇಹ ಅನ್ನುವುದು ಕೇವಲ ಶ್ರೀಮಂತರ ಕಾಯಿಲೆ ಅಂತ ಹೇಳಿ ಅಂತಿದ್ರು, ಆದ್ರೆ ಈಗ ಈ ಕಾಯಿಲೆ ಸರ್ವೇ ಸಾಮಾನ್ಯವಾಗಿದೆ ಅಲ್ವಾ?
2: ಹೌದೌದು, ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಮಧುಮೇಹ ಅನ್ನೋದು. ಸೊ ಭಾರತವನ್ನ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಮಧುಮೇಹಿಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ದಿನೇ ದಿನೇ. ಸೊ ಇದರ ರೇಷಿಯೋ ನೋಡಿದ್ರೆ ನಮ್ಮ ಭಾರತದಲ್ಲಿ ಟೋಟಲ್ ಆಗಿ 101 ಮಿಲಿಯನ್ ಜನರಷ್ಟು ಈ ಮಧುಮೇಹದಿಂದ ಬರಳುತ್ತಿದ್ದಾರೆ. ಆಮೇಲೆ ಇನ್ನೊಂದು ಆಘಾತಕಾರಿ ವಿಷಯ ಏನಂತಂದ್ರೆ, 50% ಅಷ್ಟು ಜನ ಇದ್ರ ಬಗ್ಗೆ ಗೊತ್ತಿಲ್ಲ ಇದಕ್ಕೆ. ಅಂದ್ರೆ ಅವ್ರಿಗೆ ಡಯಾಬಿಟಿಸ್ ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ.
1: ಅಂದ್ರೆ ಅವ್ರ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ.
2: ಅಂದ್ರೆ ಸಡನ್ ಆಗಿ ಯಾವಾಗೋ ಒಂದು ಹಾಸ್ಪಿಟಲ್ ವಿಸಿಟ್ ಹೋದಾಗ ಬ್ಲಡ್ ಶುಗರ್ ಚೆಕ್ ಮಾಡಿಸಿದಾಗ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿ. ಸೊ ಅಂತಂದ್ರೆ ಏನು ಗೊತ್ತಾ, ಈ ಮಧುಮೇಹದ ಲಕ್ಷಣಗಳ ಬಗ್ಗೆ ಜಾಗೃತಿ ಸ್ವಲ್ಪ ಕಮ್ಮಿ ಇದೆ.
1: ಡಾಕ್ಟ್ರೆ, ಮಧುಮೇಹ ಇದನ್ನ ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖಿಸಿದ್ದಾರೆ ಅಂತ ಹೇಳಿ.
2: ಸೊ ಮಧುಮೇಹ ಅಂತ ನಾವು ಈಗ ಹೇಳ್ತೀವಿ, ಈ ಜನರಲ್ ಟರ್ಮ್ ಅಂತ ಹೇಳ್ತೀವಿ. ಸೊ ಮಧುಮೇಹ ಅಂತ ಹೇಳಕ್ಕಿಂತ ಮುಂಚೆ ನಮ್ಮ ಆಚಾರ್ಯರು ಏನಂತ ಹೇಳಿದಾರೆ ಅಂತಂದ್ರೆ, ಒಂದು ಟರ್ಮ್ ಹೇಳಿದ್ದಾರೆ, ಅದಕ್ಕೆ ಪ್ರಮೇಹ ಅಂತ ಹೇಳ್ತೀವಿ. ಪ್ರಮೇಹ ಅಂತಂದ್ರೆ ಪ್ರಕರ್ಷೇಣ ಪ್ರಭೃತಂ ಪ್ರಚುರ ಬಾರಂ ಬಾರಂ ವಾ ಮೇಹತಿ ಮೂತ್ರ ತ್ಯಾಗ ಕರೋತಿ ಯಸ್ಮಿನ್ ರೋಗಸ ಪ್ರಮೇಹ ಅಂತಂದ್ರೆ, ಈ ರೋಗದಲ್ಲಿ ಪ್ರಭೃತ ಮಾತ್ರದಲ್ಲಿ ಮೂತ್ರ ತ್ಯಾಗ ಮಾಡ್ತಿರ್ತಾನೆ ರೋಗಿ. ಅಂದ್ರೆ ಕ್ವಾಂಟಿಟಿ ಮತ್ತೆ ಫ್ರೀಕ್ವೆನ್ಸಿ ಹೆಚ್ಚಾಗಿರ್ತದೆ, ಪದೇ ಪದೇ ಮೂತ್ರ ತ್ಯಾಗ ಮಾಡ್ತಾ ಇರ್ತಾನೆ. ಸೊ ಇದಕ್ಕೆ ಪ್ರಮೇಹ ಅಂತ ಹೇಳ್ತಾರೆ. ಸೊ ಈ ಪ್ರಮೇಹವನ್ನ ನಾವು ಮೊದಲೇ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ಅದು ಗುಣಮುಖವಾಗುತ್ತೆ, ಓಕೆ, ಒಂದು ಹಂತದಲ್ಲಿ ಬರುತ್ತೆ. ಬಟ್ ಪೇಷಂಟ್ ಏನಾದ್ರೂ ಈ ಎಲ್ಲಾ ಲಕ್ಷಣಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಒಂದು ಹಂತಕ್ಕೆ ಹೋಗುತ್ತೆ, ಆ ಹಂತನ ನಾವು ಮಧುಮೇಹ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದೇನಂತಂದ್ರೆ, ಈ ಮಧುಮೇಹ ಅಥವಾ ಪ್ರಮೇಹವನ್ನ ಅಷ್ಟ ಮಹಾಗದದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನಮ್ಮ ಆಚಾರ್ಯರು ಅಥವಾ ನಮ್ಮ ಸಂಹಿತಾದಲ್ಲಿ. ಸೊ ಏನಿದು ಅಷ್ಟ ಮಹಾಗದ ಅಂತಂದ್ರೆ, ಅಷ್ಟ ಅಂದ್ರೆ 8, ಮಹಾಗದ ಅಂತಂದ್ರೆ ಮಹಾರೋಗ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ ಗಂಭೀರತೆ, ಅಂದ್ರೆ ಆ ರೋಗದ ಗಂಭೀರತೆ ಮೇಲೆ ಈ ಅಷ್ಟ ಮಹಾಗದನ ಹೇಳಿದ್ದಾರೆ, 8 ರೋಗಗಳನ್ನ ಹೇಳಿದ್ದಾರೆ. ಸೊ ಯಾಕೆ ಅಂತಂದ್ರೆ, ಇದ್ರದ್ದು ಗಂಭೀರತೆ ಜಾಸ್ತಿ ಇರುತ್ತೆ ಮತ್ತು ರೋಗವನ್ನ ಚಿಕಿತ್ಸೆ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಸಾಧ್ಯ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ಅಷ್ಟ ಮಹಾಗದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಈ ಮಧುಮೇಹವನ್ನ ಅನುಷಂಗಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸತಿ ದೇಹದಲ್ಲಿ ಮಧುಮೇಹ ಆರಂಭವಾಯಿತು ಅಥವಾ ಪ್ರಮೇಹ ಆರಂಭವಾಯ್ತು ಅಂದ್ರೆ ಅದರಿಂದ ಹಿಂಬಿಡ, ಅಂದ್ರೆ ಅದು ಬೆನ್ ಹತ್ತಿ ಬರ್ತಾ ಇರ್ತದೆ ಅಂತ. ಸರಿಯಾದ ಪಥ್ಯ ಆಹಾರ ತಗೋಲಿಲ್ಲ, ಸರಿಯಾದ ವಿಹಾರ ಮಾಡ್ಲಿಲ್ಲ, ಆಮೇಲೆ ಮೆಡಿಸಿನ್ ಅನ್ನ ತಗೋಲಿಲ್ಲ ಅಂತಂದ್ರೆ ಅದು ಹಿಂಬಿಡೋದೇ ಇಲ್ಲ. ಸೊ ಅದಕ್ಕೆ ಇದನ್ನ ಅನುಷಂಗಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಇದು ಕಫ ಪ್ರಧಾನ ತ್ರಿದೋಷ ವ್ಯಾಧಿ. ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ತ್ರಿದೋಷ ಸಿದ್ಧಾಂತ ಇದೆ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಸೊ ಈ ರೋಗದಲ್ಲಿ ಕಫ ಪ್ರಧಾನವಾಗಿರ್ತದೆ, ಅದ್ರ ಜೊತೆಗೆ ವಾತ ಪಿತ್ತ ಈ ಮೂರು ದೋಷಗಳು ಪ್ರಕೋಪಗೊಂಡು ಈ ಮಧುಮೇಹ ಅಥವಾ ಪ್ರಮೇಹವನ್ನ ಉತ್ಪತ್ತಿ ಮಾಡುತ್ತೆ. ಇನ್ನೊಂದ್ ಪಾಯಿಂಟ್ ಏನಂತ ಹೇಳಿದ್ರೆ, ಇದು ಸಹಜ ಪ್ರಮೇಹ. ಅಂದ್ರೆ ಈಗ ನಾವ್ ಹೇಳ್ತೀವಲ್ಲ, ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ 2 ಡಯಾಬಿಟಿಸ್ ಯಾವಾಗ ಬರುತ್ತೆ, ನಾವು ಅಪಥ್ಯ ಆಹಾರ ವಿಹಾರ ಸೇವನೆ ಮಾಡಿದಾಗ ಟೈಪ್ 2 ಡಯಾಬಿಟಿಸ್ ಬರುತ್ತೆ. ಸೊ ಅದಕ್ಕೆ ನಾವು ಆಯುರ್ವೇದದಲ್ಲಿ ಅಪಥ್ಯ ನಿಮಿತ್ತ ಜನಿತ ಅಂತ ಹೇಳ್ತೀವಿ. ಅಂದ್ರೆ ಅಪಥ್ಯ ಫಾಲೋ ಮಾಡೋದ್ರಿಂದ ಬರುವಂತ ಮಧುಮೇಹ.

0: ಇನ್ನೊಂದು ಟೈಪ್ ಒನ್ ಏನಂತ ಹೇಳ್ತಾರಲ್ಲ ಅದು ಜೆನೆಟಿಕ್. ಸೊ ಇದನ್ನ ಆಯುರ್ವೇದದಲ್ಲಿ ಕೂಡ ಅಂದ್ರೆ 5,000 ವರ್ಷದ ಹಿಂದೆಗಡೆನೆ ಇದು ಜೆನೆಟಿಕ್ ಡಿಸೀಸ್ ಅಂತ ಕೂಡ ಗುರುತಿಸಲಾಗಿದೆ. ಸೊ ಈ ತರ ಆಯುರ್ವೇದದಲ್ಲಿ ಕೂಡ ಪ್ರಮೇಹ ಮತ್ತು ಮಧುಮೇಹ ಅಂದ್ರೆ ಪ್ರಮೇಹ ಒಂದು ಸ್ಟೇಜ್ ಆದ್ರೆ ಮಧುಮೇಹ ಇನ್ನೊಂದು ಸ್ಟೇಜ್. ಸೊ ಇದರ ಎಲ್ಲಾ ಗುಣಗಳು ಅಂದ್ರೆ ಇದರ ಲಕ್ಷಣಗಳು ಮತ್ತೆ ಈ ರೋಗ ಹೇಗ್ ಬರುತ್ತೆ ಅನ್ನೋದನ್ನ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ.
1: ಆನಂತರ ಈ ಮಧುಮೇಹ ಅನ್ನೋದು ಅನುವಂಶೀಯ ಡಾಕ್ಟರ್?
0: ಹೌದ್ರಿ, ಅನುವಂಶೀಯ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಪ್ಪಗಾದ್ರು ಅಮ್ಮಗಾದ್ರು ಯಾರಿಗಾದ್ರು ಇತ್ತಂದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೇನ್ ಅಬ್ಸರ್ವೇಷನ್ ಮಾಡ್ಬೇಕು ಅಂತಂದ್ರೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಮಧುಮೇಹ ಇದೆ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ಅಲರ್ಟ್ ಆಗಿರ್ಬೇಕು. ಅಂದ್ರೆ ಮಧುಮೇಹ ಬರೋ ಚಾನ್ಸಸ್ ಬಹಳಷ್ಟು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವ್ರೇನ್ ಮಾಡ್ಬೇಕು, ಪಥ್ಯ ಆಹಾರದ ಬಗ್ಗೆ ಆಮೇಲೆ ಪಥ್ಯ ವಿಹಾರದ ಬಗ್ಗೆ ಅವರು ಸ್ವಲ್ಪ ಗಮನ ಹರಿಸಿ ತಮ್ಮ ಡಯಟ್ ಆಮೇಲೆ ಲೈಫ್ ಸ್ಟೈಲ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಆ ಮಧುಮೇಹವನ್ನ ಸ್ವಲ್ಪ ಮಟ್ಟಿಗೆ ತಡೆಯಬಹುದು.
1: ಇನ್ನ ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ಮಧುಮೇಹ ಉಂಟಾಗಲು ಕಾರಣಗಳೇನು?
0: ಆಯುರ್ವೇದದಲ್ಲಿ ಅನೇಕ ಕಾರಣಗಳನ್ನ ಹೇಳಿದ್ದಾರೆ. ಸೊ ಅದೇನಂತಂದ್ರೆ ಹಾಸ್ಯ ಸುಖಂ ಸ್ವಪ್ನ ಸುಖಂ ದದಿನಿ ಗ್ರಾಮ್ಯ ಔದಕ ಅನೂಪರಸಃ ಪಯಾಂಸಿ ನವನ್ನ ಪಾನಂ ಗುಡವೈಕೃತಂ ಪ್ರಮೇಹ ಹೇತುಹ ಕಫಕೃಚ್ಛ. ಅಂದ್ರೆ ಈ ಶ್ಲೋಕನ ನಾವು ಬಿಡಿಸಿದಾಗ ನಾವು ಏನಂತಂದ್ರೆ ಆಹಾರಜ ನಿಧಾನ ವಿಹಾರಜ ನಿಧಾನ ಅಂದ್ರೆ ಕಾರಣಗಳು, ಆಹಾರಜ ಕಾರಣಗಳು ಯಾವು ಅಂದ್ರೆ ವಿಹಾರಜ ಕಾರಣಗಳು ಯಾವು ಅಂತ ನಾವು ಡಿವೈಡ್ ಮಾಡ್ಕೋಬಹುದು. ಸೊ ಆಹಾರಜ ಕಾರಣಗಳು ಅಂತಂದ್ರೆ ಜಾಸ್ತಿ ಆಗಿ ಮಧುರ ಆಮ್ಲ ರಸ ಇರುವಂತ ಆಹಾರ ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ, ಷಡ್ರಸ ಯುಕ್ತ ಆಹಾರ ಸೇವಿಸಬೇಕು ಅಂತ ಹೇಳ್ತಾರೆ. ಯಾವ್ದು ಹೆಚ್ಚಾಗಬಾರ್ದು, ಯಾವ್ದು ಕಡಿಮೆ ಆಗ್ಬಾರ್ದು. ಬಟ್ ಮಧುಮೇಹ ಯಾಕೆ ಬರುತ್ತೆ ಅಂತಂದ್ರೆ ಮಧುರ ಮತ್ತು ಆಮ್ಲ ರಸ ಜಾಸ್ತಿ ಇದ್ದಾಗ, ಆ ರಸವನ್ನ ಜಾಸ್ತಿ ಸೇವನೆ ಮಾಡಿದಾಗ ಮಧುಮೇಹ ಬರುತ್ತೆ. ಆಮೇಲೆ ಅತಿ ಸ್ನಿಗ್ಧ ಆಮೇಲೆ ಗುರು ಆಮೇಲೆ ಪಿಚ್ಚಿಲ ಅಂದ್ರೆ ಜಾಸ್ತಿ ಪಿಚ್ಚಿಲ ಇರುವಂತದ್ದು ಅಂದ್ರೆ ಸ್ಟಿಕಿ ನೇಚರ್ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳನ್ನ, ಜಿಡ್ಡಿನ ಅಂಶ ಇರುವಂತ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡಿದ್ರು ಕೂಡ ಮಧುಮೇಹ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ನವಧಾನ್ಯ, ಇದು ಸ್ಪೆಷಲ್ ನವಧಾನ್ಯ. ನೋಡ್ರಿ, ಮೊದ್ಲು ಎಲ್ಲ ಜನರು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಹಳೆ ಅಕ್ಕಿ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಓಕೆ, ಸೊ ಎದಕ್ಕದ್ರ ಇಂಪಾರ್ಟೆನ್ಸ್ ಅಂತಂದ್ರೆ ಹೊಸ ಧಾನ್ಯಗಳಲ್ಲಿ ಏನಿರುತ್ತೆ, ಕಫ ಪ್ರಕೋಪ ಮಾಡೋ ಬಹಳಷ್ಟು ಕೆಪಾಸಿಟಿ ಇರುತ್ತೆ. ಕಫ ಪ್ರಕೋಪ ಮಾಡ್ತಾವು, ಕಫ ಪ್ರಕೋಪ ಆಗೋದ್ರಿಂದ ಮಧುಮೇಹ ಬರುತ್ತೆ. ಸೊ ಅದಕ್ಕೆ ನವಧಾನ್ಯಗಳನ್ನ ಯಾವತ್ತು ಬಳಸಬಾರ್ದಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ದದಿನಿ, ದದಿನಿ ಅಂತಂದ್ರೆ ಕರ್ಡ್ ಅಥವಾ ಮೊಸರು. ಮೊಸರು ನಾವೆಲ್ಲ ಸೇವನೆ ಮಾಡ್ತೀವಿ, ಆಮೇಲೆ ದಿನಾ ಸೇವನೆ ಮಾಡ್ತೀವಿ, ಹೌದಲ್ಲ? ಅನ್ನ ಸಾರು ಊಟ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀವಿ, ಒಂದ್ ತುತ್ತ ಆದ್ರೂ ಅನ್ನ ಮೊಸರು ಹಾಕೊಂಡು ಊಟ ಮಾಡ್ತೀವಿ. ಬಟ್ ಮೊಸರನ್ನ ಆಯುರ್ವೇದದಲ್ಲಿ ದಿನಾ ಸೇವನೆ ಮಾಡಬಾರದು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದ್ ಪಾಯಿಂಟ್ ಏನಂತಂದ್ರೆ ಮೊಸರನ್ನ ಕಂಪಲ್ಸರಿ ರಾತ್ರಿ ಸೇವನೆ ಮಾಡಬಾರ್ದು. ಸೊ ಇದರಿಂದ ಕಫ ಪ್ರಕೋಪ ಆಗುತ್ತೆ, ಆಮೇಲೆ ಅದು ಅಭಿಷಂಧಿ ಗುಣ ಇರುತ್ತೆ ಅಂದ್ರೆ ಹೆವಿ ಕ್ವಾಲಿಟಿ ಇರುತ್ತೆ, ಅದಕ್ಕೆ ಅದು ಡೈಜೆಷನ್ ಆಗಕ್ಕೆ ಬಹಳಷ್ಟು ಟೈಮ್ ತಗೊಳ್ಳುತ್ತೆ. ಅದ್ರ ಸಲುವಾಗಿ ನೈಟ್ ಅಂತೂ ಮೊಸರನ್ನ ಸೇವನೆ ಮಾಡಲೇಬಾರದು ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಆಹಾರಜ ನಿಧಾನ. ಇನ್ನು ವಿಹಾರಜ ನಿಧಾನಕ್ಕೆ ಬಂದ್ರೆ ಹಾಸ್ಯ ಸುಖಂ ಅಂತ ಹೇಳಿದ್ದಾರೆ. ಹಾಸ್ಯ ಸುಖಂ ಅಂತಂದ್ರೆ ಒಂದೇ ಸ್ಥಾನದಲ್ಲಿ ಕುತ್ಕೊಳ್ಳೋದು ಕಂಟಿನ್ಯೂಸ್ ಆಗಿ. ಸೊ ಈಗ ನಾವು ಮಾಡರ್ನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತಾರೆ ಗೊತ್ತಾ ಅವರು, ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಸ್ಥಾನದಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ರೆ ಅದೆಷ್ಟು ಹಾರ್ಮ್ಫುಲ್ ಅಂತಂದ್ರೆ ಸ್ಮೋಕ್ ಮಾಡ್ತಾರಲ್ಲ, ಈಗ ಸ್ಮೋಕ್ ಮಾಡೋದಂತೂ ಎಲ್ಲರಿಗೂ ಗೊತ್ತು, ಸ್ಮೋಕಿಂಗ್ ಈಸ್ ವೆರಿ ಹಾರ್ಮ್ಫುಲ್, ಅದು ನಮ್ಮ ಬಾಡಿಗೆ ಬಹಳ ಹಾನಿಯನ್ನ ಉಂಟು ಮಾಡುತ್ತೆ. ಅಷ್ಟೇ ಪರಿಣಾಮಕಾರಿಯಾಗಿ ಒಂದೇ ಜಾಗದಲ್ಲಿ ನಾವು ಕುತ್ಕೊಂಡು ಕೆಲಸ ಮಾಡೋದು ಅಥವಾ ಕಂಟಿನ್ಯೂಸ್ ಆಗಿ ಒಂದೇ ಸ್ಥಾನದಲ್ಲಿ ಕುತ್ಕೊಂಡ್ರು ಕೂಡ ಅದು ನಮ್ಗೆ ಅಷ್ಟೇ ಹಾನಿಕಾರಕ ಆಗಿದೆ. ಸೊ ಈಗೆಲ್ಲ ನಮ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಆಮೇಲೆ ನಮ್ ವರ್ಕಿಂಗ್ ನೇಚರ್ ಚೇಂಜ್ ಆಗಿದೆ. ಕಂಟಿನ್ಯೂಸ್ ಆಗಿ ನಾವು ಆಫೀಸ್ ಅಲ್ಲಿ ಕುತ್ಕೊಂತೀವಿ,
1: 3-4 ತಾಸುಗಟ್ಲೆ ಕೂತ್ಕೊಂಡು ಕೆಲಸ ಮಾಡುವಂತದ್ದು ಆಗಿರುತ್ತೆ.
0: ಹೌದು, ಸೊ ಅದನ್ನ ನಾವು ಬ್ರೇಕಪ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಕುತ್ಕೋಬಾರದು, ಮಿಡ್ಲ್ ಒಂದ್ ಅರ್ಧ ತಾಸು ಕುತ್ಕೊಂಡ ತಕ್ಷಣ ಮತ್ತೆ ನೆಕ್ಸ್ಟ್ ಎದ್ದು ಸ್ವಲ್ಪ ಅಡ್ಡಾಡಿ ಆಮೇಲೆ ಮತ್ತೆ ಕುತ್ಕೋಬೇಕು. ಸೊ ಈ ಲಾಂಗ್ ಸಿಟ್ಟಿಂಗ್ ಏನಿದೆ ಅದನ್ನ ಬ್ರೇಕ್ ಮಾಡ್ಬೇಕು, ಇದು ಒಂದ್ ನಿಧಾನ. ಇನ್ನೊಂದ್ ನಿಧಾನ ಏನಂದ್ರೆ ಸ್ವಪ್ನ ಸುಖಂ, ಅಂದ್ರೆ ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳೋದು. ನಮ್ಮ ಆಯುರ್ವೇದದಲ್ಲಿ ದಿವಾ ಸ್ವಪ್ನ ಅಂತ ಹೇಳ್ತಾರೆ. ದಿವಾ ಸ್ವಪ್ನ ಅಂದ್ರೆ ಮಧ್ಯಾಹ್ನ ಮಲ್ಕೊಳ್ಳೋದು, ಅದನ್ನ ಕಾಂಟ್ರಾ ಇಂಡಿಕೇಟೆಡ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಮಧ್ಯಾಹ್ನ ಮಲ್ಕೋಬಾರ್ದು, ಓನ್ಲಿ ಸರ್ಟನ್ ಕಂಡೀಷನ್ಸ್ ಅಲ್ಲಿ ಮಲ್ಕೊಳಕ್ ಹೇಳ್ತಾರೆ. ಬಟ್ ಸ್ವಸ್ಥ ವ್ಯಕ್ತಿ ದಿನಾ ಮಧ್ಯಾಹ್ನ ಮಲ್ಕೊಂಡಾಗ ಅದೇನಾಗುತ್ತೆ, ಕಫ ಪ್ರಕೋಪ ಆಗಿ ಮತ್ತೆ ಮಧುಮೇಹ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ.
1: ಇನ್ನ ಡಾಕ್ಟರ್, ಈಗ ಈ ಮಧುಮೇಹದಲ್ಲಿ ಕಂಡು ಬರುವಂತಹ ಲಕ್ಷಣಗಳಾವು, ಇದನ್ನ ನೀವು ಆಯುರ್ವೇದದ ಮೂಲಕ ತಿಳಿಸ್ತೀರಾ?
0: ಓಕೆ, ಆಯುರ್ವೇದದಲ್ಲಿ ಕೂಡ ಇದ್ರ ಲಕ್ಷಣಗಳನ್ನ ಹೇಳಿದ್ದಾರೆ. ಓಕೆ, ಸೊ ಏನು ಅಂತಂದ್ರೆ ಸ್ವೇದ ಅಂಗ ಗಂಧ, ಮೊದಲನೇ ಲಕ್ಷಣ ಅಂದ್ರೆ ಆ ಮನುಷ್ಯನಿಗೆ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ ಒನ್ ಟೈಪ್ ಜಾಸ್ತಿ ಸ್ವೆಟ್ಟಿಂಗ್ ಆಗುತ್ತೆ ಅವರಿಗೆ. ಆಮೇಲೆ ಒನ್ ಟೈಪ್ ಗಂಧ, ದುರ್ಗಂಧ ಸ್ಮೆಲ್ ಬರ್ತಾ ಇರ್ತದ ಆ ಮನುಷ್ಯನಿಂದ, ಅದು ಒಂದು. ತಾಲು ಗಲ ಶೋಷ ಅಂದ್ರೆ ಕಂಠ ಒಣಗ್ತಾ ಇರ್ತದ, ಡ್ರೈನೆಸ್ ಆಗ್ತಾ ಇರ್ತದ. ಸೊ ಆ ಡ್ರೈನೆಸ್ ಅನ್ನ ನೀಗಿಸ್ಬೇಕಂತ ಹೇಳಿ ಹಗ್ಲೆಲ್ಲ ನೀರ್ ಕುಡಿತಾ ಇರ್ತಾನ.

0: ಅಂದ್ರೆ ಥರ್ಸ್ಟ್ ಜಾಸ್ತಿ ಇರ್ತದೆ,
1: ಬಾಯಾರಿಕೆ
0: ಬಾಯಾರಿಕೆ ಜಾಸ್ತಿ ಇರ್ತದೆ. ಮಾಧುರ್ಯ ಹಾಸ್ಯಂ, ಮಾಧುರ್ಯ ಹಾಸ್ಯಂ ಅಂತಂದ್ರೆ ಅವ್ನ ಬಾಯಲ್ಲಿ ಅವನಿಗೆ ಒನ್ ಟೈಪ್ ಸ್ವೀಟ್ನೆಸ್ ಅನಿಸ್ತಾ ಇರ್ತದೆ. ಈವನ್ ಸ್ವೀಟ್ ತಿಂದೇ ಇದ್ರು ಕೂಡ ಅವ್ರ ಬಾಯಲ್ಲಿ ನನಗೇನು ಸ್ವೀಟ್ ಸ್ವೀಟ್ ಅನಿಸ್ತಾ ಇರ್ತದೆ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಇನ್ನೊಂದು ಹೆಂಗ್ ರಿಲೇಟ್ ಮಾಡಬಹುದು ಅಂತಂದ್ರೆ, ಮಧುಮೇಹದಲ್ಲಿ ಅಥವಾ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಕೀಟೋನ್ ಬಾಡೀಸ್ ಜಾಸ್ತಿ ಉತ್ಪತ್ತಿ ಆಗ್ತಾ ಇರ್ತದೆ. ಸೊ ಕೀಟೋನ್ ಬಾಡೀಸ್ ಬ್ರೇಕ್ ಡೌನ್ ಆದಾಗ ನಮ್ಗೆ ಆ ಟೈಪ್ ಮಾಧುರ್ಯ ಹಾಸ್ಯತೆ ಅಂತ ಲಕ್ಷಣ ಕಂಡು ಬರ್ತದೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಕರಪಾದ ದಾಹ, ಅಂದ್ರೆ ಮುಂಗೈ ಮತ್ತೆ ಅಂಗಾಲು ಉರಿತಾ ಇರ್ತವೆ. ಆಮೇಲೆ ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ತದೆ, ಅವ್ರಿಗೆ ನಮ್ನೆಸ್ ಇರ್ತದೆ. ಅದ್ರ ಜೊತೆಗೆ ಅವಿಲ ಮೂತ್ರತ ಅಂತ ಹೇಳ್ತಾರೆ, ಅವಿಲ ಮೂತ್ರತ. ಆಮೇಲೆ ಪ್ರಭುತ ಮೂತ್ರತ್ರ, ಪ್ರಭುತ ಮೂತ್ರತ ಅಂತಂದ್ರೆ ಕ್ವಾಂಟಿಟಿ ಜಾಸ್ತಿ ಹೋಗ್ತಾ ಇರ್ತದೆ. ಆ ಮಧುಮೇಹಿ ರೋಗಿ ಏನ್ ಯೂರಿನ್ ಪಾಸ್ ಮಾಡ್ತಾ ಇರ್ತಾನಲ್ಲ, ಅದು ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಆಮೇಲೆ ಅವಿಲ ಅಂತಂದ್ರೆ ನಾರ್ಮಲ್ ಪರ್ಸನ್ ಈಗ ನೋಡ್ರಿ ಅದು ತಿನ್ನಿರ್ತದ ಯೂರಿನ್, ಬಟ್ ಇದರಲ್ಲಿ ಟರ್ಬಿಡಿಟಿ ಜಾಸ್ತಿ ಆಗುತ್ತೆ ಆ ಯೂರಿನ್ ಇಂದು, ಟರ್ಬಿಡಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇದನ್ನ ಮಧುಮೇಹ ಅಂತ ಹೇಳ್ತಾರೆ. ಮಧು ಇವ ಮೇಹತಿ ಅಂದ್ರೆ ಮಧು

0: ಡೌನ್ ಆದಾಗ ನಮ್ಗೆ ಆ ಟೈಪ್ ಮಾಧುರ್ಯ ಆಸತೆ ಅಂತ ಲಕ್ಷಣ ಕಂಡು ಬರ್ತದೆ. ಆಮೇಲೆ ಇನ್ನೊಂದೇನಂತಂದ್ರೆ ಕರಪಾದ ದಾಹ, ಅಂದ್ರೆ ಮುಂಗೈ ಮತ್ತೆ ಅಂಗಾಲು ಉರಿತಾ ಇರ್ತವೆ, ಆಮೇಲೆ ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ತದೆ, ಅವ್ರಿಗೆ ನಮ್ನೆಸ್ ಇರ್ತದೆ. ಅದ್ರ ಜೊತೆಗೆ ಅವಿಲ ಮೂತ್ರತ ಅಂತ ಹೇಳ್ತಾರೆ, ಅವಿಲ ಮೂತ್ರತ. ಆಮೇಲೆ ಪ್ರಭುತ ಮೂತ್ರತ, ಪ್ರಭುತ ಮೂತ್ರತ ಅಂತಂದ್ರೆ ಕ್ವಾಂಟಿಟಿ ಜಾಸ್ತಿ ಹೋಗ್ತಾ ಇರ್ತದೆ. ಆ ಮಧುಮೇಹಿ ರೋಗಿ ಏನ್ ಯೂರಿನ್ ಪಾಸ್ ಮಾಡ್ತಾ ಇರ್ತಾನಲ್ಲ ಅದು ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಆಮೇಲೆ ಅವಿಲ ಅಂತಂದ್ರೆ ನಾರ್ಮಲ್ ಪರ್ಸನ್ ಈಗ ನೋಡ್ರಿ ಅದು ತಿನ್ ಇರ್ತದ ಯೂರಿನ್, ಬಟ್ ಇದರಲ್ಲಿ ಟರ್ಬಿಡಿಟಿ ಜಾಸ್ತಿ ಆಗುತ್ತೆ ಆ ಯೂರಿನ್ ಇಂದು, ಟರ್ಬಿಡಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇದನ್ನ ಮಧುಮೇಹ ಅಂತ ಹೇಳ್ತಾರೆ. ಮಧು ಇವ ಮೇಹತಿ ಅಂದ್ರೆ ಮಧು ಸಮಾನ, ಈಗ ಹನಿ ಹೆಂಗಿರ್ತದಲ್ಲ ಥಿಕ್ ಆಗಿರ್ತದ ಹನಿ, ಗಟ್ಟಿಯಾಗಿರ್ತದ, ದಪ್ಪ ಇರ್ತದ ವಿಸ್ಕೋಸಿಟಿ, ಅದೇ ತರ ಈ ಮಧುಮೇಹಿ ರೋಗಿ ಕೂಡ ಅದೇ ತರ ಯೂರಿನ್ ಅನ್ನ ಪಾಸ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಆಯುರ್ವೇದದಲ್ಲಿ ಇದಕ್ಕೆ ಮಧುಮೇಹಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಲಕ್ಷಣಗಳು ಮಧುಮೇಹಿಯಲ್ಲಿ ಕಂಡು ಬರ್ತವೆ.
1: ಈ ಮಧುಮೇಹಿಗಳು ಯಾವ ರೀತಿಯ ಆಹಾರವನ್ನ ತೆಗೆದುಕೊಳ್ಬೇಕಂತ ಹೇಳ್ತೀರಾ ನೀವು?
0: ಓಕೆ, ಸೊ ಮಧುಮೇಹದಲ್ಲಿ ಏನಂತಂದ್ರೆ ಮೇನ್ ಆಗಿ ಆ ಪೇಷಂಟು ಪಥ್ಯ ಆಹಾರ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ನಾನು ಮೆಡಿಸಿನ್ ತಗೊಂತಾ ಇದ್ದೀನಿ ಮಧುಮೇಹಕ್ಕ ಅಂತ ಹೇಳಿ ಪಥ್ಯ ಫಾಲೋ ಮಾಡದೇ ಇರೋದು ತುಂಬಾ ತಪ್ಪು ಕಲ್ಪನೆ ಅದು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಬಾರ್ಲಿಯನ್ನ ತಗೋಬೇಕಂತ ಹೇಳಿದ್ದಾರೆ. ಇದಕ್ಕೆ ನಾವು ಯವ ಅಂತ ಹೇಳ್ತೀವಿ. ಸೊ ಇದೇನ್ ಮಾಡ್ತೈತೆ, ಇನ್ಸುಲಿನ್ ಸಿಕ್ರೀಷನ್ ಅನ್ನ ರೆಗ್ಯುಲೇಟ್ ಮಾಡ್ತದೆ ಬಾರ್ಲಿ ಅಥವಾ ಯವ. ಸೊ ಆದ್ರಿಂದ ನಮ್ಮ ಡಯಟ್ ಅಲ್ಲಿ ಬಾರ್ಲಿಯನ್ನ ಇನ್ಕ್ಲೂಡ್ ಮಾಡ್ಬೇಕು. ಆಮೇಲೆ ಸಿರಿಧಾನ್ಯಗಳನ್ನ ಜಾಸ್ತಿ ತಗೋಬೇಕು. ಸೊ ಸಿರಿಧಾನ್ಯಗಳಲ್ಲಿ ಏನಾಗುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ. ಓಕೆ, ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಹಸುವನ್ನ ಸ್ವಲ್ಪ ತಡೆಗಟ್ಟುತ್ತೆ. ಹಾಗಾಗಿ ಮಿಲ್ಲೆಟ್ಸ್ ಅಂದ್ರೆ ನಾವು ಸಿರಿಧಾನ್ಯ ಏನ್ ಹೇಳ್ತೀವಿ ಅದ್ರಲ್ಲೂ ಸ್ಪೆಷಲ್ ಆಗಿ ಕೋಡೋ ಮಿಲ್ಲೆಟ್ ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ದಾಲ್ ಅಲ್ಲಿ ಅಂದ್ರೆ ಬೇಳೆಗಳಲ್ಲಿ ಹೆಸರು ಬೇಳೆ, ಆಮೇಲೆ ಕಡಲೆ ಕಾಳನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ಹುರುಳೆ ಕಾಳು, ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ, ಅದನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ತರಕಾರಿಗಳಲ್ಲಿ ಅಂತಂದ್ರೆ ತಿಕ್ತ ರಸ ಇರುವಂತ ತರಕಾರಿಗಳು, ಅಂದ್ರೆ ಸೊಪ್ಪುಗಳಲ್ಲಿ ಅಂದ್ರೆ ಮೆಂತೆ ಸೊಪ್ಪು, ಓಕೆ, ಅದನ್ನ ಸೇವನೆ ಮಾಡ್ಬೋದು. ಆಮೇಲೆ ಹಾಗಲ್ಕಾಯಿ, ಹರವೆ ಸೊಪ್ಪು, ಆಮೇಲೆ ನುಗ್ಗೆ ಸೊಪ್ಪು, ಇಂಥ ಸೊಪ್ಪುಗಳನ್ನೆಲ್ಲ ನಾವು ನಮ್ಮ ಡಯೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ ಹಣ್ಣುಗಳಲ್ಲಿ ಅಂತಂದ್ರೆ ನೆಲ್ಲಿಕಾಯಿ ಮತ್ತೆ ನೇರಳೆ ಹಣ್ಣು, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಕಪಿತ್ತ ಅಂತ ಹೇಳ್ತಾರೆ ಬೇಲದ ಹಣ್ಣು ಅಂತ ಹೇಳಿ, ಅದನ್ನು ಕೂಡ ಇದರಲ್ಲಿ ಇಂಡಿಕೇಟೆಡ್ ಮಧುಮೇಹದಲ್ಲಿ ಸೇವನೆ ಮಾಡಬಹುದು. ಆಮೇಲೆ ಅಪಥ್ಯ ಅಂತಂದ್ರೆ ನವಧಾನ್ಯಗಳನ್ನ ಒಟ್ಟೆ ತಗೋಬಾರ್ದು, ಅದರಲ್ಲಿ ಕಫ ಜಾಸ್ತಿ ಇರ್ತದೆ, ಕಫ ಪ್ರಕೋಪ ಆಗುವಂತ ಅಂಶ ಜಾಸ್ತಿ ಇರ್ತದೆ, ಅಭಿಷಂಧಿ ಗುಣ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನವಧಾನ್ಯಗಳನ್ನ ಒಟ್ಟೆ ಸೇವನೆ ಮಾಡಬಾರ್ದು. ಆಮೇಲೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಆಮೇಲೆ ಪ್ಯಾಕ್ಡ್ ಫುಡ್ಸ್ ಈಗೆಲ್ಲ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ ಅವನ್ನೆಲ್ಲ ನಾವು ಸೇವನೆ ಮಾಡಬಾರ್ದು, ಇದೆಲ್ಲ ಅಪಥ್ಯ.
1: ಇನ್ನು ಡಾಕ್ಟ್ರೆ, ಈಗ ಮನೆಗೆ ಯಾರೇ ಬಂದ್ರೇನು ನಾವು ಅವರಿಗೆ ನೀರು ಮತ್ತು ಬೆಲ್ಲವನ್ನ ಕೊಡ್ತೇವೆ, ಅಂದ್ರೆ ಸಕ್ಕರೆ ಒಂದನ್ನೇ ತಿನ್ನೋದ್ರಿಂದ ಮಧುಮೇಹ ಬರುತ್ತಾ ಅಥವಾ ಸಕ್ಕರೆ ತಿನ್ನೋದನ್ನ ಬಿಟ್ಬಿಟ್ರೆ ಮಧುಮೇಹ ಬರೋದಿಲ್ವಾ, ಹೇಗೆ ಡಾಕ್ಟ್ರೆ?
0: ಇಲ್ಲ, ಇದು ತಪ್ಪು. ಬರೀ ಸಕ್ಕರೆ ತಿಂದ್ರೆ ಅಷ್ಟೇ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳ್ಯಾರ, ಸಕ್ಕರೆ ಅಂತ ಹೇಳಿಲ್ಲ ಮಧುರ ರಸ ಅಂತ ಹೇಳಿದ್ದಾರೆ. ಸೊ ಯಾವುದೇ ಫುಡ್, ಯಾವುದೇ ಆಹಾರ ಅದರಲ್ಲಿ ಮಧುರ ರಸ ಜಾಸ್ತಿ ಇದ್ದದ ಆಹಾರನ ಸೇವನೆ ಮಾಡಬಾರ್ದು. ಸೊ ಅದಕ್ಕೆ ಸಕ್ಕರೆ ತಿಂದ್ರೆ ಅಷ್ಟೇ ಬರೋದಿಲ್ಲ, ಅದ್ರ ಬದಲು ಮಧುರ ರಸ ಇರುವಂತ ಆಹಾರ ಜಾಸ್ತಿ ಸೇವನೆ ಮಾಡಿದಾಗ, ಲಿಮಿಟ್ ಕ್ರಾಸ್ ಮಾಡಿ ಸೇವನೆ ಮಾಡಿದಾಗ ಮಧುಮೇಹ ಬರೋ ಸಂಭವ ಜಾಸ್ತಿ ಇರ್ತದೆ. ಆಮೇಲೆ ಇದಷ್ಟೇ ಅಲ್ಲ, ಬರೀ ಸಕ್ಕರೆ ಸೇವನೆ ಅಷ್ಟೇ ಅಲ್ಲ, ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ ನಾವು, ಅಂದ್ರೆ ಜೀವನ ಶೈಲಿ, ಅಂದ್ರೆ ಒಂದೇ ಆಸನದಲ್ಲಿ ಕುತ್ಕೊಳ್ಳೋದು. ಸೊ ಇದನ್ನ ಆಯುರ್ವೇದದಲ್ಲಿ ನಮ್ಮ ಸುಶ್ರುತ ಆಚಾರ್ಯರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆ ಮಧುಮೇಹಿ ಬರೋ ಲಕ್ಷಣಗಳು ಹೆಂಗ ಅಂತಂದ್ರೆ, ಈಗ ವಾಕ್ ಮಾಡ್ತಾ ಇದ್ರೆ ಆ ಮನುಷ್ಯನಿಗೆ ಕುತ್ಕೋಬೇಕು ಅಂತ ಅನ್ಸುತ್ತೆ, ಕುತ್ಕೊಂಡಾಗ ಕುತ್ಕೊಂಡು ಮಲ್ಕೋಬೇಕು ಅಂತ ಅನ್ಸುತ್ತೆ. ಸೊ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತಾ ಇದೆ, ಸಕ್ಕರೆ ಜಾಸ್ತಿ ಆದಾಗ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತವೆ. ಸೊ ಅದಕ್ಕೆ ಫಸ್ಟ್ ನಾವು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಬೇಕು, ಮಧುರ ರಸ ಇರುವಂತ ಆಹಾರನ ಕಡಿಮೆ ಮಾಡಿ ಜಾಸ್ತಿ ಆಕ್ಟಿವಿಟಿ, ಕ್ರಿಯೆ ಜಾಸ್ತಿ ಮಾಡ್ಬೇಕು, ನಮ್ಮ ಬಾಡಿಗೆ ಆಕ್ಟಿವಿಟಿನ ಜಾಸ್ತಿ ಕೊಡ್ಬೇಕು. ಆಮೇಲೆ ನಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು. ಆಮೇಲೆ ಮಧುಮೇಹ ಬರೀ ಡಯಟ್ ಇಂದ ಬರುವಂತದ್ದು ಅಲ್ಲ, ಸಹಜವಾಗಿ ಅಂದ್ರೆ ಜೆನೆಟಿಕ್ ಅಂತ ಹೇಳಿದ್ನಲ್ಲ, ಆ ರೀತಿಯಿಂದನು ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಬರೀ ಸಕ್ಕರೆ ತಿಂದ್ರೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು.
1: ಈಗ ನಮ್ ಕಡೆ ಎಲ್ಲದೂ ಚಹಾ ಕುಡಿಯೋದು ತುಂಬಾನೇ ಜಾಸ್ತಿ. ಈ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಸಕ್ಕರೆ ಹಾಕಿರೋ ಚಹಾ ಕುಡಿಯೋದ್ ಬಿಟ್ಟು ಈಗ ಎಲ್ಲಿ ನೋಡಿದ್ರು ನೀವು ನೋಡಿ ಬೆಲ್ಲ ಚಹಾನೇ ಬಹಳನೇ ಫೇಮಸ್ ಆಗ್ಬಿಟ್ಟಿದೆ. ಇದಕ್ಕೇನಂತೀರಾ, ಸಕ್ಕರೆ ಬಿಟ್ಟು ಬೆಲ್ಲ ಚಹಾ ಕುಡಿದ್ರೆ ಬರೋದಿಲ್ವಾ ಮಧುಮೇಹ, ಹೇಗೆ ನಾವು ಕಂಟ್ರೋಲ್ ಮಾಡ್ದಂಗ ಆಗುತ್ತೆ ಸಕ್ಕರೆ ಅಂತ ಕೆಲವರು ಅನ್ಕೋತಾರೆ, ಅನ್ಕೊಂಡು ಬೆಲ್ಲ ಚಹಾನೇ ಜಾಸ್ತಿನೇ ಸೇವನೆ ಮಾಡ್ತಾರೆ, ಇದರಿಂದ ಆಗುವ ಪರಿಣಾಮ?
0: ಹೌದು, ಈಗ ನಮ್ಮ ಹತ್ರ ಪೇಷಂಟ್ ಬರೋರು ಕೂಡ ಹಂಗೆ ಹೇಳ್ತಾರೆ, ನಾವು ಅಮ್ಮ ಡಯಾಬಿಟಿಸ್ ಇದೆ, ಅಮ್ಮ ಶುಗರ್ ಇದೆ, ನಿಮ್ಗೆ ಚಹಾ ಕುಡಿಬೇಡ್ರಿ ಅಂದ್ರೆ, ಇಲ್ಲ ನಾನು ಸಕ್ಕರೆದ್ ಕುಡಿಯಂಗಿಲ್ರಿ, ಬೆಲ್ಲದ್ ಹಾಕೊಂಡು ಕುಡಿತೀನಿ, ಬೆಲ್ಲದ್ ಮಾಡ್ಕೊಂಡು ಕುಡಿತೀನಿ, ಸ್ವಲ್ಪ ಬೆಲ್ಲ ಹಾಕ್ತೀನಿ, ಅದು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ ಅಂತ ಎಲ್ಲ ಹೇಳ್ತಾರೆ. ಸೊ ಬಟ್ ಏನ ಅಂತಂದ್ರೆ ಗ್ಲಿಸ್ಮಿಕ್ ಇಂಡೆಕ್ಸ್ ಅಂತ ಒಂದಿದೆ, ಸೊ ಬೆಲ್ಲದಲ್ಲೂ ಕೂಡ ಗ್ಲಿಸ್ಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಇದೆ. ಸೊ ಇದು ಮತ್ತೆ ನಮ್ಮ ಸಕ್ಕರೆ ಅಂಶವನ್ನ ಜಾಸ್ತಿ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಇದು ಚಹಾನ ಕುಡಿಯೋದು ಅಷ್ಟು ಒಳ್ಳೇದಲ್ಲ.

0: ಇದನ್ನೇ ಹೇಳ್ತೀವಿ ನಾವು ಪೇಷಂಟ್ಗೂ ಕೂಡ, ಇದನ್ನೇ ಸಜೆಸ್ಟ್ ಮಾಡಿ ಹೇಳ್ತೀವಿ, ಆದಷ್ಟು ಚಹಾನ ಬಿಟ್ಟು ಬಿಡಿ. ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಅದು ಐದರ್ ಇಟ್ ಮೇ ಬಿ ಸಕ್ಕರೆ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು, ಗ್ಲಿಸ್ಮಿಕ್ ಇಂಡೆಕ್ಸ್ ಜಾಸ್ತಿನೇ ಇದೆ. ಸೊ ಹಂಗಾಗಿ ಇದನ್ನ ಮಾಡಬೇಡಿ ಅಂತಾನೆ ಹೇಳ್ತೀವಿ ನಾವು.
1: ಈಗ ಮಧುಮೇಹ ನಿಯಂತ್ರಣದಲ್ಲಿ ವ್ಯಾಯಾಮ ಹೇಗೆ ಸಹಕಾರಿಯಾಗಿದೆ ಡಾಕ್ಟರ್?
0: ಮಧುಮೇಹದಲ್ಲಿ ಔಷಧಿಯಷ್ಟೇ ವ್ಯಾಯಾಮಕ್ಕೂ ಇಂಪಾರ್ಟೆನ್ಸ್ ಇದೆ. ಓಕೆ, ಈಗ ಔಷಧಿ ತಗೊಂಡಾಗ ಹೆಂಗ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಅದೇ ರೀತಿಯಾಗಿ ವ್ಯಾಯಾಮ ಕೂಡ, ಚಟುವಟಿಕೆ ಕೂಡ ನಮ್ಮ ಶುಗರ್ ಅನ್ನ ಕಂಟ್ರೋಲ್ ಮಾಡಲು ತುಂಬಾ ಮುಖ್ಯವಾದ ರೋಲ್ ಅನ್ನ ನಿಭಾಯಿಸುತ್ತೆ. ಸೊ ಯೂಶುವಲಿ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇನ್ಸುಲಿನ್ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ. ಸೊ ನಾವು ಆಕ್ಟಿವಿಟಿ ಮಾಡಿದಾಗ ನಮ್ಮ ಮಸಲ್ಸ್ ಎಲ್ಲ ಆಕ್ಟಿವ್ ಆಗ್ತದೆ. ಸೊ ಮಸಲ್ಸ್ ಆಕ್ಟಿವ್ ಆದಾಗ ಅವು ಹಂಗರ್ ಆಗ್ತದೆ, ಅಂದ್ರೆ ಹಸು ಜಾಸ್ತಿ ಆಗುತ್ತೆ. ಹಂಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಏನ್ ಗ್ಲುಕೋಸ್ ಇದೆ, ಸಕ್ಕರೆ ಅಂಶ ಇದೆ, ಅದನ್ನೆಲ್ಲ ಹೀರ್ಕೊಳ್ಳೋದ್ರಲ್ಲಿ ಅದು ಸಹಾಯಕ ಮಾಡುತ್ತೆ. ಆಮೇಲೆ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ತೂಕನು ನಿಯಂತ್ರಣದಲ್ಲಿರುತ್ತೆ. ಯೂಶುವಲಿ ಮಧುಮೇಹದಲ್ಲಿ ಏನಾಗುತ್ತೆ, ತೂಕ ಹೆಚ್ಚಾಗುತ್ತೆ. ಸೊ ವ್ಯಾಯಾಮ ಮಾಡೋದ್ರಿಂದ ನಾವು ತೂಕವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ.
1: ಇನ್ನು ಈ ವ್ಯಾಯಾಮ ಮಾಡ್ಲಿಕ್ಕೆ ಇತ್ತದೆ ಒಂದು ಸಮಯ ಅಂತ ಇದೆ ಅಥವಾ ನಾವು ನಮಗೆ ಸಮಯ ಸಿಕ್ಕಾಗ ಮಾಡಬಹುದಾ, ಹೇಗೆ?
0: ಯೂಶುವಲಿ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ದಿನಚರ್ಯದಲ್ಲಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆನೆ ವ್ಯಾಯಾಮ ಮಾಡೋದು ಬೆಸ್ಟ್. ಆಮೇಲೆ ವ್ಯಾಯಾಮ ಮಾಡೋದು ಖಾಲಿ ಹೊಟ್ಟೆ ಮೇಲೆನೆ ಮಾಡಬೇಕು. ಓಕೆ, ಇಂಥವೆಲ್ಲ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ನಾವು. ಖಾಲಿ ಹೊಟ್ಟೆಯಲ್ಲೇ ಮಾಡ್ಬೇಕು, ಊಟ ಮಾಡಿ ಅಥವಾ ತಿಂಡಿ ತಿಂದು ಏನು ವ್ಯಾಯಾಮ ಮಾಡಬಾರ್ದು, ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು. ಆಮೇಲೆ ವ್ಯಾಯಾಮ ಮಾಡುವಾಗ ಒಬ್ಬ ಮನುಷ್ಯ ತನ್ನ ಅರ್ಧ ಶಕ್ತಿಯಷ್ಟು ಮಾಡ್ಬೇಕು. ಈಗ ವ್ಯಾಯಾಮ ಮಾಡ್ರಿ ಅಂತ ಹೇಳ್ತೀವಿ ನಾವು, ಸೊ ಎಷ್ಟೊತ್ತು ಮಾಡ್ಬೇಕು? ಒಬ್ಬರೊಬ್ರು 1 ತಾಸು ಮಾಡ್ತಾರೆ, 2 ತಾಸು ಮಾಡ್ತಾರೆ. ಸೊ ಅದು ಹಾಗಲ್ಲ. ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಏನು ಅಂತಂದ್ರೆ, ಶರೀರ ಆಯಾಸ ಜನಕಂ ಕರ್ಮ ವ್ಯಾಯಾಮ ಉಚ್ಚತೆ. ಅಂದ್ರೆ ಶರೀರದಲ್ಲಿ ಆಯಾಸವನ್ನ ಜನಕ ಮಾಡುತ್ತೆ, ಆಯಾಸವನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಆಯಾಸ ಹೆಂಗಿರ್ಬೇಕು ಅಂತಂದ್ರೆ, ಆ ವ್ಯಕ್ತಿಯ ಗೇನ್ ಆಗಿರ್ಬೇಕು, ಅವನಿಗೆ ಶಕ್ತಿ ಬಂದಿರ್ಬೇಕು ಆ ವ್ಯಾಯಾಮದಿಂದ. ಅಂತ ವ್ಯಾಯಾಮನ ಮಾಡ್ಬೇಕು, ಸುಮ್ನೆ ಕಂಟಿನ್ಯೂಸ್ ಆಗಿ 1 ತಾಸು 2 ತಾಸು ಮಾಡೋದಲ್ಲ. ಆಮೇಲೆ ಅರ್ಧ ಶಕ್ತಿ ಅಂದ್ರೆ, ಅರ್ಧ ಶಕ್ತಿ ಅಂತ ಯಾವಾಗ ಗೊತ್ತಾಗುತ್ತೆ ನಮ್ಗೆ, ಒಂದು ಹಣೆ ಮೇಲೆ ಬೆವರು ಬರ್ತಿರ್ಬೇಕು, ಕೊಂಕಳಿನಲ್ಲಿ ಬೆವರು ಬರ್ತಿರ್ಬೇಕು, ಆಮೇಲೆ ಬಾಯಾರಿಕೆ ಆಗಿರ್ಬೇಕು ನಾವು. ಈ 3 ಸಿಂಪ್ಟಮ್ಸ್ ಬಂದಾಗ ಆ ವ್ಯಕ್ತಿ ವ್ಯಾಯಾಮ ಮಾಡೋದನ್ನ ನಿಲ್ಸ್ಬೇಕು. ಯಾಕಂದ್ರೆ ಆಯುರ್ವೇದದಲ್ಲಿ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್, ಒಬ್ಬರೊಬ್ಬರಿಗೂ ಒಂದೊಂದು ಪ್ರಕೃತಿ ಇದೆ, ಅವ್ರವ್ರ ಪ್ರಕೃತಿ ತಕ್ಕಂಗ ಅವರು ವ್ಯಾಯಾಮ ಮಾಡ್ಬೇಕು. ಸುಮ್ನೆ ಟೈಮ್ ಹಚ್ಚಿ ಮಾಡೋದಲ್ಲ, ನಿಮ್ಗೆ ಎಷ್ಟು ಸಾಧ್ಯ, ನಿಮ್ ಸಾಮರ್ಥ್ಯ ಎಷ್ಟಿದೆ ಅಷ್ಟು ವ್ಯಾಯಾಮನ್ನ ಮಾಡ್ಬೇಕಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ಅಂದ್ರೆ ಅವ್ರು ಮಾಡ್ತಾರೆ, ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡೋದಲ್ಲ, ನಾವು ಒಂದು ನುರಿತ ತಜ್ಞರನ್ನ ಸಲಹೆ ತಗೊಂಡ್ಬಿಟ್ಟೆ ಮಾಡ್ಬೇಕು ಅಂತ ನೀವು ಹೇಳ್ತೀರಾ?
0: ಹೌದೌದು. ಆಮೇಲೆ ಇನ್ನೊಂದು ಸುಶ್ರುತ ಆಚಾರ್ಯ ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ಮಧುಮೇಹದಲ್ಲಿ ವ್ಯಾಯಾಮ ಸಂಬಂಧಿ, ನಿಸ್ಸುಖತ್ವಂ ಸುಖಾಯಚ. ಅಂದ್ರೆ ಆದಷ್ಟು ನಮ್ ಬಾಡಿಗೆ ಆಕ್ಟಿವಿಟಿ ಕೊಡಿ. ನಿಸ್ಸುಖಾಯ, ನಿಸ್ಸುಖಾಯ ಅಂದ್ರೆ ನಮ್ ದೇಹಕ್ಕೆ ಪೂರಾ ಸುಖವನ್ನ ಕೊಡಬೇಡಿ, ನೀವು ಸ್ವಲ್ಪ ಕಷ್ಟ ಕೊಡಿ, ಅದಕ್ಕೆ ಆಕ್ಟಿವಿಟಿ ಮಾಡಕ್ ಹಚ್ಚಿ ನಮ್ ದೇಹನ, ಅಂದ್ರೆ ಮಧುಮೇಹ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಸುಶ್ರುತ ಆಚಾರ್ಯರು ವಾಕಿಂಗ್ ಮಾಡಕ್ ಹೇಳ್ತಾರೆ. ಎಷ್ಟು ವಾಕಿಂಗ್ ಮಾಡ್ಬೇಕು ಅಂತಂದ್ರೆ, ಪ್ರತಿದಿನ ಒಂದು ಯೋಜನೆ ಅಂದ್ರೆ ಆಯುರ್ವೇದದಲ್ಲಿ ಒಂದು ಯೋಜನೆ ಅಂತಂದ್ರೆ 7.5 ಕಿಲೋಮೀಟರ್ಸ್, ಅಷ್ಟು ದಾರಿಯನ್ನ ನಡಿಬೇಕಂತ ಹೇಳ್ತಾರೆ. ಸೊ ಇಲ್ಲಿ ಏನ ಅಂತಂದ್ರೆ, ಅಷ್ಟು ನಡೆಯಕ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಸೊ ಬಟ್ ಇದು ಏನ ಅಂತಂದ್ರೆ, ಸುಶ್ರುತ ಆಚಾರ್ಯರು ಅವಾಗಿದ್ದಾಗ, ಅವಾಗ ಪ್ರಕೃತಿ ಬೇರೆ ಇತ್ತು, ಸೊ ಅವಾಗ ಆ ಯೋಜನೆ ಅಂತ ಹೇಳಿದ್ರು. ಸೊ ಬಟ್ ಈಗ ನಾವು ಇದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಸಾಮರ್ಥ್ಯ ಅನುಸಾರವಾಗಿ ನಾವು ವಾಕಿಂಗ್ ಅನ್ನ ಮಾಡ್ಬೇಕು, ಬ್ರಿಸ್ಕ್ ವಾಕಿಂಗ್ ಅನ್ನ ಮಾಡ್ಬೇಕು. ಆಮೇಲೆ ಮಸಲ್ ಸ್ಟ್ರೆಂಥಿಂಗ್ ಎಕ್ಸರ್ಸೈಸ್ ಅನ್ನ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಮ್ ದೇಹದಲ್ಲಿರುವಂತ ಸಕ್ಕರೆ ಅಂಶ ಎಲ್ಲ ಹೀರ್ಕೊಳ್ಳಕ್ಕೆ ಚಾನ್ಸ್ ಸಿಗುತ್ತೆ. ಹಾಗಾಗಿ ಮಧುಮೇಹವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕವಾಗಿದೆ.
1: ಇನ್ನು ಡಾಕ್ಟರ್, ಈ ಯೋಗ ಮತ್ತು ಪ್ರಾಣಾಯಾಮದಿಂದ ಮಧುಮೇಹವನ್ನ ಹೇಗೆ ಹತೋಟಿಯಲ್ಲಿಡಬಹುದು ನಾವು?
0: ಯೋಗ ವಿಶೇಷವಾಗಿ ಎಂತ ಯೋಗಾಸನ ಮಾಡ್ಬೇಕು ಅಂತಂದ್ರೆ, ಹೊಟ್ಟೆ ಭಾಗದಲ್ಲಿ ಅಂದ್ರೆ ನಮ್ಮ ಮಿಡ್ಲ್ ಭಾಗ ಸ್ವಲ್ಪ ಟರ್ನ್ ಆಗುವಂಗ, ಟ್ವಿಸ್ಟ್ ಆಗುವಂತ ಯೋಗಾಸನ ಮಾಡಬಹುದು. ಅವು ಯಾವ್ಯಾವ ಅಂತಂದ್ರೆ, ಅರ್ಧ ಮತ್ಸ್ಯೇಂದ್ರಾಸನ, ಪಶ್ಚಿಮೋತ್ಥಾನಾಸನ, ಧನುರಾಸನ, ಮಂಡುಕಾಸನ, ವಕ್ರಾಸನ. ಸೊ ಇವನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇನ್ಸುಲಿನ್ ಸಿಕ್ರೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಮಧ್ಯಭಾಗದಲ್ಲೇ ಪ್ಯಾನ್ಕ್ರಿಯಾಸ್ ಇರೋದು. ಸೊ ಹಿಂಗೆಲ್ಲ ನಾವು ಟ್ವಿಸ್ಟ್ ಮಾಡಿದಾಗ ಏನಾಗುತ್ತೆ, ಪ್ಯಾನ್ಕ್ರಿಯಾಸ್ ಇನಿಷಿಯೇಟ್ ಆಗಿ ಇನ್ಸುಲಿನ್ ಸಿಕ್ರೇಷನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಇಂಥ ಆಸನಗಳನ್ನ ಮಾಡಬಹುದು. ಆಮೇಲೆ ಯೂಶುವಲಿ ಮಧುಮೇಹ ಅಂತ ನಾವು ಪೇಷಂಟ್ ನ ಡಯಾಗ್ನೋಸ್ ಮಾಡಿದಾಗ ಅವರು ಒಂದ್ ಸ್ವಲ್ಪ ಮಾನಸಿಕ ಒತ್ತಡದಲ್ಲಿ ಬಂದ್ಬಿಟ್ಟಿರ್ತಾರೆ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿರ್ತೈತೆ ಅವರಿಗೆ. ಸೊ ಯೋಗಾಸನ ಪ್ರಾಣಾಯಾಮ ಮಾಡೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂದ್ರೆ ಕಾರ್ಟಿಸೋಲ್ ಅಂತೀವಿ, ಸೊ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಸಹಾಯ ಆಗುತ್ತೆ. ಆಮೇಲೆ ಪ್ರಾಣಾಯಾಮದಲ್ಲಿ ಅಂತಂದ್ರೆ ಕಪಾಲಭಾತಿ, ಭ್ರಾಮರಿ, ನಾಡಿಶೋಧನ ಪ್ರಾಣಾಯಾಮ, ಇಂಥವನ್ನೆಲ್ಲ ಮಾಡೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಮ್ಮ ಮಧುಮೇಹ ಅಂದ್ರೆ ಏನು ಸ್ಟ್ರೆಸ್ ಏನಾಗಿರ್ತದೆ, ಮಧುಮೇಹದಿಂದ ಸ್ಟ್ರೆಸ್ ಏನಾಗಿರ್ತದೆ ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕ ಆಗುತ್ತೆ. ಸೊ ನಿಯಮಿತವಾದ ಅಭ್ಯಾಸವಿರಬೇಕು. ಆಮೇಲೆ ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು ಇದನ್ನ, ಯೋಗ ಮತ್ತೆ ಪ್ರಾಣಾಯಾಮನ. ಆಮೇಲೆ ತಜ್ಞರ ಸಲಹೆ ಮೇರೆಗೆ ಮಾಡೋದು ತುಂಬಾ
1: ಸೂಕ್ತ.
0: ಅವರು ಮತ್ತೆ ಏನಾದ್ರು ಚೇಂಜಸ್ ಮಾಡೋದಿದ್ರೆ ಅದನ್ನೆಲ್ಲ ಹೇಳ್ತಾರೆ. ಆಮೇಲೆ ಔಷಧಿ ಜೊತೆಗೆ ಮಾಡ್ಬೇಕು. ಈಗ ಸ್ವಲ್ಪ ಜನ ಏನ್ ಹೇಳ್ತಾರೆ, ನಾವು ಪ್ರಾಣಾಯಾಮ

0: ಯೋಗಾಸನ ಎಲ್ಲ ಮಾಡ್ತೀವಿ, ಔಷಧಿ ಆಗ್ಬೇಕು ಬಿಟ್ಬಿಡೋಣ ಅಂತ ಹೇಳ್ತಾರೆ. ಬಟ್ ಹಾಗಿರೋದಿಲ್ಲ, ಅದು ಔಷಧಿ ಜೊತೆಗೆ ನೀವು ಸ್ಟಾರ್ಟ್ ಮಾಡಿ ಯೋಗಾಸನ ಪ್ರಾಣಾಯಾಮ ಮಾಡಿ.
1: ಮನೆ ಮದ್ದಿನಿಂದ ಈ ಮಧುಮೇಹವನ್ನ ನಿಯಂತ್ರಣದಲ್ಲಿಡಬಹುದ್ರ?
0: ಫಸ್ಟ್ ಗೆ ಮನೆ ಮದ್ದು ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ ಮನೆ ಮದ್ದು ಅಂತಂದ್ರೆ ಮನೆಯಲ್ಲೇ ಸಿಗುವಂತ ಔಷಧಿ ದ್ರವ್ಯ, ಅಂದ್ರೆ ನಮ್ಮ ಸರಳವಾಗಿ ಸಿಗುವಂತ ಔಷಧಿ ದ್ರವ್ಯದಿಂದ ಹಿಡಿದು ಚಿಕಿತ್ಸೆ ಏನ್ ಮಾಡ್ತೀವಿ ಅದಕ್ಕೆ ಮನೆ ಮದ್ದು ಅಂತ ಹೇಳ್ತೀವಿ. ಸೊ ಯೂಶಲಿ ಡಯಾಬಿಟಿಸ್ ಅಥವಾ ಮಧುಮೇಹದಲ್ಲಿ ಏನ್ ಮಾಡ್ತಾರೆ, ಮೆಂತೆ ಕಾಳು ರಾತ್ರಿ ನೆನೆ ಹಾಕಿ ಮುಂಜಾನೆ ಖಾಲಿ ಹೊಟ್ಟೆ ಮೇಲೆ ಅಂತದೆಲ್ಲ ಸೇವನೆ ಮಾಡ್ತಾರೆ, ಅಥವಾ ಮೆಂತೆ ಕಾಳಿನ ಪುಡಿ ಅದನ್ನು ರಾತ್ರಿ ಮಜ್ಜಿಗೆಯಲ್ಲಿ ನೆನೆಸಿಟ್ಟು, ಅಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮೆಂತೆ ಪುಡಿ ಇರ್ತದಲ್ಲ ಅದನ್ನ 12.5 ಗ್ರಾಮ್ ಅಷ್ಟು ಮಜ್ಜಿಗೆಯಲ್ಲಿ ನೆನೆಸಿಟ್ಟು 3 ತಾಸು ಆದ್ಮೇಲೆ ಖಾಲಿ ಹೊಟ್ಟೆ ಮೇಲೆ ಸೇವನೆ ಮಾಡಕ್ ಹೇಳ್ತಾರೆ. ಸೊ ಇಂಥ ಮನೆ ಮದ್ದುಗಳೆಲ್ಲ ಇದಾವೆ. ಬಟ್ ಮನೆ ಮದ್ದು ಯಾವಾಗ ವರ್ಕ್ ಆಗುತ್ತೆ ಅಂತಂದ್ರೆ ನಮ್ ಶುಗರ್ ಲೆವೆಲ್ ಎಷ್ಟಿದೆ ಅಂತ, ತುಂಬಾ ಹೈ ಶುಗರ್ ಲೆವೆಲ್ ಇದ್ದಾಗ ಇದು ಕೆಲಸ ಮಾಡೋದಿಲ್ಲ. ಓಕೆ, ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಅಥವಾ ಹೊಸದಾಗಿ ಮಧುಮೇಹ ಅಂತ ಡಯಾಗ್ನೋಸಿಸ್ ಆದಾಗ, ಆಮೇಲೆ ನೀವೆಲ್ಲ ನಿಮ್ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ತೀವಿ ಅಂತಂದಾಗ ಮಾತ್ರ ಮನೆ ಮದ್ದು ಮಧುಮೇಹದಲ್ಲಿ ಕೆಲಸ ಮಾಡುತ್ತೆ.
1: ಇನ್ನು ಈ ಮಧುಮೇಹ ಕುರಿತಾಗಿ ಸಾಮಾನ್ಯವಾಗಿ ಇರುವಂತಹ ತಪ್ಪು ಕಲ್ಪನೆಗಳೇನು ಅಂತ ಹೇಳ್ತೀರಾ ನೀವು?
0: ಸೊ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಮಧುಮೇಹ ಅಂತಂದ್ರೆ ವೃದ್ಧರಿಗಷ್ಟೇ ಬರುತ್ತೆ ಅಂತ ಅನ್ಕೊಂತಾರೆ. ಮಧುಮೇಹ ಅಂತಂದ್ರೆ 60 ವಯಸ್ಸು ದಾಟಿದ್ಮೇಲೆ ಮಧುಮೇಹ ಬರುತ್ತೆ ಅನ್ಕೊಂತಾರೆ, ಬಟ್ ಅದು ಸುಳ್ಳು. ಸೊ ಈಗ ಪೇಷಂಟ್ ನಮ್ಮ ಹತ್ರ ಏನ್ ಬರ್ತಾವೆ, ಈವನ್ 30-35 ಇಯರ್ಸ್ ಗೆ ಅವ್ರಿಗೆ ಮಧುಮೇಹ ಇದೆ, ಶುಗರ್ ಟೆಸ್ಟ್ ಮಾಡಿದಾಗ ಮಧುಮೇಹ ಇರೋದು ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಮೊದ್ಲಿಗೆ ನಾವೇನ್ ಮಾಡ್ಬೇಕು, ಎಚ್ಚೆತ್ಕೊಳ್ಬೇಕು. ಈಗ ಯುವ ಜನರು ಏನಿದ್ದಾರೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು, ಅಂದ್ರೆ ವೃದ್ಧಾವಸ್ಥೆ ಆದ್ಮೇಲೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಇನ್ನೊಂದೇನಂತಂದ್ರೆ ಔಷಧಿ ತಗೊಂತಾ ಇದೀನಿ ನಾನು, ಹಂಗಾಗಿ ಏನು ಎಕ್ಸರ್ಸೈಸ್ ಡಯಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ತಪ್ಪು. ಓಕೆ, ನೀವು ಔಷಧಿ ತಗೊಂಡ್ರು ಕೂಡ ಸ್ವಲ್ಪ ಲಘು ಎಕ್ಸರ್ಸೈಸ್, ಅಂದ್ರೆ ಸ್ವಲ್ಪ ಲಘು ವ್ಯಾಯಾಮ ಮಾಡೋದು, ಆಮೇಲೆ ಪಥ್ಯ ಆಹಾರ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಇನ್ನೊಂದೇನಂತಂದ್ರೆ ಬೆಲ್ಲದ ಚಹಾ, ನಾವು ಮೊದಲೇ ಡಿಸ್ಕಸ್ ಮಾಡಿದಾಗ ಬೆಲ್ಲದ ಚಹಾ ತಗೊಂತಾರಲ್ಲ, ಅದು ಬೇಡ. ಬೆಲ್ಲನು ಯೂಸ್ ಮಾಡೋದು ಬೇಡ, ಅಂದ್ರೆ ಹೈ ಲೆವೆಲ್ ಆಫ್ ಶುಗರ್ ಇದ್ದಾಗ ಬೆಲ್ಲನು ಕೂಡ ನಾವು ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ಹಾಗಲಕಾಯಿ ಜ್ಯೂಸ್, ಯೂಶಲಿ ಮನೆ ಮದ್ದಲ್ಲಿ ಹಾಗಲಕಾಯಿ ಜ್ಯೂಸ್ ಮಾಡ್ತಾರೆ, ಮುಂಜಾನೆ ಎದ್ದ ತಕ್ಷಣ ಒಂದ್ ಲೋಟ ಹಾಗಲಕಾಯಿ ಜ್ಯೂಸ್ ಕುಡಿತಾರೆ. ಕುಡಿಬೇಕು ಓಕೆ, ಬಟ್ ಎಷ್ಟು ಕುಡಿಬೇಕು ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ಹಾಗಲಕಾಯಿ ಜ್ಯೂಸ್ 20-25 ml ಕುಡಿಯೋದ್ರೆ ಸಾಕಾಗಿರ್ತದೆ. ಬಟ್ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ಒಂದ್ ಗ್ಲಾಸ್ ಕುಡಿತೀವಿ. ಸೊ ಹಾಗಲಕಾಯಲ್ಲಿ ಏನಾಗುತ್ತೆ, ವಾತ ಜಾಸ್ತಿ ಇರ್ತದೆ, ವಾತ ಪ್ರಧಾನ ಇರ್ತದೆ. ಸೊ ಹಾಗಾಗಿ ಮತ್ತೆ ವಾತ ದೋಷವನ್ನ ಪ್ರಕೋಪ ಮಾಡೋ ಚಾನ್ಸಸ್ ಇರ್ತದೆ. ಹಾಗಾಗಿ ಇದನ್ನ ಲಿಮಿಟ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಆಮೇಲೆ ಸಿಹಿ ಆಹಾರ ತಿಂದಾಗ ನಾವ್ ಮಾತ್ರೆ ಜಾಸ್ತಿ ತಗೋಬೇಕಂತನೂ ಕೆಲವೊಂದು ತಪ್ಪು ಕಲ್ಪನೆಗಳಿದ್ವೆ, ಅಂದ್ರೆ ನಾವ್ ಇವತ್ತೇನಾದ್ರೂ ಸಿಹಿ ಆಹಾರ ತಿಂದಾಗ ನನ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಸೊ ಅದಕ್ಕೆ ನಾನು ಇನ್ಸುಲಿನ್ ಇಂಜೆಕ್ಷನ್ ಜಾಸ್ತಿ ಒಂದೆರಡು ಯೂನಿಟ್ ಜಾಸ್ತಿ ಕೊಟ್ಕೊಂಡ್ಬಿಡೋಣ ಅಂತೆಲ್ಲ ಅಂತವೆಲ್ಲ ತಪ್ಪು ಕಲ್ಪನೆ ಇದಾವ. ಸೊ ಅಂತದನ್ನೆಲ್ಲ ನಿಲ್ಸ್ಬೇಕು.
1: ಈ ಆಯುರ್ವೇದದಲ್ಲಿ ಮಧುಮೇಹಕ್ಕೆ ಯಾವ ತರದ ಚಿಕಿತ್ಸೆಗಳಿದೆ ಡಾಕ್ಟರ್?
0: ಮುಂಚೆ ಎಲ್ಲ ನಾನು ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖ ಮಾಡಿದಾರೆ ಅಂತ ಹೇಳಿದೀನಿ. ಸೊ ಈಗ ಚಿಕಿತ್ಸೆಗೆ ಬಂದಾಗ ನಮ್ಮ ಆಯುರ್ವೇದದಲ್ಲಿ ಫಸ್ಟ್ ನಾವು ರೋಗಿ ಕಂಡೀಷನ್ ನ ನೋಡ್ತೀವಿ. ಓಕೆ, ಸೊ ಮಧುಮೇಹದಲ್ಲಿ ಅಥವಾ ಮಧುಮೇಹದಲ್ಲಿ ಏನಂತಂದ್ರೆ ಒಬ್ಬೊಬ್ರು ಬಹಳ ತೆಳ್ಳಗಿರ್ತಾರೆ, ಒಬ್ಬೊಬ್ರು ತುಂಬಾ ದಪ್ಪಗಿರ್ತಾರೆ. ಯೂಶಲಿ ತೆಳ್ಳಗ ಯಾವಾಗಿರ್ತಾರೆ ಅಂತಂದ್ರೆ ಸಹಜ ಪ್ರಮೇಹಿ, ಅಂದ್ರೆ ಅನುವಂಶಿಕವಾಗಿ ಬಂದಂತ ಮಧುಮೇಹದಲ್ಲಿ ಅವರು ಸಹಜವಾಗಿ ಕೃಶವಾಗೇ ಇರ್ತಾರೆ. ಸೊ ಅವರಲ್ಲಿ ಬಲ ಕಡಿಮೆ ಇರ್ತದೆ. ಸೊ ಹಾಗಾಗಿ ನಾವು ಅವರಲ್ಲಿ ಶೋಧನ ಅಂದ್ರೆ ಪಂಚಕರ್ಮ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಸೊ ಅವರಲ್ಲಿ ನಾವೇನ್ ಮಾಡ್ತೀವಿ, ಚೂರ್ಣ ಕಷಾಯ ಅವಲೇಹ ಫಾರ್ಮ್ ಅಲ್ಲಿ ಔಷಧಿಗಳನ್ನ ಕೊಟ್ಟು ಗ್ಲುಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕ ಟ್ರೈ ಮಾಡ್ತೀವಿ. ಇನ್ನೊಂದು ಸ್ಥೂಲ ಪ್ರಮೇಹ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ದಪ್ಪಗಿರ್ತಾರೆ, ನೋಡಕ್ಕೆ ಬಾಡಿ ಬಿಲ್ಡ್ ದಪ್ಪಗಿರ್ತದೆ, ಆಮೇಲೆ ಬಲನು ಚೆನ್ನಾಗಿರ್ತದೆ. ಸೊ ಅಂತವ್ರ ಪೇಷಂಟ್ ಅಲ್ಲಿ ನಾವು ಶೋಧನಕ್ಕೆ ಹೋಗ್ತೀವಿ. ಶೋಧನ ಅಂತಂದ್ರೆ ನಮ್ ಬಾಡಿಯನ್ನ ಡಿಟಾಕ್ಸಿಫೈ ಮಾಡೋ ಒಂದು ಮೆಥಡ್, ಅದು ಐದರ್ ವಮನ ಆಗಿರ್ಬೋದು ಅಥವಾ ವಿರೇಚನ ಆಗಿರ್ಬೋದು. ಸೊ ಇವನ್ನ ಪರ್ಟಿಕ್ಯುಲರ್ ಆಗಿ ವೈದ್ಯರ ಸಲಹೆ ಮೇಲೆ ಅವರ ಮಾರ್ಗದರ್ಶನದ ಮೇಲೆ ನಾವು ಇದನ್ನ ಮಾಡ್ತೀವಿ. ಅದ್ರ ಜೊತೆಗೆ ಆಹಾರ ವಿಹಾರ ಯೋಗಾಸನ ಪ್ರಾಣಾಯಾಮನ ಕೂಡ ಕಲಿಸ್ಕೊಡ್ತೀವಿ.
1: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮಿಂದ ಕೆಲವು ಆರೋಗ್ಯ ಸಲಹೆಗಳನ್ನ ತಿಳಿಸ್ತೀರಾ ಡಾಕ್ಟರ್?
0: ಆರೋಗ್ಯ ಸಲಹೆ ಅಂತಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಿತ್ಯ ಆಹಾರ ವಿಹಾರ ಸೇವಿ ಸಮೀಕ್ಷಯಕಾರಿ ವಿಷಯೇಶ್ವ ಸಕ್ತ ದಾತಾ ಸಮಹ ಸತ್ಯಪರಹ ಕ್ಷಮಾವಾನ್ ಆಪ್ತೋಪ ಸೇವಿಚ ಭವತ್ಯ ಅರೋಗಾಹ. ಅಂತಂದ್ರೆ ನಿತ್ಯ ಆಹಾರ ವಿಹಾರ ಸೇವನೆ ಮಾಡ್ಬೇಕು. ನಮ್ ಪ್ರಕೃತಿಗೆ ಯಾವ್ದು ಒಗ್ಗಿ ಬರುತ್ತೆ ಅದನ್ನ ಆಹಾರ ವಿಹಾರ, ವಿಹಾರ ಅಂತಂದ್ರೆ ಆಕ್ಟಿವಿಟೀಸ್ ಎಲ್ಲ ಬರುತ್ತೆ. ಸಮೀಕ್ಷಯಕಾರಿ ಅಂದ್ರೆ ನಾವು ಮಾಡುವಂತ ಕೆಲಸ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಬೇಕು. ವಿಷಯೇಶ್ವ ಸಕ್ತ ಅಂದ್ರೆ ನಮ್ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಈಗೆಲ್ಲ ಏನಾಗ್ಬಿಟ್ಟಿದೆ, ಇಂದ್ರಿಯ ಅತಿ ಉಪಯೋಗ ಆಗ್ತಾ ಇದೆ. ಜಾಸ್ತಿ ಮೊಬೈಲ್ ನೋಡೋದು, ಅತಿ ಆಗ್ಬಿಟ್ಟಿದೆ ಎಲ್ಲ. ಸೊ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸತ್ಯಪರಹ ಆಲ್ವೇಸ್, ನಾವ್ ಯಾವಾಗ್ಲೂ ಟ್ರೂತ್ಫುಲ್ ಆಗಿರ್ಬೇಕು, ಆಮೇಲೆ ಸತ್ಯ ಭಾಷೆ ಆಗಿರ್ಬೇಕು, ಆಮೇಲೆ ಕ್ಷಮಾವಾನ್ ಫಾರ್ಗಿವ್ನೆಸ್. ಓಕೆ, ಯಾರೋ ಏನೋ ಅಂದ್ಬಿಟ್ರು ಅಂತ ನಾವು ಮನಸ್ಸಿಗೆ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಅವ್ರನ್ನ ಫಾರ್ಗಿವ್ ಮಾಡೋದು ಅದರಲ್ಲೇ ದೊಡ್ಡ ಗುಣ ಇರ್ತದೆ. ಸೊ ಅದನ್ನ ಆ ಹ್ಯಾಬಿಟ್ ಅನ್ನ ನಾವೀಗ ಕಲ್ಕೋಬೇಕಾಗಿದೆ. ಆಮೇಲೆ ಆಪ್ತೋಪ ಸೇವಿ ಅಂದ್ರೆ ನಮ್ಮ ಎಲ್ಡರ್ಸ್ಗೆ

0: ರೆಸ್ಪೆಕ್ಟ್ ಕೊಡೋದು, ಅವ್ರ ಸೇವೆ ಮಾಡೋದು, ಇದು ತುಂಬಾ ಅವಶ್ಯಕವಾಗಿದೆ. ಸೊ ಇದನ್ನೆಲ್ಲ ಪಾಲನೆ ಮಾಡಿಬಿಟ್ರೆ ಯಾರ ರೋಗನೂ ಬರೋದಿಲ್ಲ ಅಂತ ನಮ್ಮ ಆಯುರ್ವೇದದಲ್ಲಿ ಅಷ್ಟಾಂಗ ಹೃದಯದಲ್ಲಿ ಹೇಳಿದ್ದಾರೆ. ಸೊ ಎಲ್ಲರೂ ಇದನ್ನ ಫಾಲೋ ಮಾಡಿ.
1: ಆಯುರ್ವೇದದ ಪ್ರಕಾರ ಮಧುಮೇಹವು ಕೇವಲ ಒಂದು ರೋಗವಲ್ಲ, ಅದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಸಂಭವಿಸಿದ ದೀರ್ಘಕಾಲದ ವ್ಯಾಧಿ ಅಂತ ತಿಳಿಸ್ಕೊಟ್ರಿ. ಹಾಗೇನೆ ಡಾಕ್ಟರ್, ಯಾವ ರೀತಿಯಲ್ಲಿ ನಾವು ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಅಂತಲೂ ತಿಳಿಸ್ಕೊಟ್ರಿ. ತಮಗೆ ನಮ್ಮ ಶ್ರೋತೃಗಳ ಪರ ಹಾಗೆಯೇ ನಮ್ಮ ನಿಲಯದ ಪರ ಧನ್ಯವಾದಗಳು ಡಾಕ್ಟರ್.
0: ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನಾಗರತ್ನ ಕಮ್ಮಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ. ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
4: ನನಗೆ ಅರ್ಜೆಂಟ್ ಆಗಿ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ಮಾಡಕ್ಕಾಯ್ತದೆ ಅಲ್ವಾ ಹೇಳು.
5: ಅಯ್ಯೋ ಏನಂತ ಹೇಳಪ್ಪ.
4: ಇಲ್ಲ, ಅದು ಟ್ರ್ಯಾಕ್ಟರ್ ಈಗ ಹೊಲ ಉಳ್ಸಕ್ಕೆ ಅಂತ ಕಳಿಸಿದ್ದೆ, ಅವನನ್ನ ಡೀಸೆಲ್ ಖಾಲಿ ಆಯ್ತು ಅಂತಂದ್ಬಿಟ್ಟು ಮನೆ ಹತ್ರ ಬೇರೆ ತಂದು ನಿಲ್ಸ್ಬಿಟ್ಟವನೆ. ಅರ್ಜೆಂಟ್ ಒಂದ್ 2,000 ದುಡ್ಡು ಬೇಕಾಯ್ತಲ್ಲ ಈಗ ಡೀಸೆಲ್ ತರಕ್ಕೆ.
5: ಹಂಗೆ ಅಲ್ಲ, ಅದೇ 2,000-3,000 ಕೇಳಿ ಅಂತ ತೊಂದ್ರೆ ಇಲ್ಲ. ನೀನ್ 40-50 ಲಕ್ಷ ಕೇಳ್ಬಿಟ್ರೆ ಮತ್ ಕಷ್ಟ ಆಗ್ಬಿಡ್ತದೆ.
4: ಈಗ ನೀನು ಅವ್ನಿಸಕ್ಕಲ್ಲ ಡ್ರೈವರ್ ಅಂತ ಹಿಂಗ ವ್ಯವಸ್ಥೆ ಮಾಡಿಲ್ಲೇ.
5: ನಾನು ನಿನಗೆ ಫೋನ್ ಪೇ ಮಾಡ್ತೀನಿ ಆಯ್ತಾ, ಅವನ್ಗೆ ಮಾಡ್ಬಿಡ್ತೀನಿ ಬಿಡು ಫೋನ್ ಪೇ.
4: ಅಯ್ಯೋ ಹಂಗಾರೆ ನನ್ ಮೇಲೆ ನಂಬಿಕೆ ಇಲ್ವಂಗಾರೆ.
5: ಹಂಗಲ್ಲ, ನಾನ್ ನಿನಗೆ ಮಾಡೋದು, ನೀನ್ ಮತ್ತೆ ಅವನಿಗೆ ಮಾಡೋದು, ಟೈಮ್ ಆಯ್ತದಲ್ಲ, ಅದ್ರ ಬದಲು ಟೈಮ್ ಮುಳ್ಸೋಣ ಅಂತ ಅಂತ ಅನ್ಕೊಂಡು ಅವನಿಗೆ ಮಾಡ್ತೀನಿ ಅಂತ ಅಂದ್ರೆ, ನಾನು ಹೇಳ್ತಾ ಇರ್ತೀನಪ್ಪ, ನೀನ್ ಕೇಳದೇ ಇಲ್ಲ. ನಾನು ಅವತ್ತಿಂದ ಕೆಚ್ ಬಡ್ಕತಾ ಇದೀನಿ.
4: ಅಲ್ಲ ಇಂಥದ್ದು ಅಂತ ಹೇಳ್ಬಿಟ್ಟು ಬೈ
5: ಹೇಳ್ತಾ ಇದೀನಪ್ಪ. ನೀನ್ ಬರೀ ಪೆಟ್ರೋಲು ಡೀಸೆಲ್ ಅಂತ ಓಡಾಡ್ತಿರ್ತೀಯ. ನಾನು ಹೇಳದೆ ನಿನ್ಗೆ ಯಾವ್ದಾದ್ರು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತಗೋಬಿಡು, ಈಗ ಎಲ್ಲ ಕಡಲು ಅವೇ ಆಗವೆ, ಸುಲಭದಲ್ಲಿ ಆಯ್ತದೆ, ಖರ್ಚು ಕಡಿಮೆ ಆಯ್ತದೆ, ಜೊತೆಗೆ ಪರಿಸರ ಮಾಲಿನ್ಯನು ಹಾಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ.
4: ಇಲ್ಲ, ನೀನ್ ಹೇಳಿದ್ದು ದಿಟ ಒಪ್ಕಂದೆ, ಆದ್ರೆ ನನಗೆ ಒಂದೇ ಒಂದು ಕಣ್ಪಿಚ್ಚು. ಯಾಕೆಂತಂದ್ರೆ ಈಗ ನೀನ್ ಹೇಳ್ತಾ ಈ ಎಲೆಕ್ಟ್ರಾನಿಕ್ ತಗ ಅಂತ ಹೇಳಿ ಅಂತ, ಒಂದೇ ಸಮ ನನಗೆ ಮನೇಲಿ ಕರೆಂಟ್ ಇರಕಲ್ಲ, ಚಾರ್ಜ್ ಮಾಡ್ಕೊಳ್ಳೋದು ಹೆಂಗ್ ಮಾಡ್ಕೊಳ್ಳಿ?
5: ಓ, ಅದಕ್ಕೆಲ್ಲವ ಪರಿಹಾರ ಐತೆ.
4: ಆಮೇಲೆ ಹೋಗೋದಾರಿಂದಾಗಿ ಯುಕೆ ನಿನ್ನ ಪೆಟ್ರೋಲ್ ಬಂಕ್ ತರ ಅಲ್ಲಲ್ಲ ಏನ್ ಬಂಕ್ ಇರ್ತದ ಇಲ್ಲ ಅಲ್ವಾ?
5: ಅದಕ್ಕೆ ಹೇಳ್ತೀನಲ್ಲ, ನೀನು ತಗೊಳ್ಳೋವರೆಗೂ ಅಷ್ಟೇ, ತಗೊಂಡ ಮೇಲೆ ಸಮಸ್ಯೆಗಳು ಅವೇ ಪರಿಹಾರ ಆಗ್ಬಿಡ್ತವೆ.
4: ಹಂಗಂತೀಯ?
5: ಪರಿಹಾರ ಆಗ್ದನೆ ಇದ್ರುವೆ ಪರಿಹಾರ ನಾವು ಕಂಡಿಡ್ಕತ್ತೀವಿ ಆಯ್ತಾ. ನೋಡು, ಈ ತರವ ನಿನ್ನಂಗೆ ಸುಮಾರು ಜನ ಹಿಂಗೆಲ್ಲವ ಎಲ್ಲವೇ ಚಾರ್ಜರು ಮತ್ತೆ ಇಲ್ಲಿ ಕರೆಂಟ್ ಇರಕಲ್ಲ, ಹೆಂಗ್ ಚಾರ್ಜ್ ಮಾಡ್ಕೊಳ್ಳೋದು, ಮತ್ತೆ ಅಷ್ಟು ದೂರ ಹೋಗ್ಲು ಅಂತ ಇಷ್ಟು ದೂರ ಹೋಗ್ಲು ಅಂತ ಅನ್ಕೊಂಡು ಏನೆಲ್ಲ ಸಬೂಬು ಹೇಳ್ಕೊಂಡು ತಗತ್ತಾ ಇರ್ಲಿಲ್ವ?
4: ಹೌದು.
5: ಈಗ ಅದಕ್ಕೆ ನೋಡು, ನಮ್ಮ ಕೇಂದ್ರ ಸರ್ಕಾರ ಅದಕ್ಕೋಸ್ಕರ ಒಂದು ಯೋಜನೆ ತಂದ್ಬಿಟ್ಟೈತಿ.
4: ಈಗ ಸರ್ಕಾರದಿಂದ ಒಂದು ಯೋಜನೆ ಮಾಡೋರೆ
5: ಯೋಜನೆ ಮಾಡೋರದ, ಈಗ ಮಾಡೋದಲ್ಲ, ನೆನ್ನೆ ಮೊನ್ನೆದಲ್ಲ, ಅದು 2024 ಮಾಡ್ಬಿಟ್ರು.
4: ನೀನ್ 2 ವರ್ಷದ ಹಿಂದಿಂದ ಇವಾಗ ಹೇಳ್ತಾ ಇದೀಯ ಮತ್ತೆ?
5: ಹೇಳಿದೀನಿ, ನೀನ್ ಮರ್ತಿರ್ತೀಯ. ಅವಾಗ ನೋಡು, PM ಇ ಡ್ರೈವ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು.
4: ಇ ಡ್ರೈವ್ ಅಂದ್ರೆ
5: PM ಇ ಡ್ರೈವ್ ಅಂತ ಅಂತ ಅಂದ್ರೆ, ಅದೇ ಮೊದಲೇ ಅಕ್ಷರಗಳೆಲ್ಲ ಬರ್ತಾವಲ್ಲ, ಅವೆಲ್ಲ ಸೇರಿಸ್ಕೊಂಡು ಮಾಡೋದು ಗೊತ್ತಲ್ಲ ಶಂಕರಣ್ಣ ನಿಂಗೆ.
4: ಸರಿ ಸರಿ,
5: ಆ ತರ ಮಾಡಿರೋದು ಆಯ್ತಾ. ಇ ಡ್ರೈವ್ ಅಂದ್ರೆ ಅದಕ್ಕೊಂದು ಐತೆ. ಏನು ಅಂತ ಅಂದ್ರೆ, ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು.
4: ನಾನು ಎಷ್ಟಪ್ಪ ಹೇಳ್ತೀನಿ, ನನಗೆ ಇಂಗ್ಲಿಷ್ ನಾಗ ಹೇಳ್ಬೇಡ, ಕನ್ನಡದಾಗ ಹೇಳು ಅಂತ ಹೇಳಿ ಅಂತವ. ಈಗ ಓಲಿ ಬಿಡು, ಅದೇನೋ ಇನ್ನೋವೇಶನ್ ಅವು ಇವಂತಲ್ಲ ಅಂತಂತೀಯ. ಅಂದ್ರೆ ನೀನ್ ಹೇಳ ಪ್ರಕಾರವ ಈಗ ನಾನು ಈಗ ದ್ವಿಚಕ್ರ ಆಗ್ಲಿ ಅಥವಾ 3 ಚಕ್ರ ತಗೋಬಹುದಾ?
5: ಏ, 3 ಚಕ್ರದ್ದು ಇರ್ತದೆ, 4 ಚಕ್ರದ್ದು ಇರ್ತದೆ, 4 ಚಕ್ರದ್ದು ಬಂದವೆ, ಎಲ್ಲ ತರದವು ಬಂದವೆ. ನೋಡುವ, ಈ ಯೋಜನೆದು ಸೊಗಸೆ ಅದು. ಏನು ಅಂತ ನಾನು ಹೇಳಿದ್ನಲ್ಲ, ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು. ಅಂತ ಅಂದ್ರೆ ಈ ಎಲೆಕ್ಟ್ರಿಕ್ ವಾಹನಗಳು ಏನವೋ, ದ್ವಿಚಕ್ರ ಆಗಿರ್ಲಿ, 3 ಚಕ್ರ ಆಗಿರ್ಲಿ, 4 ಆಗಿರ್ಲಿ, 6 ಚಕ್ರ ಆಗಿರ್ಲಿ, ಅವಕ್ಕೆಲ್ಲವೂ ಉತ್ತೇಜನ ಕೊಡಬೇಕು ಅನ್ನೋದು. ಒಂಥರ ಕ್ರಾಂತಿ ರೂಪದಲ್ಲಿ ಬದಲಾವಣೆ ಮಾಡಬೇಕು
4: ಅಂದ್ರೆ ಪರಿಸರ ಮಾಲಿನ್ಯ ತಡೆಗಟ್ಟ ನಿಟ್ಟಿನಲ್ಲಿ ಈ ತರದನ್ನೆಲ್ಲ ಬಳಸಲಿ ಅಂತವ,
5: ಬಳಸಲಿ ಅಂತ ಹೇಳ್ಬಿಟ್ಟು ಅಂತವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ಕೊಂಡು. ಏನು ಅಂತ ಅಂದ್ರೆ, ಇಂಥ ತಗತ್ಯ ಅಂತ ಅಂತ ಅಂದ್ರೆ ಅದಕ್ಕೆ ಒಂದು ಸಬ್ಸಿಡಿ ಅಂತ ಹೇಳಿ ಕೇಂದ್ರ ಸರ್ಕಾರ.
4: ಈ ತರದ್ದು ಗಾಡಿ ತಗೊಳಕ್ಕೂ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ ಅಂತ.
5: ಸಬ್ಸಿಡಿ ಕೊಡ್ತಾರೆ. ಈಗ 2 ಚಕ್ರದಾದ್ರಿಷ್ಟು, 3 ಚಕ್ರದಾದ್ರಿಷ್ಟು, 4 ಚಕ್ರದಾದ್ರಿಷ್ಟು ಅಂತ ಅನ್ಕೊಂಡು ಫಿಕ್ಸ್ ಮಾಡ್ಬಿಟ್ಟವ್ರ. ಫಿಕ್ಸ್ ಮಾಡ್ಬಿಟ್ಟು ನೀನ್ ಕೊಂಡ್ಕೊಳ್ಳುವಾಗ ನಿನ್ಗೊಂಥರ ಆಫರ್ ಇದ್ದಂಗೆ, ಒಂದ್ ಸ್ವಲ್ಪ ಇದ್ರತರವ, ಆ ತರವ ಕೊಡ ಅಂತದ್ದು ಒಂದು ಯೋಜನೆ ಶಂಕರಣ ಇದು ಆಯ್ತಾ. ಆಮೇಲೆ ಈಗ ಚಾರ್ಜರ್ ಇಲ್ಲ ಅಂತ ನೀನ್ ಹೇಳ್ದಲ್ಲ, ಅದ್ ಸತ್ಯ.

0: ಹೌದು
1: ಒಪ್ಕೊಳ್ಳೋದ ಆ ತರದ ಇರುವಾಗ ಈಗ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಂತ ಅಂತ ಅಂದ್ರೆ ಮಧ್ಯ ಅಲ್ಲಿ ಕುಣಗಲ್ ತಾವಲೋ ಇಲ್ಲ ಚನ್ನಪಟ್ಟಣ ಬಿಟ್ಟು ಮುಂದ್ ಹೋದ್ಮೇಲೆ ನಿಂತ್ಕೊಬಿಟ್ರೆ ಏನ್ ಮಾಡೋದು ಅನ್ನೋ ತರದ ಯೋಚನೆ ಬಂದೇ ಬರ್ತದೆ ಇಲ್ಲ ಅಂತ ಅಲ್ಲ ಆಯ್ತಾ. ಅದಕ್ಕೋಸ್ಕರ ಏನ್ ಮಾಡೋರು ಅಂತ ಅಂದ್ರೆ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಗಳು ಮಾಡೋದು ಅಂತ ಹೇಳ್ಬಿಟ್ಟು.
0: ಈಗ ನಮ್ದು ಹೆಂಗೆ ಪೆಟ್ರೋಲ್ ಬಂಕ್ ಈ ಡೀಸೆಲ್ ಎಲ್ಲ
1: ಸಿಗೋ
0: ಅದೇ ತರ ಇವರು ಚಾರ್ಜಿಂಗ್ ಮಿಷಿನ್ ಒಂದ್ ಪಾಯಿಂಟ್ ಇಟ್ಬಿಟ್ಟವ್ರೆ ಅಂತ.
1: ಚಾರ್ಜಿಂಗ್ ಮಿಷಿನ್ ಒಂದ್ ಪಾಯಿಂಟ್ ಇಟ್ಬಿಡೋದಲ್ಲಿ ಈಗ ಇಲ್ಲಿಂದ ಹೊರಟ್ರೆ ಬೆಂಗಳೂರವರೆಗೂ ಇರ್ಬೇಕು. ಎಲ್ಲಿ ಕಡಿಮೆ ಆಯ್ತದೆ ಕಡಿಮೆ ಆಯ್ತು ಅಂತ ನಮ್ಗೆ ಅನ್ನಿಸ್ತದೆ ಅಲ್ಲಿ ಹೋಗೋದು ಚಾರ್ಜ್
0: ಮಾಡ್ಕೊಳ್ಳೋದು.
1: ಚಾರ್ಜ್ ಅಂತ ಅಂದ್ರೆ ನೀನ್ ಗಂಟ್ಗಟ್ಲೆ ದಿವ್ಸ ಕಟ್ಲೆ ಮಾಡ್ಕೊಳಂಗಿಲ್ಲ, ಅದು ಬಿರ್ನ ಆಗ್ಬೇಕು. ಬೇಗ ಲೋಕ ತಾಂಡ್ ನಿಲ್ಸಿದ ತಕ್ಷಣ
0: ಚಾರ್ಜ್ ಆಗ್ಬಿಡ್ಬೇಕು.
1: ಒಂದ್ ಕಾಫಿನೋ ಟೀನೋ
0: ಕುಡಿಯೋ ಟೈಮ್
1: ಇಲ್ಲ ಅಂತ ಒಂದ್ ತಿಂಡಿನೋ ತಿನ್ನೋದ್ರೊಳಗಡೆ ಚಾರ್ಜ್ ಆಗ್ಬೇಕು. ಆ ತರದ್ದೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಏನವ ಕರೆಂಟ್ ನಾವು ಇವಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ರ ಅಂತ ಒಂದು ಯೋಜನೆ ಶಂಕರಣ ಇದು. ಇದು ನೋಡು ಎಷ್ಟು ಚೆನ್ನಾಗಿ ಮಾಡೋರೆ ಅಂತ ಅಂದ್ರೆ ನೀನ್ ಸ್ವಂತಕ್ಕೆ ತಗತೀನಿ ಅಂತ ಅಂದ್ರೂ ಅದಕ್ಕೆ ಸಬ್ಸಿಡಿ ಆಯ್ತಾ. ಆಮೇಲೆ ನೀನ್ ಏನಾದ್ರು ವಾಣಿಜ್ಯಕ ಉದ್ದೇಶಕ್ಕೆ ತಗತೀನಿ ಅಂತ ಅಂದ್ರೆ ನೀನ್ ಆಗ್ಲೇ ಕೇಳಿದೆ ಮೂರ್ ಚಕ್ರದ ಐತಾ ಅಂತ ಹೇಳ್ಬಿಟ್ಟು ಕೇಳಿದೆ ಆಯ್ತಾ. ಅದ್ ತಗತೀನಿ ಅಂತ ಅಂದ್ರೂ
0: ಅದಕ್ಕೆ
1: ಸಬ್ಸಿಡಿ ಕೊಡ ಅಂತದ್ದು. ಈಗ ನಾಲ್ಕ್ ಚಕ್ರದ ಏನಾದ್ರು ನಾನು ಬಾಡಿಗೆ ಗಿಡ್ಗೆ ಹೊಡಿತೀನಿ ಅಂತ ಅಂತ ಅಂತ ಅಂದ್ರೆ ಆಯ್ತಾ. ಆಮೇಲಿಂದ ಈ ಆಂಬುಲೆನ್ಸ್ ಇಂಥವೆಲ್ಲ ಬರ್ತಾವಲ್ಲ ಇಂಥವ್ ತಗತೀನಿ ಅಂತ ಅಂದ್ರೂ ಅವಕ್ಕೂ ಎಲ್ಲವ ಇವಿ ಬಂದ್ಬಿಟ್ಟವ ಈಗ ಅದಕ್ಕೆ ತಗತೀನಿ ಅಂತ ಅಂದ್ರೂ ಅದಕ್ಕೂ ಕೊಡ ಅಂತದ್ದು
0: ಸಬ್ಸಿಡಿ
1: ಕೊಡ ಅಂತದ್ದು. ಆಮೇಲೆ ಏನಾದ್ರು ಈಗ ಅದು ಹೊಸದಾಗಿ ನಾನು ಖರೀದಿ ಮಾಡ್ಬೇಕು ಅಂತ ಅಂದ್ರೆ ಈ ಹೊಸದಾಗಿ ಏನ್ ಬರ್ತದೋ ಅವೆಲ್ಲ ಸಾಮಾನ್ಯವಾಗಿ ಸ್ವಲ್ಪ ಕಾಸ್ಟ್ಲಿನೇ
0: ಇರ್ತದೆ,
1: ಏನ್ ಕಮ್ಮಿ ಏನು ಇರಕ್ಕಲ್ಲ ಶಂಕರಣ್ಣ. ಅಂತ ಟೈಮಲ್ಲಿ ಅದಕ್ಕೆ ಬೇಕಾಗಿರೋ ಅಂತ ಬಂಡವಾಳ ಈ ಸಾಲ ಕೊಡ್ಸೋ ಅಂತದ್ದು, ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ಸೋ ಅಂತದ್ದು, ಈ ತರದ್ದೆಲ್ಲನು ಮಾಡ್ತಾವ್ರೆ. ಆಮೇಲೆ ಇದು ಬಾರಿ ವಿಶೇಷವಾಗಿ ಶಂಕರಣ್ಣ ಈ ದೊಡ್ಡ ದೊಡ್ಡ ಪೇಟೆ ಪಟ್ಟಣಗಳವ ನೋಡು, ಈಗ ನಮ್ ಬೆಂಗಳೂರು ನಗರ ಪ್ರದೇಶಗಳು ಅದರಲ್ಲೂ ಏನು ಅಂತ ಅಂದ್ರೆ ಕೆಲವವೇ ಈಗ ಡೆಲ್ಲಿ ಮುಂಬಯಿ ಕಲ್ಕತ್ತಾ ಚೆನ್ನೈ ಅಹಮದಾಬಾದ್ ಸೂರತ್ತು ಬೆಂಗಳೂರು ಪುಣೆ ಹೈದರಾಬಾದ್ ಇಂತ ದೊಡ್ಡ ದೊಡ್ಡ ಸಿಟಿಗಳು ಏನವೋ ಇಲ್ಲಿ ಈ ಸಾರ್ವಜನಿಕ ಸಾರಿಗೆ ಅಂತ ಹೇಳ್ಬಹುದು ಬಸ್ಗಳಲ್ಲೇ ಓಡಾಡ್ಲಿ ಅಂತ ಅಂತ ಅನ್ಕೊಂಡು ಸುಮಾರು ಒಂದು 14,028 ಬಸ್ಗಳು ಖರೀದಿ ಮಾಡಕ್ಕೆ. ಅದಕ್ಕೋಸ್ಕರವ 4,390 crore ತೆಗೆದಿಟ್ಟರು ಅಂತ ನೋಡು.
0: ಸಿಕ್ಕಾಪಟ್ಟೆ ದೊಡ್ಡ ಬಂಡವಾಳ
1: ಈ 40 lakh ಜಾಸ್ತಿ ಯಾವ ನಗರಗಳಲ್ಲಿ ಜನಸಂಖ್ಯೆ ಇರ್ತದೋ ಅಂತ ಪ್ರದೇಶದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ನೀರಾಗಿರ್ಬೋದು ಗಾಳಿ ಆಗಿರ್ಬೋದು ಇಷ್ಟರ ಮಟ್ಟಿಗೆ ಮಾಲಿನ್ಯ ಆಗಿದೆ. ಆ ಮಾಲಿನ್ಯ ತಡೆಗಟ್ಟಬೇಕು ಅಂತ ಅಂದ್ರೆ ಇಂಥವೆಲ್ಲ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮಾಡ್ರ ಅಂತ. ಆಮೇಲೆ ಜಾಸ್ತಿ ಟ್ರಕ್ ಗಳು ಓಡಾಡೋ ಅಂತ ಜಾಗದಲ್ಲೆಲ್ಲವ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಮಾಡ ಅಂತದ್ದು ನೋಡಿ. ಈ ತರದ್ದೆಲ್ಲ ಮಾಡಕ್ಕೆ ಅದಕ್ಕೂ ಸುಮಾರು ಒಂದು 500 crore ತೆಗೆದಿಟ್ಟವ್ರಂತೆ. ಒಟ್ಟಿಗೆ ಏನು ಅಂತ ಅಂದ್ರೆ ಶಂಕರಣ್ಣ ಈ ವಾಹನಗಳ ಸಂಖ್ಯೆ ಏನ್ ಜಾಸ್ತಿ ಆಯ್ತಾಯ್ತು ಇದು ಪರಿಸರವನ್ನ ಇನ್ನೂ ಜಾಸ್ತಿ ಮಾಲಿನ್ಯ ಮಾಡ್ತಾರೆ ದಿವಸಗಳಲ್ಲಿ ಆಯ್ತಾ. ಅದಕ್ಕೋಸ್ಕರವ ಅದ್ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಇವಾದ್ರೂ ಕರೆಂಟ್ ನಾವಾದ್ರೆ ನೀನ್ ಎಷ್ಟು ಓಡಿಸಿದ್ರು ಏನು ಗಾಳಿನೂ ಬರಕಲ್ಲ
0: ಹೊಗೆನೂ ಬರಕಲ್ಲ
1: ಎಂತದ್ದು ಬರಕಲ್ಲ
0: ಪರಿಸರ ಮಾಲಿನ್ಯ
1: ಹಾಕಲ್ಲ. ಅದಕ್ಕೋಸ್ಕರವ ಇದ ಮಾಡ್ರ ಅಂತದ್ದು. ಇದೊಂದು ಭಾರಿ ದೊಡ್ಡ ಯೋಜನೆ ಶಂಕರಣ್ಣ ಇದು, ಏನ್ ಸಣ್ಣ ಪುಟ್ಟದ್ದು ಏನಲ್ಲ.
0: ಅಲ್ಲ ನೀನ್ ಹೇಳೋದ್ ನೋಡಿದ್ರೆ ಅದು ಕೋಟಿ ಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಸರ್ಕಾರದವರು ಈ ತರ ಉತ್ತೇಜನ ಮಾಡಕ್ಕೆ ನಮ್ಗೆ ಪ್ರೋತ್ಸಾಹ ಮಾಡ್ತಾವ್ರೆ ಅಂತಂದ್ರೆ ನಾವು ಬಳಸ್ಕೊಳ್ದೆ ಹೋದ್ರೆ ನಮ್ಮಂತ ದಡ್ಡ ಯಾರು ಇರಕ್ಕಲ್ಲ.
1: ಯಾರು ಇರಕ್ಕಲ್ಲ ನೋಡು. ಈಗ ತ್ರಿಚಕ್ರ ವಾಹನ ದ್ವಿಚಕ್ರ ವಾಹನ ಅಂತ ಎಲ್ಲ ಹೇಳಿದ್ನಲ್ಲ ನಾನು, ತ್ರಿಚಕ್ರ ವಾಹನಕ್ಕೆ ಸುಮಾರು 48,400 ಫಾಸ್ಟ್ ಚಾರ್ಜಿಂಗ್ ಸೆಂಟರ್ ಗಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ರ ಅಂತ ಆಯ್ತಾ. ಇನ್ನು 4 chakras ನಾನು ಆಗ್ಲೇ ಹೇಳಿದ್ನಲ್ಲ ಟ್ರಕ್ ಪಕ್ಕ ಇಂತವೆಲ್ಲವ ಅವ್ ಸುಮಾರು 22,100. ಆಮೇಲೆ ಈ ಬಸ್ ಗಳು
0: ನಾನೀಗ
1: ಹೇಳಿದ್ನಲ್ಲ ಬಸ್ ಎಲ್ಲ ಬಂದು ನೋಡಿದಲ್ಲ ನೀನುವೆ
0: ಅದೇ ಕೇಳಿದೀನಿ
1: ಇಲ್ಲೆಲ್ಲ ಓಡಾಡ್ತಾವಲ್ಲ ಶಂಕರಣ್ಣ
0: ಗಮನಿಸಲ್ಲ ಕಂದ್ಬಿಡು.
1: ಅಯ್ಯೋ ಚಿತ್ರದುರ್ಗ ಕೊಡ್ತವೆ ಹಾಸನಕ್ಕೆ ಕೊಡ್ತವೆ ಇನ್ನು ಅಕಡಿಕೆಲ್ಲ ಓಡ್ತವೆ ಅಂತ ನಾವು ಹೋಗ್ಲು ನಮಗೆ ಗೊತ್ತಾಗ್ತಿಲ್ಲ. ಇಲ್ಲಾದ್ರೂ ಸ್ವಲ್ಪ ಓಡಾಡ್ತಿರ್ತೀವಲ್ಲ ಎಲ್ಲ ಬಂದವ ಏನ್ ಸೌಂಡೇ ಬರಕಲ್ಲ ಹಿಂದೆ ಬಂದ್ರು ಆರನ್ ಮಾಡಿದ್ರೆ ಮಾತ್ರ ಗೊತ್ತಾಯ್ತದೆ ಇಲ್ಲ ಅಂತಂದ್ರೆ ಯಾವ ಸೌಂಡು ಇಲ್ಲ ಹೊಗೆನೂ ಇಲ್ಲ ಎಂತದ್ದು ಇಲ್ಲ. ಈ ತರ ಮಾಡ್ರ ಅಂತವು ಇವಕ್ಕೆಲ್ಲ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಯೋಜನೆ ಮಾಡಿರೋದು ಶಂಕರಣ್ಣ ಆಯ್ತಾ. 2024 October 1 ಜಾರಿ ಮಾಡಿ ಎಲ್ಲವನ್ನು ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಮಾಡ್ರ ಅಂತ ಒಂದು ಇದು. ಇಂತ ಯೋಜನೆಗಳಲ್ಲಿ ಇರ್ತಾವ ಶಂಕರಣ್ಣ ನೀನು ಬಳಕೆ ಮಾಡ್ಕೋಬೇಕು ತಿಳ್ಕೋಬೇಕು
0: ಏನಾಗ್ಬಿಡ್ತದೆ ಅಂತಂದ್ರೆ ಈ ತರ ಸಮಸ್ಯೆ ಬಂದಾಗ್ಲೇ ಏನಾದ್ರು ಒಂದು ಪರಿಹಾರ ಕಂಡಿಡಬೇಕು ಅಂತ ಅನ್ಕೊಂಡೆ ಬತ್ತಿನೂ ಹೊರತು ಸಮಸ್ಯೆ ಆಗ್ಲಿ ಅಂದ್ರೆ ಎಲ್ಲಿ ಬರುವೆ. ಅಲ್ಲಿ ನಂದು ಟ್ರಾಕ್ಟರ್ ನಿಂತ್ಕೊಂಡು ಅವ್ನ ಡ್ರೈವರ್ ದುಡ್ಡು ಬೇಕು ಡೀಸೆಲ್ ಹಾಕ್ಸಕ್ಕೆ ಕೇಳ ಹೊತ್ತಿಗೆ ನೀನ್ ಇಷ್ಟೆಲ್ಲ ವಿಚಾರಗಳು ನನಗೆ ಹೇಳ್ತೀನಿ
1: ಹೆಂಗೆ ಅಂತ ಅಂತಂದ್ರೆ ಸಮಸ್ಯೆ ಬಂದಾಗ ಬತ್ತೀಯ ಆಯ್ತಾ. ಆ ಟೈಮಲ್ಲಿ ನಾನು ಏನ್ ಹೇಳಿದ್ರು ಕೇಳ್ತೀಯ ಆಮೇಲೆ ಕೈಗೆ ಸಿಗಕಲ್ಲಪ್ಪ ನೀನು.
0: ಇಲ್ಲ ಈಗ ಸಿಕ್ಕಿದನಲ್ಲ ಬಳಸ್ಕೊಳಕಾಯ್ತದೆ ಈಗ ನೋಡು ನೀನು ಕಾಣಂಗೆಯ ಈಗಾಗ್ಲೇ ಮುಂಗಾರು ಶುರುವಾಗಿ ಮಳೆ ಚೆನ್ನಾಗೆ ಹಿಡ್ಕೊಬಿಡ್ತು ಹಸಿ ತಂಡಿ ಆಯ್ತೈತೆ. ಈ ಮಧ್ಯಾಹ್ನದಾಗ ಈ ತಂಡಿಗೆ ನಂಗೆ ಏನಾರು ಒಂದ್ಸಲ ಬಿಸ್ಬಿಸಿದೆ ಏನಾರು
1: ಕಾಫಿ
0: ಸರಿ ಸರಿ ಆಯ್ತು ನಡಿ ಕುಡಿಯ
1: ಕಾಫಿ ಕುಡ್ಕೊಂಡು ಅಷ್ಟೊತ್ತಿಗೆ ಹಾಕ್ಸ್ಕೊಂಡ್ ಬರ್ಲಿ ಹೋಗ ನಾನು ಬರ್ತೀನಿ ಹೊಲ್ತಕ್ಕೆ
0: ಸರಿ ಸರಿ ಸರಿ ಸರಿ.

0: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.
1: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ. ರಾಷ್ಟೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟ್ರಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಬ್ರೆಜಿಲ್, ಅಮೆರಿಕ, ಮೊರಾಕೋ ತಂಡಗಳಿಗೆ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟ್ರಪತಿಯವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟ್ರಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದ ಸಂತಾಲಿ ಜಹೇರಾ ಮತ್ತು ಹೋ ಜಯೇರಾ ಕೌಶಲ್ಯ ಕೇಂದ್ರ ಮತ್ತು ಫಹದ್ಪುರ ಶಾಲೆಯಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಜಿ ನೇತೃತ್ವದ ರಾಜ್ಯ ಸರ್ಕಾರ 2 ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜಿಸಲಾಗಿರುವ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವಾರು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಚಾಲನೆ ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ನಾಳೆ ಆಚರಿಸಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದ್ಯಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ.

0: ನಿಗದಿಯಾಗಿರುವ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯನ್ನು ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕತೆಯಿಂದ ನಡೆಸಲು ಘಟಕ ಸಂಪೂರ್ಣವಾಗಿ ಸಿದ್ದವಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹೇಳಿದೆ. ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ 5 ಸಾಧಕರು ದೇಶದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು ಇದೇ 23ರಂದು ಪ್ರದಾನ ಮಾಡಲಾಗುತ್ತದೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಅತ್ಯಾಧುನಿಕ ಉಚಿತ ಅಥವಾ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಡಾ ಪ್ರಭಾಕರ್ ಕೋರೆ ಮತ್ತು ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿಶೇಖರ್ ವೆಂಪತಿ ಅವರಿಗೆ ಪದ್ಮಶ್ರೀ ಗೌರವ ನೀಡಲಾಗುತ್ತಿದೆ. ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗವಾಡಿ. ಪ್ರೆಸ್ಟೀಜ್ ಸಂಸ್ಥೆಯನ್ನು $1 ಬಿಲಿಯನ್ ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೂ ಈ ಗೌರವ ನೀಡಲಾಗುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಇಚಲ್ಕರಂಜಿಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮಿ ದೇವಾಲಯದ ಆವರಣದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ ಮತ್ತು ದೇವಾಲಯ ಪ್ರದೇಶದಲ್ಲಿ ಪಶ್ಚಿಮ ಮಹಾರಾಷ್ಟ ದೇವಾಲಯ ಅಭಿವೃದ್ದಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ಅಭಿವೃದ್ದಿ ಯೋಜನೆಗಳನ್ನು ಪರಿಶೀಲಿಸಲಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಏತನ್ಮಧ್ಯೆ ವೇಗದ ಬೌಲರ್ ಹರ್ಷಿತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಹೊಸ ಸುತ್ತಿನ ಮಾತುಕತೆಗೆ ಸಿದ್ದತೆಗಳು ಮುಂದುವರೆದಿದ್ದು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಸ್ವಿಜರ್ಲೆಂಡ್ಗೆ ಪ್ರಯಾಣಿಸುತ್ತಿದ್ದಾರೆ. ಮಾಧ್ಯಮ ವರದಿಗಳ ಪ್ರಕಾರ ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ಉಭಯ ದೇಶಗಳ ನಡುವೆ ಇತ್ತೀಚೆಗೆ ಘೋಷಿಸಲಾದ ತಿಳುವಳಿಕೆ ಒಪ್ಪಂದದ ನಂತರ ಮಾತುಕತೆಗಳು ಸಂಭವನೀಯ ಪರಮಾಣು ಒಪ್ಪಂದದ ಮೇಲೆ ಕೇಂದ್ರೀಕರಿಸುವ ನಿರೀಕ್ಷೆ ಇದೆ. ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಮಾರುಕಟ್ಟೆ ದಕ್ಷತೆಯನ್ನು ಸುಧಾರಿಸುವ, ಅನುಸರಣೆ ಅವಶ್ಯಕತೆಗಳನ್ನು ಸರಾಗಗೊಳಿಸುವ ಮತ್ತು ಹಣಕಾಸು ವಲಯದಾದ್ಯಂತ ನಿಯಂತ್ರಕ ಚೌಕಟ್ಟುಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಸರಣಿ ಸುಧಾರಣೆಗಳನ್ನು ಅನುಮೋದಿಸಿದೆ. ನಿನ್ನೆ ಮುಂಬೈನಲ್ಲಿ ನಡೆದ 214ನೇ ಸಭೆಯಲ್ಲಿ ಸೆಬಿ ಮಂಡಳಿಯು ಮೃತ ಹೂಡಿಕೆದಾರರ ಹೆಸರಿನಲ್ಲಿರುವ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಮತ್ತು ಹಕ್ಕುದಾರರಿಗೆ ಸೆಕ್ಯೂರಿಟಿಗಳ ಪ್ರಸರಣವನ್ನು ಸರಳಗೊಳಿಸಿದೆ. ಸಹ ಆತಿಥೇಯ ಅಮೆರಿಕ ತಂಡ ಫಿಫಾ ವಿಶ್ವಕಪ್ನ ತನ್ನ 2ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಅಂತರದಲ್ಲಿ ಮಣಿಸಿ ನಾಕೌಟ್ ಹಂತಕ್ಕೆ ಅರ್ಹತೆ ಗಳಿಸಿದೆ. ಸದ್ಯ ಆಡಿದ 2 ಪಂದ್ಯಗಳಿಂದ 4 ಅಂಕಗಳನ್ನು ಹೊಂದಿರುವ ಬ್ರೆಜಿಲ್ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿದ್ದು

ನಾಕೌಟ್ ಹಂತಕ್ಕೇರುವ ತಂಡಗಳಲ್ಲಿ ಒಂದಾಗಿದೆ. ಈ ಮಧ್ಯೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಡಿ ಗುಂಪಿನ ಪಂದ್ಯದಲ್ಲಿ ಪರಾಗ್ವೆ ತಂಡ 1-0 ಅಂತರದಲ್ಲಿ ಟರ್ಕಿ ತಂಡವನ್ನು ಸೋಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ, ರಾಷ್ಟೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟ್ರಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್, ಅಮೆರಿಕ, ಮೊರಾಕೋ ತಂಡಗಳಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ತವೆ. ಸಮಯ 1:20:53 ಆಗಲಿದೆ. ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಟಿ ದಿನಕರ್ ಅವರ ಗೀತೆ, ಸಂಗೀತ ನೀಡಿದ್ದಾರೆ ಎಂ ಶ್ರೀನಾಥ್ ಮರಾಠೆ.

ಶ್ರೋತೃಗಳೇ, ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳೋಣ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡುವಾಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳಿಕ್ಕಿದೆ. ಇವತ್ತು ನಾವು ಭಾರತ ದೇಶದವರಿಗೆ ಮಹತ್ತರವಾದಂತಹ ಒಂದು ದಿನ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಆರ್ಥಿಕ ನೆರವನ್ನು ಬಿಡುಗಡೆ ಮಾಡಲು ಈ ದಿನವನ್ನು ನಿಗದಿ ಮಾಡಲಾಗಿದೆ. ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಇಂದು ಪಶ್ಚಿಮ ಬಂಗಾಳ ರಾಜ್ಯದ ತಾರಕೇಶ್ವರ್ ಹೂಗ್ಲಿಯಲ್ಲಿ ಸಂಜೆ 4 ಗಂಟೆಗೆ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ದೇಶದ ರೈತರ ಖಾತೆಗಳಿಗೆ ಅಧಿಕೃತವಾಗಿ ಹಣ ವರ್ಗಾವಣೆ ಮಾಡಲಿದ್ದಾರೆ. ಈ ವಿಶೇಷ ದಿನವನ್ನು ಪಿಎಂ ಕಿಸಾನ್ ಉತ್ಸವ ದಿವಸ್ ಅಂತ ಆಚರಣೆ ಮಾಡಲಾಗ್ತಾಯಿದೆ. ಅದರಲ್ಲೂ ಈ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಕರ್ನಾಟಕದ ರೈತರಿಗೆ ಏನೇನು ಸಿಗುತ್ತೆ ಅಂತ ಹೇಳೋದಾದರೆ, ಕರ್ನಾಟಕದ ರೈತರಿಗೆ ಸುಮಾರು 8.32 ಕೋಟಿಗಳಷ್ಟು ಅನುದಾನ ಹಣ ಕರ್ನಾಟಕದ ರೈತರಿಗೆ ಸಿಗಲಿದೆ. ಈ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು 41,54,160 ಫಲಾನುಭವಿ ರೈತರಿಗೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗುತ್ತೆ. ಅರ್ಹ ರೈತ ಕುಟುಂಬಗಳಿಗೆ ಕೃಷಿ ಚಟುವಟಿಕೆಗಳ ನಿರ್ವಹಣೆ ಹಾಗೂ ಉತ್ತಮ ಇಳುವರಿ ಪಡೆಯಲಿಕ್ಕೆ ನೆರವಾಗಲಿ ಅಂತ ಹೇಳುವಂಥ ಉದ್ದೇಶದಿಂದ ವಾರ್ಷಿಕವಾಗಿ ಒಟ್ಟಾರೆ 6,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನು 3 ಕಂತುಗಳಲ್ಲಿ ನೀಡಲಾಗುತ್ತೆ. ಒಂದೊಂದು ಕಂತಲ್ಲಿ 2,000 ರೂಪಾಯಿಗಳ ರೀತಿಯಲ್ಲಿ 4 ತಿಂಗಳಿಗೊಮ್ಮೆ ಒಂದೊಂದು ಕಂತನ್ನು ನೀಡಲಾಗುತ್ತೆ. ಕರ್ನಾಟಕದಲ್ಲಿ ಫೆಬ್ರವರಿ 2019 ಈ ಯೋಜನೆ ಜಾರಿಯಲ್ಲಿದೆ. 1/2/2019 ಅನ್ವಯ ಸಾಗುವಳಿ ಭೂಮಿ ಹೊಂದಿರುವ ಅರ್ಹ ರೈತ ಕುಟುಂಬಗಳಿಗೆ ಇದರ ಪ್ರಯೋಜನ ಸಿಗ್ತಾಯಿದೆ. ಪ್ರಧಾನಮಂತ್ರಿಗಳ ಈ ನೇರ ನಗದು ವರ್ಗಾವಣೆ ಪ್ರಕ್ರಿಯೆಯಿಂದಾಗಿ ರಾಜ್ಯದ ಲಕ್ಷಾಂತರ ರೈತ ಕುಟುಂಬಗಳ ಕೃಷಿ ವೆಚ್ಚಕ್ಕೆ ಸಕಾಲದಲ್ಲಿ ಆರ್ಥಿಕ ಆಸರೆ ಸಿಕ್ಕಿದ ಹಾಗೆ ಆಗುತ್ತೆ. ಇದರ ಪ್ರಯೋಜನವನ್ನು ರೈತರು ಮೊದಲು EKYC ಮಾಡಿಕೊಳ್ಳೋದ್ರ ಮುಖಾಂತರ ಪಡ್ಕೊಳ್ಳಿ ಅಂತ ಹೇಳುತ್ತಾ ಕನಸುಗಾರ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ರಾಜೇಶ್ ರಾಮನಾಥ್ ಅವರು ರಾಗ ಸಂಯೋಜನೆ ಮಾಡಿದ್ದಾರೆ. K. ಕಲ್ಯಾಣ ಅವರ ಸಾಹಿತ್ಯವಿದೆ.

ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡುವಾಗ ಇವತ್ತು ಇನ್ನೊಂದು ವಿಶೇಷ ದಿನ ಇದೆ. ಬಹಳ ಬೇಸರ ಪಡುವಂತಹ ದಿನ ಕೂಡ ಹೌದು. ಜೂನ್ 20ನ್ನು ವಿಶ್ವ ನಿರಾಶ್ರಿತರ ದಿನ ಅಂತ ಕರೀತಾರೆ, ವರ್ಲ್ಡ್ ರೆಫ್ಯೂಜಿ ಡೇ ಅಂತ. ಯುದ್ಧ ಮತ್ತು ಹಿಂಸಾಚಾರಗಳಿಂದ ತಮ್ಮ ಮನೆಗಳನ್ನು ತೊರೆಯಲು ಬಲಾತ್ಕಾರವಾಗಿ ಬಲವಂತವಾಗಿರುವ ಲಕ್ಷಾಂತರ ಜನರ ಧೈರ್ಯ ಮತ್ತು ಪರಿಶ್ರಮವನ್ನು ಗೌರವಿಸಲು ಮತ್ತು ಅವರ ಕಷ್ಟಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಮೀಸಲಾಗಿಡಲಾಗಿದೆ. ವಿಶ್ವಸಂಸ್ಥೆಯು ಮೊದಲು 2001ನೇ ಇಸವಿ ಜೂನ್ 20ರಂದು ಈ ದಿನವನ್ನು ಸ್ಥಾಪನೆ ಮಾಡಿದೆ. ಇಂತಹ ಒಂದು ದಿನವನ್ನು ಆಚರಣೆ ಮಾಡಬೇಕು ಅಂತೇಳುವಂಥ ತೀರ್ಮಾನವನ್ನು ಅವತ್ತು ಕೈಗೊಂಡಿದೆ. ಈ ಆಚರಣೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಿರಾಶ್ರಿತರ ಹಕ್ಕುಗಳು, ಸಮಸ್ಯೆಗಳು ಮತ್ತು ಅವರ ಪುನರ್ವಸತಿ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥದ್ದು ಇದರ ಬಹಳ ಮುಖ್ಯವಾದಂತಹ ಗುರಿ. ಪ್ರಪಂಚದಾದ್ಯಂತ ಸ್ಥಳಾಂತರಗೊಂಡ ಲಕ್ಷಾಂತರ ಜನರಿಗೆ ಬೆಂಬಲವಾಗಿ ನಿಲ್ಲಲು ಮತ್ತು ಅವರ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲು ಈ ದಿನದಂದು ಜಾಗತಿಕವಾಗಿ ಕರೆ ನೀಡಲಾಗುತ್ತೆ. ಈ ದಿನದ ಮಹತ್ವ ಮತ್ತು ಕಾರ್ಯಕ್ರಮಗಳ ಬಗ್ಗೆ

ಮತ್ತಷ್ಟು ಮಾಹಿತಿಗಳನ್ನು ನಾವು ವಿಶ್ವಸಂಸ್ಥೆಯ ಅಧಿಕೃತ ಜಾಲತಾಣದಲ್ಲೂ ಕೂಡ ಪಡ್ಕೊಳ್ಬೋದು. ಯಾವುದೇ ನಿರ್ದಿಷ್ಟವಾದ ಮಾಹಿತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕು ಅಂತಿಲ್ಲ. ಯಾಕೆಂತೇಳಿದ್ರೆ ನಿರಾಶ್ರಿತರು ಅನ್ನುವಾಗ ಕೇವಲ ಯುದ್ಧದ ಸಂದರ್ಭದಲ್ಲಿ ಪೋಷಕರನ್ನು ಕಳೆದುಕೊಂಡಂಥವರು ಅಥವಾ ತಮ್ಮ ಬಂಧು ಬಳಗವನ್ನು ಕಳೆದುಕೊಂಡವರು ಮಾತ್ರ ನಿರಾಶ್ರಿತರಾಗೋದಿಲ್ಲ. ಯುದ್ಧ ಅಲ್ಲದೆ ಕೂಡ ಬೇರೆ ರೀತಿಯ ಹಲವಾರು ಸಂದರ್ಭಗಳಲ್ಲಿ ಅವರು ನಿರಾಶ್ರಿತರಾಗಲಿಕ್ಕೆ ಸಾಧ್ಯತೆ ಇದೆ. ಹವಾಮಾನ ವೈಪರೀತ್ಯದಿಂದಾಗಿ, ಜೋರಾದ ಮಳೆಯಿಂದಾಗಿ ಅಥವಾ ಬರಗಾಲದಿಂದಾಗಿ ತಮ್ಮವ್ರನ್ನೆಲ್ಲ ಕಳಿಸ್ಕೊಂಡಾಗ ಕೆಲವರು ನಿರಾಶ್ರಿತರಾಗ್ತಾರೆ, ಮನೆ ಮಠಗಳನ್ನು ಕಳ್ಕೊಳ್ತಾರೆ, ತಮ್ಮ ಸಂಗಡಿಗರನ್ನೆಲ್ಲ, ತಮ್ಮ ಬಂಧುಮಿತ್ರರನ್ನೆಲ್ಲ, ತಮ್ಮ ಪೋಷಕರನ್ನೆಲ್ಲ ಕಳ್ಕೊಂಡು ನಿರಾಶ್ರಿತರಾಗ್ತಾರೆ. ಬದುಕೋಕ್ಕೆ ದಾರಿ ಇಲ್ಲದೆ ಪರಿತಪಿಸುವಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಈ ನಿರಾಶ್ರಿತರು. ಇಂಥವರಿಗೆ ಸಹಾಯ ಮಾಡಲಿಕ್ಕಾಗಿ, ಅವ್ರ ಬಗ್ಗೆ ಮಾಹಿತಿ ನೀಡೋದಕ್ಕಾಗಿ, ಅವರ ಬಗ್ಗೆ ಅರಿವಿಕೆ ನೀಡಲಿಕ್ಕಾಗಿ ಈ ಒಂದು ದಿನಾಚರಣೆಯನ್ನು ವಿಶ್ವಮಟ್ಟದಲ್ಲಿ ಆಚರಣೆ ಮಾಡಲಾಗುತ್ತೆ. ಇಂತಹ ನಿರಾಶ್ರಿತರು ಯಾರಾದರೂ ನಮ್ಮ ಕಣ್ಣಿಗೆ ಕಂಡರೆ ನಾವು ಕೂಡ ನಮ್ಮ ಕೈಯಲ್ಲಾಗುವಷ್ಟು ಸಹಾಯವನ್ನು ಮಾಡು ಅಂತ ಹೇಳುತ್ತಾ ಈಗ ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಸಂಗೀತ ಅಳವಡಿಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಸೂರ್ಯವಂಶ ಚಿತ್ರದ ಗೀತೆಯನ್ನು ಕೇಳೋಣ.

ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡುವಾಗ ನಾಳೆಯ ವಿಶೇಷ ದಿನದ ಬಗ್ಗೆ ಹೇಳಬೇಕಾಗುತ್ತೆ. ನಾಳೆ ನಮ್ಮ ದೇಶ ಹೆಮ್ಮೆ ಪಡುವಂತಹ ಒಂದು ದಿನ ಅಂತೇಳಂತೂ ತಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನ. ನಮ್ಮ ದೇಶ, ಭಾರತ ದೇಶ ವಿಶ್ವಗುರು ಅಂತ ಕರೆಸ್ಕೊಂಡಂಥ ದೇಶ, ಬಹಳಷ್ಟು ವಿದ್ಯೆಯನ್ನು ಪ್ರಪಂಚಕ್ಕೆ ಕಲಿಸಿರುವಂತಹ ದೇಶ ಭಾರತ. ನಮ್ಮ ದೇಶ ಕಲಿಸಿರತಕ್ಕಂತಹ ಬಹಳಷ್ಟು ವಿದ್ಯೆಗಳ ಪೈಕಿ ಯೋಗ ಕೂಡ ಒಂದು. ಯೋಗವನ್ನು ಇಡೀ ಪ್ರಪಂಚದಾದ್ಯಂತ ಇರುವ ಜನರಿಗೆ ಕಲಿಸಿರೋದ್ರ ಜೊತೆಗೆ ಪ್ರಪಂಚದಾದ್ಯಂತ ಜೂನ್ 21ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಆಚರಣೆ ಮಾಡಿಸೋ ಮಟ್ಟಕ್ಕೆ ನಮ್ಮ ದೇಶ ಹೆಮ್ಮೆ ಪಟ್ಕೊಳ್ಬೇಕಾಗುತ್ತೆ. 12 ವರ್ಷಕ್ಕೆ ಮುಂಚೆ, ಅಂದರೆ 2014ನೇ ಇಸವಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಜೂನ್ 21ನೇ ತಾರೀಕನ್ನು ಗೊತ್ತು ಮಾಡಲಾಗಿದೆ. ಅದರ ಪ್ರಕಾರ ನಾಳೆಯ ದಿವಸ ಪ್ರಪಂಚದಾದ್ಯಂತ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಇದು ಯೋಗದ ಜಾಗತಿಕ ಮಹತ್ವವನ್ನು ಸಾರುವ 12ನೇ ವಾರ್ಷಿಕೋತ್ಸವ. ಈ ವರ್ಷದ ಅಧಿಕೃತ ಘೋಷವಾಕ್ಯ ಆರೋಗ್ಯಕರ ವಯಸ್ಸಿಗೆ ಯೋಗ ಅಂತ. ಈ ಆರೋಗ್ಯಕರ ವಯಸ್ಸಿಗೆ ಯೋಗ ಅಂತ ಹೇಳುವಾಗ ಆ ಯೋಗ ನಮ್ಮ ದೇಹಕ್ಕೆ ಎಷ್ಟೊಂದು ಮುಖ್ಯವಾಗಿರುವಂಥದ್ದು ಅನ್ನೋಂಥದ್ದನ್ನ ನಾವು ತಿಳ್ಕೋಬೇಕಾಗುತ್ತೆ. ಯೋಗದಿಂದ ಏನೇನು ಲಾಭ ಇದೆ, ಯೋಗ ದಿನಾಚರಣೆ ನಾಳೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಸಂಗೀತ ಅಳವಡಿಸಿ ಸೋನು ನಿಗಮ್ ಹಾಡಿರುವ ಗೀತೆ ಇದು. ಚಿತ್ರ ಮಿಲನ.

ಶ್ರೋತೃಗಳೇ, ಆರೋಗ್ಯಕರ ವಯಸ್ಸಿಗೆ ಯೋಗ ಅನ್ನುವಂತಹ ಘೋಷವಾಕ್ಯದೊಂದಿಗೆ ನಾಳಿನ ಯೋಗ ದಿನಾಚರಣೆ ಪ್ರಪಂಚದಾದ್ಯಂತ ನಡೆಯುತ್ತೆ. ನಮ್ಮ ದೇಶದಲ್ಲಿ ಸುಮಾರು 2500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ನಾಳೆ ಬೆಳಿಗ್ಗೆ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗ್ತಾರೆ. ಅದಲ್ಲದೆ ಕರ್ನಾಟಕದ ಹಂಪಿಯಲ್ಲಿ ಬಹಳ ವಿಶೇಷವಾಗಿ ಸಾವಿರ ಸಂಖ್ಯೆಯ ಯೋಗಪಟುಗಳಿಂದ ಯೋಗಾಚರಣೆಯನ್ನು ಮಾಡಲಾಗುತ್ತೆ. ಅದರ ಜೊತೆಗೆ ಬೆಂಗಳೂರು ವಿಧಾನಸೌಧದಲ್ಲಿ ಮತ್ತು ಮೈಸೂರು ಅರಮನೆ ಮುಂಭಾಗದಲ್ಲಿ ಹಾಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ದೇಹ, ಮನಸ್ಸು ಮತ್ತು ಆತ್ಮವನ್ನು ಕೇಂದ್ರೀಕರಿಸುವಂತಹ, ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಒಂದಕ್ಕೊಂದು ಸಂಪರ್ಕಿಸುವ ರೀತಿಯಲ್ಲಿ ದೇಹ ಮನಸ್ಸು ಮತ್ತು ಆತ್ಮದ ಶುದ್ಧತೆಯನ್ನು ಆರೋಗ್ಯತೆಯನ್ನು ಕಾಯ್ದುಕೊಳ್ಳುವ ರೀತಿಯಲ್ಲಿ ಯೋಗ ಪ್ರಯೋಜನಕಾರಿ ಆಗುತ್ತೆ ಅಂತ ಹೇಳುತ್ತಾ, ನಾವು ನೀವೆಲ್ಲರೂ ಯೋಗವನ್ನು ಮಾಡಿ ಆರೋಗ್ಯವನ್ನು ಕಾಯ್ದುಕೊಳ್ಳುವ ಅನ್ನೋಂಥ ಮಾತಿನೊಂದಿಗೆ ಇಂದಿನ ಈ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ತಮಗೆ ಕೇಳಿಸ್ತಾ ಇದ್ದೀನಿ. ಕೋಟಿಗೊಬ್ಬ ಚಿತ್ರದ ಗೀತೆ ಇದು. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ

0: ಶ್ರೋತೃಗಳೇ, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆ.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ ಶೇಕಡಾ 100% ಪ್ರಗತಿ. ಮೈಸೂರು ಪಂಡರಾಪುರ ನಡುವೆ ಸಂಚರಿಸುವ ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ರೈಲನ್ನು ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ಗಳ ಮೂಲಕ ಸಂಚರಿಸಲು ರೈಲ್ವೆ ಮಂಡಳಿ ಒಪ್ಪಿಗೆ ನೀಡಿದೆ. ಇದರಿಂದ ವಿಜಯಪುರ ಮತ್ತು ಬಾಗಲಕೋಟೆ ಜನರ ಬಹುದಿನಗಳ ಬೇಡಿಕೆಗೆ ಮನ್ನಣೆ ಸಿಕ್ಕಂತಾಗಿದ್ದು, ಎರಡೂ ನಗರಗಳ ನಡುವಿನ ಪ್ರಯಾಣದ ಅವಧಿ ಸುಮಾರು 55 ನಿಮಿಷಗಳಷ್ಟು ಕಡಿತಗೊಳ್ಳಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದೆಡೆಗೆ ಸಂಚರಿಸುವ ರೈಲುಗಳನ್ನು ಬೈಪಾಸ್ ಮೂಲಕವೇ ಕಾರ್ಯನಿರ್ವಹಿಸಬೇಕೆಂದು ನಿರಂತರವಾಗಿ ಪತ್ರ ವ್ಯವಹಾರ ಮತ್ತು ಸಭೆಗಳನ್ನು ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ಈ ಕೋರಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಸಚಿವ ಎಂಬಿ ಪಾಟೀಲ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ನಗರಗಳ ಊರೊಳಗೆ ರೈಲು ಸಂಚರಿಸದಿದ್ದರೂ ಅಲ್ಲಿನ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಹುಬ್ಬಳ್ಳಿ ದಕ್ಷಿಣ ಮತ್ತು ಗದಗ ಬೈಪಾಸ್ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆ ಇರಲಿದೆ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶದಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡುತ್ತದೆ ಎಂಬ ವಿಶ್ಲೇಷಣೆಗಳನ್ನು ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಇಂದು ಮಾತನಾಡಿದ ಅವರು, ಈ ಮೈತ್ರಿಯನ್ನು ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಡ್ಡ ಮತದಾನದಿಂದ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚುನಾವಣೆಯಲ್ಲಿ ಜಯದ ಆಶಾಭಾವನೆಗಿಂತ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪಕ್ಷದ ಶಾಸಕರ ದೃಢತೆಯನ್ನು ಪರೀಕ್ಷಿಸಲು ನಾಯಕರಾದ ಬಿವೈ ವಿಜಯೇಂದ್ರ, ಆರ್ ಅಶೋಕ ಹಾಗೂ ಬಿಜೆಪಿಯ ರಾಷ್ಟೀಯ ಅಧ್ಯಕ್ಷರ ಸಹಮತದೊಂದಿಗೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಜೆಡಿಎಸ್ನಿಂದ 7 ಹಾಗೂ ಬಿಜೆಪಿಯಿಂದ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಚರ್ಚೆ ಮುಗಿದ ಅಧ್ಯಾಯ ಎಂದ ಅವರು, ಪಕ್ಷದಲ್ಲಿ ಭವಿಷ್ಯವಿಲ್ಲ ಎಂದುಕೊಳ್ಳುವವರು ನೇರವಾಗಿ ಹೇಳಿ ಹೋಗಬಹುದು ಎಂದು ಶಾಸಕರಿಗೆ ತಿಳಿಸಿರುವುದಾಗಿ ಹೇಳಿದ್ದಾರೆ. ಕ್ಷೇತ್ರಗಳಲ್ಲಿ ಕೆಲಸಗಳಾಗದ ಅಸಮಾಧಾನದ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಹೆಚ್ಚುವರಿ ಅನುದಾನದ ಆಮಿಷವೊಡ್ಡಿ ಶಾಸಕರನ್ನು ಸೆಳೆದಿದೆ ಎಂದು ಕೇಂದ್ರ ಸಚಿವರು ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯಾಪಕ ಆರ್ಥಿಕ ಅಕ್ರಮಗಳು ಮತ್ತು ಆಡಳಿತಾತ್ಮಕ ಲೋಪಗಳು ನಡೆದಿವೆ ಎಂದು ಸಿಎಜಿ ವರದಿಯನ್ನು ಉಲ್ಲೇಖಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು, ಈ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ರಾಜ್ಯದ ಗ್ಯಾರಂಟಿ ಮಾದರಿಯನ್ನು ಭ್ರಷ್ಟಾಚಾರದ ಮಾದರಿ ಎಂದು ಕರೆದಿರುವ ಅವರು, ಫಲಾನುಭವಿಗಳ ಬ್ಯಾಂಕ್ ವಿವರಗಳಿಲ್ಲದೆ 46.52 ಕೋಟಿ ರೂಪಾಯಿ ವಿತರಿಸಲಾಗಿದೆ ಮತ್ತು 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಲಿಂಕ್ ಮಾಡಿ ನಕಲಿ ವಹಿವಾಟಿಗೆ ಅವಕಾಶ ನೀಡಲಾಗಿದೆ ಎಂದು ದೂರಿದ್ದಾರೆ. ಸಾರ್ವಜನಿಕ ಮತ್ತು ತೆರಿಗೆದಾರರ ಹಣದ ದುರುಪಯೋಗದ ವಿರುದ್ದ ಬಿಜೆಪಿ ಹೋರಾಟ ಮುಂದುವರೆಸಲಿದ್ದು, ಸಿಬಿಐನಿಂದ ಸ್ವತಂತ್ರ ತನಿಖೆಯಾಗಬೇಕು ಎಂದು ಪುನಃ ಆಗ್ರಹಿಸಿದ್ದಾರೆ. ಮೇಕೆದಾಟು ಸಮತೋಲನ ಜಲಾಶಯ ಮತ್ತು ಕುಡಿಯುವ ನೀರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ತಮಿಳುನಾಡು ವಿಧಾನಸಭೆ ಅಂಗೀಕರಿಸಿರುವ ಏಕಪಕ್ಷೀಯ ನಿರ್ಣಯವನ್ನು ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಖಂಡಿಸಿದ್ದಾರೆ. ಕಾವೇರಿ ನದಿ ನೀರಿನ ಮೇಲೆ ಕರ್ನಾಟಕಕ್ಕಿರುವ ಕಾನೂನುಬದ್ಧ ಹಕ್ಕುಗಳನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದಿರುವ ಅವರು, ತಮಿಳುನಾಡು ಸರ್ಕಾರದ ಈ ಕ್ರಮ ಭಾರತದ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ವಿರುದ್ದವಾಗಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಅವರು, ರಾಜ್ಯದ ನೆಲ ಜಲ ಮತ್ತು ಭಾಷೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದಿದ್ದು, ರಾಜಕೀಯ ಲಾಭಕ್ಕಾಗಿ ಮತ್ತು ಚುನಾವಣಾ ಉದ್ದೇಶಕ್ಕಾಗಿ ಕಾವೇರಿ ವಿಷಯವನ್ನು ಪದೇ ಪದೇ ಬಳಸಿಕೊಳ್ಳುವುದನ್ನು ತಮಿಳುನಾಡು ಸರ್ಕಾರ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ.

0: ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕುಮಾರಸ್ವಾಮಿ ಪಿಸಿ ತಿಳಿಸಿದ್ದಾರೆ. ನಗರದಲ್ಲಿಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ದಿನ ಹಾಗೂ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 3 ವರ್ಷದಿಂದ ಸಿಕಲ್ ಸೆಲ್ ಅನಿಮಿಯಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಇದರ ಯಶಸ್ಸಿಗೆ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಆಶಾ ಕಾರ್ಯಕರ್ತೆಯರು ಪ್ರಮುಖ ಕಾರಣವಾಗಿದ್ದಾರೆ. ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ನಿಯಮಿತವಾಗಿ ಸಭೆಗಳನ್ನು ಹಾಗೂ ಕಾರ್ಯಾಗಾರ ನಡೆಸಿ ಮುಂದೆಯೂ ಇದೇ ರೀತಿಯ ಪ್ರಗತಿ ಸಾಧಿಸಬೇಕು ಎಂದು ಅವರು ಹೇಳಿದ್ದಾರೆ. ಭಾರತೀಯ ಸೇನೆಯ ಎಲ್ಲಾ ಆರ್ಮಿ ಸರ್ವಿಸ್ ಕೋರ್ ಎಎಸ್ಸಿ ಘಟಕಗಳಿಗೆ ನೆರವಾಗಲು ಮೆಕ್ಯಾನಿಕಲ್ ಸಂಚಾರ ಚಾಲಕರಿಗೆ ತರಬೇತಿ ನೀಡುವ ಪ್ರಮುಖ ಸಂಸ್ಥೆಯಾದ ಬೆಂಗಳೂರಿನ ಆರ್ಮಿ ಸರ್ವಿಸಸ್ ಕೋರ್ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಗ್ನಿಪಥ್ ಯೋಜನೆಯಡಿ ದಾಖಲಾಗಿದ್ದ ಅಗ್ನಿವೀರರ 8ನೇ ಬ್ಯಾಚ್ನ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ವೇಳೆ ಅರ್ಹತೆ ಪಡೆದ ಅತ್ಯುನ್ನತ ಅಗ್ನಿವೀರರಿಗೆ ಉತ್ತರ ವಿಭಾಗದ ಆರ್ಮಿ ಸರ್ವಿಸ್ ಕೋರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ವಿಕ್ರಮ್ ಶೇಖಾವತ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 23ನೇ ಕಂತಿನ ಹಣ ರೈತರ ಖಾತೆಗೆ ಜಮೆಯಾಗುತ್ತಿದ್ದು, ಕೋಲಾರ ಜಿಲ್ಲೆಯ 91,841 ಫಲಾನುಭವಿಗಳಿಗೆ 18,37,00,000 ರೂಪಾಯಿ ಅನುದಾನ ಬಿಡುಗಡೆಯಾಗುತ್ತಿದೆ ಎಂದು ಕೃಷಿ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಮುಂಗಾರು ಹಂಗಾಮಿನಲ್ಲಿ ರೈತರ ಬಿತ್ತನೆ ಬೀಜ, ರಸಗೊಬ್ಬರ, ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಈ ಹಣದಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಇಂದು ಶ್ರೀರಂಗಪಟ್ಟಣ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ವಿವಿಧ ಶಾಖೆಗಳ ಕಾರ್ಯನಿರ್ವಹಣೆ, ಕಡತಗಳ ವಿಲೇವಾರಿ, ಸಿಬ್ಬಂದಿಗಳ ಹಾಜರಾತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನವನ್ನು ಸಮಗ್ರವಾಗಿ ಪರಿಶೀಲಿಸಿದರು. ಪರಿಶೀಲನೆ ವೇಳೆ ಸರ್ಕಾರದ ಕೆಎಎ ಎಸ್ಎಂಎಸ್ ಕರ್ತವ್ಯ ಆಪ್ ಅನ್ನು ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಹಾಜರಾತಿಯನ್ನು ನಿಯಮಿತವಾಗಿ ದಾಖಲಿಸಬೇಕು ಎಂದು ಸೂಚಿಸಿದರು. ಸರ್ಕಾರದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕಚೇರಿ ಶಿಸ್ತು ಕಾಪಾಡುವಂತೆ ತಿಳಿಸಿದ್ದಾರೆ. ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ 2026ನ್ನು ಜಿಲ್ಲೆಯಲ್ಲಿ ಅತ್ಯಂತ ಪಾರದರ್ಶಕ, ದೋಷಮುಕ್ತ ಹಾಗೂ ಸುರಕ್ಷಿತ ವಾತಾವರಣದಲ್ಲಿ ನಡೆಸಲು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸನ್ನದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ನೀಟ್ ಪೂರ್ವ ಸಿದ್ದತಾ ಸಭೆಯಲ್ಲಿ ಮಾತನಾಡಿದ ಅವರು, ಪರೀಕ್ಷೆಯನ್ನು ಯಾವುದೇ ಲೋಪದೋಷಗಳಿಲ್ಲದೆ ಯಶಸ್ವಿಯಾಗಿ ನಡೆಸಲು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿ ಪರೀಕ್ಷೆ ಆರಂಭವಾಗುವ ಮುನ್ನ ಎಲ್ಲಾ ಪರೀಕ್ಷಾ ಕೇಂದ್ರಗಳು ಸಂಪೂರ್ಣವಾಗಿ ಸಜ್ಜಾಗಿರಬೇಕು ಎಂದು ಆದೇಶಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಕಳೆದ 1.5 ವರ್ಷದಿಂದ ರೈತರು ವಿರೋಧ ವ್ಯಕ್ತಪಡಿಸಿದರೂ ಸರ್ಕಾರ ಸ್ಪಂದನೆ ನೀಡದ ಹಿನ್ನೆಲೆ ನಾಳೆ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎ ಮಂಜುನಾಥ್ ಹೇಳಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿಯಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1.5 ವರ್ಷದಿಂದ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಅಂಚಿಪುರದಿಂದ ಹೊಸೂರು ಗ್ರಾಮದವರೆಗೆ ಸುಮಾರು 10 ಗ್ರಾಮಗಳ ಮೂಲಕ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳುತ್ತಿದ್ದು ಜೆಡಿಎಸ್ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಪ್ರಸಕ್ತ ಸಾಲಿಗೆ ನೇಕಾರ ಸಮ್ಮಾನ್ ಯೋಜನೆಯಡಿ ಜಿಲ್ಲೆಯಲ್ಲಿರುವ ಪ್ರತಿ ಕೈಮಗ್ಗ, ವಿದ್ಯುತ್ ಮಗ್ಗ ಹಾಗೂ ಮಗ್ಗಪೂರ್ವ ಘಟಕಗಳಲ್ಲಿ ತೊಡಗಿರುವ ನೇಕಾರರಿಗೆ ವಾರ್ಷಿಕ 5,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡುವ ಸಲುವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ನೇಕಾರರ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಅನುಕೂಲವಾಗುವಂತೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100% ಪ್ರಗತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: ಸಂಜೆ 6:40.
1: ಆಕಾಶವಾಣಿ ಬೆಂಗಳೂರು. ಹಕ್ಕಿಯ ಬಳಗ.
0: ಕೇಳುಗರೇ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಅನುಶ್ರೀ ಕುಲಕರ್ಣಿ. ಇವರಿಗೆ ಸಂಗೀತದ ಮೇಲೆ ತುಂಬಾ ಆಸಕ್ತಿ, ಹಾಗೇನೆ ಪ್ರಸ್ತುತ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. ಹಾಡುಗಳ ಮೂಲಕ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದು ಅಂದ್ರೆ ಅನುಶ್ರೀ ಅವರಿಗೆ ತುಂಬಾ ಇಷ್ಟ. ಸಂಗೀತದ ಜೊತೆಗೆ ಅವರ ನೆಚ್ಚಿನ ಹವ್ಯಾಸ ಛಾಯಾಗ್ರಹಣ ಕೂಡ, ಫೋಟೋಗ್ರಫಿ. ಛಾಯಾಗ್ರಹಣ ಸ್ಪರ್ಧೆಯಲ್ಲಿ ಅನೇಕ ಬಹುಮಾನಗಳನ್ನು ಕೂಡ ಅವರು ಗೆದ್ದಿದ್ದಾರೆ. ಅವರ ಸಂಗೀತ ಪ್ರೀತಿ ಮತ್ತು ಫೋಟೋಗ್ರಫಿ ಜರ್ನಿಯನ್ನ ನಮ್ಮ ಮಕ್ಕಳ ಜೊತೆ ಅವರು ಹಂಚಿಕೊಳ್ಳಕ್ಕೆ ರೆಡಿ ಇದ್ದಾರೆ. ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ಥ್ಯಾಂಕ್ ಯು. ಹಾಯ್.
0: ಸೊ ನಮ್ಮ ಮಕ್ಕಳಿಗೆ ನಿನ್ ಬಗ್ಗೆ ಸ್ವಲ್ಪ ಒಂದು ಕಿರು ಪರಿಚಯವನ್ನ ಮಾಡ್ಕೊಡ್ಬಹುದಾ?
2: PSVV ಎನ್ನುವ ಶಾಲೆಯಲ್ಲಿ ಓದುತ್ತಿದ್ದೇನೆ. ಹಾಡುವುದು ಮತ್ತು ಛಾಯಾಗ್ರಹಣ ಅಂದ್ರೆ ತುಂಬಾ ಇಷ್ಟ.
0: ನಮ್ ಕಾರ್ಯಕ್ರಮನ ಒಂದು ಬ್ಯೂಟಿಫುಲ್ ಸಾಂಗ್ ಜೊತೆ ಸ್ಟಾರ್ಟ್ ಮಾಡ್ಬೋದಾ?
2: ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆ ನೀರ ಮೇಲಿನ ಲೀಲೆ.

0: ನೈಸ್ ಅನುಶ್ರೀ. ಸೊ ಇವಾಗ ಆಕಾಶವಾಣಿಗೆ ಇಂಟರ್ವ್ಯೂಗ್ ಬಂದಿದೆಯಲ್ಲ, ಹೇಗ್ ಅನಿಸ್ತಾ ಇದೆ?
1: ಹೊಸ ಎಕ್ಸ್ಪೀರಿಯನ್ಸ್, ಎಕ್ಸೈಟೆಡ್,
0: ಆಮೇಲೆ
1: ಸ್ವಲ್ಪ ಭಯ.
0: ಭಯ ಯಾಕೆ?
1: ನಾನು ಎಲ್ಲರೂ ತಪ್ಪಾದ್ರೆ?
0: ದಟ್ಸ್ ಓಕೆ. ಸ್ಟೇಜ್ ಮೇಲೆ ಹೋಗಿ ಹಾಡುವಾಗ ಭಯ ಆಗತ್ತಾ ಅನುಶ್ರೀಗೆ?
1: ಆಗತ್ತೆ, ಕಣ್ಣು ಮುಚ್ಚಿ ಹಾಡೋದವಾಗ.
0: ಮತ್ತೆ ಇವಾಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ಯಾ, ಸೊ ಸ್ಕೂಲ್ ಅಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಇಷ್ಟ ಅನುಶ್ರೀಗೆ?
1: ಸ್ಕೂಲ್ ಅಲ್ಲಿ ಅಂತಂದ್ರೆ ಸೈನ್ಸ್ ಮತ್ತೆ SST. ಸೈನ್ಸ್ ನಲ್ಲಿ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್, ಹೊಸ ಹೊಸ ಥಿಂಗ್ಸ್ ಕಲಿತೀರ. ಆಮೇಲೆ SST ಅಂತಂದ್ರೆ ಹಿಸ್ಟ್ರಿ, ಹಿಂದೆ ಆಗಿದ್ರಲ್ಲ ಲೈಕ್ ಮಿಸ್ಟೇಕ್ಸ್, ಈಗ ಹೇಗ್ ರಿಲೇಟ್ ಮಾಡಬಹುದು ಆ ತರ.
0: ಓಕೆ, ನಿಮಗೆ ಮ್ಯೂಸಿಕ್ ನೀನು ಎಷ್ಟು ವರ್ಷದಿಂದ ಕಲಿಯಕ್ಕೆ ಆರಂಭಿಸಿದೆ?
1: 4 ವರ್ಷದಿಂದ.
0: ಓಕೆ, ಯಾರು ಕಲಿಸ್ತಾ ಇದ್ರು ಮನೆಯಲ್ಲಿ?
1: ಮನೆಯಲ್ಲಿ ಯಾರು ಕಲಿಸ್ತಿದ್ದಿಲ್ಲ, ನಮ್ಮ ಅಪ್ಪನ ಅಕ್ಕ ಅವರು ಹಾಡಿನಲ್ಲಿ ಭಜನೆ ಎಲ್ಲ ಮಾಡ್ತಿರ್ತಾರೆ. ಸೊ ಅವ್ರ ಫ್ರೆಂಡು ಪ್ರಸನ್ನ ಭಾರತಿ ಮ್ಯಾಮ್ ಅಂತ, ಅವ್ರ ಹಾಡ್ ಕ್ಲಾಸಸ್ ಶುರು ಮಾಡಿದ್ರು. ಅಲ್ಲಿ ನಮ್ಮ ಅತ್ತೆ ರೆಕಮೆಂಡ್ ಮಾಡಿದ್ರು. ಸೊ ನಾನು ಅಲ್ಲಿ ಬೆಳಗಾವಿನಲ್ಲಿ ಅವತ್ತಿಂದ ಜಾಯಿನ್ ಮಾಡೋಕ್ಕೆ ಶುರು ಮಾಡಿದ್ದೆ. ಸೊ ಅಲ್ಲಿಂದ ನನ್ನ ಹಾಡ್ ಜರ್ನಿ ಶುರುವಾಯ್ತು 5th ಗ್ರೇಡಿಂದ.
0: ಓಕೆ, ಸೊ ಏನ್ ಕಲಿಸ್ತಾ ಇದ್ರು ಸ್ಟಾರ್ಟಿಂಗ್ ನಿಮ್ಗೆ ಸಂಗೀತ ಕ್ಲಾಸ್ ಜಾಯಿನ್ ಆದಾಗ? ಏನ್ ಕಲಿಸ್ತಾರೆ ಅಂಡ್ ಹೌ ಡು ದೇ ಪ್ರೋಗ್ರೆಸ್?
1: ಸ್ಟಾರ್ಟಿಂಗ್ ನೀವು ನಿಮ್ ವಾಯ್ಸ್ ಕಂಟ್ರೋಲ್ ಮಾಡಕ್ ಕಲಿಸ್ತಾರೆ. ಸೊ ಲೈಕ್ ಸರಿಗಮ ಪದ ನೀಸ ಹೀಗೆ ಆ ಸ್ವರಗಳು ಹೇಗೆ ಮ್ಯಾಲ ಎತ್ತಬೇಕು, ಆ ಸ್ವರಗಳು ಹೇಗೆ ಟ್ವಿಸ್ಟ್ ಮಾಡಿ ನೀವು ಹಾಡಬಹುದು ಅಂತ ಕಲಿಸ್ತಾರೆ. ಸರಳೆ ವರ್ಸೆ, ಆಮೇಲೆ ಜಂಟಿ ವರ್ಸೆ, ಆಮೇಲೆ ಅಲಂಕಾರ, ತಾರಸ್ತಾಯಿ, ಮಂದ್ರಸ್ತಾಯಿ, ಹೀಗೆ ಮುಂದೆ ಹೋಗ್ತಾರೆ.
0: ಅನುಶ್ರೀ, ನೀನು ಸಂಗೀತಾಭ್ಯಾಸ ಮಾಡಕ್ಕೆ ಶುರುವಾಗಿ ಒಂದು 5 ವರ್ಷ ಆಯ್ತಾ ಇವಾಗ?
1: ಹಾ.
0: ಓಕೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಯಾವಾಗ ಕಲಿಯಕ್ಕೆ ಆರಂಭಿಸಿದೆ?
1: ಸೇಮ್ ಟೈಮ್.
0: ಓಕೆ ಓಕೆ. ಸೊ ನಿಮ್ಗೆ ಸಂಗೀತದಲ್ಲಿ ಅನೇಕ ವಿಧಗಳಿದಾವೆ, ಫೋಕ್ ಮ್ಯೂಸಿಕ್ ಇದೆ, ಲೈಟ್ ಇದೆ, ಡಿವೋಷನಲ್ ಇದೆ, ಕ್ಲಾಸಿಕಲ್ ಇದೆ. ಸೊ ನಿನ್ಗೆ ಇದರಲ್ಲಿ ಯಾವುದು ತುಂಬಾ ಪ್ರೀತಿ?
1: ಫೋಕ್ ಮತ್ತೆ ಭಾವಗೀತೆ ಮತ್ತೆ ಕ್ಲಾಸಿಕಲ್ ಅಂದ್ರೆ ತುಂಬಾ ಇಷ್ಟ. ಫೋಕ್ ನಲ್ಲಿ ವರ್ಡ್ಸ್ ಎಕ್ಸ್ಪ್ರೆಸ್ ಮಾಡೋದ್ ತುಂಬಾ ಚೆನ್ನಾಗಿರುತ್ತೆ. ಮತ್ ಭಾವಗೀತೆ ಈಗ ನೀರ ಮೇಲಿನ ಲೀಲೆ ನೋಡಿ, ಆ ಸಮುದ್ರದಲ್ಲಿ ಹೇಗೆ ಜೀವನ ಸಾಗಿಸ್ತಾರೆ ಅಂತ ಇದೆ. ಸೊ ಲೈಕ್ ಬೇರೆ ಬೇರೆ ಭಾವನೆಗಳು ಮತ್ತೆ ಅದು ಫೀಲಿಂಗೇ ಬೇರೆ ಕೊಡುತ್ತೆ. ಸೊ ತುಂಬಾ ಇಷ್ಟ.
0: ಓಕೆ, ಸೊ ಈಗ ನಮ್ಮ ಮಕ್ಕಳಿಗೆ ಯಾವ ಸಾಂಗ್ ಹಾಡಕ್ಕೆ ಇಷ್ಟಪಡ್ತೀಯ ನೀನು?
1: ಹಕ್ಕಿಯ ಹೆಗಲೇರಿ. ಹಕ್ಕಿಯ ಹೆಗಲೇರಿ ಬಂದವಾಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ

0: ಅಭ್ಯಾಸ ಮಾಡುವಾಗ ನಿಮಗೆ ಏನು ಯಾವ ಆಸ್ಪೆಕ್ಟ್ ಆಫ್ ಮ್ಯೂಸಿಕ್ ಈಸಿ ಅನ್ಸುತ್ತೆ, ಯಾವುದು ಕಷ್ಟ ಅನ್ಸುತ್ತೆ?
1: ವರ್ಡಿಂಗ್ಸ್ ತುಂಬಾ ಕಷ್ಟ ಅನ್ಸುತ್ತೆ,
0: ಲಿರಿಕ್ಸ್.
1: ಓಕೆ, ಆಮೇಲೆ ಆಲಾಪ್ ತುಂಬಾ ಈಸಿ ಅನ್ಸುತ್ತೆ. ನೀವೇನ್ ಕೇಳ್ತೀರಾ ಅದನ್ನೇ ಬಾಯಿಂದ ಹೊರಗೆ ಹಾಕೋದು ಲೈಕ್ ತುಂಬಾ ಈಸಿ ಅನ್ಸುತ್ತೆ ನನಗೆ.
0: ಮ್ಯೂಸಿಕ್ ಕಲಿಯಕ್ಕೆ ಶುರು ಮಾಡಿದ್ಮೇಲೆ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಗಂಟ್ಲು, ಹೆಲ್ತಿಯಾಗಿ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ಏನ್ ತಯಾರಿ ಮಾಡ್ಕೋತೀಯ ನೀನು? ಸಪೋಸ್ ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀಯಲ್ಲ, ಸೊ ಅವಾಗ ಹೇಗೆ ನಿನ್ನ ಇದನ್ನ ತಯಾರಿ ವಾಯ್ಸ್ ಹೇಗೆ ಪ್ರಿಪೇರ್ ಮಾಡ್ಕೋತೀಯ?
1: ಬಿಸಿ ನೀರು ಮತ್ತು ಕಷಾಯ.
0: ಓಕೆ,
1: ನೀವು ಫ್ಯಾಟಿ ಫುಡ್ಸ್ ಮತ್ತೆ ಬೆಣ್ಣೆ, ತುಪ್ಪ, ಆಮೇಲೆ ಐಸ್ ಕ್ರೀಮ್ ತುಂಬಾ ಅವಾಯ್ಡ್ ಮಾಡಬೇಕು.
0: ಸೊ ಇಟ್ ಇಸ್ ಅ ರೆಗ್ಯುಲರ್ ಎವ್ರಿ ಡೇ ಎಕ್ಸಸೈಸ್ ಅಲ್ವಾ? ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ಯುವರ್ ವಾಯ್ಸ್. ಕರೆಕ್ಟ್, ಅದನ್ನ ಗಂಟ್ಲನ್ನ ಹೆಲ್ತಿಯಾಗಿ ನೋಡ್ಕೋಬೇಕು. ಸೊ ಅದ್ರ ಕಡೆ ಗಮನ ಕೊಡ್ತೀಯಾ?
1: ಇಲ್ಲ.
0: ಓಕೆ,
1: ನಾಟ್ ಆಲ್ವೇಸ್. ಏನಾದ್ರೂ ಇಂಪಾರ್ಟೆಂಟ್ ಬರ್ತಿದೆ ಅಂತಂದ್ರೆ ಎರಡು ವಾರ ಅಟ್ ಲೀಸ್ಟ್ ಕಡ್ಡಾಯ ಮಾಡಿ.
0: ನೀನು ಹೆಚ್ಚು ಇಷ್ಟಪಡುವ ರಾಗ ಅಥವಾ ಕೃತಿ ಏನಾದ್ರೂ ಇದ್ರೆ?
1: ರಾಗ ಅಂತಂದ್ರೆ ರಾಗ್ ಕಾಫಿ. ಇವ್ರು ಬಿಸ್ಮಿಲ್ಲಾ ಖಾನ್ ಅವರು ಪುಂಗಿಯಲ್ಲಿ ರಾಗ್ ಕಾಫಿ ಅಂತ ಇದನ್ ಮಾಡಿದ್ರು. ಆ ರಾಗ್ ಕಾಫಿ ಕೀಬೋರ್ಡ್ ನಲ್ಲಿ ನಾನು ತುಂಬಾ ವಾರಿಸ್ತೀನಿ. ಅದ್ ನನ್ ಫಸ್ಟ್ ಥಿಂಗ್ ಕಲ್ತಿರೋದು. ಸೊ ನಂಗ್ ಅದ್ ತುಂಬಾ ಶೇರತ್ತೆ.
0: ಓಕೆ, ಸೊ ಹಾಡ್ ಜೊತೆ ಕೀಬೋರ್ಡ್ ಅನ್ನು ಪ್ರಾಕ್ಟೀಸ್ ಮಾಡ್ತಿದ್ಯಾ? ಓಕೆ, ಕೀಬೋರ್ಡ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು?
1: 2 ವರ್ಷ.
0: ಓಕೆ, ಸೊ ಅದ್ರಲ್ಲಿ ಏನೇನ್ ಕಲ್ತಿದ್ಯಾ ಅನುಶ್ರೀ?
1: ಅದ್ರಲ್ಲಿ ಈಗ ನಾನ್ ಕೆಲವು ಇಂಗ್ಲಿಷ್ ಹಾಡ್ ಕಲ್ತಿದ್ದೀನಿ, ಆಮೇಲೆ ಸ್ವಲ್ಪ ಕ್ಲಾಸಿಕಲ್ ಮ್ಯೂಸಿಕ್ ರಾಗಾಸನ್ನು ಅಲ್ಲಿ ಪಾರ್ಸಕ್ ಟ್ರೈ ಮಾಡ್ತೀನಿ.
0: ಕೀಬೋರ್ಡ್ ಅಲ್ಲಿ ಆಗತ್ತೆ, ಅದು ವೆಸ್ಟರ್ನ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತಾನೆ?
1: ಆಗತ್ತೆ, ಬಟ್ ಹಾರ್ಮೋನಿಯಂ ತರ ಟ್ರೀಟ್ ಮಾಡ್ತೀನಿ.
0: ಓಕೆ, ಫೈನ್. ಅಕಾಡೆಮಿಕ್ಸ್ ಮತ್ತೆ ಮ್ಯೂಸಿಕ್, ಈ ಎರಡನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀಯ ಅನುಶ್ರೀ?
1: ಮೋಸ್ಟ್ ಆಫ್ ದ ವೀಕ್ ಡೇಸ್ ನಲ್ಲಿ ನಾನು ಅಕಾಡೆಮಿಕ್ಸ್ ತುಂಬಾ ಫೋಕಸ್ ಮಾಡ್ತೀನಿ, ಆಮೇಲೆ ಸ್ಯಾಟರ್ಡೆ ಸಂಡೇ ನಾನು ಮ್ಯೂಸಿಕ್ ಮಾಡ್ತೀನಿ. ಸೊ ಈಗ ವೀಕ್ ಡೇಸ್ ನಲ್ಲಿ ನಾನು 3 ತಾಸು ಕಂಟಿನ್ಯೂಸ್ ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ ಓದ್ತೀನಿ. ಆಮೇಲೆ ವೆನಸ್ಡೇ ಸ್ವಲ್ಪ ಟೈಮ್ ಇದ್ರೆ ಅರ್ಧ ತಾಸ್ 20 ಮಿನಿಟ್ಸ್ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತೀನಿ.
0: ಓಕೆ, ಸೊ ಇದೆಲ್ಲ ನಿಮಗೆ ಪರ್ಸ್ಯೂ ಮಾಡಕ್ಕೆ ನಿನ್ನ ಪೇರೆಂಟ್ಸ್ ಸಹಕಾರ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಹೌ ಆರ್ ದೇ ಸಪೋರ್ಟಿಂಗ್ ಯು?
1: ದೇ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಮೀ ದನ್ ಐ ಡೂ ಫ್ರಮ್ ಮೈ ಸೆಲ್ಫ್.
0: ದೇ ನೋ ದಿಟ್ ಪೊಟೆನ್ಶಿಯಲ್ ಇನ್ ಯು ಅಲ್ವಾ, ಎವ್ರಿ ಪೇರೆಂಟ್. ಅಂಡ್ ಅವರಿಗೆ ಏನು ಮೇ ಬಿ ಲೈಕ್ ಅವರ ಡ್ರೀಮ್ಸ್ ನ ಫುಲ್ಫಿಲ್ ಮಾಡಕ್ಕಾಗಿಲ್ಲ ಅನ್ನೋದನ್ನ ನಿನ್ ಥ್ರೂ ಅವರು ಪಡಿಯಕ್ ನೋಡ್ತಾರ ಅನ್ಸತ್ತೆ. ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಆಲ್ಸೋ ಅನುಶ್ರೀ ಅಲ್ವಾ? ಹೌದು. ಸೊ ಬೇರೆ ಯಾವ ತರ ಸಪೋರ್ಟ್ ಮಾಡ್ತಾರೆ ನಿಂಗೆ? ಯೂಶುವಲಿ
1: ಮೋಟಿವೇಶನ್ ಸಪೋರ್ಟ್ ತುಂಬಾ ಮಾಡ್ತಾರೆ. ಮಹಾನ್ ವ್ಯಕ್ತಿಯರ ಬಗ್ಗೆ ತುಂಬಾ ಹೇಳ್ತಾರೆ. ಆಮೇಲೆ ನನ್ಗಂತಾರೆ ಅವನ್ ಇಷ್ಟು ಕಷ್ಟದಲ್ಲಿ ಇಂಥ ಸಾಧನೆ ಮಾಡಿದ್ದಾನೆ, ಸೊ ನಿನಗೆ ಇಷ್ಟೆಲ್ಲ ಇದೆ, ನೀನು ಮಾಡಬಹುದು.
0: ಓಕೆ, ಆಮೇಲೆ ನಿನಗೆ ಮ್ಯೂಸಿಕ್ ಜೊತೆ ಫೋಟೋಗ್ರಫಿ ಮೇಲೂ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು. ಸೊ ಇದ್ರ ಮೇಲೆ ಇಂಟ್ರೆಸ್ಟ್ ಹೇಗೆ ಸ್ಟಾರ್ಟ್ ಆಯ್ತು, ಹೇಗೆ ಸ್ಟಾರ್ಟ್ ಮಾಡಿದೆ ಆ ಜರ್ನಿನ?
1: ಕಸಿನ್

0: ನಾ ಅವನ ಫೋನಲ್ಲಿ ತುಂಬಾ ಚೆನ್ನಾಗಿ ಫೋಟೋ ಬರ್ತಿದ್ದು. ಆಮೇಲೆ ನಾನು ಸೀನರೀಸ್ ಎಲ್ಲ ನೋಡ್ತಿದ್ದೆ, ಅದನ್ನ ನೋಡಿ ಇನ್ನೊಂದ್ಸಲ ನೋಡಬೇಕಂತ ಅನಿಸ್ತಿತ್ತು. ಆದರೆ ನಾನು ಆವಾಗ ಫೋಟೋ ತೆಗಿತಿದ್ಲ, ಅಲ್ಲೇ ನೋಡ್ತಿದ್ದೆ, ಅಲ್ಲೇ ಎಂಜಾಯ್ ಮಾಡ್ತಿದ್ದೆ, ಅಲ್ಲೇ ಬಿಡ್ತಿದ್ದೆ. ಆಮೇಲೆ ಈಗೀಗ ನಾನು ಫೋಟೋ ತೆಗಿಯೋದಂತಂದರೆ ಆ ಮೂಮೆಂಟ್ ಕ್ಯಾಪ್ಚರ್ ಮಾಡಿ ಇನ್ನೊಂದ್ಸಲ ನೋಡೋ ಥರ ರೂಢಿಯಾಗಿದೆ. ಸೊ ಅದರಿಂದ ನಾನು ಫೋಟೋಗ್ರಫಿ ಶುರು ಮಾಡಿದೆ. ಸೊ ನಾನು ಮೋಸ್ಟ್ಲಿ ಸೀನರೀಸ್ ತಗೋತೀನಿ, ಇಲ್ಲಾಂದ್ರೆ ಬಿಲ್ಡಿಂಗ್ಸ್, ಇಲ್ಲಾಂದ್ರೆ ಟ್ರೀಸ್, ಕ್ಲೌಡ್ಸ್, ಆ ಥರ.
1: ಓಕೆ ಓಕೆ. ಒಂದು ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ ನಿಮಗೆ ಪ್ರೈಸ್ ಕೂಡ ಬಂತು. ಸೊ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀಯಾ, ಏನಕ್ಕೆ ನಿನ್ನ ಯಾವ ಫೋಟೋಗೆ ಪ್ರೈಸ್ ಬಂತು, ಅಂಡ್ ಆ ಫೋಟೋ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀಯಾ?
0: ಸ್ಕೂಲಲ್ಲಿ ಈಗ 9th ಸೀನಿಯರ್ ಕ್ಯಾಟಗರಿಲಿ ಫೋಟೋಗ್ರಫಿ ಕಾಂಪಿಟೇಷನ್ ಇತ್ತು. ಆ ಫೋಟೋಗ್ರಫಿ ಕಾಂಪಿಟೇಷನಲ್ಲಿ ಆರ್ಕಿಟೆಕ್ಚರ್ ಎಂದು ಟಾಪಿಕ್ ಇತ್ತು. ಅಲ್ಲಿ ನನ್ನ ಹತ್ರ ಆರ್ಕಿಟೆಕ್ಚರ್ ಅಂತಂದರೆ ನಾನು ತುಂಬ ತೆಗ್ದಿದ್ದೆ, ಯಾಕಂದರೆ ಸೀನರಿ, ಕ್ಲೌಡ್ಸ್, ಈಗ ಸಣ್ಣ ಸಣ್ಣ ನಾರ್ಮಲ್ ಡೇ ಟು ಡೇ ಲೈಫ್ನಲ್ಲಿ ನೋಡೋದೇ ಚಂದದ್ದು, ಆ ಥರ ಫೋಟೋ ತೆಗಿತಿದ್ದೆ. ಸೊ ಯಾರಿಗೂ ಅದು
1: ಕಾನ್ಸೆಪ್ಟ್
0: ಹಾಂ ಇಷ್ಟು ಚಂದಿದೆ ಅಂತ ನೋಡ್ತಿದ್ರು, ಲೈಕ್ ಇದೇನು ಡೇ ಟು ಡೇ ಇದು, ಲೈಕ್ ವಾಟ್ ಇಸ್ ವಾಟ್ಸ್ ಇನ್ ದಾಟ್ ಅಂತ ತಂದು ಹೋಗಿ ಮುಂದೆ ಹೋಗ್ತಿದ್ರು ಅವ್ರು ಲೈಕ್ ಡೇನಲ್ಲಿ. ಆದರೆ ಲೈಕ್ ಅದನ್ನ ಫೋಟೋ ತೆಗಿತಿದ್ದೆ ನಾನು. ಸೊ ಆರ್ಕಿಟೆಕ್ಚರ್ ಎಂದು ಟಾಪಿಕ್ ಇತ್ತು. ಸ್ವಲ್ಪ ವರ್ಷ ಹಿಂದೆ ಹೋದಾಗ UKನಲ್ಲಿ ಬೀದಿಗಳು ತುಂಬ ಚೆನ್ನಾಗಿರ್ತಿದ್ವಿ. ಸೊ ಆ ಒಂದು ಬೀದಿಯಲ್ಲಿ ಎಲ್ಲ ಬಿಲ್ಡಿಂಗ್ಸು ಮತ್ತು ಡೋರ್ಸು, ಲೈಕ್ ಸೈನ್ಸ್ ಎಲ್ಲ ಸ್ಟ್ರೈಟ್, ಅದನ್ನ ಫೋಟೋ ತೆಗೆದಿದ್ದೆ, ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು.
1: ಅಂದರೆ ಅದರಲ್ಲಿ ಏನು ಅಷ್ಟು ಪೆಕ್ಯೂಲಿಯರ್ ಅಥವಾ ವಾಟ್ ವಾಸ್ ಸೋ ಯುನೀಕ್ ಇನ್ ದಟ್ ಫೋಟೋ?
0: ಇಟ್ ವಾಸ್ ಸ್ಟ್ರೈಟ್ ಇನ್ ದ ಗ್ರಿಡ್ಸ್, ಲೈಕ್ ಅದು ನೀವು ಸ್ಟ್ರೈಟ್ ನೋಡ್ದಂಗಿತ್ತು, ಬಟ್ ಸೈಡ್ ಸೈಡಿಗೆ ಬಿಲ್ಡಿಂಗ್ಸ್ ಇತ್ತು, ನೀವು ಬಿಲ್ಡಿಂಗ್ಸ್ ಇದೆ ಅಂತ ಗೊತ್ತೇನೆ ಆಗಲ್ಲ, ಆ ಥರ ಇತ್ತದು. ಬಟ್ ಧ್ಯಾನೊಳಗೆ ನೋಡಿದರೆ ಆ ಬಿಲ್ಡಿಂಗ್ಸ್ ಇದೆ, ಕಾರ್ ನಿಂತಿದೆ, ಅವಾಗ ಗೊತ್ತಾಗ್ತಿತ್ತು.
1: ಓಕೆ. ಸೊ ನೀನು ಫೋಟೋ ತೆಗೆಯುವಾಗ ಇದೇ ಥರ ಬರಬೇಕು ಈ ಫೋಟೋ ಅಂತ ಫೋಕಸ್ ಮಾಡಿ ತೆಗಿತೀಯಾ, ಅಥವಾ ನಾವೆಲ್ಲ ರ್ಯಾಂಡಮ್ ಆಗಿ ವಿ ಟೇಕ್ ಪಿಕ್ಚರ್ಸ್ ರ್ಯಾಂಡಮ್ಲಿ, ವಿ ಡೋಂಟ್ ಥಿಂಕ್ ಸೋ ಮಚ್ ಅಬೌಟ್ ಇಟ್ ಅಲ್ವಾ, ಲೈಕ್ ಕಾಮನ್ ಪೀಪಲ್. ಹೌ ಡಿಡ್ ಯು ಫೋಕಸ್ ದಟ್ ಐ ಶುಡ್ ಗೆಟ್ ದಿಸ್ ಪಿಕ್ಚರ್ ಪರ್ಫೆಕ್ಟ್ ಅಂತ?
0: ವಿಷನ್ ಇರಬೇಕು, ಲೈಕ್ ಒನ್ ಆಸ್ಥೆಟಿಕ್ ನೆನಪಲ್ಲಿ ಇರಬೇಕು. ಇಲ್ಲ ಓಕೆ, ಲೈಕ್ ನೀವು ಟ್ರೀಸ್ ಫೋಟೋ ತೆಗಿತೀರಂತಂದ್ರೆ ಸನ್ ಡೌನ್ ಇದ್ದಾಗ, ಇಲ್ಲಾಂದ್ರೆ ಸನ್ಸೆಟ್, ಇಲ್ಲಾಂದ್ರೆ ಮಾರ್ನಿಂಗ್, ಇಲ್ಲಾಂದ್ರೆ ಆ ಟಿಂಡಾಲ್ ಎಫೆಕ್ಟ್ ಬರೋ ಥರ ಆ ವಿಷನ್ ಇಟ್ಕೊಂಡು ಫೋಟೋ ತೆಗಿಬೇಕು. ಅಂದ್ರೆ ಅಷ್ಟೇ ನೀವು ಲೈಕ್ ಯು ಕ್ಯಾನ್ ಅಚೀವ್ ವಾಟ್ ಯು ವಾಂಟ್.
1: ಓಕೆ ಓಕೆ. ಸೊ ವೆನ್ ಯು ಆರ್ ಟೇಕಿಂಗ್ ಅ ಫೋಟೋ, ನೀನು ಫೋಟೋ ತೆಗೆಯುವಾಗ ಏನೇನು ಆಸ್ಪೆಕ್ಟ್ಸ್ನ ಗಮನದಲ್ಲಿರ್ತೀಯ?
0: ಲೈಟಿಂಗ್ ವೆರಿ ಇಂಪಾರ್ಟೆಂಟ್, ಅಂಡ್ ಫೋಟೋ ಆ ಫೋನಲ್ಲಿ ಗ್ರಿಡ್ನಲ್ಲಿ ಹೆಂಗೆ ಕಾಣಿಸುತ್ತೆ, ಆಮೇಲೆ ಯಾವ್ದು ತುಂಬ ಜಾಸ್ತಿ ಕಾಣಿಸ್ತಿದೆ, ಯಾವ್ದು ಕಡಿಮೆ ಕಾಣಿಸ್ತಿದೆ, ಅದ್ ನೋಡ್ಬೇಕು.
1: ಓಕೆ. ಈಗ ಅನುಶ್ರೀ, ನಮ್ಮ ಮಕ್ಕಳಿಗೆ ಇನ್ನೊಂದು ಸಾಂಗ್ ಕೇಳಬೇಕು ಅಂತ ಆಸೆ ಆದ್ರೆ ನೀನ್ ಯಾವ ಸಾಂಗ್ ಹಾಡ್ತೀಯ?
0: ಬಾಬಾರೋ, ದರಾ ಬೇಂದ್ರೆ ಅವರು ಬರೆದಿದ್ದ ಬಾಬಾರೋ. ಬಾ

0: ಅನುಶ್ರೀ, ನಿನ್ನ ಭವಿಷ್ಯದ ಕನಸು ಏನು? ಮುಂದೆ ಏನಾಗಬೇಕು ಅಂತ ಆಸೆ ಪಟ್ಟಿದ್ಯಾ?
1: ಕರಿಯರ್ ನಲ್ಲಿ ಗೊತ್ತಿಲ್ಲ, ಬಟ್ ಆಸ್ ಅ ಪರ್ಸನ್, ಒಬ್ಬ ಒಳ್ಳೆಯ ಪರ್ಸನ್, ಚಲೋ ಕಥನ ಮತ್ತು ಬರೆಯ ಕೀರ್ತನೆಯನ್ನು ರಚಿಸುವ ಪರ್ಸನ್, ಆಮೇಲೆ ಲೈಕ್ ಎಲ್ಲರಿಗೂ ಗೊತ್ತಿರುವಂತ ಪರ್ಸನ್
0: ಆಗ್ಬೇಕು ಅಂತ. ಓಕೆ, ವೃತ್ತಿಯಾಗಿ ಛಾಯಾಗ್ರಹಣವನ್ನ ತಗೋಬೇಕು ಅಂತ ಅನ್ಕೊಂಡಿದ್ಯಾ ಅಥವಾ ಮ್ಯೂಸಿಕ್ ಅನ್ನ ತಗೋಬೇಕು ಅನ್ಕೊಂಡಿದ್ಯಾ?
1: ಮ್ಯೂಸಿಕ್.
0: ಓಕೆ,
1: ಯಾಕಂದ್ರೆ ಟ್ಯಾಲೆಂಟ್ ಇದೆ ಅಂಡ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್.
0: ಎಸ್. ಓಕೆ, ಸೊ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನುಶ್ರೀ ಅವರಿಗೆ ಧನ್ಯವಾದಗಳು. ನಿನ್ನ ಮುಂದಿನ ಎಲ್ಲ ಫ್ಯೂಚರ್ ಎಂಡೀವರ್ಸ್ ವಿ ವಿಶ್ ಯು ಆಲ್ ದಿ ಬೆಸ್ಟ್ ಅನುಶ್ರೀ. ಅಂಡ್ ಸೊ ಯು ಸೆಡ್ ದಟ್ ಏನು ಪರ್ಸಿವರೆನ್ಸ್ ಡೆಡಿಕೇಶನ್ ಇದ್ರೆ ಡೆಫಿನೆಟ್ಲಿ ಯು ವಿಲ್ ಸಕ್ಸೀಡ್ ಅಲ್ವಾ? ಅಂಡ್ ಯು ಡೆಫಿನೆಟ್ಲಿ ಹ್ಯಾವ್ ಟ್ಯಾಲೆಂಟ್, ಛಾಯಾಗ್ರಹಣ ಗೊತ್ತು ನಿಮಗೆ, ಮ್ಯೂಸಿಕ್ ಗೊತ್ತು, ಆ್ಯಂಡ್ ಅಕಾಡೆಮಿಕ್ಸಲ್ಲಿ ಯು ಆರ್ ಗುಡ್ ಅಟ್ ಅಲ್ವಾ? ಸೊ ಆಲ್ ದಿ ಬೆಸ್ಟ್ ಅನುಶ್ರೀ.
1: ಥ್ಯಾಂಕ್ ಯು.

ಇದುವರೆಗೆ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಬಾಲ ಪ್ರತಿಭೆ ಸಂಗೀತ ಕಲಾವಿದೆ ಅನುಶ್ರೀ ಕುಲಕರ್ಣಿ ಅವರ ಪರಿಚಯವನ್ನ ಕೇಳಿದಿರಿ. ಸಂದರ್ಶಿಸಿದವರು ಆಶಾ. ಇಲ್ಲಿಗೆ ನಮ್ಮ ಇಂದಿನ ಹಕ್ಕಿಯ ಬಳಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ರೂಪಕ ಪೂರ್ಣ ದೃಷ್ಟಿಯ ಕುವೆಂಪು. ರಚನೆ ಮತ್ತು ನಿರ್ಮಾಣ ಜೆಕೆ ರವೀಂದ್ರ ಕುಮಾರ್. ಕೇಳಿ ರೂಪಕ ಪೂರ್ಣ ದೃಷ್ಟಿಯ

0: ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ.
1: ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ.
0: ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ.
1: ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದು ಅಲ್ಲ ವ್ಯರ್ಥ.
0: ನೀರೆಲ್ಲವೂ ತೀರ್ಥ, ನೀರೆಲ್ಲವೂ ತೀರ್ಥ, ನೀರೆಲ್ಲವೂ ತೀರ್ಥ.
2: ಶತಮಾನದ ಪ್ರತಿಭೆ ಕುವೆಂಪು ಅವರ ಮನೆಗಳಲ್ಲಿ ಮಧುಮಗಳು ಕಾದಂಬರಿ ಮೊದಲಾಗುವುದು ಹೀಗೆ. ಇದು ಆದಿ ಇಲ್ಲದ ಅಂತ್ಯವ.

0: ಅಲ್ಲದ, ಮುಖ್ಯವಲ್ಲದ, ಅಮುಖ್ಯವಾಗದ, ವ್ಯಷ್ಟಿಯಾಗದ, ಸಮಷ್ಟಿ ಮೀರಿದ ಒಂದು ಧ್ಯಾನಸ್ಥ ನಿಲುವು, ಸಮನ್ವಯ ಚೆಲುವು. ಇಂಥ ದ್ವಂದ್ವ ರೂಪಗಳ ಮೂಲಕವೇ ಕುವೆಂಪು ನಮಗೆ ಅರ್ಥವಾಗುವುದು. ಒಮ್ಮೆ ಪರಂಪರೆಯ ಪ್ರವರ್ತಕರಂತೆ, ಇನ್ನೊಮ್ಮೆ ಪ್ರಗತಿಪರ ಚಿಂತಕರಂತೆ, ಒಂದೆಡೆ ಮೂರ್ತಿ ಭಂಜಕರಂತೆ, ಇನ್ನೊಂದೆಡೆ ಅಂತರತಮ ಗುರು ಉಪಾಸಕರಂತೆ, ಒಂದು ಸಲ ಆದಿಮ ಮೌಲ್ಯಗಳ ವಕ್ತಾರರಂತೆ, ಇನ್ನೊಂದು ಸಲ ಆಧುನಿಕ ವಿಚಾರವಾದಿಯಂತೆ, ಒಮ್ಮೆ ಬಯಲೊಳಗಿನ ಜಂಗಮನಂತೆ, ಇನ್ನೊಮ್ಮೆ ಸ್ಥಾವರ ದೇವಾಲಯದಂತೆ. ಇಂತಹ ಭಿನ್ನ ವ್ಯಕ್ತಿತ್ವ ಪ್ರತಿಮೆಗಳಲ್ಲಿ ಯಾವುದು ಮುಖ್ಯ, ಯಾವುದು ಅಮುಖ್ಯ? ಇದು ಆಂಶಿಕ ದೃಷ್ಟಿಯೇ ಅಥವಾ ಇದೇ ಪೂರ್ಣ ದೃಷ್ಟಿಯಿರಬಹುದೇ? ತಮ್ಮ ಅನಿಕೇತನ ಸಂಕಲನದ ಕವಿತೆಯೊಂದರಲ್ಲಿ ಕುವೆಂಪು ನೀಡುವ ಭಿನ್ನ ಚಿತ್ರ ಯಾವುದು ಗೊತ್ತೇ?
1: ನಾ ಜಂಗಮ ದೇವಸ್ಥಾನ.

0: ಕುವೆಂಪು ತಮ್ಮ ದ್ರೌಪದಿಯ ಶ್ರೀಮುಡಿ ಗ್ರಂಥದಲ್ಲಿ ಬರೆದಿರುವಂತೆ ಇದನ್ನು ಅರಿಯಲು ಅರಗಿಸಿಕೊಳ್ಳಲು ಬೇಕಿರುವುದು ಒಂದು ಪೂರ್ಣದೃಷ್ಟಿ.
1: ಯಾವುದಾದರೂ ಒಂದು ಘಟನೆಯನ್ನು ವ್ಯಷ್ಟಿದೃಷ್ಟಿಯಿಂದ ನೋಡಬಹುದು, ಸಮಷ್ಟಿದೃಷ್ಟಿಯಿಂದ ನೋಡಬಹುದು. ಅತೀತವೂ ಭಗವತ್ ಸಾಧ್ಯವೂ ಆದ ಪೂರ್ಣ ದೃಷ್ಟಿಯಿಂದ ಸಮೀಕ್ಷಿಸಲು ಪ್ರಯತ್ನಿಸಬಹುದು. ಒಂದು ಸಮಾಜ ಧರ್ಮ ದೃಷ್ಟಿಯಿಂದ ನೋಡಬಹುದು, ಸಮಗ್ರ ಮಾನವ ಧರ್ಮ ದೃಷ್ಟಿಯಿಂದ ನೋಡಬಹುದು. ಭೂಮ ಪ್ರಯೋಜನವನ್ನು ಮೀರಿದುದೇ ಪೂರ್ಣ ದೃಷ್ಟಿ. ಅದು ಸಾರ್ವಕಾಲಿಕ, ಸಾರ್ವದೇಶಿಕ, ಸರ್ವಾಂತರ್ಯಾಮಿ, ಸರ್ವಾತೀತ. ಅದರ ಇಚ್ಛೆ ಋತಚಿದಿಚ್ಛೆ.

0: ಕುವೆಂಪು ತಮ್ಮ ತಪೋನಂದನ ಕೃತಿಯಲ್ಲಿ ಕಾವ್ಯ ವಿಮರ್ಶೆಯಲ್ಲಿ ಪೂರ್ಣದೃಷ್ಟಿ ಎಂಬ ಲೇಖನವನ್ನು ಪ್ರಾರಂಭಿಸುತ್ತಾರೆ. ಅವರು ಇದನ್ನು ಅರ್ಥೈಸಿರುವುದು ಹೀಗೆ:
1: ವರ್ಣ ವಿಭೇದವಿಲ್ಲದ, ರೂಪವಿಲ್ಲದ, ದೋಷವಿಲ್ಲದ, ಅವಿದ್ಯಾ ದ್ವಂದ್ವಗಳಿಲ್ಲದ ಸೃಷ್ಟಿಪೂರ್ವ ಕರ್ತೃವಿನ ಸ್ವಯಂಭುವೇ ಕವಿ. ಅವನು ಮನೀಷಿ ಪರಿಭೂ. ಯಾವನು ಸ್ವಯಂಭುವೋ ಅವನೇ ಕವಿಯಾಗಿ ಕಾಣುತ್ತಾನೆ. ಅವನು ಆಲೋಚಿಸುತ್ತಾನೆ. ಕಂಡು ಕವಿಯಾಗಿ ಆಲೋಚಿಸಿ ಮನೀಷಿಯಾದವನು ಪರಿಭೂ ಆಗಿ ತಾನೇ ಆಗುತ್ತಾನೆ.

0: ಈ ಪೂರ್ಣತೆ ಅಂತ ಅನ್ನೋ ಇದೆಯಲ್ಲ ಅದು ಬರೀ ಪ್ರತಿಯೊಂದು ತನ್ನ ತನ್ನ ಸ್ವಭಾವದಲ್ಲಿ ಸಂಪೂರ್ಣವಾಗಿ ವ್ಯಕ್ತವಾದವಾಡುವಲ್ಲೇ ಅದು ಪೂರ್ಣತೆ ಬಂತು ಗೊತ್ತೈತೆ. ಆಗ ಸಣ್ಣ ಹೂವು ನಾಲ್ಕೇ ಎಸ್ಲು ಬಂದ್ರೂ ಅದು ಪೂರ್ಣ, ದೊಡ್ಡ ಹೂವು ನೂರು ಎಸ್ಲು ಬಂದ್ರೂ ಪೂರ್ಣ ಅದು ಗೊತ್ತೈತೆ. ಅದಕ್ಕೋಸ್ಕರ ಆ ದೃಷ್ಟಿಯಿಂದ ಆ ಪೂರ್ಣತೆಯನ್ನು ನಾವು ಅದಲ್ಲದೆ ನನ್ನ ಬದುಕಿನಲ್ಲಿ ನಿಮಗೆ ಗೊತ್ತಾಗದೆ ನನಗೆ ಅಲ್ಪ ಮತ್ತು ಭೂಮ ಅನ್ನೋದರಲ್ಲಿ ವ್ಯತ್ಯಾಸ ಅಷ್ಟು ಕಾಣೋದಿಲ್ಲ. ಅಲ್ಲಿ ನಮ್ಮ ನಮ್ಮ ಲೌಕಿಕ ದೃಷ್ಟಿ ಹಾಕಿ ಕಾಣ್ತಷ್ಟು ಹೊರತು ಬ್ರಾಹ್ಮಿ ದೃಷ್ಟಿಗೆ ಯಾವುದು ಸಣ್ಣದು ಯಾವುದು ದೊಡ್ಡದು ಅನ್ನೋದು ನಿರ್ಣಯಿಸೋದು ಕಷ್ಟ ಅಲ್ಲಿ ಗೊತ್ತೈತೆ. ನಮಗೆ ನನ್ನ ಯಾವುದೋ ಒಂದು ಪದ್ಯದಲ್ಲಿ ನಿಮಗೆ ಜ್ಞಾಪಕ ಇರ್ಬೋದು, ಸ್ವರ್ಗಕ್ಕೆ ಹೋದ ಸ್ವರ್ಗದಲ್ಲಿ ಅಲ್ಲಿಯ ಮೊದಲಿಗೆ ಇಲ್ಲಿ ತುದಿ, ಅಲ್ಲಿಯ ತುದಿಗೆ ಇಲ್ಲಿ ಮೊದಲು
1: ಮೊದಲು
0: ಎಲ್ಲ ತಲೆಗಳಿಗೆ ಆಗ್ತದೆ ಅಂತ. ಆದ್ದರಿಂದ ಮಾನವ ಮತ್ತು ಲೌಕಿಕವಾದ ದೃಷ್ಟಿಯಿಂದ ಯಾವುದು ಅಲ್ಪ ಅಂತ ನಾವು ತಿಳ್ಕೊಂಡಿರ್ತೀವೋ ಅದು ಭೂಮ ಆಗಿರ್ತದೆ, ಯಾವುದು ಭೂಮ ಅಂತ ನಾವು ಇಲ್ಲಿ ತಿಳ್ಕೊಂಡಿದ್ದೀವೋ ಅದು ಅಲ್ಲ ಆಗಿರ್ತದೆ.
1: ಅಂದರೆ ಈ ನಿಚ್ಚಳವಾದ ಈ ಒಂದು ದರ್ಶನ ಅಥವಾ ಕಾಣಿಕೆ ನನಗನ್ಸುತ್ತೆ ರಾಮಾಯಣ ದರ್ಶನ ಕೆಲಸ ಮಾಡಿದೆ.
0: ಹೌದು, ರಾಮಾಯಣ ದರ್ಶನ ಕೆಲಸ ಮಾಡಿದೆ.
1: ಆಮೇಲೆ ಬಂದ ಮಲೆಗಳಲ್ಲಿ ಮದುಮಗಳು ಮಂದ್ರಸ್ತರದಲ್ಲಿ ಕೆಲಸ ಮಾಡಿದೆ.
0: ಹೌದು, ನನಗೆ ಮಲೆಗಳಲ್ಲಿ ಮದುಮಗಳು ಬರೆದ ಮೇಲೆ ಮತ್ತೊಂದು ಮಹಾಕಾದಂಬರಿ ಬರೆಯುವ ಒಂದು ಇತ್ತು ಗೊತ್ತೈತೆ. ಆದರೆ ಅದು ಈ ಜನ್ಮಕ್ಕೆ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು ಆಮೇಲೆ. ಆದರೆ ಮಲೆಗಳಲ್ಲಿ ಮದುಮಗಳಲ್ಲಿಯೇ ಮುಂದಿನ ಮಹಾಕಾದಂಬರಿಗಳಲ್ಲಿ ನಾನು ಮಾಡಬೇಕಾದಂಥ ಯಾವುದೋ ಒಂದು ದೃಷ್ಟಿ ಇತ್ತಲ್ಲ, ಆ ಬ್ರಾಹ್ಮಿ ದೃಷ್ಟಿಯಿಂದ ಈ ಅಲ್ಪ ಭೂಮ ಎರಡನ್ನೂ ನೋಡ್ತಕ್ಕಂಥ ಒಂದು ದೃಷ್ಟಿ, ಆ ದೃಷ್ಟಿ ಮಲೆಗಳಲ್ಲಿ ಮದುಮಗಳಲ್ಲಿ ಒಂದು ರೀತಿಯಲ್ಲಿ ಪ್ರಾರಂಭ ಆಗಿದೆ ಅಲ್ಲಿ ಅಲ್ಪ ಭೂ. ಅದಕ್ಕೋಸ್ಕರ ನಾನು ಓದುಗರಿಗೆ ಎಂಬ ಇದನ್ನು ಬರ್ತೀನಲ್ಲ, ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ, ಇಲ್ಲಿ ಯಾವುದು ಯಕ್ಕಶಿತವಲ್ಲ ಅದನ್ನ. ಹೌದು,
2: ತಾವು ನೀಡಿದ ಸಂದರ್ಶನವೊಂದರಲ್ಲಿ ಕುವೆಂಪು ಹೇಳಿದರು,
3: ಒಂದು ದರ್ಶನಕ್ಕೆ ಕವಿ ಸೋತರೆ ಅವನ ಕಾವ್ಯಕ್ಕೆ ಕೇಡಲ್ಲವೇ, ಬುದ್ಧಿ ಮಾತ್ರ ದರ್ಶನವನ್ನು ಒಪ್ಪಿಕೊಂಡರೆ ಕಾವ್ಯಕ್ಕೆ ತೊಂದರೆ, ಅವನ ಸಮಗ್ರ ಚೇತನವು ದರ್ಶನಕ್ಕೆ ಮಿಡಿದಾಗ ಕಾವ್ಯಕ್ಕೆ ಬಾಧಕವಾಗದು, ಆಗ ದರ್ಶನ ಅವನ ಚೇತನಕ್ಕೆ ಹಾಸುಹೊಕ್ಕಾಗಿ ಹೊಂದಿಕೊಂಡಿರುವಂತಹುದು, ಅವನ ಕಾವ್ಯ ಅಂಥ ಚೇತನದ ಬಾಹ್ಯ ರೂಪ.

ಶ್ರೀ ಅರವಿಂದರಿಗೆ ಎಂಬ ತಮ್ಮ ಕವಿತೆಯಲ್ಲಿ ತಮಗೆ ಸಮನ್ವಯ ಹಾಗೂ ಪೂರ್ಣ ದೃಷ್ಟಿಯ ಕಾಣಿಕೆ ನೀಡಿದ ಮಹಾಂತರನ್ನು ಕವಿ ಸ್ಮರಿಸಿರುವುದು ಹೀಗೆ.

0: 19ನೇ ಕರ್ನಾಟಕ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕುವೆಂಪು ಪೂರ್ಣದೃಷ್ಟಿಯನ್ನು ಪ್ರತಿಪಾದಿಸಿದ್ದು ಹೀಗೆ:
1: ಅರ್ಧದೃಷ್ಟಿ ಅನರ್ಥಕಾರಿ, ಪೂರ್ಣದೃಷ್ಟಿಯಿಂದಲೇ ಶ್ರೇಯಸ್ಸು. ಪೂರ್ಣದೃಷ್ಟಿಯೇ ನಿಜವಾದ, ಶಾಶ್ವತವಾದ, ಸರ್ವೋತ್ಕೃಷ್ಟವಾದ ದರ್ಶನ. ಅಂತಹ ದರ್ಶನದಲ್ಲಿ ವಿಜ್ಞಾನ, ರಾಜಕೀಯ, ತತ್ವ, ಕಲೆ ಎಲ್ಲವೂ ಅಂಗಗಳಾಗಿರುತ್ತವೆ, ಅಂಶಗಳಾಗಿರುತ್ತವೆ. ಕವಿಯ ದರ್ಶನ ಭೂಮವಾಗಿರಬೇಕು, ಭೂಮವಾಗಿರಬೇಕು.

ಕುವೆಂಪು ಅವರ ಪೂರ್ಣ ದೃಷ್ಟಿ ನಂತರ ಅವರ ಪಂಚಮಂತ್ರದ ಒಂದು ಭಾಗವಾಯಿತು. ವಿಶ್ವ ಮಾನವ ಕಲ್ಪನೆಯ ನಿಚ್ಚಣಿಕೆಯಾಯಿತು.

ಕುವೆಂಪು ಅವರು ಬಯಸಿದುದು ಆ ಮತ ಈ ಮತ ಅಲ್ಲದ ಮನುಜ ಮತ, ಆ ಪಥ ಈ ಪಥ ಅಲ್ಲದ ವಿಶ್ವಪಥ, ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲದ ಸರ್ವರ ಸರ್ವಸ್ತರದ ಉದಯ. ಪರಸ್ಪರ ವಿಮುಖರಾಗಿ ಸಿಡಿದು ಹೋಗದೆ ಸಮನ್ವಯಗೊಳ್ಳುವುದು, ಇದು ಮಿತ ಮತದ ಆಂಶಿಕ ದೃಷ್ಟಿಯಲ್ಲ, ಭೌತಿಕ ಪಾರಮಾರ್ಥಿಕ ಎಂಬ ಭಿನ್ನ ದೃಷ್ಟಿಯಲ್ಲ, ಅದು ಎಲ್ಲವನ್ನೂ ಭಗವದ್ದೃಷ್ಟಿಯಿಂದ ಕಾಣುವ ಪೂರ್ಣ ದೃಷ್ಟಿ.

0: ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯದನಿಗೂ ಮಿಗಿಲು ಶಾಸ್ತ್ರವಿಹುದೇನು. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರ ಈ ಲೋಕಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು, ಸೇರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರ ಈ ಲೋಕಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು, ಸೇರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ.
1: ಹೀಗೆ ಪೂರ್ಣ ದೃಷ್ಟಿಯತ್ತ ಬೆರಳು ತೋರಿದ ಕುವೆಂಪು ಅವರನ್ನು ಅರಿಯಲು ಸಹ ಪೂರ್ಣದೃಷ್ಟಿಯೊಂದು ಬೇಕಲ್ಲವೇ? ತಮ್ಮ ಆತ್ಮಕಥನ ನೆನಪಿನ ದೋಣಿಯಲ್ಲಿ ಅವರು ಹೀಗೆ ಬರೆದರು.
2: ನನ್ನ ಕವಿ ಪ್ರತಿಭೆ ತನ್ನ ರಸಧರ್ಮಕ್ಕೆ ಒಂದಿನಿತೂ ಭಂಗ ಬರದಂತೆ ವೈಚಾರಿಕ ಬುದ್ಧಿಯನ್ನು ಸಮಪ್ರಮಾಣದಲ್ಲಿ ಅಳವಡಿಸಿಕೊಂಡಿರುವುದನ್ನು ಸಹೃದಯರು ಗುರುತಿಸಲಾಗದಿದ್ದರೆ ನನ್ನನ್ನು ಆಂಶಿಕವಾಗಿ ಮಾತ್ರ ಪರಿಶೀಲಿಸಿದಂತಾಗುತ್ತದೆ. ಅದರಿಂದ ನನ್ನ ಸಂಪೂರ್ಣತ್ವಕ್ಕೆ ಚ್ಯುತಿ ಬರುತ್ತದೆ.

0: ಸಹೃದಯನ ಪೂರ್ಣದೃಷ್ಟಿ ಕವಿಯ ಪೂರ್ಣದೃಷ್ಟಿಯೊಡನೆ ಬೆರೆತಾಗ ಮಾತ್ರ ಸಾಹಿತ್ಯವಾಗಲಿ ದರ್ಶನವಾಗಲಿ ಪರಿಪೂರ್ಣದ ನೆಲೆ ತಲುಪುವುದು. ಇದು ಸಾಧ್ಯವಾಗಬೇಕು ಎಂಬುದು ನಿರಂತರ ಆಶಯ ಅಲ್ಲವೇ?
1: ಕವಿವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ. ದರ್ಶನ ಧ್ವನಿ ರಸಾಮೃತ ಪಾನದ ಆನಂದದಿಂ ಲೋಕಶೋಕವನ್ನಳಿಸಿ ಭುವನತ್ರಯಂಗಳಂ ತಣಿಪ ನಂದನ ತಪೋದೀಕ್ಷೆಯಂ ಕೊಂಡೆಸಪ ರಸಋಷಿಗೇ ಯೋಗಮತಿ ಹೃದಯ ವಿಭೂತಿಗೆ ನಮೋ. ಓಂ ಶಾಂತಿ ಶಾಂತಿ.

ಹಾಡಿದವರು ಜಿ ಪಲ್ಲವಿ, ಎಸ್ ಯದುಶೈಲ, ಹೇಮಂತ್ ಕುಮಾರ್ ಎಂಎಸ್ ಹಾಗೂ ಎಂಎಸ್ ನವೀನ್. ವಾದ್ಯ ಸಹಯೋಗ ಮೈಸೂರು ಎಂ ನಾಗರಾಜ್, ಎಚ್ಎಲ್ ಶಿವಶಂಕರ ಸ್ವಾಮಿ ಹಾಗೂ ವಿಎಲ್ ಸಮೀರ್. ಶ್ಲೋಕ ಮತ್ತು ಕಾವ್ಯ ವಾಚನ ಕೆ ರಾಮಚಂದ್ರ ಮತ್ತು ಸಂಗಡಿಗರು. ನಿರೂಪಣಾ ಧ್ವನಿಗಳು

ಎಂಎಸ್ ಅನುಪಮಾ ಹಾಗೂ ಜಿಕೆ ರವೀಂದ್ರ ಕುಮಾರ್. ನಿರ್ಮಾಣ ಸಹಾಯ ಎಸ್ ಲಕ್ಷ್ಮೀನಾರಾಯಣ. ಈ ರೂಪಕವನ್ನು ರಚಿಸಿ ಪ್ರಸ್ತುತಪಡಿಸಿದವರು ಜಿಕೆ ರವೀಂದ್ರ ಕುಮಾರ್.

ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. ಆಕಾಶವಾಣಿ ಮಡಿಕೇರಿ ಕೇಳಿ ಕಥಾ. ದಾಸ ಶ್ರೇಷ್ಠ ಶ್ರೀ ಕನಕದಾಸರು, ಕೀರ್ತನಾಕಾರರು ಭದ್ರಗಿರಿ ಅಚ್ಯುತದಾಸರು.

ಪುರುಷರ ಕನಕದಾಸರ ಒಂದು ದಿವ್ಯ ಅನುಭಾವದ ಕೀರ್ತನೆ ಇದು. ಭಕ್ತಿಯ ಚರಮಪರಮ ಅವಸ್ಥೆಯಲ್ಲಿ ಪರಮಾತ್ಮನ ಚಿಂತನೆ ಮಾಡ್ತಾರೆ, ತನು ನಿನ್ನದು ಜೀವನ ನಿನ್ನದು. ಯಾವಾಗ ಜೀವನ ಉಜ್ಜೀವನವಾಗ್ತದೋ ಅದು ದೈವೀಮಯವಾಗಿರುತ್ತದೆ, ಭಗವಂತನ ಸೇರಿದ್ದಾಗುತ್ತೆ. ಅದಕ್ಕಾಗಿ ಮನುಷ್ಯ ಬಾಳಬೇಕು, ಬರೀ ಬದುಕಿದ್ರೆ ಸಾಲದು. ಬದುಕೋದು ಬೇರೆ, ಬಾಳೋದು ಬೇರೆ. ನಾಯಿ ಕತ್ತೆ ಕುರಿ ಕೋಣೆಲ್ಲ ಬದುಕ್ತದೆ, ಬಾಳೋದಿಲ್ಲ. ಅದನ್ನು ಯಾರೂ ಅನುಕರಣೆ ಮಾಡುವುದಿಲ್ಲ. ಮನುಷ್ಯ ಬಾಳುವವ, ಅವರಿಂದ ಅನುಕರಣೆ ಮಾಡ್ತಾನ. ಅದಕ್ಕಾಗಿ ಎಷ್ಟೋ ಬಂದು ಅನ್ನಬಹುದು, ನಾನು ಬಹಳ ಕಾಲ ಬದುಕಿದ್ದೆ ಅಂತ. ಯಾಕೆ ಬದುಕಿದ್ದೆ ಅಂದರೆ ಸತ್ಯ ಇಲ್ಲ ಅದನ್ನು ಬದುಕಿದ್ದೆ ಅಷ್ಟೇ. ಅದಕ್ಕೆ ಅರ್ಥ ಇಲ್ಲ ಜೀವನಕ್ಕೆ. ಅದು ಜೀವನವಾಗಬೇಕೋ ಉಜ್ಜೀವನವಾಗಬೇಕಾಗ್ತದೆ, ಲೋಕಕ್ಕೆ ಹಿತ ಕೊಡಬೇಕಾಗ್ತದೆ. ಅದಕ್ಕಾಗಿ ನನಗೆ ಮನುಷ್ಯನಿಗೆ ಈ ದಿವ್ಯ ಧರ್ಮ, ದೇಹಧರ್ಮ, ಜ್ಞಾನ ಇತ್ಯಾದಿ ಎಲ್ಲ ಪರಮಾತ್ಮ ಕೊಟ್ಟದ್ದು. ಅದಕ್ಕೋಸ್ಕರವಾಗಿ ನಾ ಮಾಡಿದೆ, ನನ್ನಿಂದಾಯ್ತು ಹೀಗಂತೆ ಅಲ್ಲ. ಪ್ರತಿ ದಿವಸ ಪ್ರಪಂಚ ಬಿಟ್ಟಿರ್ತಿ ನೀನು ಗಾಢ ನಿದ್ದೆಯಲ್ಲಿ, ಯಾರ ಕೈಯಲ್ಲಿ ಕೊಟ್ಟು ಹೋಗ್ತಿ ಪ್ರಪಂಚ? ಅದಕ್ಕೆ ನಮ್ಮ ಹಿರಿಯರಂದರು ದೇವರ ಜಪ ತಪ ಮಂತ್ರ ಇಂಥ ಎಲ್ಲ ಬರೋದಿಲ್ಲ ನಂಗಂತೆಲ್ಲ, ಏನು ಬೇಕಾಗ

ಆಗಿಲ್ಲ, ಅವನು ನೀನು ಹೊಗಳಿ ಅವನಿಗೇನಾಗಬೇಕಾದಿಲ್ಲ. ನೀನು ದಿನವಿಡೀ ದುಡಿದು ಹಾಸಿಗೆ ಮೇಲೆ ಬೀಳ್ತಿಯಲ್ಲ, ಈಗ ನೀನು ನಿದ್ರಾಲೋಕಕ್ಕೆ ಹೋಗ್ತಿ. ಆ ಊರಿನ ಪರಿಚಯ ನಿನಗೇನಿಲ್ಲ. ಹೆಂಡತಿ ಮಕ್ಕಳು ಧನ ಸಾಲ ಧಾಲ ಮೂಲ ಎಲ್ಲ ಯಾರ ಕೈಯಲ್ಲಿ ಕೊಟ್ಟು ಮಲಗಿದ್ದಿ? ಗಾಢ ನಿದ್ದೆ ಒಂದು ಸಂಬಂಧ ನನಗಿರೋದಿಲ್ಲ. ಆ ನಿದ್ದೆ ಹೋಗುವ ಮೊದಲು ಒಮ್ಮೆ ದೇವರ ನೆನಪು ಮಾಡು. ಮಂತ್ರ ಶ್ಲೋಕನ ಹೇಳಬೇಕು ಅಂತಿಲ್ಲ. ನಾನೀಗ ನನಗೆ ಗೊತ್ತಿಲ್ಲದ ಜಗತ್ತಿಗೆ ಹೋಗ್ತಾ ಇದ್ದೇನೆ, ನನಗೆ ಅರಿವಿಲ್ಲದ ಪ್ರಪಂಚಕ್ಕೆ ಹೋಗ್ತೇನೆ. ದೇವ, ನಿನ್ನನ್ನು ಕೈ ಹಿಡಿದು ಅಲ್ಲಿ ಕರ್ಕೊಂಡು ಹೋಗು, ಅಷ್ಟು ಪ್ರಾರ್ಥನೆ ಮಾಡು. ಇನ್ನೂ ಹೆಚ್ಚು ಮಾಡಬೇಕು ಕೂತ್ಕೊಂಡ್ರೆ ನಾಳೆ ಬೆಳಿಗ್ಗೆ ಮತ್ತಂದು ಬಿಡು ಅಂತ ಪ್ರಾರ್ಥನೆ ಮಾಡು ಅಷ್ಟೇ. ಯಾಕೆ ಇದೆರಡೂ ನಿನ್ನ ಕೈಲಿಲ್ವಲ್ಲ? ಆ ನಿದ್ರೆಯಲ್ಲಿ ಹೆಂಡತಿ ಮಕ್ಕಳು ಧನ ಧಾನ್ಯ ಯಾರೂ ನನ್ನ ಕಾಪಾಡುವರಿಲ್ವಲ್ಲ? ಜೀವನನ್ನ ತನ್ನ ತೊಡೆಯಲ್ಲಿ ಎತ್ತುಕೊಂಡು ನಿದ್ರಾ ಸುಖ ಕೊಡುವ ಪ್ರಾಜ್ಞನಾಮಕರಾದಂಥ ಪರಮಾತ್ಮ ಜಾಗೃತ ಪ್ರಪಂಚದಲ್ಲಿ ನಮ್ಮ ಬುದ್ಧಿಯನ್ನು ಪ್ರಚೋದಿಸಿ ಪ್ರಪಂಚದ ಪರಿಚಯ ಮಾಡಿಕೊಂಡು ಸಂಪರ್ಕ ಉಂಟು ಮಾಡುವ ಪರಮಾತ್ಮ. ಇದು ಎರಡರ ಮಧ್ಯೆ ಸ್ವಪ್ನ ಪ್ರಪಂಚ ಇದೆ. ಆ ಸ್ವಪ್ನದಲ್ಲಿ ಭಗವದ್ ಅನುಭವ ಜ್ಞಾನಿಗಳಿಗೆ ಬರುತ್ತದೆ. ದೇವರಲ್ಲಿ ಮೊದಲು ಮನಸ್ಸು, ಆಮೇಲೆ ಅದೇ ಕನಸು, ಆಮೇಲೆ ಅದೇ ಮನಸ್ಸು. ಅದಕ್ಕಾಗಿ ಜ್ಞಾನಿಗಳಿಗೆ ಸ್ವಪ್ನದಲ್ಲಿ ದರ್ಶನ ಕೊಡುತ್ತಾನೆ ಪರಮಾತ್ಮ. ನಮಗೆ ನಿಮಗೆ ಸ್ವಪ್ನದಲ್ಲೂ ಇಲ್ಲ. ಆ ದರ್ಶನ ಪಡೆಯಬೇಕಾದ್ರೆ ಅದನ್ನು ಪುರಂದರದಾಸವರ

ಸ್ವಪ್ನದಲ್ಲಿ ಕಂಡಿದ್ದವರನ್ನು ಮಾಡ್ತಾರೆ ಜ್ಞಾನಿಗಳಿ. ಅಂದಾಕ್ಷಣ ಬಿದ್ದ ಸ್ವಪ್ನ ಎಲ್ಲ ದೇವರು ಕೊಟ್ಟದ್ದು ಅಂತ ತಿಳಿಯಬಾರದು. ಮನೋವಿಕಾರದಿಂದ ಸ್ವಪ್ನ ಉಂಟಾಗ್ತದೆ. ಎಷ್ಟೋ ಗಂಡಸರು ಸ್ವಪ್ನದಲ್ಲೇ ಎದ್ದು ಹಾಸಿಗೆ ಗೀಸೆ ಕಟ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ಮಲಗ್ತಾರೆ. ಸ್ವಪ್ನದಲ್ಲಿ ಯಾರ ಹತ್ರ ದಾರಿ ಕೇಳೋದಿಲ್ಲ, ಯಾರನ್ನು ಕೇಳೋದು ದಾರಿ, ಹೋಗ್ತಾರೆ. ಪ್ರವೃತ್ತಿ ಉಂಟು, ಅದೆಲ್ಲ ವಿಕಾರಜನ್ಯ. ಎಷ್ಟೋ ಹೆಣ್ಣು ಮಕ್ಕಳು ಸ್ವಪ್ನದಲ್ಲೇ ಎದ್ದು ಕಾಪಿ ಗೀಪಿ ಸೋಸಿ ಕುಡಿಯುತ್ತಾರೆ, ಬೆಳಗ್ಗೆ ಜ್ಞಾಪಕ ಇರೋದಿಲ್ಲ. ಸ್ವಪ್ನದಲ್ಲಿ ಪ್ರಯತ್ನ ಉಂಟು. ಒಂದು ಭಯಂಕರ ಸ್ವಪ್ನ ಉಂಟು, ಈಗಲೇ ಹೇಳಿಬಿಡ್ತೇನೆ. ಈ ಫುಟ್ಬಾಲ್ ಆಡೋರು ಇದ್ದಾರಲ್ಲ, ಅವ್ರ ಹತ್ರ ಮಲಗಬಾರದು. ಅವ್ರಿಗೆ ಎಚ್ಚರದಲ್ಲಿ ಗೋಲ್ ಹೊಡಿಲಿಕ್ಕಾಗಲಿಲ್ಲ, ಸ್ವಪ್ನದಲ್ಲಾದರೂ ಹೊಡಿಬೇಕು ಅಂತ ಆಸೆ. ನೀವು ಹತ್ರ ಮಲಗಿದ್ರಿ ಅಂತ ಏನು ಗೊತ್ತಿದೆ ಅವ್ರಿಗೆ? ಕಾಲಿಗೇನೋ ತಗಲಿತು, ಗೋಲ್ ಅಂತ ಒದ್ದುಬಿಟ್ಟ. ಎದ್ದವ ನಾನು ನಿಂಗೆ ಗೋಲ್ ಮಾಡ್ತೇನೆ ಅಂತ ಸುಮ್ಮನಿಡ್ತಾನೆ ಅನೇಕ ಪ್ರಕಾರ. ಇದು ವಿಕಾರಜನ್ಯ. ಆದರೆ ಜ್ಞಾನಿಗಳು ಹಾಗಲ್ಲ, ಮನಸ್ಸು ಪರಮಾತ್ಮನಲ್ಲಿ, ಅದರದ್ದೇ ಕನಸು, ಅದೇ ನನಸಾಗ್ತದೆ ಅಂಥ ದಿವ್ಯ ಹಂತ ಕನಕದಾಸರದ್ದು.

ಸಾವು ನಿಶ್ಚಯ, ಯಾರನ್ನು ಬಿಡತಕ್ಕಂಥದ್ದಲ್ಲ ಅದು. ಆದರೆ ನಮಗೆ ಸಾವು ಯಾವಾಗ ಬಂದರೂ ಬೇಡ ಅನಿಸೋ. 99 ವರ್ಷದ ಮುದುಕ ಸತ್ತರೆ ಪತ್ರಿಕೆಯಲ್ಲಿ ಬರ್ತದೆ ಶೋಚನೀಯ ಮರಣ, ಇನ್ಯಾವಾಗ ಸಾಯುವುದು ಅಂತ ಹೇಳಿ. 99 ವರ್ಷದಲ್ಲಿ ಒಬ್ಬ ಸತ್ತರೆ ಅದು ಶೋಚನೀಯ ಅಲ್ಲ, ಯೋಚನೀಯ. ಇಷ್ಟು ಕಾಲ ಹ್ಯಾಂಗೆ ಬದುಕಿದ ಅಂತ ವಿಚಾರ ಮಾಡಬೇಕಾಗ್ತದೆ. ನಮಗೆ ಶೋಚನೀಯ ಕಾಣಿಸ್ತದೆ. 99 ವರ್ಷ ಮುದುಕಿನ ಪ್ರಾಣ ಸೆಳೆಯುವಾಗ ಡಾಕ್ಟ್ರನ್ನು ಕರ್ಕೊಂಡು ಬಂದರು. ಅವರೆಲ್ಲ ಪರೀಕ್ಷೆ ಮಾಡಿ ಹೇಳಿದರು, ಇದು ಕಾಯಿಲೆ ಅಲ್ಲ, ರೋಗ ಅಲ್ಲ, ಇದು ಸಾವು. ಸಾವಿಗೆ ಔಷಧ ಇಲ್ಲ. ಆ ಮುದುಕನ ಅಂತಿಮ ಸಂದೇಶ ಏನು ಅಂತ ಕೇಳಿ ನೀವು ಆ ಪ್ರಕಾರ ನಡೀರಿ ಅಂತ ಹೇಳಿ ಡಾಕ್ಟ್ರು ಹೊರಟು ಹೋದರು. ಇವರೆಲ್ಲ ಹೇಳಿದರು, ಮೊಮ್ಮಕ್ಕಳು ಮಕ್ಕಳೆಲ್ಲ ಸರಿ, ಅಜ್ಜ ಅಪ್ಪ ನೀವು ಬದುಕೋದಿಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ, ನಿನ್ನ ಅಂತಿಮ ಸಂದೇಶ ನಮಗೆ ಹೇಳು. ಮುದುಕ ಅಂತಿಮ ಸಂದೇಶ ಏನು ಹೇಳಿದ ಗೊತ್ತೇ? ಬೇರೆ ಡಾಕ್ಟ್ರನ್ನ ಕರ್ಕೊಂಡು ಬಾ ಅಂತ. ಇನ್ನೊಬ್ಬ ಡಾಕ್ಟ್ರನ್ನ ಕರ್ಕೊಂಡು ಬಂದರು. ಅವರೆಲ್ಲ ಪರೀಕ್ಷೆ ಮಾಡಿ ಹೇಳಿದರು. ಮೊದಲಿನವರು ಏನು ಹೇಳಿದ್ದಾರೋ ನಾನು ಅಷ್ಟೇ ಹೇಳಬಹುದು. ನಾವಿಬ್ಬರು ಕ್ಲಾಸ್ಮೇಟ್ಗಳು, ಒಂದೇ ಪುಸ್ತಕ ಓದಿದವರು, ಅದಕ್ಕಿಂತ ಹೆಚ್ಚು ಹೇಳೋ ಸಾಧ್ಯ ಅಲ್ಲ. ಇಲ್ಲ ಡಾಕ್ಟ್ರೇ, ಬಹಳ ನಿಮ್ಮೇಲೆ ಗೌರವ ಇಟ್ಟಿದ್ದಾರೆ, ನಿಮ್ಮನ್ನೇ ಕರೆಸಬೇಕು, ಅವರ ಅಂತಿಮ ಸಂದೇಶ ತಾವೇನಾದ್ರು ಮಾಡಬೇಕು. ಡಾಕ್ಟ್ರ್ ಏನು ಮಾಡಬಹುದು? ಅವರಂದರು, ಎರಡು ಗುಳಿಗೆ ಕೊಡ್ತೇನೆ, ಒಂದು ಗುಳಿಗೆ ಈಗ ಕೊಡು, ಬೆಳಿಗ್ಗೆ ಎದ್ದರೆ ಇನ್ನೊಂದು ಕೊಡು. ಅವ್ರಿಗೆ ಗೊತ್ತಿದೆ ಇದು ಹೇಳೋದಿಲ್ಲ ಅಂತ ಗೊತ್ತಿದೆ, ಏನು ಮಾಡ್ತೀನಿ. ಅಂಥ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಭಗವ ಚಿಂತನೆ ಬರಬೇಕಾದ್ರೆ ಈಗ ಆ ಸಾಧನೆ ಬೇಕು. ಅದನ್ನು ಎಚ್ಚರಿಸ್ತಾ ಇದ್ದ ಶ್ರೇಷ್ಠರು.

ಈಗ ಮಾಡು, ಈಗ ಮಾಡಿದ ಆಗ ನಿಂಗೆ ಬರತಕ್ಕಂಥದ್ದು. ಅಂತ್ಯಕಾಲ ದುರಂತ, ನಿನಗೆ ಯಾರು ಸಹಾಯ ಮಾಡುವವರಿಲ್ಲ, ಆಗ ನಿನ್ನ ಮನೋಸ್ಥಿತಿ ಏನುಂಟು ಅದಕ್ಕೆ ಸರಿಯಾದ ಜನ್ಮ ನಿನಗೆ ಬರತಕ್ಕಂಥದ್ದು. ನಾವು ವ್ಯವಹಾರಕ್ಕೆ ದೃಷ್ಟಾಂತದಿಂದ ಹೇಳಿದ್ರೆ ಸುಲಭವಾಗ್ತದೆ. ಈ ಸಾವು ಅಂದರೆ ನಾವು ಫೋಟೋ ತೆಗೆಸ್ಕೊಂಡ ಹಾಗೆ. ಒಬ್ಬ ಫೋಟೋಗ್ರಾಫರ್ ಕರೆದು ಹೇಳಿದ, ನನ್ನದೊಂದು ಒಳ್ಳೆ ಫೋಟೋ ತೆಗಿ. ಅವನಿದ ಒಳ್ಳೆ ಫೋಟೋ ಕೆಟ್ಟ ಫೋಟೋ ಅಂತ ಇಲ್ಲ, ಮತ್ತೆ ನಿನ್ನ ಮೋರೆ ಹಾಗೆ ಉಂಟು ಹಾಗೆ ಬರುತ್ತಷ್ಟೆ. ನಮ್ಮ ಕ್ಯಾಮರಾ ಒಳ್ಳೆ ಕ್ಯಾಮರಾ ಅಲ್ಲ, ನಾನು ಈ ಥರ ಫೋಟೋ ಕೂತಿರಲಿ ಹಾಗೆ ಕೂತ್ಕೊಳ್ಬೇಕು ಗೊತ್ತಿಲ್ಲ. ಸ್ವಲ್ಪ ಕತ್ತು ಓರೆ ಮಾಡು, ಒಂದು ಎರಡು ಹಲ್ಲು ಮಾತ್ರ ಬಿಡು, ಎಲ್ಲ ಹಲ್ಲು ಬಿಡಬೇಡ ಅಂತವನಿಗೆ ಹೇಳಿಕೊಟ್ಟು ಕ್ಯಾಮರಾ ಹೊಂದಾಣಿಕೆ ಮಾಡಿ ರೆಡಿ ಸ್ಟಡಿ ಅಂತ ಹಾಗೆ ಕೂತಿರಬೇಕು ಅಂತ. ಅವ ಎರಡು ಸಲ ರೆಡಿ ಸ್ಟಡಿ ಅಂತ ಹೇಳಿ ಆ ಗುಂಡಿ ಒತ್ತುವಾಗ ಇವನಿಗೆ ಆಕಳಕ್ಕೆ ಬಂದುಬಿಡ್ತು. ಮೊದಲು ಬಹಳ ಚೆನ್ನಾಗಿ ಕೂತಿದ್ದ, ಕೊನೆಗಳಿಗೆಲ್ಲ ಬಾಯಿ ತೆರೆದ. ಫೋಟೋಗ್ರಾಫರ್ ಹತ್ರ ಕೂಡ ಇದೊಂದು ಪೋಸ್ ಇರ್ಬೋದು ಏನೋ ಯಾರಿಗೆ ಗೊತ್ತು ಅಂತ ಹೇಳಿದ್ ಆ ಫೋಟೋ ತೆಗೆದ. ಆರಾರು ಕಾಪಿ ಬೇಕು ಅಂತ ಹೇಳಿದ್ದಾರೆ, ಮೂರು ಕಾಪಿ ಸಾಲದು ನನಗೆ, ಆರಾರು ಬೇಕು ಅಂತ. ಆರಾರು ಕಾಪಿ ತಂದು ಕೊಟ್ಟಿದ್ದಾನೆ. ಹೇಳ್ತಾರೆ, ಯಾರದ್ರಿ ಫೋಟೋ ಇದು, ಇದು ಹೆಣ ಬಾಯಿ ಬಿಟ್ಟು ಆಗಿದೆ ಅಂತ. ಯಾರೋ ಏನೋ ಗೊತ್ತಿಲ್ಲ ನಿಂದು ಅಂದ. ಯಮ ಬಹಳ ದೊಡ್ಡ ಫೋಟೋಗ್ರಾಫರ್ ಅಮ್ಮ, ಒಂದಿನ ನಮ್ಮ ಮುಂದೆ ಬರ್ತಾನೆ ನಿಮ್ಮ ಮುಂದೆ ಬರ್ತಾನೆ, ರೆಡಿ ಹೇಗಿದೆ ಅಂತ ಕೇಳ್ತಾ ಇದ್ದ.

ಜೀವನದ ಮಹಾ ದುರಂತ. ಕನಕನಿಗೆ ಎಲ್ಲ ಇದೆ, ಆತ್ಮೀಯನಂತಕ್ಕಂಥ ಪತ್ನಿ ಕೈ ಬಿಟ್ಟು ಹೋಗಿದ್ದಾಳೆ. ಒಮ್ಮೆ ಒಬ್ಬಳಿಗಾಗಿ ನನ್ನ ಹೃದಯ ಅರ್ಪಿಸಿದ ಬಳಿಕ ಪಶುವಿನಂತೆ ನಾನು ವರ್ತಿಸಲಾರನೆಂಬುದಾಗಿ ಯಾರನ್ನೂ ಬಯಸದೆ ಏಕಾಂತದಲ್ಲಿರ್ತಾರೆ. ಆದರೆ ಸಾಧನೆಗೆ ಏಕಾಂತ ಸದ್ಗುರುವಿನ ಮಾರ್ಗದಲ್ಲಿ ದೊರಕಬೇಕಾಗ್ತದೆ. ಪ್ರಾಪಂಚಿಕರು ನಾಲ್ಕು ಜನರ ಮಧ್ಯೆ ಇರುವಾಗ ಒಳ್ಳೆ ಸಂಭಾವಿತರಾಗಿರುತ್ತಾರೆ, ಒಬ್ಬರೇ ಇದ್ದಾಗಲೇ ಕೆಟ್ಟ ಆಲೋಚನೆ ಎಲ್ಲ ಬರೋಸು. ಸಂಸ್ಕಾರ ಇಲ್ಲದಿದ್ದರೆ ಒಬ್ಬನೇ ಏಕಾಂತ ಪ್ರಯೋಜನ ಆಗೋದಿಲ್ಲ. ಆ ಶೂನ್ಯವನ್ನು ತುಂಬಲಿಕ್ಕಾಗಿ ಯುದ್ಧ ಪ್ರಸಕ್ತಿ ಪ್ರಾರಂಭ ಮಾಡಿದ. ತಾನು ದೊಡ್ಡ ಯೋಧನಾಗಿದ್ದಿರತಕ್ಕಂಥ ಕಾಗಿನೆಲೆಯ ಕೋಟೆ ಕಟ್ಟಿಸಿದವ. ಆಗೊಮ್ಮೆ ಈಗೊಮ್ಮೆ ಅಲ್ಲಿಲ್ಲಿ ಹೋಗುವ ದಂಡ ಯಾತ್ರೆಗೆ ಯುದ್ಧದಲ್ಲಿ ತಾನೇ ಪ್ರಮುಖನಾಗಿ ಹೋಗ್ತಾನೆ, ಎಲ್ಲವನ್ನು ಗೆದ್ದು ಬರ್ತಾನೆ. ಆದರೆ ತನ್ನವರೇ ತನಗೆ ಶತ್ರುಗಳಾದರು, ಅರಮನೆ ಇತರ ಕುಟುಂಬ ವರ್ಗದವರು ನೋಡಿದರು, ಇವನಿಗೆ ಪತ್ನಿ ಇಲ್ಲ, ಮಕ್ಕಳಿಲ್ಲ, ಮುಂದೆ ಅಧಿಕಾರ ಇವನೇ ಇಟ್ಕೊಂಡ್ರೆ ತೊಂದರೆ, ಇವನ ನಾಶ ಮಾಡಿಬಿಟ್ರೆ ಎಲ್ಲ ಸಂಪತ್ತಿಗಳ ಅಧಿಕಾರಿಗಳಾಗ್ತವೆ ಅಂತ. ಆ ಹಣ, ಆ ಧನ ಪಿಪಾಸು ಪಾಪಕಾರಿಕ ಪ್ರೇರೇಪಿಸಲ್ರನ್ನ ಶತ್ರುಗಳನ್ನ ಗೆದ್ದು ಕುದುರೆ ಮೇಲೆ ಕುಳಿತುಕೊಂಡು ಒಬ್ಬನೇ ಬರ್ತಾ ಇದ್ದ ಏಕಪ್ರಕಾರ ವಿಜಯದ ಉತ್ಸವದಲ್ಲಿ. ನೆಂಟರು ದುಷ್ಟರೆಲ್ಲ ಕಾದು ಕೂತವರು, ತನ್ನವರೇ ಅಸ್ತ್ರಶಸ್ತ್ರಗಳಿಂದ ಕನಕದಾಸರ ಮೇಲೆ ಮುಗಿಬಿದ್ದರು. ಪ್ರಾಣಾಂತಿಕವಾದಂತಹ ಹಲ್ಲೆಗೈದು ಕುದುರೆಯಿಂದ ಕೆಳಕ್ಕೆ ಉರುಳಿದ್ದಾನೆ ಮತಿಗೆಟ್ಟು ಭ್ರಂಶರಾಗಿ. ಇವ ಸತ್ತ ಅಂತಗಳು ಅವರು ಹೊರಟಿದ್ದಾರೆ. ಮಧ್ಯರಾತ್ರಿ ನರಳುತ್ತಾ ಇದ್ದಾನೆ. ತನಗರಿಯದಂತೆ ಅತಿ ಸಂಸ್ಕಾರ ವಿಶೇಷದಿಂದ ತಿರುಪತಿಯ ದೇವರೇ ಅವನ ಮನೆತನದ ದೈವ. ತಿಮ್ಮಪ್ಪ ಅಂತಲೇ ಹೆಸರಿದ್ದದ್ದು ಆತನಿಗೆ. ದೊಡ್ಡ ಸಂಪತ್ತಿನ ಕೊಪ್ಪರಿಗೆ ಸಿಕ್ಕಿದ್ರಿಂದ ಕನಕ ಎಂಬ ಹೆಸರು ಪ್ರಾಪ್ತಿಯಾಯಿತು. ಅಂತ್ಯಕಾಲದಲ್ಲಿ ಬಹುಜನ್ಮದ ಪುಣ್ಯದಿಂದ ಭಗವಂತನಾಮ ನಾಲಿಗೆಯಲ್ಲಿ ಬರುತ್ತಾ ಇದೆ.

ಪ್ರಪಂಚದ ಕ್ಷಣಭಂಗುರತೆ ಕನಕದಾಸನಿಗೆ ತಾರುಣ್ಯದಲ್ಲಿ ಪ್ರಾಪ್ತಿಯಾಯಿತು ನೋಡಿ. ಅವನ ಪ್ರೀತಿ ಹೆಂಡತಿ ಅಕಸ್ಮಾತ್ ತೀರಿಕೊಂಡಳು, ವಿಯೋಗ ಉಂಟಾಯಿತು. ಸಂಸಾರ ಜೀವನದಲ್ಲಿ ಮೂರು ದುರಂತ ಇದೆ. ಬಾಲ್ಯದಲ್ಲಿ ತಂದೆ ತಾಯಿಯನ್ನು ಕಳ್ಕೊಂಡೋಳ, ತಾರುಣ್ಯದಲ್ಲಿ ಪತ್ನಿಯನ್ನು ಕಳ್ಕೊಳ್ಳೋಣ, ವೃದ್ಧಾಪ್ಯದಲ್ಲಿ ಮಕ್ಕಳನ್ನು ಕಳ್ಕೊಳ್ಳೋಣ.

ಹೋ ಬಾಯಾರಿದ್ದೇನೆ, ಶತ್ರುಗಳ ಯಾವ ಬಾಣದ ಹತಿಯಿಂದ ನಾನು ಎದ್ದು ನಿಲ್ಲಲಾರೆ, ನನಗೊಂದಿಷ್ಟು ನೀರು ಯಾರಾದ್ರೂ ಕೊಟ್ಟರೆ ಸಾಕು. ಭಗವಂತ ತನ್ನನ್ನೇ ಉಪಾಸನೆ ಮಾಡದ ಕುಲದಲ್ಲಿ ಜನಿಸಿದವೈವ, ಪ್ರಾರಬ್ಧ ತೀರಿಗೆ ಭಗವತ್ ಚಿಂತನೆ ಬಂದಿದೆ, ಅಹಂಕಾರದ ಮದ ಹೋಗಿದೆ ಎಂಬುದಾಗಿ ತಾನೇ ಕರೆದು ಮಾತಾಡಿಸ್ತಾನೆ. ಕನಕ ಏಕವಚನದಲ್ಲಿ ಯಾರು ನನ್ನ ಕರೆಯುತ್ತಾನೆ? ಮರುಗುವಿಯೇಕೋ ಶುನಕ, ನಾನು ದೊಡ್ಡ ರಾಜಪುತ್ರ ಅಂತ ಅಹಂಕಾರ ಪಡ್ತೀನಿ, ಯಾರಿದ್ದಾನೆ ನನಗೀಗ? ಹೀಗೆ ಹೇಳ್ತಾ ಒಂದು ದಿವ್ಯ ವ್ಯಕ್ತಿ, ಆ ಕತ್ತಲಲ್ಲಿ ಕಪ್ಪಗಿದ್ದ ವ್ಯಕ್ತಿ ಎಲೆಯ ದೊನ್ನೆಯಲ್ಲಿ ಇವನಿಗೆ ಕುಡಿಯಲಿಕ್ಕೇನೋ ಕೊಟ್ಟಿದ್ದಾರೆ. ಅಮೃತ ತುಲ್ಯವಾದ ಪದಾರ್ಥ, ಒಂದು ತೊಟ್ಟು ತನ್ನ ಬಾಯೊಳಗೆ ಇಳಿಯಿತೋ, ಗಾಯದ ವೇದನೆ, ದೇಹದ ಆಲಸ್ಯ ಎಲ್ಲ ದೂರ ಹೋಗಿ ಎದ್ದು ನಿಂತಿದ್ದಾನೆ ಏಕಪ್ರಕಾರ. ಕನಕ, ನಿನ್ನ ಜೀವನದ ಉದ್ದೇಶ ನನ್ನ ದಾಸನಾಗು, ನನ್ನವನಾಗು,

ಕನಕನಂದ ರಾಜನಾಗಿ ಮೆರೆದವ ನಾನು, ಯಾರನ್ನೇನು ದಾಸನಾಗು ಅಂತ ಕೇಳ್ತಾ ಇದ್ದೆ. ರಾಜ್ಯ ಹೋದರೆ ಕುರಿ ಕಾಯುವ ಕೆಲಸ ಮಾಡಿ ಜೀವನ ಮಾಡ್ತೇನೆ, ನಾನು ಯಾರಿಗೆ ದಾಸನಾಗುವನಲ್ಲ. ಭಗವಂತ ಎರಡನೇ ಬಾರಿ ನೋಡಿದು, ಕುರಿ ಕಾಯ್ಲಿಕ್ಕಾದರೂ ಸಿದ್ಧ ಇದ್ದಿ ನೀನು, ಹರಿದಾಸನಾಗಲೇ ಸಿದ್ಧ ಇಲ್ಲ ಅಂತ ಕಾಣಿಸ್ತದೆ. ಹೀಗಂದು ಮಿಂಚಿನಂತೆ ಆಪಾದ ಮಸ್ತಕ ಶ್ರೀನಿವಾಸನ ಮಂಗಲ ದರ್ಶನವಾಗ್ತದೆ ಮರಣಾಸನ್ನ ಸ್ಥಿತಿಯಲ್ಲಿ.

ಆ ಪೂರ್ವ ಸ್ಮೃತಿ ಜ್ಞಾಪಕವಾಯಿತು. ಸಾಕ್ಷಾತ್ ಯಮಧರ್ಮರಾಜನೇ ಅವತಾರ ಮಾಡಿದ್ದಾನೆ ಕನಕನಾಗಿ. ಯಮ ಅಂದ್ರೆ ನಮಗೆ ನೀವು ಬಹಳ ಭಯ ಇರ್ತದಲ್ವೇ, ಧರ್ಮರಾಜನ ಯಾರನ್ನು ನೋಯಿಸುವವನಲ್ಲ ಯಮ, ಪರಮ ಸಾತ್ವಿಕ ನಮ. ಆದರೆ ಅವನನ್ನು ವಂಚಿಸೋದು ಯಾರಿಗೂ ಸಾಧ್ಯ. ನಾವು ಬಹಳ ಪ್ರಯತ್ನ ಮಾಡ್ತೇವೆ ಯಮನನ್ನು ವಂಚಿಸಬೇಕು, ಸುಖವಾಗಿರಬೇಕು ಅಂತ. ಆದರೆ ಯಮ ನಿಯಮ ಎಂದು ವ್ಯತ್ಯಾಸ ಆಗತಕ್ಕಂಥದ್ದಿಲ್ಲ. ಎಂಥ ವೈಜ್ಞಾನಿಕ ಯುಗದಲ್ಲಿ ನೋಡಿ, ಒಬ್ಬ ಈಗ ಪ್ರತಿಬಿಂಬಗಳು ಸಿದ್ಧ ಮಾಡ್ತಾವೆ ವಿಜ್ಞಾನದಲ್ಲಿ, ಕ್ಲೋನಿಂಗ್ ಎಲ್ಲ. ಒಬ್ಬ ಏನು ಮಾಡಿದ ಅಂದರೆ ತನ್ನ ಹಾಗೆ ಒಂದು 100 ವಿಗ್ರಹ, ಏನು ವ್ಯತ್ಯಾಸ ಇಲ್ಲ, ಹಾಗೆಲ್ಲ ಸಾಲಾಗಿ ಅದನ್ನು ಮಲಗಿಸಿ ಅದರ ಮಧ್ಯೆ ತಾನು ಮಲಗುತ್ತಾನೆ. ಯಮ ಬಂದರೆ ನಾನು ಯಾರು ಅಂತ ಗೊತ್ತಲಾಗಲೇಬಾರದು ಅನ್ನೋ ಅಂಥ ವೈಜ್ಞಾನಿಕವಾದ ಕ್ಲೋನಿಂಗ್ ಅಂತಾರೋ ಅಂತ ಪ್ರತಿರೂಪ ಮಾಡಿ ಮಲಗಿಬಿಟ್ಟ. ಯಮದೇವರು ಇವನ ಆಯುಷ್ಯ ಮುಗಿದ ಕ್ಷಣ ಎಲ್ಲ ಸಿದ್ಧತೆ ಮಾಡಿಕೊಂಡು ಬಂದರೆ ಇದರಲ್ಲಿ ನಿಜ ವ್ಯಕ್ತಿ ಯಾರು, ಈ ಪ್ರತಿರೂಪಗಳ ಪ್ರತಿಬಿಂಬ ಯಾವುದು ಅಂತ ಗೊತ್ತಾಗದೆ ಯಮ ಅಚ್ಚರಿ ಪಡ್ತಾನೆ. ಯಾಕಂದ್ರೆ ಅಷ್ಟು ಜನರ ಮಧ್ಯದಲ್ಲಿ ಇವನು ಮಲಗಿದ್ದಾನೆ. ಯಮ ಹೀಗೆ ನೋಡ್ತಾನೆ, ಯಾರು ಇವ ಸಿಗ್ಲಿಲ್ವಲ್ಲ, ಇವ ಬಹಳ ಬುದ್ಧಿವಂತ, ಎಲ್ಲ ಕಾರ್ಯ ಮಾಡಿದ್ದಾನೆ ಸರಿಯಾಗಿ, ಆದರೆ ಒಂದು ಕಡೆ ತಪ್ಪಿದ ಅಂದ ಯಮ. ಮಧ್ಯೆ ಮಲಗೆದ್ದು ನೋಡಿ, ಏನ್ ತಪ್ಪು, ಇದೇ ತಪ್ಪು, ಹಾಕಿದ ಪಾಶ ತಕ್ಷಣ ಗತಿ ಹೇಳಿಯೇ ಇಲ್ಲ. ನಮಗೆ ತಿಳಿಯದು ಮೃತ್ಯು ಹಾಗೆ ಬರ್ತದೆ ಅಂತ ತಿಳಿಯಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮರಣಕ್ಕೆ ಮೊದಲು ಶ್ರೀ ಚರಣಕ್ಕೆ ಶರಣು ಹೋಗಲಿಕ್ಕೆ ಕನಕನಿಗೆ ದೇವರೇ ಪ್ರೇರೇಪಿಸುತ್ತಾನೆ. ಭಗವಂತ ಇಷ್ಟು ಕರುಣಾನಿಧಿಯವ.

ಪ್ರೀತಿಯ ಮಗುವನ್ನು ಕಂಡು ತಾಯಿ ವಾತ್ಸಲ್ಯದಿಂದ ಆ ಮಗು ಹ್ಯಾಂಗ್ ಮಾಡ್ತದೋ ಹಾಗೆ ಮಾಡ್ತಾಳಲ್ಲ. ಎಲ್ಲಿ ಪ್ರೇಮ ಇದೆ, ವಾತ್ಸಲ್ಯ ಇದೆ, ಅಲ್ಲಿ ಸಂಗೀತ ನೃತ್ಯ ಎಲ್ಲ ಕಲೆಗಳು ಬಂದು ಒಡಗೂಡ್ತಾವೆ ಏಕಪ್ರಕಾರ. ನಿಜವೇ ನೋಡಿ, ತಾಯಿ ಮಗುವನ್ನು ಕರೆಯುವಾಗ ಸಂಗೀತ ಇದೆ, ಅದನ್ನು ಪಾಠಶಾಲೆ ಹೋಗಿ ಕಲ್ತದ್ದಾಳು ನೈಸರ್ಗಿಕವಾಗಿ. ಮಗುವನ್ನು ಕರೆಯುವಾಗ ಬಾರೋ ಅಂತ ಕರೀತಾಳೆ, ಬರಲಿಲ್ಲ. ಎರಡನೇ ಬಾರಿ ಬಾರೋ, ಆಗಲೂ ಬಂದಿಲ್ಲ. ಮೂರನೇ ಸಾರಿ ಬಾರೋ, ಅಲ್ಲಿ ಸಂಗೀತ ಪ್ರಾರಂಭ ಆಯ್ತು ಏಕಪ್ರಕಾರವಾಗಬಹುದು. ಆ ಮಗು

ಕರೆಯುವಾಗ ಸಂಗೀತ ಇದೆ, ಅದೇನು ಪಾಠಶಾಲೆ ಹೋಗಿ ಕಲ್ತದ್ದಾಳು ನೈಸರ್ಗಿಕವಾಗಿ. ಮಗುನ ಕರೆಯುವಾಗ ಬಾರೋ ಅಂತ ಕರೀತಾಳೆ, ಬರಲಿಲ್ಲ. ಎರಡನೇ ಬಾರಿ ಬಾರೋ, ಆಗಲೂ ಬಂದಿಲ್ಲ. ಮೂರನೇ ಸಾರಿ ಬಾರೋ, ಅಲ್ಲಿ ಸಂಗೀತ ಪ್ರಾರಂಭ ಆಯ್ತು. ಏಕ ಪ್ರಕಾರವಾಗಿ ಆ ಮಗು ತಪ್ಪು ತಪ್ಪು ಹೆಜ್ಜೆ ಇಟ್ಟು ಅಂಗಳದಲ್ಲಿ ಓಡುವಾಗ ಎಲ್ಲೋ ಬಿದ್ದೀತು ಅಂತ ಹಾಗೆ ಹೆಜ್ಜೆ ಇಟ್ಕೊಂಡು ಹಿಂದಕ್ಕೆ ಓಡ್ತಾಳೆ ನೋಡಿ ತಾಯಿ. ದೊಡ್ಡ ಡ್ಯಾನ್ಸ್ ಅದು, ನಮ್ಗೆ ಗೊತ್ತಿಲ್ಲ ಅವಳಿಗೆ. ಎಲ್ಲಿ ಪ್ರೇಮವಿದೆ ಅಲ್ಲಿ ತನ್ನಷ್ಟಕ್ಕೆ ಒಡಂಬಿಡ್ತದೆ.

0: ಮಾಡಿ
1: ನನ್ನ ಕೈ ಬಿಡುತ್ತೆ ಆ ಕಂಡು ಕಣ್ಣಿನ ಬೇಡಿದಾರಲ್ಲ ಆ ಭಕ್ತ ವಾತ್ಸಲ್ಯ ಪರಮಾತ್ಮನಿಗೆ ಆಗಲೇ ತನ್ನ ದಿವ್ಯ ರೂಪವನ್ನು ಕಾಣಿಸ್ತಾನೆ. ದಾಸನಾಗೋ ಭವ ಪಾಶ್ವ,
2: ಸೇವೆ ಪಡೆಯಲಿಕ್ಕೆ ದಾಸನಾಗೋದಲ್ಲ, ಬಂಧನ ಬಿಡು.

ಜಗತ್ತಿನ ಕ್ಷಣಭಂಗುರತೆ ಅರಿವಾಗ್ತದೆ. ಮರುಕ್ಷಣ ಕಾಲಿಗೆ ಗೆಜ್ಜೆ ಕಟ್ಟಿ ಏಕತಾರೆ ತಂಬೂರವನ್ನು, ನಾಲ್ಕು ತಂತಿಗಳು ಇಟ್ಕೊಂಡಿಲ್ಲ, ಒಂದೇ ತಂತಿ ಏಕತಾರೆ, ಕಂಬಳಿನ ಹೆಗಲ ಮೇಲೆ ಹಾಕ್ಕೊಂಡು ಸಾಮಾನ್ಯ ಉಡುಗೆಯಲ್ಲಿ ಆದಿಕೇಶ್ವರನ ದೇವಾಲಯಕ್ಕೆ ಬರ್ತಾರೆ. ತೀರ್ಥ ಕೊಡ್ಲಿಕ್ಕೆ ಹೊರಕ್ಕೆ ಬರ್ತಾ ಇದ್ದಾರೆ ಅರ್ಚಕರು. ಆ ತೀರ್ಥ ಕೈಯಲ್ಲಿ ಹಿಡಿದು

ಅನುಗ್ರಹವಾದರೆ ಸಾಮಾನ್ಯ ವ್ಯಕ್ತಿಯು ಕೂಡ ಅಸಾಮಾನ್ಯನಾಗ್ತಾನೆ. ಏಕ ಪ್ರಕಾರ ಕನಕನು ರಾಜ್ಯ ಸಂಪತ್ತೆಲ್ಲ ಬಿಟ್ಟು ವ್ಯಾಸತೀರ್ಥರಿಗೆ ಶರಣು ಬಂದು ಅವರ ಅನುಗ್ರಹದಿಂದ ಇಡೀ ಜನ್ಮವನ್ನೇ ಭಗವಂತನ ಸೇವೆಯಲ್ಲಿ ಕಳೆದು ಗ್ರಾಮಾಂತರ ಪ್ರದೇಶವನ್ನು ಹೊಕ್ಕು ಆ ಜನರಿಗೆಲ್ಲ ತಿಳಿಸುವಂತೆ ಅವರ ಭಾಷೆಯಲ್ಲೇ ಉಪದೇಶ ಮಾಡಿದರು. ಏಕ ಪ್ರಕಾರ ಕಂಡು ಕಣ ದೇವರು ಹಿಂದೆ ಹೋಗಬೇಡಿ.

0: ಇದುವರೆಗೆ ದಾಸ ಶ್ರೇಷ್ಠ ಶ್ರೀ ಕನಕದಾಸರು ಕಥಾ ಕೇಳಿದಿರಿ. ಕೀರ್ತನಾಕಾರರು ಭದ್ರಗಿರಿ ಅಚ್ಯುತದಾಸರು.
1: ನಿಮ್ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಕರೆಸಿದ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು? ನಾರಾಯಣನಲ್ಲದಿಲ್ಲ ಬಂದು ಭಕ್ತಿ ಸಾಕು ಪರಮಾತ್ಮನಿಗೆ. ಪ್ರಾಣಿವಧೆ ಮಾಡಬೇಡಿ, ಹಿಂಸೆ ಮಾಡಬೇಡಿ, ನಗ್ನ ವಿಚಾರಗಳು ಮಾಡಿಕೊಳ್ಬೇಡಿ. ಎಲ್ಲ ಮುಕ್ತಿ ಸಿಗುತ್ತೆ ಅಂತ ದೇವನು ಹುಟ್ಟು ಹುಚ್ಚಂತೆ ತಿರುಗಾಡಬೇಡಿ. ಸಮಾಧಿ ಕಡೆ ಲಕ್ಷ ಹೋಯ್ತವರಿಗೆ. ಇಡೀ ಜೀವನವನ್ನು ಹಾಕಲು 90 ವರ್ಷಗಳ ಕಾಲ ಅದ್ಭುತ ಸೇವೆ ಮಾಡಿ ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾದಂತೆ ಅಂಥ ಕನಕದಾಸರೇ ಕೊಂಡಾಡ್ತಾ ಇದ್ದ ಪರಮಾತ್ಮನನ್ನ, ಅಂಥ ಪ್ರಭುವನ್ನ ಶ್ರೀನಿವಾಸರನ್ನು ಕೊಂಡಾಡಿ ಮಂಗಲಾನುಸಂಧಾನ ಮಾಡೋಣವಂತೆ ಶ್ರೀಹರಿಯಲ್ಲಿ ಪ್ರಾರ್ಥನೆ.

ಕೇಳುಗರೆ, ಇದೀಗ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡುವ ಸಮಾರಂಭದ ನೇರ ಪ್ರಸಾರ

ಇದುವರೆಗೂ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಿದರು. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಇದುವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಕೇಳುಗರಿಗೆಲ್ಲ ಇಂದಿನ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಾಹಿತಿಯ ಜೊತೆಗೆ ಮನೋರಂಜನೆ ನೀಡುವ ಕಾರ್ಯಕ್ರಮವಿದು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2285558, STD ಕೋಡ್ 0827. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.

0: ಬನ್ನಿ ಶ್ರೋತೃಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರ್ದು ಅಂತ ನೋಡುವ ಸಮಯ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಸರಸ್ವತಿ ತಿಮ್ಮಪ್ಪ.
1: ಥ್ಯಾಂಕ್ ಯು ಮೇಡಮ್.
0: ಏನೆಲ್ಲ ಮಾಡಿದ್ರಿ ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ?
1: ಬೆಳಿಗ್ಗೆಯಿಂದ ಸಂಜೆ ಅಂದರೆ ಈಗ ಬಂದದಷ್ಟೇ ಮೇಡಮ್.
0: ಕೆಲಸಕ್ಕೆ ಹೋಗಿ ಈಗ ಬಂದದಷ್ಟೇನಾ?
1: ಹೌದು ಮೇಡಮ್.
0: ಬಂದ ತಕ್ಷಣ ಕರೆ ಸಿಕ್ತು ನಿಮಗೆ ಅಲ್ವಾ?
1: ಹೌದು ಹೌದು ಮೇಡಮ್. ರೇಡಿಯೋ ರೇಡಿಯೋವನ್ನು ಕೇಳಿ ಬಂದಿರ್ತೀವಿ.
0: ಹೌದಾ?
1: ಬೆಳಿಗ್ಗೆಯಿಂದ ಸಂಜೆವರೆಗೆ
0: ಕೇಳಿದ್ರಾ?
1: ಹಾಂ ಕೇಳಿದ್ದೀನಿ.
0: ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆಯ್ತಾ?
1: ಹಾಂ ಇಷ್ಟ ಆಯ್ತು ಮೇಡಮ್.
0: ಸರಿ ಸರಸ್ವತಿಯವರೇ, ನಿಮ್ಮ ಇಷ್ಟದ ಗೀತೆ ಯಾವುದು ಇವತ್ತಿನ ಕಾರ್ಯಕ್ರಮದಲ್ಲಿ? ಅದು ಪ್ರಸಾರ ಮಾಡ್ತೀವಿ. ಅದಕ್ಕೂ ಮೊದಲೊಂದು ಪ್ರಶ್ನೆ ತಮಗೆ. ಬೌದ್ಧ ದೇವಾಲಯಗಳಿಗೆ ಪ್ರಸಿದ್ಧವಾದ ಸಾರನಾಥ ಎಂಬ ಸ್ಥಳ ಯಾವ ರಾಜ್ಯದಲ್ಲಿದೆ? ಬೌದ್ಧ ದೇವಾಲಯಗಳಿಗೆ ಪ್ರಸಿದ್ಧವಾದ ಸಾರನಾಥ ಎಂಬ ಸ್ಥಳ ಯಾವ ರಾಜ್ಯದಲ್ಲಿದೆ ಅಂತ ನಿಮ್ಮ ಪ್ರಶ್ನೆ.
1: ಉತ್ತರ ಪ್ರದೇಶ ಮೇಡಮ್.
0: ಉತ್ತರ ಪ್ರದೇಶ. ಉತ್ತರ ಗೊತ್ತಿತ್ತಾ?
1: ಇಲ್ಲ ಮೇಡಮ್, ಕೇಳಿದೆ.
0: ಯಾರೋ ಹೇಳ್ಕೊಟ್ರ ಈಗ?
1: ಅವರು ನಿಮ್ಮ ಮನೆಯವರು ಇದ್ದಾರಲ್ಲ.
0: ನಿಮ್ಮ ಮನೆಯವರು ಹೇಳ್ಕೊಟ್ರ ತಕ್ಷಣ? ನೀವು ಕರೆ ಮಾಡ್ಲಿಕ್ಕೆ, ಅವರು ಉತ್ತರ ಹೇಳ್ಕೊಡ್ಲಿಕ್ಕೆ ಅಲ್ವಾ?
1: ಹೌದಲ್ಲ, ಆದ್ರೂ ನನಗೆ ಗೊತ್ತಿಲ್ಲ ಮೇಡಮ್. ನಾವು ಎಲ್ಲ ಕಾರ್ಯಕ್ರಮವನ್ನು ಸೇರ್ತೇವೆ, ಅವರು ನಾನು ಹೇಳುವ ಮುಂಚೆ ಅವರು ಸೇರಿ.
0: ತಕ್ಷಣ ಹೊಳೆಯೋದಿಲ್ಲ ನಿಮ್ಗೆ ಅಲ್ವಾ?
1: ಹೌದು ಹೌದು.
0: ಸರಿ ಸರಸ್ವತಿ ಅವರೇ, ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ಇಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ.

0: ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ವಾಣಿ ಚಂಗುಮ್ಮಯ್ಯ ಅವರು.
1: ಹೌದು, ಚೀರಂಬಾಣೆ ಕೊಳಗದಾಳು ಗ್ರಾಮದ ಚೀರಮ್ಮನ ವಾಣಿ ಚಂಗುಮ್ಮಯ್ಯ.
0: ಹೇಗಿದ್ದೀರಾ ತಾವು?
1: ಚೆನ್ನಾಗಿದ್ದೀನಿ ಮೇಡಮ್.
0: ಚೆನ್ನಾಗಿದ್ದೀರಾ. ಮಳೆ ಉಂಟಾ ನಿಮ್ಮೂರಲ್ಲಿ? ಇಲ್ಲ,
1: ಮಳೆ ಇಲ್ಲ ಮೇಡಮ್. ಕಳೆದ ಬುಧವಾರ ಮಧ್ಯಾಹ್ನ ಒಂದು 2 ಗಂಟೆಗೆ ಒಂದು ಸ್ವಲ್ಪ ಮಳೆ ಹೋಯ್ತು. ಅಲ್ಲಿಂದ ಮಳೆ ಆನಿದ್ದಿದ್ದೇ ಇಲ್ಲ. ಇವತ್ತು ದುಡ್ಡು ಬಿಸಿಲು.
0: ಮಳೆಗೋಸ್ಕರ ಕಾಯ್ತಾ ಇದ್ದಾರಲ್ವಾ?
1: ಹಾಗೆ ಬರಗಾಲ ಬಂದು ಬಿಡುತ್ತಾ ಏನೋ ಅಂತ
0: ಭಯ ಆಗ್ತಾ ಇದೆ.
1: ಭಯ ಆಗ್ತಿದೆ, ಆದ್ರೆ ಭಯಂಕರ ಬಿಸಿಲು ಇವತ್ತು. ಸೆಕೆ ಆಗಿ ಬಿಸಿಲು ಅಷ್ಟು ಬಿಸಿ.
0: ಬಿರು ಬೇಸಿಗೆ ಅಂತ ಇದೆ ನಿಮ್ಮೂರು.
1: ಗೊಬ್ಬರ ಎಲ್ಲ ಹಾಕಿದ್ದೆಲ್ಲ ಹಾಗೆ ಮಳೆ ಬಂದಿಲ್ಲ ತೋಟಕ್ಕೆ.

0: ಹಾಗಾಗಿ ರೈತರೆಲ್ಲರೂ ಕೂಡ ಮಳೆಗಾಗಿ
1: ಕೃಷಿಕರಿಗೆಲ್ಲ
0: ಕಾಯ್ತಾ
1: ಕಷ್ಟ
0: ಇದ್ದಾರೆ.
1: ಈ ಮಳೆ ಇದ್ರೆ, ಗದ್ದೆ ಕೆಲಸ ಯಾವುದು
0: ಗದ್ದೆ
1: ಅನ್ನೋದೆಲ್ಲ
0: ಕೆಲಸ ಏನು ಮುಂದುವರಿಯೋದಿಲ್ಲ ಅಲ್ವಾ?
1: ಮುಂದುವರಿಯೋದಿಲ್ಲ. ನೀರಾವರಿ ಇದೆ ಆದ್ರೆ
0: ಪ್ರಾರಂಭಿಸಲಿಕ್ಕೆ
1: ಅದು
0: ಸಾಧ್ಯ ಇಲ್ಲ.
1: ಇನ್ನು ಟಿಲ್ಲ ಈಗ ಮಳೆ ಇಡದೆ ಟಿಲ್ಲರ್ ಇಲ್ಲ, ಊಡಿ ಇಲ್ಲಲ್ಲ, ದನಗಳೆಲ್ಲ ಇಲ್ಲ. ಈಗ ಮುಂದಿನ ಯಾಂತ್ರಿಕ ಯುಗ ಅಲ್ಲ, ಈಗೆಲ್ಲವೂ ಯಾಂತ್ರಿಕ ಯುಗವೇ.
0: ಹಾಗಾಗಿ ಏನೇ
1: ಮಳೆ
0: ಮಾಡಿದ್ರು
1: ವಿಚಾರ
0: ಮಳೆ ಬೇಕಲ್ವಾ?
1: ಯೋಗ ದಿನದ ಶುಭಾಶಯಗಳು ಮೇಡಮ್.
0: ತಮಗೂ ಕೂಡ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ವಾಣಿ ಚಂಗುಮಯ್ಯ ಅವರೇ, ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತಿನ ಈ ಕಾರ್ಯಕ್ರಮದಲ್ಲಿ? ಕೇಳ್ತಾ ಇದೆಯಾ? ಕರೆ ಕಡಿತವಾಗಿದೆ.

0: ಮುಂದಿನ ಕರೆ. ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರಿದು?
1: ನಳಿನಿ ಸತೀಶ್,
0: ನಳಿನಿ
1: ಚಿತ್ರದುರ್ಗದಿಂದ.
0: ಸತೀಶ್, ಚಿತ್ರದುರ್ಗದಿಂದ ತುಂಬಾ ದೂರದ ಊರಿಂದ ಕರೆ ಮಾಡ್ತಾ ಇದ್ದೀರಾ. ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತೀರಾ?
1: ನನಗೆ ಸಮಯ ಸಿಕ್ಕಾಗೆಲ್ಲ ಕೇಳ್ತಾ ಇರ್ತೀನಿ. ಅಂದ್ರೆ ಭಕ್ತಿ ಗೀತೆ ಕೇಳ್ತಿರ್ತೀನಿ, ಕೆಲಸದಲ್ಲಿ ಹಳೆ ಚಿತ್ರಗೀತೆಗಳನ್ನ ಕೇಳ್ತಾ ಇರ್ತೀನಿ. ಯಾಕಂದ್ರೆ ಹಳೆ ಚಿತ್ರಗೀತೆಗಳ ನಂಗೆ ತುಂಬಾ ಇಷ್ಟ.
0: ನಮ್ಮ ಮಡಿಕೇರಿ ಆಕಾಶವಾಣಿಯಿಂದ ಕೇಳ್ತಾ ಇರ್ತೀರಾ ಹಾಗಾದ್ರೆ? ಓಕೆ ಓಕೆ. ಬಿಡುವಿದ್ದಾಗ ಏನಾದ್ರೂ ಕೆಲಸ ಮಾಡ್ತಾ ಇರುವಾಗೆಲ್ಲ ರೇಡಿಯೋ ಆನ್ ಮಾಡಿ ಕೆಲಸ ಮಾಡ್ತಾ ಇರ್ತೀರಾ.
1: ಹೆಂಗಿದ್ರೆ ಆಪ್ ಇದೆ ಅಲ್ವಾ,
0: ಆಪ್ ಮೂಲಕ
1: ನಾವು
0: ಎಲ್ಲಿ ಬೇಕಾದ್ರೂ ಕೇಳ್ಬೋದಲ್ವಾ?
1: ಎಲ್ಲಿದ್ರೂ ಕೇಳೋದೆ.
0: ಮತ್ತೆ ನಿಮ್ಮೂರಲ್ಲಿ ಬಿಸ್ಲ ಹೇಗಿದೆ?
1: ಇಲ್ಲ, ಇವಾಗ ಸ್ವಲ್ಪ ತಂಪಿದೆ. ಏಪ್ರಿಲ್ ಅಂಡ್ ಮೇ ತುಂಬಾ ಬಿಸ್ಲಿತ್ತು, ಎಲ್ಲಿ ಹೋಗ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಈ ಜೂನ್ ಮಂತ್ ಅಲ್ಲಿ ಪರವಾಗಿಲ್ಲ, ಹೊರಗಡೆಗೆ
0: ಮಳೆ ಬರ್ತಾ ಇದೆಯಾ?
1: ಫಂಕ್ಷನ್ಸ್ ಅಟೆಂಡ್ ಮಾಡಬಹುದು, ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ನನ್ಗೆ.
0: ಮಳೆ ಬರ್ತಾ ಇದೆಯಾ ಅಥವಾ ಹಾಗೆ ಹವಾಗುಣ ಮಾತ್ರ ತಂಪಾಗಿದೆಯಾ, ಹೇಗೆ?
1: ತಂಪಾಗಿದೆ, ಮಳೆ ಬರ್ತಾ ಇಲ್ಲ. ಇನ್ನೊಂದ್ ಎರಡು ಮೂರು ದಿವಸದಲ್ಲಿ ಮಳೆ ಬರುತ್ತೆ ಅಂತ ಹೇಳಿದರೆ, ಇವತ್ತು ಏನ್ ಮಳೆ ಬಂದಿಲ್ಲ.
0: ಹಾಗಾದ್ರೆ ಮಳೆ ಬರೋ ಮುನ್ಸೂಚನೆ ಇದೆ ನಿಮ್ಗೆ?
1: ಯಾ ಆಫ್ ಕೋರ್ಸ್ ಇದೆ, ಹೇಳ್ತಾ ಇದಾರೆ. ಇನ್ನೊಂದ್ ಎರಡ್ ಮೂರ್ ದಿವಸದಿಂದ ವಿದಿನ್ 2-3 ಡೇಸ್ ಅಲ್ಲಿ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ.
0: ಸರಿ ನಳಿನಿ ಅವರೇ, ಯಾವ ಗೀತೆ ಪ್ರಸಾರ ಮಾಡೋಣ?
1: ಇವತ್ತು ಬೇಟೆ ಚಿತ್ರದಿಂದ, ಅದರಲ್ಲಿ ಅಂದ ಚಂದ್ರದಲ್ಲಿ ಬಿಂಕ ಬೆಡಗಿನಲ್ಲಿ ಸಾಂಗ್ ಇದೆಯಲ್ವಾ, ಆ ಸಾಂಗ್ ಪ್ರಸಾರ ಮಾಡಿ.
0: ಪ್ರಸಾರ ಮಾಡ್ತೀವಿ
1: ಹಾಡು,
0: ಹಾಡ್ ಪ್ರಸಾರ ಮಾಡ್ತೀವಿ. ಅದಕ್ಕೂ ಮೊದಲೊಂದು ಪ್ರಶ್ನೆ, ತಮ್ಗೆ ಆಕಾಶವಾಣಿ ಕೇಳ್ತೀರಲ್ವಾ?
1: ಯಾ
0: ಬೆಳಿಗ್ಗೆ ಆಕಾಶವಾಣಿಯ ಪ್ರಸಾರದ ಆರಂಭದಲ್ಲಿ ಬಿತ್ತರಗೊಳ್ಳುವ ಗೀತೆ ಯಾವುದು?
1: ಅದೇ 5:55 ವಂದೇ ಮಾತರಂ ಬರುತ್ತೆ.
0: ಅದೇ
1: ಅದೇ ವಂದೇ ಮಾತರಂ ಬರುತ್ತೆ.
0: ಆಕಾಶವಾಣಿಯ ಪ್ರಸಾರದ ಆರಂಭದಲ್ಲಿ ಬಿತ್ತರಗೊಳ್ಳುವ ಗೀತೆ ವಂದೇ ಮಾತರಂ.
1: ಎಸ್, ವಂದೇ ಮಾತರಂ
0: ಉತ್ತರ ಸರಿಯಾಗಿದೆ. ನಿಮ್ಮ ಇಷ್ಟದ ಗೀತೆ ಕೂಡ ಪ್ರಸಾರ ಆಗ್ತಾ ಇದೆ. ಹೀಗೆ ಕರೆ ಮಾಡಿ. ನಮಸ್ತೆ.
1: ಥ್ಯಾಂಕ್ ಯು.

0: ಪ್ಲಾಸ್ಟಿಕ್ ಚೀಲದಂತಹ ಮಣ್ಣಿನಲ್ಲಿ ಕರಗದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಮನಬಂದಂತೆ ಬಿಸಾಡುವುದು ಬೇಡ.
1: ಪ್ಲಾಸ್ಟಿಕ್ ಚೀಲಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಷ್ಟೇ ಅಲ್ಲ, ಜೀವರಾಶಿಗೂ ಮಾರಕ.
0: ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ,
1: ಅವು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಉಳಿತಾಯ ಮಾಡಿ.
0: ಇದು ಪ್ರತಿ ಪ್ರಜ್ಞಾವಂತ ಪ್ರಜೆಯ ಜವಾಬ್ದಾರಿಯಾಗಲಿ.

ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ, ನಾಳೆ ಬೆಳಿಗ್ಗೆ 6:30 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ನಡೆಯುವ ಯೋಗ ದಿನದ ರಾಷ್ಟ್ರೀಯ ಮಟ್ಟದ ಆಚರಣೆ ಪ್ರಸಾರವಾಗಲಿದೆ. ಇನ್ನುಳಿದಂತೆ ಇದೀಗ 6:50 ರೈತ ಧ್ವನಿ ಕಿಸಾನ್ ವಾಡಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಹೆಚ್ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ದೇರಜೆ ಶ್ರೀ ಬಿದ್ದಪ್ಪ ಮತ್ತು ಸಂಸಾರ ಮುತ್ತಾರ್ಮುಡಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:10 ಬೆಂಗಳೂರು ಕೇಂದ್ರದಿಂದ 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿಮುದ್ರಿತ ಕಾರ್ಯಕ್ರಮ. 9:30 ಯುವವಾಣಿ, ಸುವರ್ಚಲ ಅಂಬೇಕರ್ ಬಿಎಸ್ ಅವರಿಂದ ಭಾಷಣ, ವಿಷಯ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ. ನಂತರ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ.

ನಾಳೆ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ, 8:30 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಕೊಡವ ಸಿರಿ ಎಳ್ತುಕಾರ ಚಿಂತಕ ಪತ್ರಿಕೋದ್ಯಮಿ ಐತಿಚಂಡ ರಮೇಶ್ ಉತ್ತಪ್ಪ ಅಯ್ಯಂಗಡ ಕೂಡ ನಡ್ತಿನ ತಕ್ಕುಬಾಕು ನಡೆಸಿಕೊಡುತ್ತಾರೆ ಬಾಳೆಯಡ ದಿವ್ಯಾ ಮಂದಪ್ಪ. 9:45 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 10:00 ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ, ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827722285. ನಿರ್ವಹಣೆ ಶಕುಂತಲಾ ಎಂ. 10:30 ಗಾನ ಭಜನ. 11:00 ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಯೋಗದಿಂದ ಆರೋಗ್ಯಕರ ಜೀವನ, ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ.

0: ಅವರೊಂದಿಗೆ ಸಂದರ್ಶನ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದ ಉಪಯೋಗಗಳು ಮತ್ತು ಯೋಗ ದಿನದ ಮಹತ್ವ ಕುರಿತು ವೆನ್ಲಾಕ್ ಆಯುಷ್ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಲತೀಶ್ ಪಾಲ್ದಾನೆ. ಇದು ಮಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಈ ಕುರಿತು ಮಾಹಿತಿ. 1:20ಕ್ಕೆ ನಿಲಯದಿಂದ ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ನಮಸ್ಕಾರ ಭಾರತಿ ಸುತ್ತ, ಭಾರತಿ ಸುತ್ತ ಅವರ ಕಾದಂಬರಿಗಳು ಮತ್ತು ಸ್ತ್ರೀ ಕುರಿತು ಕವಿತಾ ರೈಯವರ ಅನಿಸಿಕೆಗಳು, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. 2:40ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಾವ್ಯ ವಾಚನ, 3:00ಗೆ ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಬ್ರಹ್ಮಕಮಲ ನಡೆಸಿಕೊಡುತ್ತಾರೆ ಶ್ರೀ ಎಸ್ಎನ್ ಹೆಗಡೆ ಕುಂಟೆಮನೆ ಮತ್ತು ಸಂಗಡಿಗರು. 4:00ಗೆ ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಲಮಾವಟಿಯ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸಿಎಸ್ ಸುರೇಶ್ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಹೆಚ್ಜೆ ವಿಶಾಲಾಕ್ಷಿ. 5:00ಗೆ ಯುವವಾಣಿ, 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51ಕ್ಕೆ ಕೃಷಿ ರಂಗ. ಕೇಂದ್ರ ಸರ್ಕಾರದ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಡಾ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ದೇರಜೆ ಶ್ರೀ ಬಿದ್ದಪ್ಪ ಮತ್ತು ಸಂಸಾರ ಮುತ್ತಾರ್ಮುಡಿ ಗ್ರಾಮ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: The news read by Valsa Williams. President Draupadi Murmu today lauded Prime Minister Narendra Modi's leadership, stating that he has significantly enhanced India's prestige and influence on the global stage through his visionary governance and constructive engagement with world leaders. Addressing a large public gathering at Rai Rangpur in Odisha's Mayurbhanj district, organized to mark the completion of 2 years of the Mohan Charan Majhi government in the presence of Mr. Modi, the President said, India has consistently emerged as a voice of peace, dialogue and cooperation under Prime Minister Modi's stewardship. Addressing the public gathering, Prime Minister Modi lauded Odisha's progress as the state completed 2 years under Chief Minister Mohan Charan Majhi, saying it is moving rapidly on the path of development and contributing significantly to the growth of eastern India.
2: Odisha mein aarthik gatividhiyan, nivesh aur udyogon ko आकर्षित करने का सामर्थ्य आज नजर आ रहा है. केंद्र सरकार का विजन है पूर्वी भारत के विकास से भारत का विकास. इसलिए हम पूर्वोदय की नीति पर काम कर रहे हैं. जिस पूर्वी भारत को कांग्रेस के दौर में पिछड़ेपन का पर्याय बना दिया गया था, आज वो प्रगति का प्रवेश द्वार बन रहा है.
3: The Prime Minister today inaugurated and laid the foundation stones for development projects worth around 47,000 crore rupees across multiple sectors. Later, the Prime Minister arrived in West Bengal for a 2-day visit. He took part in Paschim Bengal Divas celebrations at Tarakeshwar in Hooghly district. He also released the 23rd installment of PM Kisan scheme worth 18,880 crore rupees, benefiting over 9.44 crore farmers across the country. Mr. Modi participated in a grand function to celebrate the state day. Along with Chief Minister Shubhendu Adhikari, he launched, dedicated and laid foundation stones for various development projects across railways, agriculture, rural development, fisheries and animal husbandry sectors. The Prime Minister will commission 3 indigenously built Indian Navy platforms, INS Dunagiri, INS Sanshodhak and INS Agra in Kolkata tomorrow, designed by the Navy's Warship Design Bureau and built by Garden Reach Shipbuilders and Engineers. The vessels are intended to strengthen combat operations, hydrographic surveying and anti-submarine warfare. The Navy said the

0: ಗೋಣಿ ಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
3: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದ್ ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದಕ್ಕಿದ್ದಂಗೆ ಕಣ್ಣು, ಒಂದ್ ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ತರ ಸರಿ ಹೊಟ್ಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ. ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ

0: ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900-9010-282
2: ಆರ್ 9606-0840-66.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
0: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹೆಂಗಾಗುತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 lakh ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 8,900 ರೂಪಾಯಿಗೆ, 2-door ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakh ₹5,00,000 ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
8: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. June 8-30 ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೇಟ್ ಆಭರಣಗಳ ಅಮೋಘ ಸಂಗ್ರಹ, ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನು ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900-9010-282
2: ಆರ್ 9606-0840-66.

0: 8640660. Sweet Home Reality, your trusted partner in real estate.
1: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
0: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
4: ಹಾಗಾದ್ರೆ ಇವತ್ತೇ ಹೋಗೋಣ.
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
9: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
0: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
15: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
13: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
16: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
17: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ June 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
18: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
4: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
4: ಹಾಗಾದ್ರೆ ಇವತ್ತೇ ಹೋಗೋಣ.
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
19: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ GNN ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
20: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗಿನಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್.

0: ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ, ಜೊತೆಗೆ ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ. ಕರೆ ಮಾಡಿ 9611555457.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಚಿಟ್ಟಿಮಾನಿ ಸಿಂಗತ್ತೂರು ಗ್ರಾಮದ ಶ್ರೀ ಮಹಾವಿಷ್ಣು ಹಾಗೂ ಗಣಪತಿ ದೇವರ ಬಿಂಬ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಇದೇ ತಾರೀಕು 21-24ರವರೆಗೆ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಊರ ಕೂಡ ಕಟ್ಟಿನ ಯಜಮಾನತ್ವದಲ್ಲಿ ಪ್ರತಿದಿನ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಸರ್ವ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ತಕ್ಕ ಮುಖ್ಯಸ್ಥರು, ಗ್ರಾಮಸ್ಥರು, ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು ಶ್ರೀ ಮಹಾವಿಷ್ಣು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕೋರಿದೆ.
5: ಪುತ್ತೂರು ಮತ್ತು ಸುಳ್ಯದಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338593112.
6: SGRMS ಟ್ರಾವೆಲ್ಸ್ ಕುಶಾಲನಗರ. ಕುಶಾಲನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಪದ್ಮಾವತಿ ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ದರ್ಶನಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಆಯೋಜಿಸಿದೆ. ಬಸ್ June 22ರಂದು ಹೊರಡಲಿದ್ದು 3 ರಾತ್ರಿ 2 ದಿನಗಳ ಟ್ರಿಪ್ ಇದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9448071307 ಅಥವಾ 9483645377 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
10: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
11: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
12: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
11: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ.
9: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
13: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
14: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
13: ಹಾಗಾದ್ರೆ ಇವತ್ತೇ ಹೋಗೋಣ.
15: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
10: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
13: ರೀ, ಇವತ್ತಿನ ನ್ಯೂಸ್ ಪೇಪರ್
14: ನೋಡಿದ್ರಾ?
13: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
14: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
13: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
14: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
13: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
14: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
13: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
14: 80% ಸಾಲ ಸೌಲಭ್ಯ ಸಿಗುತ್ತೆ.
13: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
14: 9900091282
13: ಆರ್ 9606084066.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್

Real Estate. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.

ಭಾಷೆ ಬೇರೆ ಬೇರೆ, ಬಾಳಿನ ರೀತಿ ನೀತಿ ವಿಭಿನ್ನ, ಆದರೂ ನಾವೆಲ್ಲರೂ ಒಂದೇ ಎಂದು ಸಮರಸದ ಸಂದೇಶ ಸಾರಿದೆ ಆಕಾಶವಾಣಿ.

0: ಮಕ್ಕಳು, ಹದಿಹರೆಯದ ಹೂ ಮನಸ್ಸುಗಳು, ತಾಯಂದಿರು, ಕೃಷಿಕ ಬಂಧುಗಳು, ಗಾಯನ ಲೋಕದ ನೂರಾರು ಕೋಗಿಲೆ ಕಾಜಾಣಗಳು, ಇವರೆಲ್ಲರ ಆಡುಂಬಲ ಆಕಾಶವಾಣಿ.
1: ಶ್ರೋತೃಗಳೇ, ಬಂಗಾರದ ಈ ಬಾನುಲಿಗೆ ನೀವೇ ಸೊಗದ ಸಿಂಗಾರ.
2: ಸಕಲ ಶಾಸ್ತ್ರ ವಿಚಾರ ಶರಣು ಜನ ಮಂದಾರ ವಿಶ್ವಮಯ ಸದನ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ ಮಡಿಕೇರಿ.

ಕೇಳುಕರೆ, ನಾಳೆ ಬೆಳಗ್ಗೆ 6:30 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ರೈಟ್ ರೋಡ್ನಲ್ಲಿ ನಡೆಯುವ ಯೋಗ ದಿನದ ರಾಷ್ಟ್ರೀಯ ಮಟ್ಟದ ಆಚರಣೆ. ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ. HR ಪ್ರಕಾಶ್ ಅವರೊಂದಿಗೆ ಸಂದರ್ಶನ.

ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗೆ ಸಂದರ್ಶನವಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ, ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದ ಉಪಯೋಗಗಳು ಮತ್ತು ಯೋಗ ದಿನದ ಮಹತ್ವ ಕುರಿತು ವೆನ್ಲಾಕ್ ಆಯುಷ್ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ.

ನಾಳೆ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ಜೀವನ ಶೈಲಿ, ಆರೋಗ್ಯ ಸಮಸ್ಯೆ ನಿರ್ವಹಣೆಯಲ್ಲಿ ಯೋಗದ ಪಾತ್ರ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಯಾರ. ಇದು ಕಾರವಾರ ಕೇಂದ್ರದ ಕೊಡುಗೆ.

0: ಸಾಗರ ಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
1: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.

ಕೇಳುಗರೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು 2026-27 ಸಾಲಿಗೆ ಇಲಾಖೆಯ ಯೋಜನೆಗಳಾದ ಶುಲ್ಕ ಮರುಪಾವತಿ ಯೋಜನೆ, ವಿವಾಹ ಪ್ರೋತ್ಸಾಹ ಧನ, ಆರೈಕೆದಾರರ ಭತ್ಯೆ ಮತ್ತು ನಿರಾಮಯ ಯೋಜನೆಗಳಿಗೆ ಅರ್ಹ ವಿಕಲಚೇತನರಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಆಯಾ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಎಲ್ಲ ದಾಖಲಾತಿಯೊಂದಿಗೆ ಆಗಸ್ಟ್ 31 ಒಳಗಾಗಿ ಕಚೇರಿಗೆ ಅಥವಾ ಆಯಾ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಆರ್ಡಬ್ಲ್ಯೂ ಹಾಗೂ ತಾಲೂಕು ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಂಆರ್ಡಬ್ಲ್ಯೂಗಳನ್ನು ಸಂಪರ್ಕಿಸಲು ಕೋರಲಾಗಿದೆ. ಹಾಗೂ ಕಚೇರಿಯ ದೂರವಾಣಿ ಸಂಖ್ಯೆ 08272829289 ಈ ಸಂಖ್ಯೆಯನ್ನು ಸಂಪರ್ಕಿಸಲು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಕೋರಿದ್ದಾರೆ.

0: ಆಕಾಶವಾಣಿ ಮಡಿಕೇರಿ. ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
2: I'm looking for a life insurance policy that has a low premium, gives a good bonus and is truly trustworthy.
3: Go for PLI.
4: Along with government employees, all professionals, graduates and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಗುಡ್ಡ,
1: ಕೆರೆ, ಕುಂಟೆ,
0: ಗಿಡ ಮರಗಳಿಲ್ಲದ ಊರು ಮರುಭೂಮಿಯಿದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ನೂತನ ಪ್ರಜಾಸೇವೆ ಇಲಾಖೆ ಆರಂಭಿಸಲು ಸಚಿವ ಸಂಪುಟ ನಿರ್ಧಾರ. ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಸಚಿವ ಯುಟಿ ಖಾದರ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ, ಬೆಂಗಳೂರಿನ ಕಾರ್ಯಕ್ರಮಗಳಲ್ಲಿ ಕೇಂದ್ರ ಸಚಿವರುಗಳು ಭಾಗಿ. ಹಾಗೂ ಮೇಕೆದಾಟು ನಿರ್ಣಯ, ತಮಿಳುನಾಡು ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆಯಲು ಕಾಂಗ್ರೆಸ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಅಹವಾಲುಗಳನ್ನು ಆಲಿಸಲು ಪ್ರಜಾಸೇವೆ ಇಲಾಖೆಯನ್ನು ಹೊಸದಾಗಿ ಪ್ರಾರಂಭಿಸಲಾಗುತ್ತಿದ್ದು, ಇದಕ್ಕೆ ಪ್ರತ್ಯೇಕ ಸಚಿವರು ಮತ್ತು ಹಿರಿಯ ಐಎಎಸ್ ಅಧಿಕಾರಿಗಳನ್ನು ನೇಮಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಸಲ್ಲಿಕೆಯಾಗುವ ಮನವಿಗಳನ್ನು ಇದರ ವ್ಯಾಪ್ತಿಗೆ ತರಲಾಗುವುದು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ವಾರಕ್ಕೊಮ್ಮೆ ಸ್ಥಳೀಯ ಶಾಸಕರೊಂದಿಗೆ ಈ ಇಲಾಖೆಯ ಮೂಲಕ ಜನಸ್ಪಂದನ ಸಭೆಗಳನ್ನು ನಡೆಸಲಿದ್ದಾರೆ ಎಂದರು. ಇದರ ಜೊತೆಗೆ 2026 ಮೇ 31ರೊಳಗೆ ಪೂರ್ಣಗೊಂಡಿರುವ ಕಟ್ಟಡಗಳಿಗೆ ಫೋಟೋ ಹಾಗೂ ಜಿಪಿಎಸ್ ದಾಖಲೆ ಸಲ್ಲಿಸಿ ವಿದ್ಯುತ್ ಸಂಪರ್ಕ ಪಡೆಯಲು ಆದೇಶ ಬಂದ ದಿನದಿಂದ 15 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಇದು ಗ್ರಾಮೀಣ ಭಾಗದಲ್ಲಿನ ರೇಷ್ಮೆ ಸಾಕಾಣಿಕೆ ಮನೆ ಕೊಟ್ಟಿಗೆಗಳಿಗೂ ಅನ್ವಯವಾಗಲಿದೆ. ಆರೋಗ್ಯ ಮತ್ತು ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾದಗಿರಿಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದ 200 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಾರವಾರ ವೈದ್ಯಕೀಯ ಸಂಸ್ಥೆಯ ಸಿವಿಲ್ ಕಾಮಗಾರಿಗಳಿಗೆ 18 ಕೋಟಿ ರೂಪಾಯಿ ಹಾಗೂ ಬೆಂಗಳೂರು ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆಯ ಉಪಕರಣಗಳಿಗೆ 60 ಕೋಟಿ ರೂಪಾಯಿಗಳ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಸಾರಿಗೆ ಇಲಾಖೆಗೆ 235 ಕೋಟಿ ರೂಪಾಯಿ ವೆಚ್ಚದಲ್ಲಿ 620 ನೂತನ ಬಸ್ ಖರೀದಿ, 11 ಕಡೆ ಎಲೆಕ್ಟ್ರಿಕ್ ಬಸ್ ಡಿಪೋ ತೆರೆಯಲು 112 ಕೋಟಿ ರೂಪಾಯಿ ಹಾಗೂ ಸಂಡೂರು ತಾಲೂಕು ಕೇಂದ್ರದ ಬಸ್ ನಿಲ್ದಾಣಕ್ಕೆ 30 ಕೋಟಿ ರೂಪಾಯಿ ವೆಚ್ಚ ಮಾಡಲು ಸಚಿವರಿಗೆ ಸಂಪುಟ ಅನುಮೋದನೆ ನೀಡಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ದವಾಗುವ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ನವದೆಹಲಿಯಲ್ಲಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಭವನ 4 ನಿರ್ಮಿಸಲಾಗುತ್ತಿದ್ದು, ಇದರಲ್ಲಿ ಎಸ್ಸಿ ಎಸ್ಟಿ ಮತ್ತು ಇತರ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೇಕಡ 50-50ರಷ್ಟು ಅನುಪಾತದಲ್ಲಿ ಮೀಸಲಾತಿ ಇರಲಿದೆ. ಸುಪ್ರೀಂಕೋರ್ಟ್ ವ್ಯಾಜ್ಯಗಳ ಇತ್ಯರ್ಥಕ್ಕೆ ದೆಹಲಿಯ ಕಾನೂನು ವಿಭಾಗವನ್ನು ಸದೃಢಗೊಳಿಸಲಾಗುವುದು ಹಾಗೂ ಕೇಂದ್ರದ ಯೋಜನೆಗಳನ್ನು ರಾಜ್ಯಕ್ಕೆ

0: ಸಲ್ಲಿಸಲು ನಿವೃತ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳ ಹೊಸ ತಂಡವನ್ನು ರಚಿಸಲಾಗುತ್ತಿದೆ. ಗದಗ ಬೆಟಗೇರಿ ಪ್ರಾಧಿಕಾರದಿಂದ ಕಳಸಾಪುರದಲ್ಲಿ 19 ಕೋಟಿ 69 ಲಕ್ಷ ರೂಪಾಯಿ ವೆಚ್ಚದ ವಸತಿ ಯೋಜನೆಗೆ ಮತ್ತು ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ ರೈತರಿಗೆ ಇದ್ದ ಕಾಲಾವಕಾಶವನ್ನು 2026 ಅಕ್ಟೋಬರ್ 31ರವರೆಗೆ ವಿಸ್ತರಿಸಲು ಅನುಮತಿ ನೀಡಲಾಗಿದೆ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ನಾಳೆ ಬೆಳಿಗ್ಗೆ 7 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ಆಚರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಶಾಸಕರಾದ ಬಸವರಾಜ ಹೊರಟ್ಟಿ ಹಾಗೂ ರುದ್ರಪ್ಪ ಲಮಾಣಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಲಿರುವ ಈ ಕಾರ್ಯಕ್ರಮದಲ್ಲಿ 40 ನಿಮಿಷಗಳ ಯೋಗಾಸನದ ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, 2000ಕ್ಕೂ ಹೆಚ್ಚು ಯೋಗ ಸಾಧಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಆಯುಷ್ ಇಲಾಖೆಯು ಇದರ ಅಂಗವಾಗಿ ಆಯೋಜಿಸಿದ್ದ ರಾಷ್ಟೀಯ ಯೋಗ ಸ್ಪರ್ಧೆಯಲ್ಲಿ 16 ರಾಜ್ಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದರ ಮುಂದುವರಿದ ಭಾಗವಾಗಿ ಜುಲೈ ತಿಂಗಳಿನಲ್ಲಿ ಬೆಂಗಳೂರಿನ ಐಐಎಸ್ಸಿಯಲ್ಲಿ ವಿಜ್ಞಾನ ಯೋಗ, ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕಾಸಿನೋ ಯೋಗ ಮತ್ತು ಮೈಸೂರಿನ ಜಯದೇವ ಸಂಸ್ಥೆಯಲ್ಲಿ ಕಾರ್ಡಿಯೋ ಯೋಗ ರಾಷ್ಟೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಯೋಗ ದಿನಾಚರಣೆ ಅಂಗವಾಗಿ ಸಾಮಾಜಿಕ ಜಾಲತಾಣಗಳ ಸ್ಪರ್ಧೆಯಲ್ಲಿ 50,000ಕ್ಕೂ ಹೆಚ್ಚು ಜನರು ಹಾಗೂ ಶಾಲೆಗಳ ವಿವಿಧ ಸ್ಪರ್ಧೆಗಳಲ್ಲಿ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ವರ್ಷದ 365 ದಿನಗಳು ಯೋಗ ಶಿಬಿರ ನಡೆಸಲು ನಿತ್ಯ ಯೋಗ ಕಾರ್ಯಕ್ರಮ ರೂಪಿಸಲಾಗಿದ್ದು, ಮೈಸೂರು ಯೋಗ ಹಬ್ ಯೋಜನೆಯನ್ನು ರಾಜ್ಯದ ಇತರ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು ಎಂದು ತಿಳಿಸಿದರು. ನಾಳೆ ರಾಜ್ಯಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ 10 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿದ್ದಾರೆ. ನಾಳೆ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮತ್ತು ಭಾರತೀಯ ಪುರಾತತ್ವ ಸಮೀಕ್ಷೆ ಎಎಸ್ಐ ದೇಶದ ಪ್ರಮುಖ 100 ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಈ ಪಟ್ಟಿಯಲ್ಲಿ ರಾಜ್ಯದ ಐಹೊಳೆ, ಬಾದಾಮಿ, ವಿಜಯಪುರ, ಹಳೇಬೀಡು, ಹಂಪಿ, ಪಟ್ಟದಕಲ್ಲು, ಬೆಂಗಳೂರು ಮತ್ತು ಶ್ರೀರಂಗಪಟ್ಟಣ ಸೇರಿದಂತೆ ಒಟ್ಟು 8 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳು ಸ್ಥಾನ ಪಡೆದಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಬೆಂಗಳೂರಿನ ಹೆಸರಘಟ್ಟ ಕೆರೆ ಅಂಚೆ ಬಳಿಯ ICAR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IAHR ಆವರಣದಲ್ಲಿ ನಡೆದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದ ನೇರ ಪ್ರಸಾರ ಸಮಾರಂಭದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷದಲ್ಲಿ 3 ಬಾರಿ ನಾಡಿನ ರೈತರಿಗೆ 2,000 ರೂಪಾಯಿಗಳ ಕಂತನ್ನು ಬಿಡುಗಡೆ ಮಾಡಿ ಅವರ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಈ ಯೋಜನೆಯಡಿ ಸುಮಾರು 9 ಕೋಟಿ ರೈತರು ಫಲಾನುಭವಿಗಳಾಗಿದ್ದಾರೆ. ಈ ಬಾರಿಯ ಕಂತಿನಲ್ಲಿ ಸುಮಾರು 18,800 ಕೋಟಿ ರೂಪಾಯಿಯ 3ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದರು. ಬೆಂಗಳೂರಿನ ICAR ರಾಷ್ಟೀಯ ಕೃಷಿ ಕೀಟ ಸಂಪನ್ಮೂಲಗಳ ಸಂಸ್ಥೆಯ ಪಶು ಭವನದ ಬಳಿ ನಡೆದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡರು. ಮೇಕೆದಾಟು ಯೋಜನೆ ಜಾರಿ ವಿರುದ್ದವಾಗಿ ತಮಿಳುನಾಡಿನಲ್ಲಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಸರ್ಕಾರ ನಿರ್ಣಯ ಕೈಗೊಂಡಿದ್ದು, ಟಿವಿಕೆ ನೇತೃತ್ವದ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆಯುವಂತೆ ಪಕ್ಷದ ಮೇಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಡ ಹೇರಲಿ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆ ದಕ್ಷಿಣ ಭಾರತದ ಹೃದಯ

ಭಾಗ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಭಾಗಕ್ಕೆ ಘಾಸಿಯಾಗುವ ಕೆಲಸವನ್ನು ತಮಿಳುನಾಡು ಸರ್ಕಾರ ಮಾಡಿದೆ. ಯೋಜನೆಗೆ ತಾಂತ್ರಿಕ ಮತ್ತು ಪರಿಸರ ಅನುಮತಿ ಸೇರಿ ಯಾವುದೇ ಅನುಮೋದನೆ ನೀಡದಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ನಿರ್ಣಯವನ್ನು ತಮಿಳುನಾಡು ಸರ್ಕಾರ ಹಿಂಪಡೆಯದಿದ್ದರೆ ಅವರಿಗೆ ವಿಧಾನಸಭೆಯಲ್ಲಿ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆದು ಅವರ ಮೇಲೆ ಒತ್ತಡ ಹೇರಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಡಿಪಿಆರ್ ಸಿದ್ದಗೊಳಿಸುತ್ತಿದ್ದು ಯೋಜನೆಗೆ ಜಾರಿಗೆ ಒಗ್ಗಟ್ಟಿನಿಂದ ಇರಬೇಕು ಎಂದು ಅಭಿಪ್ರಾಯಪಟ್ಟರು. ಜ್ಞಾನವನ್ನು ಸಾರ್ವತ್ರಿಕಗೊಳಿಸುವ ಮತ್ತು ಶಿಕ್ಷಣವನ್ನು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಿಸುವಲ್ಲಿ ಮುಕ್ತ ಮತ್ತು ದೂರಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ.

0: ರಾಜ್ಯ ಸರ್ಕಾರ ಡಿಪಿಆರ್ ಸಿದ್ದಗೊಳಿಸುತ್ತಿದ್ದು ಯೋಜನೆಗೆ ಜಾರಿಗೆ ಒಗ್ಗಟ್ಟಿನಿಂದ ಇರಬೇಕು ಎಂದು ಅಭಿಪ್ರಾಯಪಟ್ಟರು. ಜ್ಞಾನವನ್ನು ಸಾರ್ವತ್ರಿಕಗೊಳಿಸುವ ಮತ್ತು ಶಿಕ್ಷಣವನ್ನು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಿಸುವಲ್ಲಿ ಮುಕ್ತ ಮತ್ತು ದೂರಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕೆಎಸ್ಒಯು ಆಯೋಜಿಸಿದ್ದ ಪ್ರವೇಶದಿಂದ ಶ್ರೇಷ್ಠತೆಯೆಡೆಗೆ ದೂರಶಿಕ್ಷಣದ ಭವಿಷ್ಯದ ಹಾದಿಗಳು ವಿಷಯದ ಶೈಕ್ಷಣಿಕ ಸಭೆ ಹಾಗೂ ಮಾಜಿ ಕುಲಪತಿ ಪ್ರೊಫೆಸರ್ ಎನ್ಎಸ್ ರಾಮೇಗೌಡ ರಚಿಸಿರುವ ಶಿಕ್ಷಣ ಔಪಚಾರಿಕ ಮುಕ್ತ ಮತ್ತು ದೂರ ಶಿಕ್ಷಣದ ಅವಲೋಕನ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡಿದ ರೈತರಿಗೆ ಪರಿಹಾರದ ಚೆಕ್ಅನ್ನು ಸಾಂಕೇತಿಕವಾಗಿ 7 ಮಂದಿಗೆ ಶಾಸಕ ಎಚ್ಸಿ ಬಾಲಕೃಷ್ಣ ರಾಮನಗರದಲ್ಲಿಂದು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, 1 ಎಕರೆಗೆ 2,30,07,000 ರೂಪಾಯಿ ಪರಿಹಾರ ಹಣ ನೀಡಲಾಗುವುದು, ಜಮೀನಿನಲ್ಲಿ ಬೆಳೆದ ಬೆಳೆಗೆ ಪರಿಹಾರದ ಹಣ ನಿಗದಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ನೂತನ ಪ್ರಜಾಸೇವೆ ಇಲಾಖೆ ಆರಂಭಿಸಲು ಸಚಿವ ಸಂಪುಟ ನಿರ್ಧಾರ. ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಸಚಿವ ಯುಟಿ ಖಾದರ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ, ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರುಗಳು ಭಾಗಿ. ಹಾಗೂ ಮೇಕೆದಾಟು ನಿರ್ಣಯ, ತಮಿಳುನಾಡು ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆಯಲು ಕಾಂಗ್ರೆಸ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ.
4: ಇದು ಯಾರ ನಂಬರ್ ಅಣ್ಣ?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
4: ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು
5: ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
6: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ

0: ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮದಲ್ಲಿ ಇಂದು ಕೃಷಿಯಲ್ಲಿ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಚ್.ಆರ್. ಪ್ರಕಾಶ್ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿನಲ್ಲಿ ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಕೆಬಿ ದೊಡ್ಡಿಯ ಸಂಪೂರ್ಣ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಚ್.ಆರ್. ಪ್ರಕಾಶ್ ಅವರು. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರೇ.
2: ನಮಸ್ಕಾರ.
1: ಬೆಳೆಗಳಿಗೆ ಈ ಸಮತೋಲನ ಪೋಷಕಾಂಶಗಳ ಪೂರೈಕೆ ಅಂದ್ರೆ ಏನು ಅಂತೀರಿ?
2: ಬೆಳೆಗಳಿಗೆ ಬೇಕಾದ ಸಮತೋಲನ ಪೋಷಕಾಂಶಗಳನ್ನ ನಾವು ಸಾವಯವ ಗೊಬ್ಬರ ಆಗ್ಬೋದು, ಜೈವಿಕ ಗೊಬ್ಬರ ಆಗ್ಬೋದು, ರಾಸಾಯನಿಕ ಗೊಬ್ಬರಗಳಿಂದ ಪೂರೈಕೆ ಮಾಡೋದ್ರಿಂದ ಹೆಚ್ಚಿನ ಉತ್ಪಾದನೆ ಪಡಿಬೇಕು, ಆದಾಯ ಹೆಚ್ಚಾಗಬೇಕು ಹಾಗೂ ಪರಿಸರ ಮಾಲಿನ್ಯ ಕಡಿಮೆ ಮಾಡಬೇಕು. ಇದನ್ನೇ ಸಮತೋಲನ ಪೋಷಕಾಂಶ ನಿರ್ವಹಣೆ ಅಂತ ಹೇಳ್ತೀವಿ ನಾವು.
1: ಸಮತೋಲನ ಪೋಷಕಾಂಶಗಳು ಅಂದ್ರೇನು ಅಂತ ಸ್ವಲ್ಪ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
2: ಸಮತೋಲನ ಅಂತಂದ್ರೆ ಈಗ ಸಸ್ಯ, ಗಿಡ, ಮರಗಳು, ಪ್ರಾಣಿ ಪಕ್ಷಿ, ಮನುಷ್ಯರು ಈ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳನ್ನ ಒದಗಿಸ್ತಾನೆ ಸಮತೋಲನ ಪೋಷಕಾಂಶಗಳು ಅಂತ. ಮನುಷ್ಯರಿಗೆ ಈಗ ನೀರು, ಗಾಳಿ, ಆಹಾರ ಅಂದ್ರೆ ಪಿಷ್ಟ, ಸಸಾರಜನಕ, ಲವಣ, ವಿಟಮಿನ್ ದೇಹದ ಬೆಳವಣಿಗೆಗೆ ಬೇಕು. ಅದೇ ರೀತಿ ಸಸ್ಯಗಳ ಬೆಳವಣಿಗೆಗೆ 17 ಅಗತ್ಯ ಪೋಷಕಾಂಶಗಳು ಬೇಕು. ಅದ್ರಲ್ಲಿ ಮುಖ್ಯವಾಗಿ ಇಂಗಾಲ 45% ಸಸ್ಯದಲ್ಲಿರ್ತದೆ. ಇದು ಸಸ್ಯಗಳು ಗಾಳಿಯಿಂದ ಪಡೀತವೆ. ಆಮ್ಲಜನಕ 45%, ಜಲಜನಕ 6%, ಇದು ನೀರಿಂದ ಪಡೀತದೆ. ಒಟ್ಟಾರೆ ಈ ಮೂರನೇ ಪೋಷಕಾಂಶಗಳು 96% ಸಸ್ಯದಲ್ಲಿರ್ತದೆ. ಉಳಿದ 4 ಸಾರಜನಕ 1.5%, ರಂಜಕ 0.2%, ಪೊಟ್ಯಾಸಿಯಂ 1%, ಕ್ಯಾಲ್ಸಿಯಂ 0.5%, ಮ್ಯಾಗ್ನೀಷಿಯಂ 0.2%, ಗಂಧಕ 0.1%, ಹಾಗೂ 8 ಲಘು ಪೋಷಕಾಂಶಗಳು 0.5% ಇರ್ತವೆ. ಈ 14 ಪೋಷಕಾಂಶಗಳು ಮಣ್ಣಿನಿಂದ ಅಥವಾ ಗೊಬ್ಬರದಿಂದ ಬೆಳೆಗೆ ದೊರೀತವೆ.
1: ಅಂದ್ರೆ ಉಳಿದ 4% ಇಷ್ಟೆಲ್ಲ ಪೋಷಕಾಂಶಗಳು ಪೂರೈಕೆ ಆಗಬೇಕು.
2: 14 ಪೋಷಕಾಂಶಗಳು
1: ವಿಶೇಷವಾಗಿ ಗೊಬ್ಬರದಿಂದ ಬೆಳೆಗಳಿಗೆ ದೊರೀತವೆ. ನಾವು ಬೆಳೆಗಳಿಗೆ ಸಮತೋಲನ ಪೋಷಕಾಂಶಗಳನ್ನ ಪೂರೈಕೆ ಮಾಡುವಾಗ ಯಾವ್ಯಾವ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು ಅಂತೀರಿ?
2: ಮಣ್ಣಿನ ಫಲವತ್ತತೆ ಮಣ್ಣು ಪರೀಕ್ಷೆಯಿಂದ ತಿಳಿಬಹುದು. ಎರಡನೇದಾಗಿ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳ ಪ್ರಮಾಣ ತಿಳ್ಕೊಬೇಕು. ಮೂರನೇದು ಸಾವಯವ ಗೊಬ್ಬರಗಳು, 4 ಜೈವಿಕ ಗೊಬ್ಬರಗಳು, 5 ರಾಸಾಯನಿಕ ಗೊಬ್ಬರಗಳು, 6 ಮಳೆ ನೀರು. ಮಳೆ ನೀರು ಮುಖ್ಯವಾಗಿ ಇದರಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡುವಂತದ್ದು ಇದೆ, ಕಳೆ ನಿರ್ವಹಣೆ, ಆಮೇಲೆ ಸಮಗ್ರ ಕೃಷಿ.
1: ಇಷ್ಟೆಲ್ಲ ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ,
2: ಗಣನೆಗೆ ತಗೊಂಬೇಕು.
1: ಮಣ್ಣಿನಿಂದ ಹೇಗೆ ಈ ಸಮತೋಲನ ಪೋಷಕಾಂಶಗಳನ್ನ ಪೂರೈಕೆ ಮಾಡಬಹುದು ಅಂತೀರಿ?
2: ಬೆಳೆಗಳಿಗೆ ಬೇಕಾದ ಪೋಷಕಾಂಶ ಮುಖ್ಯವಾದ ಸಂಪನ್ಮೂಲ ಇದು. ಮಣ್ಣು ಪರೀಕ್ಷೆಯಿಂದ ಮಣ್ಣಿನಲ್ಲಿರುವ ಪೋಷಕಾಂಶ ಪ್ರಮಾಣ ತಿಳಿಸುತ್ತದೆ.
1: ಹೌದು.
2: ಇದರಿಂದ ನಮಗೆ ಮಣ್ಣಿನ ಫಲವತ್ತತೆ ದರ್ಜೆನೂ ತಿಳಿತದೆ, ಕಡಿಮೆ ದರ್ಜೆಯಲ್ಲಿದ, ಮಧ್ಯಮ ದರ್ಜೆಯಲ್ಲಿದ, ಹೆಚ್ಚಿನ ದರ್ಜೆಯಲ್ಲಿದೆ ಅಂತ ನಮಗೆ ತಿಳಿತದೆ. ಅದು
1: ಇನ್ನು ಈ ಮಣ್ಣಿನ ರಸಸಾರ ಅಂತೀವಲ್ಲ, ಇದು ಈ ಸಮತೋಲನ ಪೋಷಕಾಂಶದ ಪೂರೈಕೆಯಲ್ಲಿ ಹೇಗೆ ಪಾತ್ರ ವಹಿಸುತ್ತೆ, ಇದನ್ನ ಹೇಗೆ ನಿರ್ವಹಿಸಬಹುದು ಅಂತೀರಿ?
2: ನಮ್ಗೆ ಮಣ್ಣಿನ ರಸಸಾರದಿಂದ ಮಣ್ಣಿನ ಆರೋಗ್ಯ ಗೊತ್ತಾಗುತ್ತೆ. ಮಣ್ಣಿನ ರಸಸಾರ 5.6 ಕಡಿಮೆ ಇತ್ತು, ಅದು ಉಳಿ ಮಣ್ಣು ಅಂತ ಹೇಳ್ತೀವಿ. ಉಳಿ ಮಣ್ಣಲ್ಲಿ ಸಾಮಾನ್ಯವಾಗಿ ರಂಜಕ, ಪೊಟ್ಯಾಸಿಯಮ್, ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಬೋರಾನ್, ಸತುವಿನ ಕೊರತೆ ಹೆಚ್ಚಾಗಿ ಕಂಡು ಬರ್ತದೆ. ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಇವು ವಿಷಕಾರಿಯಾಗಿರ್ತವೆ. ಅವು ಮಣ್ಣು ಪರೀಕ್ಷೆ ಆದಾದ ಮೇಲೆ ನಾವು ಸುಣ್ಣ ಹಾಕೋದ್ರಿಂದ ಸಮತೋಲನ ಪೋಷಕಾಂಶಗಳನ್ನ ಪೂರೈಸಬಹುದು ಅದನ್ನ. ಅದೇ ರೀತಿ ತಟಸ್ಥ ರಸಸಾರ ಅಂದ್ರೆ 5.6-8.5 ಮಣ್ಣಲ್ಲಿರ್ತದೆ ಅದು. ಇದು ಎಲ್ಲಾ ಪೋಷಕಾಂಶಗಳನ್ನ ಇಲ್ಲಿ ತಟಸ್ಥ ರಸಸಾರದಲ್ಲಿ ದೊರೀತವೆ. ಆದ್ರೆ ಕ್ಷಾರೀಯ ರಸಸಾರ ಅಂತೀವಿ, 8.5 ಹೆಚ್ಚಾದ್ರೆ ಅದು ಕ್ಷಾರೀಯ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಸತು, ಕಬ್ಬಿಣ, ಮ್ಯಾಂಗನೀಸ್ ಮತ್ತು ತಾಮ್ರದ ಕೊರತೆ ಕಂಡು ಬರ್ತದೆ. ಇಲ್ಲಿ ಸೋಡಿಯಮ್, ಬೋರಾನ್, ಕ್ಲೋರಿನ್ ವಿಷ ಪ್ರಮಾಣದಲ್ಲಿರ್ತದೆ. ಮಣ್ಣು ಪರೀಕ್ಷೆ ಆದಾದ್ಮೇಲೆ ನಾವು ಜಿಪ್ಸಮ್ ಹಾಕೋದ್ರಿಂದ ಸಮತೋಲನ ಪೋಷಕಾಂಶಗಳನ್ನ ಪೂರೈಕೆ ಮಾಡಬಹುದು.
1: ಅಂದ್ರೆ ಆಮ್ಲೀಯತೆ ಜಾಸ್ತಿ ಆದಾಗ ಒಂಥರ ಮಣ್ಣು ಸುಧಾರಕವನ್ನ ಬಳಸಬೇಕಾಗತ್ತೆ, ಕ್ಷಾರೀಯತೆ ಜಾಸ್ತಿ ಆದಾಗ ಇನ್ನೊಂಥರ ಮಣ್ಣು ಸುಧಾರಕವನ್ನು ಬಳಸ್ಕೋಬೇಕು. ವಿಶೇಷವಾಗಿ ಈಗ ಕ್ಷಾರೀಯತೆ ಜಾಸ್ತಿ ಆಯ್ತು ಅಂದ್ರೆ ಜಿಪ್ಸಮ್ ಅನ್ನ ಕೊಡಬೇಕಾಗತ್ತೆ.
2: ಹೌದೌದೌದು.
1: ಈ ಮಣ್ಣಲ್ಲಿರುವಂತಹ

0: ಕರಗುವಂತಹ ಲವಣಾಂಶದಿಂದ ಈ ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬಹುದು ಅಂತೀರಿ?
1: ಮಣ್ಣು ಪರೀಕ್ಷೆ ಮಾಡಿದಾಗ ಮಣ್ಣಿನ ಕರಗುವ ಲವಣಗಳನ್ನ ಕಂಡುಹಿಡಿತೀವಿ. ಒಂದು ಡೆಸಿಸೈಮನ್ ಪರ್ ಮೀಟರ್ ಕಡಿಮೆ ಇದ್ರೆ ಎಲ್ಲಾ ಪೋಷಕಾಂಶಗಳು ಚೆನ್ನಾಗಿ ದೊರೀತವೆ.
0: ಓಹೋಹೋ,
1: ಎರಡು ಡೆಸಿಸೈಮನ್ ಪರ್ ಮೀಟರ್ ಗಿಂತ ಹೆಚ್ಚಾದಲ್ಲಿ ಈ ಪೋಷಕಾಂಶಗಳ ಲಭ್ಯತೆ ತುಂಬಾ ಕಡಿಮೆ ಆಗ್ತದೆ, ಏರ್ಪೇರ್ ಆಗ್ತದೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ಲವಣಗಳನ್ನ ತೆಗೆದು ಹೊರಗಾಕ್ಬೇಕಾರೆ ಬಸಿಗಾಲುವೆ ತೆಗಿಬೇಕು, ನೀರು ತುಂಬಿಸ್ಬಿಟ್ಟು ಲವಣಗಳನ್ನೆಲ್ಲ ಹೊರಕ್ ಹಾಕ್ಬೇಕಾಗತ್ತೆ.
0: ಬಸಿಗಾಲುವೆ ತೆಗೆದು ಹೆಚ್ಚಾದಂತ ಲವಣವನ್ನ ನಾವು ಉತ್ತಮವಾದಂತಹ ಗುಣಮಟ್ಟದ ನೀರನ್ನ ಬಳಸಿ ಬಸಿಬೇಕಾಗತ್ತೆ.
1: ಹೌದು,
0: ಈ ಮಣ್ಣಿನ ಫಲವತ್ತತೆಯ ದರ್ಜೆ ಮೇಲೆ ಹೇಗೆ ಸಮತೋಲನ ಪೋಷಕಾಂಶಗಳನ್ನ ಪೂರೈಕೆ ಮಾಡಬೇಕಾಗತ್ತೆ ಅಂತೀರಿ?
1: ಮಣ್ಣು ಪರೀಕ್ಷೆ ಮಾಡಿದಾಗ ಮಣ್ಣಿನ ಫಲವತ್ತತೆಯ ದರ್ಜೆ ತಿಳಿತದೆ ನಮ್ಗೆ. ಈಗ ನೋಡಿ, ಸಾವಯವ ಇಂಗಾಲ 0.5 ಕಡಿಮೆ ಇದ್ರೆ ಹಾಗೂ ದೊರೆಯುವ ಸಾರಜನಕ 280 kg ಕಡಿಮೆ ಇದ್ರೆ ಅದು ಸಾರಜನಕ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ. ಅವಾಗ ಬೆಳೆಗಳಿಗೆ ನಾವು ಹೆಚ್ಚು ಸಾರಜನಕ ಕೊಡಬೇಕು. ಅದೇ ಸಾರಜನಕ ಹೆಚ್ಚಾಗಿದ್ರೆ ಭೂಮಿಯಲ್ಲಿ ಕಡಿಮೆ ಸಾರಜನಕ ಕೊಡಬೇಕು. ಇದೇ ರೀತಿ ರಂಜಕದಲ್ಲಿ ನೋಡಿದ್ರೆ ಹೆಕ್ಟೇರ್ಗೆ 22 kg ಕಡಿಮೆ ಇದ್ರೆ ಅದು ರಂಜಕ ಕಡಿಮೆ ಇದೆ ಅಂತ ಭೂಮಿಯಲ್ಲಿ. ಆಗ ನಾವು ಹೆಚ್ಚು ರಂಜಕ ಕೊಡಬೇಕು. ಅದೇ ರೀತಿ ಪೊಟಾಶಿಯಂ 125 kg ಕಡಿಮೆ ಇದ್ರೆ ಹೆಚ್ಚಾಗಿ ಪೊಟಾಶಿಯಂ ಕೊಡಬೇಕು. ಕ್ಯಾಲ್ಸಿಯಂ 2 mEq/100 g ಕಡಿಮೆ ಇದ್ರೆ ಕ್ಯಾಲ್ಸಿಯಂ ಕೊಡಬೇಕು. ಮೆಗ್ನೀಷಿಯಂ 0.5 mEq/100 g ಕಡಿಮೆ ಇದ್ರೆ ಮೆಗ್ನೀಷಿಯಂ ಕೊಡಬೇಕು. ಅದೇ ರೀತಿ ಗಂಧಕ 10 ppm ಕಡಿಮೆ ಇದ್ರೆ ನಾವು ಗಂಧಕ ರಸಗೊಬ್ಬರನ್ನ ಕೊಡಬೇಕಾಗುತ್ತೆ. ಇದೇ ರೀತಿ ಲಘು ಪೋಷಕಾಂಶಗಳನ್ನ ತಿಳ್ಕೊಬೇಕು. ಲಘು ಪೋಷಕಾಂಶಗಳಲ್ಲಿ ಕಬ್ಬಿಣ ಕೆಂಪು ಮಣ್ಣಲ್ಲಿ 6.5 ppm, ಕಪ್ಪು ಜೇಡಿ ಮಣ್ಣಲ್ಲಿ 3.5 ppm ಕಡಿಮೆ ಇದ್ರೆ ಕಬ್ಬಿಣದ ರಸಗೊಬ್ಬರ ಕೊಡಬೇಕಾಗುತ್ತೆ. ಸತು 0.6 ppm ಕಮ್ಮಿ ಇದ್ರೆ, ಮ್ಯಾಂಗನೀಸ್ 1 ppm ಕಮ್ಮಿ ಇದ್ರೆ, ತಾಮ್ರ 0.2 ppm, ಬೋರಾನ್ 0.5 ppm ಕಡಿಮೆ ಇದ್ದಾಗ ಈ ಲಘು ಪೋಷಕಾಂಶಗಳನ್ನ ಬೆಳೆಗಳಿಗೆ ಪೂರೈಸಬೇಕಾಗುತ್ತೆ.
0: ಓಹೋ, ನಮ್ಮಲ್ಲಿರುವಂತಹ ಮಣ್ಣಿನ ಆಧಾರದ ಮೇಲೆ, ಮಣ್ಣಿನ ಪರೀಕ್ಷೆ ಮೇಲೆ ನಮ್ಮ ಮಣ್ಣಲ್ಲಿರುವಂತಹ ಪೋಷಕಾಂಶಗಳ ಮಟ್ಟವನ್ನ ತಿಳ್ಕೊಂಡು ಕಡಿಮೆ ಇದ್ರೆ ನಾವು ಹೆಚ್ಚು ಕೊಡಬೇಕಾಗತ್ತೆ, ಹೆಚ್ಚಿದ್ರೆ ಕಡಿಮೆ ಕೊಡಬೇಕಾಗತ್ತೆ.
1: ಅಷ್ಟೇ.
0: ನಮ್ಮ ಬೆಳೆಗಳಿಗೆ ಲಘು ಪೋಷಕಾಂಶಗಳು ಅಂತ ತಾವು ಹೇಳಿದ್ರಿ, ಸೂಕ್ಷ್ಮ ಪೋಷಕಾಂಶಗಳು ಅಂತ. ಇವುಗಳ ಕೊರತೆ ಇದ್ದಾಗ ಈ ಸಮತೋಲನ ಪೋಷಕಾಂಶಗಳನ್ನ ಪೂರೈಸೋದು ಹೇಗೆ ಅಂತೀರಾ?
1: ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕೊರತೆ ಕಂಡು ಬರೋದು ಸತು. ಇದೇನು 0.6 ppm ಕಡಿಮೆ ಇದ್ರೆ ಅದು ಮಣ್ಣಲ್ಲಿ ನಾವು ಅವಾಗ ಸತುವಿನ ಸಲ್ಫೇಟ್ ಕೊಡಬೇಕಾಗುತ್ತೆ. ಹೆಕ್ಟೇರ್ಗೆ 25 kg ಸಲ್ಫೇಟ್ 2 ವರ್ಷಕ್ಕೊಮ್ಮೆ ಕೊಡಬೇಕಾಗುತ್ತೆ. ಇದು
0: 25 kg ನಷ್ಟು ಸತುವಿನ ಸಲ್ಫೇಟ್ ಅನ್ನ ಕೊಡಬೇಕಾಗತ್ತೆ.
1: 2 ವರ್ಷಕ್ಕೊಮ್ಮೆ ಕೊಟ್ಟರೆ ಸಾಕದು.
0: ಪ್ರತಿ ವರ್ಷ ಬೇಕಾಗಿಲ್ಲ,
1: ಪ್ರತಿ ವರ್ಷ ಬೇಕಿಲ್ಲ. ಈಗ ಕಬ್ಬಿಣದ ಕೊರತೆ ಇದೆ ಅನ್ಕೊಳ್ಳಿ, 25 kg ಫೆರಸ್ ಸಲ್ಫೇಟ್ ನ 100 kg ಸಾವಯವ ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಮಣ್ಣು ಕೊಡಬೇಕು, ಅಥವಾ 1% ಫೆರಸ್ ಸಲ್ಫೇಟ್ ದ್ರಾವಣ ಮಾಡಿಕೊಂಡು ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಮ್ಯಾಂಗನೀಸ್ ಕೊರತೆ ಕಂಡು ಬಂದಾಗ ಹೆಕ್ಟೇರ್ಗೆ 25 kg ಮ್ಯಾಂಗನೀಸ್ ಸಲ್ಫೇಟ್ ನ ಕೊಡಬೇಕು. ಈ ತಾಮ್ರದ ಕೊರತೆ, ಈ ಮ್ಯಾಂಗನೀಸು ತಾಮ್ರ ನಮ್ಮ ರಾಜ್ಯದಲ್ಲಿ ಕೊರತೆ ಕಂಡು ಬಂದಿಲ್ಲ ನಮ್ಗೆ, ಆದ್ರೆ ಸುಮ್ನೆ ಹೇಳ್ತಾ ಇದೀನಿ, ಯಾರ ಕಂಡು ಬಂದ್ರೆ ಅಷ್ಟೇನೆ. ಕೊರತೆ ಕಂಡು ಬಂದಾಗ ಹೆಕ್ಟೇರ್ಗೆ 5 kg ಅಷ್ಟು ಕಾಪರ್ ಸಲ್ಫೇಟ್, ಅದೇ ತಾಮ್ರದ ಸಲ್ಫೇಟ್ ನ 3 ವರ್ಷಕ್ಕೊಮ್ಮೆ ಕೊಟ್ಟರೆ ಸಾಕು. ಅದೇ ಬೋರಾನ್ ಕೊರತೆ ಕಂಡು ಬಂದಾಗ ಏನ್ ಮಾಡ್ಬೇಕು, 10 kg ಹೆಕ್ಟೇರ್ಗೆ ಬೋರಾಕ್ಸ್ ನೀಡಬೇಕು, ಅಥವಾ 5 kg ಬೋರಿಕ್ ಆಮ್ಲ ಅಂತ ಒಂದಿದೆ ಇನ್ನೊಂದು ಗೊಬ್ಬರ, ಅದನ್ನ ನೀಡಬಹುದು.
0: ಇದು ಮುಖ್ಯವಾಗಿ ಲಘು ಪೋಷಕಾಂಶಗಳ ಕೊರತೆ ಇದ್ದಾಗ ನಾವು ಸಮತೋಲನ ಪೋಷಕಾಂಶಗಳ ಪೂರೈಕೆ ಮಾಡುವಂತ ಕ್ರಮ.
1: ಹೌದು.
0: ಈ ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ ನಾವು ಸಮತೋಲನ ಪೋಷಕಾಂಶಗಳನ್ನ ಹೇಗೆ ನೀಡಬೇಕು ಅಂತೀರಿ?
1: ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ 3 ವಿವಿಧ ಮಣ್ಣುಗಳಿವೆ. ಉತ್ತರ ಕರ್ನಾಟಕದ ಕಪ್ಪು ಜೇಡಿ ಮಣ್ಣು, ಇದರಲ್ಲಿ ಪ್ರಮುಖವಾಗಿ ರಂಜಕ ಕಬ್ಬಿಣ ಸಸಿನ ಕೊರತೆ ಜಾಸ್ತಿ ಕಂಡು ಬರ್ತದೆ. ಇದರಲ್ಲಿ ದಕ್ಷಿಣ ಕರ್ನಾಟಕ ಕೆಂಪು ಮಣ್ಣಲ್ಲಿ ರಂಜಕ ಪೊಟ್ಯಾಸಿಯಂ ಸತು ಬೋರಾನ್ ಕೊರತೆ ಜಾಸ್ತಿ ಕೊರತೆ ಕಂಡು ಬರೋದು ಇದರಲ್ಲಿ. ಅದೇ ಕರಾವಳಿ ಗುಡ್ಡಗಾಡು ಹುಳಿ ಮಣ್ಣಿನ ಪ್ರದೇಶದ ಜಂಬಟ್ಟಿಗೆ ಮಣ್ಣು ಅಂತೀವಿ, ಈ ಮಣ್ಣಲ್ಲಿ ರಂಜಕ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸತು ಬೋರಾನ್ ಕೊರತೆ ತುಂಬಾ ಹೆಚ್ಚಾಗಿ ಕಾಣ್ತದೆ. ಈ ಕೊರತೆ ನೀಗಿಸಲು ಏನ್ ಮಾಡ್ಬೇಕು ಅಂದ್ರೆ ಸಮತೋಲನ ಪೋಷಕಾಂಶಗಳನ್ನ ಈ ಲಘು ಪೋಷಕಾಂಶಗಳ ಮುಖಾಂತರ ನಾವು ಕೊಡಬೇಕಾಗುತ್ತೆ.
0: ಇನ್ನು ಈ ಬೆಳೆಗಳಿಗೆ ಬೇಕಾದಂತ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಹೇಗೆ ಪೂರೈಸಬಹುದು ಅಂತೀರಿ?
1: ಬೆಳೆಗಳಿಗೆ ಪೋಷಕಾಂಶ ಕೊಡಬೇಕಾದ್ರೆ ನಾವು ಕೃಷಿ ಸಂಶೋಧನೆಯಿಂದ ತಿಳಿದು ಬರ್ತಾ ಇದೆ ನಮ್ಗೆ, ಒಂದು ಹೆಕ್ಟೇರ್ಗೆ 200 ton ಕಬ್ಬು ಬೆಳೀತಾರೆ ಅನ್ಕೊಳ್ಳಿ, ಅದಕ್ಕೆ ನಾವು

0: ಇಪ್ಪತ್ತೈದು ಟನ್ ಸಾವಯವ ಗೊಬ್ಬರ, ಸೊಳ್ಳೆ ಗೊಬ್ಬರ, 10 ಕೆಜಿ ಅಜೋಸ್ಪೈರ್ಲಮ್ ಮತ್ತು 10 ಕೆಜಿ ರಂಜಕ ಕರಗಿಸುವ ಜೀವಾಣು ಗೊಬ್ಬರ ಕೊಡಬೇಕು. ಜೊತೆಗೆ ರಸಗೊಬ್ಬರ 250 ಕೆಜಿ ಸಾರಜನಕ, 100 ಕೆಜಿ ರಂಜಕ, 125 ಕೆಜಿ ಪೊಟ್ಯಾಸಿಯಂ ಕೊಡಬೇಕು. ಜೊತೆಗೆ ಕೊರತೆ ಇರೋ ಲಘು ಪೋಷಕಾಂಶಗಳನ್ನ ನೀಡಬೇಕು. ಆದ್ರೆ ಇವಾಗ ನೋಡಿ, ಕಬ್ಬನ್ಗೆ ನಾವು ಕಂಪೇರ್ ಮಾಡಿದಾಗ ನೆಲಗಡಲೆ ಬೆಳೆಗೆ ಒಂದು ಹೆಕ್ಟೇರ್ಗೆ 2000 ಕೆಜಿ ಇಳುವರಿ ಕೊಡ್ತದೆ, ಕಮ್ಮಿ ಕೊಡುತ್ತೆ, ಕಬ್ಬಿಗಿಂತ ಕಮ್ಮಿ ಕೊಡ್ತಾ ಇದು. ಇದಕ್ಕೆ 7.5 ಟನ್ ಸಾವಯವ ಗೊಬ್ಬರ, 2.5 ಕೆಜಿ ರೈಸೋಬಿಯಮ್ ಜೀವಾಣು ಗೊಬ್ಬರ, 2.5 ಕೆಜಿ ರಂಜಕ ಕರಗಿಸೋ ಜೀವಾಣು ಗೊಬ್ಬರ ಕೊಡಬೇಕು. ಇದಕ್ಕೆ ಎಷ್ಟು ಕಮ್ಮಿ ಕೊಡ್ತೀವಿ ನೋಡಿ, ರಸಗೊಬ್ಬರನ 25 ಕೆಜಿ ಸಾರಜನಕ, 75 ಕೆಜಿ ರಂಜಕ, 25 ಕೆಜಿ ಪೊಟ್ಯಾಸಿಯಂ ಕೊಟ್ರೆ ಸಾಕಾಗುತ್ತೆ ನೆಲಗಡಲೆ ಬೆಳೆಗೆ.
1: ಅಂದ್ರೆ ಇದು ಹೆಕ್ಟೇರ್ಗೆ 2.5 ಎಕರೆಗೆ?
0: ಹೌದು, 2.5 ಎಕರೆಗೆ. ಇದು
1: ಅಂದ್ರೆ ಬಹಳ ಕಡಿಮೆ ಬೇಕಾಗುತ್ತೆ ಪೋಷಕಾಂಶ.
0: ಹೌದು, ಕಬ್ಬನ್ ಬೆಳೆಗೆ ಹೆಚ್ಚು ಗೊಬ್ಬರ ಕೊಡ್ಬೇಕು, ನೆಲಗಡಲೆ ಬೆಳೆಗೆ ಕಡಿಮೆ ಗೊಬ್ಬರ ಕೊಡ್ಬೇಕು ಅಷ್ಟೇನೆ. ಯಾಕೆ ಇದು ಹೇಳ್ತಾ ಇದೀನಿ ಅಂದ್ರೆ, ಒಬ್ಬ ಮನುಷ್ಯನ್ಗೆ 2 ಚಪಾತಿ ತಿಂದ್ರೆ ಸಾಕಾಗುತ್ತೆ, ಅವ್ನ 10 ಚಪಾತಿ ತಿಂದ್ರೆ ಏನಾಗುತ್ತೆ, ಅವ್ನ ದೇಹದ ಆರೋಗ್ಯ ಕೆಡುತ್ತೆ ಅವನ್ಗೆ. ಅದೇ ತರ ಸಸ್ಯಗಳಿಗೆ ನೀವು ಎಷ್ಟು ಬೇಕೋ ಅಷ್ಟು ಕೊಡ್ಬೇಕು. ಈಗ ನೆಲಗಡಲೆ ಕೊಡ್ಬೇಕಾದ್ರೆ ರಸಗೊಬ್ಬರನ ಕಬ್ಬನ್ ಬೆಳೆಗೆ ಆಗುವಷ್ಟು ಕೊಟ್ಬಿಟ್ರೆ ಆ ಬೆಳೆ ತಗೊಳೋದೇ ಇಲ್ವಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೆ
1: ನಮ್ಮ ಜಿಲ್ಲೆನಲ್ಲಿ ಪ್ರಕಾಶ್ ಅವರೇ, ಕಾಫಿ ಇಳುವರಿ ಆಧಾರದ ಮೇಲೆ ಪೋಷಕಾಂಶಗಳನ್ನ ಶಿಫಾರಸ್ ಮಾಡ್ತಾರೆ.
0: ಹೌದು,
1: ಅಂದ್ರೆ ಎಕರೆಗೆ 400 ಕಿಲೋಗ್ರಾಂ ನಷ್ಟು ಶುದ್ಧ ಕಾಫಿ ಕೊಡುವಂತಹ ಕಾಫಿ ಬೆಳೆಗೆ, 700 ಕಿಲೋಗ್ರಾಂ ನಷ್ಟು ಶುದ್ಧ ಕಾಫಿ ಉತ್ಪಾದನೆ ಮಾಡುವಂತಹ ತೋಟಗಳಿಗೆ ಬೇರೆ ಬೇರೆಯಾಗಿ ಪೋಷಕಾಂಶಗಳನ್ನ ಅವರು ಶಿಫಾರಸ್ ಮಾಡ್ತಾರೆ. ಮುಖ್ಯವಾಗಿ ಉತ್ಪಾದನೆ ಮತ್ತು ಉತ್ಪಾದಕತೆ ಆಧಾರದ ಮೇಲೆ ಪೋಷಕಾಂಶಗಳ ಶಿಫಾರಸನ್ನ ನಮ್ಮ ತಜ್ಞರು.
0: ನಾನು ಕಬ್ಬು 200 ಟನ್ ಅಂತ ಹೇಳಿದೆ, 200 ಟನ್ ಗಿಂತ ಇವಾಗ 100 ಟನ್ ನೇರ ಬೆಳೀತಾರೆ, ಕಡಿಮೆ ಪ್ರಮಾಣ ಸಾಕಾಗುತ್ತೆ ಅವಾಗ.
1: ಹೌದೌದು,
0: ಆತರ. ಈಗ ನೀವು ಕಾಫಿಲಿ ಹೇಳ್ದಂಗೆನೆ, ಈಗ ಹೆಚ್ಚು ಇಳುವರಿ ಪಡಿಬೇಕು ಅಂದ್ರೆ ನೀವು ಹೆಚ್ಚು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ ಅಷ್ಟೇ.
1: ಹೌದೌದು. ಡಾಕ್ಟರ್ ಪ್ರಕಾಶ್ ಅವರೇ, ಇನ್ನು ನಾವು ಮುಖ್ಯವಾದ ಅಂಶಕ್ಕೆ ಬರೋಣ. ಸಾವಯವ ಗೊಬ್ಬರಗಳಿಂದ ನಾವು ಸಮತೋಲನ ಪೋಷಕಾಂಶಗಳ ಪೂರೈಕೆಯನ್ನು ಹೇಗೆ ಸಾಧಿಸಬಹುದು ಅಂತೀರಿ?
0: ಸಮತೋಲನ ಪೋಷಕಾಂಶಗಳ ಪೂರೈಕೆಯಲ್ಲಿ ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ ಪ್ರಮುಖ ಪಾತ್ರ ವಹಿಸ್ತವೆ. ಈಗ ಸಾವಯವ ಗೊಬ್ಬರದಲ್ಲಿ ನೋಡ್ಬೇಕು ಅಂದ್ರೆ ಎಲ್ಲಾ ಪೋಷಕಾಂಶಗಳು ಇದಿರ್ತವೆ. ಗಿಡಕ್ಕೆ ನಾವು 17 ಪೋಷಕಾಂಶ ಅಂತ ಹೇಳಿ ಅಷ್ಟೂ ಸಾವಯವ ಗೊಬ್ಬರದಲ್ಲಿ ತೊಳ್ತೇವೆ. ಮುಖ್ಯವಾಗಿ ಏನು ಅಂದ್ರೆ, ಇದು ಸಾವಯವ ಗೊಬ್ಬರದಲ್ಲಿ ಮಣ್ಣಿನ ಆರೋಗ್ಯ ಸರಿಯಾಗಿರ್ತದೆ. ಅದರಲ್ಲಿ ಯಾವುದೇ ಮಣ್ಣಿನ ಆರೋಗ್ಯ ಸರಿ ಇದ್ದಾಗ ಮಾತ್ರ ಈ ಪೋಷಕಾಂಶಗಳು ಬೆಳಿಗ್ಗೆ ದೊರೆತವೆ.
1: ಹೌದೌದು.
0: ಈಗ ನಾವು ಮನುಷ್ಯನ್ಗೆ ತಗೊಳ್ಳಿ, ಈಗ ನಮ್ಗೆ ಜ್ವರಾಗಿರೋ ಬಂತು ಅಂದ್ರೆ ನಾವೇನೇ ಆಹಾರ ತಿಂದು ಯಾವ್ದು ಜೀರ್ಣ ಆಗಲ್ಲ ನಮ್ಗೆ.
1: ಹೌದೌದು.
0: ಅದೇ ತರ ಮಣ್ಣಿನ ಆರೋಗ್ಯ ಸರಿ ಇಲ್ದಿದ್ರೆ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗ್ತದೆ. ಈಗ ಮಣ್ಣು ಸಾವಯವ ಗೊಬ್ಬರದಿಂದ ಏನ್ ಉಪಯೋಗ ಅಂತಂದ್ರೆ, ಮಣ್ಣಿನ ತಾಪಮಾನ ಕಾಪಾಡುತ್ತೆ, ಮಣ್ಣಿನಲ್ಲಿ ಗಾಳಿ ಆಡುವಿಕೆಯಿಂದ ಬೇರು ಉಸಿರಾಟ ಚೆನ್ನಾಗಿರ್ತದೆ, ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಚೆನ್ನಾಗಿರ್ತದೆ, ಅದರಿಂದ ಪೋಷಕಾಂಶ ಹೆಚ್ಚಾಗಿ ಲಭ್ಯವಾಗುತ್ತೆ. ಮಣ್ಣಿನಲ್ಲಿ ಪೋಷಕಾಂಶ ಹಿಡಿದಿಟ್ಕೊಳ್ತದೆ, ಕೊಚ್ಚನೆ ಆಗದಂತೆ ಬಸ್ತು ಹೋಗದಂತೆ ತಡೆದು ಬೆಳೆಗೆ ಒದಗಿಸ್ತದೆ. ಬಹಳಷ್ಟು ರೈತರು ನಾನು ನೋಡಿದೀನಿ ಕೃಷಿ ತ್ಯಾಜ್ಯನ ಸುಡ್ತಾ ಇರ್ತಾರೆ. ಇದು ಬಹಳ ತಪ್ಪಿದು. ಯಾಕೆಂದ್ರೆ ಕೃಷಿ ತ್ಯಾಜ್ಯವನ್ನ ನೀವು ಸುಡೋದ್ರಿಂದ ಏನು ಉಪಯೋಗ ಇಲ್ಲ. ಕೃಷಿ ತ್ಯಾಜ್ಯನ ನೀವು ಒದಕಿಯಾಗಿ ಅಥವಾ ಗೊಬ್ಬರವಾಗಿ ಬಳಸಿದ್ರೆ ಸಮತೋಲನ ಪೋಷಕಾಂಶ ಪೂರೈಕೆ ಆಗುತ್ತೆ. ಯಾವಾಗ್ಲೂ ಅಷ್ಟೇ, ಸಾವಯವ ಗೊಬ್ಬರಗಳನ್ನ ಬಿತ್ತನೆಗೆ 2 ಅವರ್ ಮುಂಚೆ ಭೂಮಿಗೆ ಸೇರಿಸಬೇಕದ್ನ.
1: ಅಂದ್ರೆ ಸಾವಯವ ಗೊಬ್ಬರಗಳು ನಿಧಾನವಾಗಿ ಪೋಷಕಾಂಶಗಳನ್ನ ಬಿಡುಗಡೆ ಮಾಡೋದ್ರಿಂದ ಸ್ವಲ್ಪ ಮುಂಚಿತವಾಗಿ ನಾವು ಜಮೀನಿಗೆ ಸೇರಿಸಬೇಕಾಗತ್ತೆ. ಭಾರತದ ಕೆಲವು ಭಾಗಗಳಲ್ಲಿ ನಾವು ನೋಡಿದೀವಿ, ಈ ಭತ್ತದ ಹುಲ್ಲನ್ನ ಸುಡೋದು, ಈ ಗೋಧಿ ಹುಲ್ಲನ್ನ ಸುಡೋದು, ಈ ರೀತಿ ಮಾಡೋದ್ರಿಂದ ವಾಯುಮಾಲಿನ್ಯ ವಿಪರೀತ ಆಗಿ ಉಸಿರಾಡೋದೇ ಕಷ್ಟ ಆಗ್ತಾ ಇದೆ.
0: ನಿಜವಾಗಿ ವಾಯುಮಾಲಿನ್ಯ ಜಾಸ್ತಿ ಆಗಿದೆ, ಭೂ ತಾಪಮಾನ ಹೆಚ್ಚಾಗೋದಕ್ಕೆ ಅದು ಕಾರಣ ಆಗ್ತಾ ಇದೆ.
1: ಆದ್ರಿಂದ ನಮ್ಮ ರೈತ ಬಾಂಧವರು ಕೃಷಿ ತ್ಯಾಜ್ಯಗಳನ್ನ ಯಾವುದೇ ಕಾರಣಕ್ಕೂ ಸುಡದಲೆ ಅದನ್ನ ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸ ಕಡೆಗೆ ಗಮನ ಕೊಡಬೇಕಾಗತ್ತೆ.
0: ಹೌದು.
1: ಈ ಜೈವಿಕ ಗೊಬ್ಬರಗಳು ಅಂತ ನಾವು ಕೇಳ್ತಲೇ ಇರ್ತೀವಿ, ತಾವು ತಜ್ಞರು ಹೇಳ್ತಾ ಇರ್ತೀರ, ಇವುಗಳ ಬಳಕೆಯಿಂದ ಈ ಸಮತೋಲನ ಪೋಷಕಾಂಶಗಳನ್ನ ಹೇಗೆ ಪೂರೈಸಬಹುದು ಅಂತೀರಿ?
0: ಜೈವಿಕ ಗೊಬ್ಬರಗಳು ಅಂದ್ರೆ ನಾವು ಅತಿ ಕಡಿಮೆ ವೆಚ್ಚದಲ್ಲಿ ಪೋಷಕಾಂಶಗಳನ್ನ ಪೂರೈಸುವಂತದ್ದು. ಇದು ಇವನ್ನ ಸೂಕ್ಷ್ಮ ಜೀವಿಗಳು ಇವೆಲ್ಲ ಇವೇನ್ ಮಾಡ್ತವೆ ಅಂದ್ರೆ, ವಾತಾವರಣದಲ್ಲಿ ಸಾರಜನಕ ಶೇಕಡ 70% ಇದೆ ಅದು, ಆದ್ರೆ ಬೆಳೆಗಳಿಗೆ ಡೈರೆಕ್ಟ್ ಆಗಿ ಸಿಗಲ್ಲ ಅದು. ಈ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತವೆ, ವಾತಾವರಣದ ಸಾರಜನಕನ ಸ್ಥಿರೀಕರಣ ಮಾಡಿಕೊಂಡು ಅದನ್ನ ಬೆಳೆಗಳಿಗೆ ಒದಗಿಸ್ತಾವು. ಆಮೇಲೆ ಭೂಮಿಯಲ್ಲಿ ಎಷ್ಟೋ ಕೆಜಿ ರಂಜಕ ಗೊಬ್ಬರ ಇರ್ತದೆ, ಅದು ದೊರೆಯದೇ ಇರೋ ರೂಪದಲ್ಲಿ ಇರ್ತವೆ. ಆ ದೊರೆಯ ರೂಪಕ್ಕೆ ಈ ಸೂಕ್ಷ್ಮ ಜೀವಿಗಳು ಅದನ್ನ ಮಾಡಿ ಅದನ್ನ ಬೆಳೆಗಳಿಗೆ ಒದಗಿಸಂಗೆ ಮಾಡ್ತವೆ. ಈ ಜೈವಿಕ ಗೊಬ್ಬರಗಳನ್ನ ನಾವ್ ಯಾವತ್ತೂ ಅಷ್ಟೇ ಬಿತ್ತನೆ ಸಮಯದಲ್ಲೇ ಕೊಡ್ಬೇಕು. ಆಮೇಲೆ

0: ಯಾವ ತರ ಕೊಡ್ಬೋದು ಇದನ್ನ? ಬೀಜೋಪಚಾರ ಮಾಡಿ ಕೊಡ್ಬೋದು, ಸಸ್ಯಗಳನ್ನ ಬೇರೆ ಅದ್ದುವುದ ಮುಖಾಂತರ ಕೊಡ್ಬೋದು, ಅಥವಾ ಇದನ್ನ ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ಟ ಮಾಡಿ ಮಣ್ಣಿಗೆ ಕೊಡ್ಬೋದು.
1: ಅಂದ್ರೆ ಮುಖ್ಯವಾಗಿ ನಾವು ರೈಸೋಬಿಯಂ ಅಂತೀವಿ, ಅಜಿಟೋಬ್ಯಾಕ್ಟರ್ ಅಂತೀವಿ, ಅಜೋಸ್ಪರ್ಲಮ್ ಅಂತೀವಿ, ಇವೆಲ್ಲ ಸಾರಜನಕವನ್ನು ಒದಗಿಸುವಂತ ಜೈವಿಕ ಗೊಬ್ಬರಗಳು.
0: ಹೌದೌದು,
1: ಅದೇ ರಂಜಕವನ್ನ ಕರಗಿಸುವಂತ ಜೈವಿಕ ಗೊಬ್ಬರಗಳು ಕೂಡ ನಮ್ಮಲ್ಲಿ ಇದಾವೆ.
0: ಈಗ ಎರಡು ಮಿಕ್ಸ್ ಮಾಡುವಂತಿರೋ ಒಂದು ಈ ಕನ್ಸಾರ್ಷಿಯಂ ಅಂತಾರೆ,
1: ಹೌದು,
0: ಇವೆಲ್ಲ ಮಿಕ್ಸ್ ಆಗಿರೋಂತದನ್ನೇ ಮಾರಾಟ ಮಾಡ್ತಾ ಇದಾರೆ IHR ಅವರು. ಅವರು 100 ರೂಪಾಯಿಗೆ ಒಂದು ಪ್ಯಾಕೆಟ್ ಕೊಡ್ತಾರೆ, ಅದೊಂದು ಪ್ಯಾಕೆಟ್ 1 ಎಕರೆಗೆ ಸಾಕಾಗುತ್ತೆ ಅವೆಲ್ಲ.
1: ಹೌದೌದು, ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಕರೀತಾರೆ.
0: ಹೌದೌದೌದು,
1: ಅದನ್ನ ನಾವು ಮುಖ್ಯವಾಗಿ ಬೀಜೋಪಚಾರ ಮಾಡಬಹುದು, ಇಲ್ಲಾಂದ್ರೆ ಸಾವಯವ ಗೊಬ್ಬರದ ಜೊತೆ ಅದನ್ನ ಬೆರೆಸ್ಕೊಂಡು
0: ಮಿಕ್ಸ್ ಮಾಡಿ ಮಣ್ಣಿಗೆ ಹಾಕ್ಬಹುದು, ಅಥವಾ ಸಸಿಗಳ ಬೇರ್ನ ಅದ್ಬಿಟ್ಟು ಹಾಕ್ಬಹುದು ಅದನ್ನ.
1: ಈ ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ರಸಗೊಬ್ಬರಗಳ ಪಾತ್ರ ಏನು ಅಂತೀರಿ?
0: ರಸಗೊಬ್ಬರಗಳು ಸಮತೋಲನ ಪೋಷಕಾಂಶಗಳ ಪೂರೈಕೆಯಲ್ಲಿ ಪ್ರಮುಖವಾದ ವಹಿಸ್ತವೆ. ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಕೊಡಬೇಕು, ಬೆಳೆಗೆ ಯಾವ ಹಂತದಲ್ಲಿ ಕೊಡಬೇಕು, ರಸಗೊಬ್ಬರ ಯಾಕೆ ಕೊಡಬೇಕು, ಯಾವ ತರ ರಸಗೊಬ್ಬರ ಕೊಡಬೇಕು ಅಂತ ತಿಳ್ಕೊಂಡ್ರೆ ನೀವು ಸಮತೋಲನ ಪೋಷಕಾಂಶನ ಪೂರೈಕೆ ಮಾಡಬಹುದು.
1: ಅಂದ್ರೆ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಕೊಡಬೇಕಾಗತ್ತೆ?
0: ಇದೆಲ್ಲ ಕೃಷಿ ಸಂಶೋಧನೆಯಿಂದ ತಿಳಿದು ಬರ್ತದೆ. ಇದು ಕೃಷಿ ಸಂಶೋಧನೆಯಿಂದ ನಮ್ಗೆ ಬೆಳೆ ಉತ್ಪಾದನಾ ಮಟ್ಟ ತಿಳ್ಕೊಂಡು ಶಿಫಾರಸ್ ಮಾಡ್ತಾರೆ. ಒಂದು ಮುಸ್ಕಿನ ಜೋಳ ತಗೊಳನ, ಈಗ ಅದು 1 ಹೆಕ್ಟೇರ್ಗೆ 7,500 ಕೆಜಿಯಷ್ಟು ಇಳುವರಿ ಕೊಡ್ತದೆ. ಇದಕ್ಕೆ ಅವರು ಶಿಫಾರಸು ಮಾಡಿರೋದು 150 ಕೆಜಿ ಸಾರಜನಕ, 75 ಕೆಜಿ ರಂಜಕ, 40 ಕೆಜಿ ಪೊಟ್ಯಾಸಿಯಂ ರಸಗೊಬ್ಬರ ನೀಡಬೇಕು. ಅದೇ ತೊಗರಿ ಬೆಳೆಗೆ 1,000 ಕೆಜಿ ಇಳುವರಿ ಕೊಡ್ತದೆ ಅದು. ಅದಕ್ಕೆ ಕಡಿಮೆ 25 ಕೆಜಿ ಸಾರಜನಕ, 50 ಕೆಜಿ ರಂಜಕ, 25 ಕೆಜಿ ಪೊಟ್ಯಾಸಿಯಂ ರಸಗೊಬ್ಬರ ಕೊಡ್ಬೇಕಷ್ಟೇ ಅದು.
1: ನಾವು ಬೆಳೆಯ ಯಾವ ಹಂತದಲ್ಲಿ ರಸಗೊಬ್ಬರ ಕೊಡಬೇಕಾಗತ್ತೆ?
0: ದ್ವಿದಳ ಧಾನ್ಯ ತಗೊಳ್ಳಿ, ದ್ವಿದಳ ಧಾನ್ಯಗಳಲ್ಲಿ ಸಾರಜನಕ ಆಗಲಿ ರಂಜಕ ಆಗಲಿ ಪೊಟ್ಯಾಸಿಯಂ ಎಲ್ಲ ಬಿತ್ತನೆ ಟೈಮಲ್ಲೇ ಕೊಡ್ಬೇಕು, ಮೇಲ್ಗೊಬ್ಬರ ಕೊಡಬಾರ್ದು ಅದಕ್ಕೆ. ಆದ್ರೆ ಬೇರೆ ಬೆಳೆಗಳಿಗೆ ಹಾಗೆ ಭತ್ತ, ಮುಸ್ಕಿನ ಜೋಳ, ರಾಗಿ, ಕಬ್ಬು ಇಂತ ಬೆಳೆಗಳಿಗೆ ಸಾರಜನಕನ 10-50% ಬಿತ್ತನೆ ಸಮಯದಲ್ಲಿ ಪೂರ್ತಿ ರಂಜಕ ಪೂರ್ತಿ ಪೊಟ್ಯಾಸಿಯಂ ಬಿತ್ತುವಾಗ ಕೊಡ್ಬೇಕು. ಮೇಲ್ಗೊಬ್ಬರವಾಗ ಮಾತ್ರ ಸಾರಜನಕನ 2 ಅಥವಾ 3 ಕಂತುಗಳಲ್ಲಿ ಕೊಡ್ಬೇಕದು.
1: ಇನ್ನ ರಸಗೊಬ್ಬರವನ್ನ ಈ ಬೆಳೆಗಳಿಗೆ ಹೇಗೆ ಕೊಡಬೇಕಾಗತ್ತೆ? ಯಾಕಂದ್ರೆ ಕೊಡುವಂತ ಕ್ರಮನೂ ಬಹಳ ಮುಖ್ಯ ಅಲ್ವೇ?
0: ಹೌದೌದೌದು, ಈ ರಸಗೊಬ್ಬರ ಕೊಡ್ಬೇಕಾದ್ರೆ ರೈತರು ನೋಡಿದೀವಲ್ಲ, ಬಹಳಷ್ಟು ರೈತರು ಭೂಮಿ ಮೇಲೆ ಎರ್ತದಿಂದ ಸಾಕಷ್ಟು ರಸಗೊಬ್ಬರ ನಷ್ಟ ಆಗ್ತದ. ಅದು ಅದೇನ್ ಮಾಡ್ಬೇಕು ಅಂದ್ರೆ ನಾವು ಬೆಳೆಗಳ ಮಧ್ಯದಲ್ಲಿ ಒಂದ್ ಸಾಲ್ ತೆಗೆದ್ಬಿಟ್ಟು ರಸಗೊಬ್ಬರ ಮಣ್ಣಿಗೆ ಸೇರಿಸ್ಬೇಕದು. ನಂತರ ರಸಗೊಬ್ಬರ ಕೊಟ್ಮೇಲೆ ಯಾವಾಗ್ಲೂ ನಾವು ನೀರ್ ಕೊಡ್ಲೇಬೇಕು. ರಸಗೊಬ್ಬರ ಜೊತೆಗೆ ಸಾವಯವ ಗೊಬ್ಬರ ಬೆರೆಸಿ ಹಾಕೋದ್ರಿಂದ ಉತ್ತಮವಾಗುತ್ತೆ ಅದು. ಈಗ ನಾವು ಒಣ ಬೇಸಾಯದಲ್ಲಿ ರಸಗೊಬ್ಬರ ಕೊಡ್ಬೇಕು, ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ ಮಣ್ಣಲ್ಲಿ ತೇವಾಂಶ ಇರ್ತದೋ ಆವಾಗ ಕೊಟ್ರೆ ಅನುಕೂಲ ಆಗುತ್ತೆ ಅದು. ಈಗ ಭತ್ತದಲ್ಲಿ ಗದ್ದೆಯಲ್ಲಿ ಯಾವಾಗೂ ನೀರ್ ಇರ್ತದೆ, ಅವಾಗ ಭತ್ತದ ಗದ್ದೆಯಿಂದ ನೀರ್ ತೆಗಿಬೇಕು, ಗೊಬ್ಬರ ಹಾಕ್ಬೇಕು, ಗೊಬ್ಬರ ಹಾಕ್ಬಿಟ್ಟು ಒಂದಿನ ಬಿಟ್ಬಿಟ್ಟು ಮರುದಿನ ನಾವು ನೀರ್ ಕೊಡ್ಬೇಕಾಗುತ್ತೆ.
1: ಎಲೆ ಸಿಂಪರಣೆ ಅಂತ ನಾವು ಕೇಳ್ತಾ ಇರ್ತೀವಿ, ಈ ಒಂದು ರೀತಿಯಲ್ಲಿ ಪೋಷಕಾಂಶಗಳನ್ನ ಎಲೆ ಮೇಲೆ ಸಿಂಪರಣೆ ಮಾಡಿ ಕೂಡ ಪೋಷಕಾಂಶಗಳನ್ನ ಕೊಡಬಹುದಾ?
0: ಹೌದೌದೌದು, ಬೆಳೆಗಳ ಎಲೆಗಳಲ್ಲಿ ನಿಮ್ಗೆ ಪೋಷಕಾಂಶ ಕೊರತೆ ಕಾಣಿಸ್ಕೊಂತವೆ. ಈಗ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಸ್ ಇರ್ಬೋದು, ಅಥವಾ ಲಘು ಪೋಷಕಾಂಶಗಳು ಇರ್ಬೋದು, ಯಾವ್ದೇ ಇದು ಎಲೆಗಳ ಕೊರತೆ ಚಿಹ್ನೆಗಳು ತೋರಿಸ್ತಾವು. ಅಕಸ್ಮಾತ್ ಆಗಿ ಸಾರಜನಕ ಕೊರತೆ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ 2% ಯೂರಿಯಾ ಸಿಂಪರಣೆ ಮಾಡ್ಬೇಕು. ಈಗ ಲಘು ಪೋಷಕಾಂಶ ಕೊರತೆ ಕಂಡು ಬಂದೆ, ಸತುವಿನ ಸಲ್ಫೇಟು 1% ಪ್ರಮಾಣ, ಫೆರಸ್ ಸಲ್ಫೇಟು, ಕಬ್ಬಿಣ ಕೊರತೆ ಬಂದಾಗ 1%, ಬೋರಾನ್ ಕೊರತೆ ಕಂಡು ಬಂದಾಗ 0.5% ಪ್ರಮಾಣದಲ್ಲಿ ಸಿಂಪರಣೆ ಮಾಡೋದ್ರಿಂದ ಈ ಬೆಳೆಗೆ ಬಂದಿರೋ ಕೊರತೆನ ನೀಗಿಸಬಹುದು. ಇದರಿಂದ ಸಮತೋಲನ ರಸಗೊಬ್ಬರನ ಕೊರಟಂಗಾಗುತ್ತೆ. ಇದರಲ್ಲಿ
1: ಅಂದ್ರೆ ಈ ಬೋರಾನ್ ಪೋಷಕಾಂಶ ನೀಡಬೇಕು ಅಂದ್ರೆ ಬೋರಿಕ ಆಮ್ಲವನ್ನು ಬಳಸ್ಕೋಬೇಕಾಗತ್ತೆ.
0: ಬೋರಿಕ ಆಮ್ಲ ಬಳಸಬೇಕು.
1: ಇನ್ನ ಈ ಹನಿ ನೀರಾವರಿಯನ್ನ ನಾವು ಪೋಷಕಾಂಶಗಳ ನಿರ್ವಹಣೆಗೆ ಬಳಸ್ಕೋಬಹುದಾ?
0: ತುಂಬಾ ಚೆನ್ನಾಗಿ ಬಳಸ್ಕೋಬಹುದು ಇದು. ಇದು ವೈಜ್ಞಾನಿಕವಾಗಿ ತುಂಬಾ ಒಳ್ಳೇದಿದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಗಿಡಕ್ಕೆ ಯಾವಾಗ ಬೇಕು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನೇ ಕೊಡ್ತೀವಿ ಅದ್ ಹೊರತು, ಇದರಿಂದ ಮುಖ್ಯವಾಗಿ ನಮ್ಗೆ ಬೆಳೆ ಬೆಳವಣಿಗೆ ಚೆನ್ನಾಗುತ್ತೆ. ಆಮೇಲೆ ಯಾವುದೇ ರಸಗೊಬ್ಬರ ಪೋಲಾಗೋದಿಲ್ಲ, ವ್ಯರ್ಥ ಆಗೋದಿಲ್ಲ. ಆಮೇಲೆ ಇದರಿಂದ ಹೆಚ್ಚು ಇಳುವರಿ ಪಡಿಬಹುದು ನಾವು. ಈ ಹನಿ ನೀರಾವರಿಯಲ್ಲಿ ಪೋಷಕಾಂಶ ಕೊಡೋದನ್ನ ರಸಾವರಿ ಅಂತೀವಿ. ಈ ತರ ಕೊಡೋದ್ರಿಂದ ಹೆಚ್ಚಿನ ಇಳುವರಿ ಪಡಿಬಹುದು. ನೀವು ಗ್ರೀನ್ ಹೌಸ್ಗಳಲ್ಲಿ ಈ ತರನೇ ರಸಾವರಿಯಲ್ಲಿ ಕೊಡೋದ್ರಿಂದ ಹೆಚ್ಚು ಉತ್ಪಾದನೆ ಆಗುತ್ತೆ. ಇದರಲ್ಲಿ
1: ಇನ್ನು ನಮ್ಮ ಬೆಳೆಗಳಿಗೆ ಯಾವ ತರಹದ ರಸಗೊಬ್ಬರ ಕೊಡಬೇಕು ಅಂತೀರಿ?
0: ಗೊಬ್ಬರಗಳಲ್ಲಿ ವಿವಿಧ ವಿಧವಾದ ಗೊಬ್ಬರಗಳಿದಾವೆ. ಈಗ ಹುಳಿ ಮಣ್ಣಿಗೆ ಅಮೋನಿಯಂ ಸಲ್ಫೇಟ್ ಅಥವಾ ಅಮೋನಿಯಂ ಕ್ಲೋರೇಟ್ ರಸಗೊಬ್ಬರ ಕೊಡಬಾರ್ದು ಅಲ್ಲಿಗೆ, ಯಾಕಂದ್ರೆ ಅದಿನ್ನ ಹುಳಿ ಜಾಸ್ತಿ ಮಾಡ್ತದ ಅದು. ಅದ್ರ ಬದಲು ನಾವು ಯೂರಿಯಾ CAN ಗೊಬ್ಬರ ಕೊಡಬೇಕು.

0: ಈಗ ಉಳಿ ಮಣ್ಣಿಗೆ ಶಿಲಾರಂಜಕ ರಸಗೊಬ್ಬರ ಕೊಡ್ಬೇಕು, ರಂಜಕ ಗೊಬ್ಬರ, ಡಿಎಪಿ ಸೂಪರ್ ಫಾಸ್ಫೇಟ್ ರಸಗೊಬ್ಬರ ಕೊಡಬಾರ್ದು ಅಲ್ಲಿಗೆ. ಅದೇ ಕ್ಷಾರೀಯ ಮಣ್ಣಿಗೆ ಬಂದ್ರೆ ಅಮೋನಿಯಂ ಸಲ್ಫೇಟ್, ಸಿಎನ್ ರಸಗೊಬ್ಬರ ಆಡ್ಬೇಕು. ಯೂರಿಯಾ ರಸಗೊಬ್ಬರ ಬಳಸಬಾರ್ದು. ಯಾಕೆ ಬಳಸಬಾರ್ದು ಅಂತಂದ್ರೆ ಯೂರಿಯಾ ಗೊಬ್ಬರ ಎಲ್ಲ ಹಾಕಿದ್ದೆಲ್ಲ ನಾವು ವಾತಾವರಣ ಕ್ಷೇತ್ರದ ಹೋಗಿ. ಈಗ ನಾವು ತಂಬಾಕು ಆಲೂಗಡ್ಡೆ ಅಂತ ಬೆಳೆಗಳಿಗೆ ನಾವು ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡಬಾರ್ದು, ಯಾಕೆಂದ್ರೆ ಅದ್ರ ಗುಣಮಟ್ಟ ಹಾಳಾಗೋಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸಲ್ಫೇಟ್ ಆಫ್ ಪೊಟ್ಯಾಶ್ ನೀಡ್ಬೇಕು ಅದಕ್ಕೆ, ಅದರಿಂದ ಗುಣಮಟ್ಟನ ಕಾಪಾಡ್ತದದು.
1: ನಮ್ಮ ರೈತರ ಅಚ್ಚುಮೆಚ್ಚಿನ ಗೊಬ್ಬರ ಅಂದ್ರೆ ಯೂರಿಯಾ. ಯೂರಿಯಾ ರಸಗೊಬ್ಬರದ ಬಳಕೆಯಿಂದ ಆಗುವಂತಹ ಅನಾನುಕೂಲಗಳು ಏನೇನು ಅಂತೀರಿ?
0: ಯೂರಿಯಾ ರಸಗೊಬ್ಬರ ನಿಮ್ಗೆಲ್ಲ ತಿಳಿದ್ರಂಗೆ ಅತಿ ಕಡಿಮೆ ಬೆಲೆ ರಸಗೊಬ್ಬರ ಇದು. ಆದ್ರಿಂದ ಹೆಚ್ಚಾಗಿ ರೈತರು ಹೆಚ್ಚಾಗಿ ಯೂರಿಯಾನ ರಸಗೊಬ್ಬರನ ಬಳಸ್ತಾರದನ್ನ. ಇದರಿಂದ ಬೆಳೆಗಳಿಗೆ ಸಮತೋಲನ ಪೋಷಕಾಂಶ ಒದಗಿಸಿದಂಗೆ ಆಗೋದಿಲ್ಲ. ಬರೀ ಯೂರಿಯಾ ಕೊಟ್ಟರೆ ಉಪಯೋಗ ಆಗೋದಿಲ್ಲ. ಯೂರಿಯಾ ರಸಗೊಬ್ಬರದಲ್ಲಿ ಏನಿರ್ತದೆ, ಬರೀ ಸಾರಜನಕ ಪೋಷಕಾಂಶ ಮಾತ್ರ ಇರುತ್ತೆ. ಈಗ ಯೂರಿಯಾ ಬಳಕೆಯಿಂದ ಏನಾಗುತ್ತೆ ಅಂದ್ರೆ ಎಲೆಗಳ ಹಸುಬಣ್ಣ ಚೆನ್ನಾಗಬಹುದು, ಆಮೇಲೆ ಬೆಳೆ ಗಿಡದ ಬೆಳವಣಿಗೆ ಚೆನ್ನಾಗಬಹುದು. ಆದ್ರೆ ಕೀಟ ರೋಗದ ಬಾಧೆ ಹೆಚ್ಚಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ನಾವ್ ಯಾವಾಗ್ಲೂ ಬಿತ್ತನೆ ಸಮಯದಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರ ಬಳಸಬೇಕು. ಯೂರಿಯಾ ರಸಗೊಬ್ಬರವನ್ನ ಬರೀ ಮೇಲ್ಗೊಬ್ಬರವಾಗಿ ಬಳಸೋದ್ರಿಂದ ಒಳ್ಳೇದು. ಈ ದ್ವಿದಳ ಧಾನ್ಯಗಳಿಗೆ ನಾವು ಯೂರಿಯಾ ಬಳಸಲೇಬಾರದು. ಯೂರಿಯಾ ಬದಲಾಗಿ ನಾವು ಡಿಎಪಿ ಗೊಬ್ಬರ ಬಳಸೋದ್ರಿಂದ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ಅದಕ್ಕೆ ಈಗ ನಮ್ಗೆ ಯೂರಿಯಾ ಕೊಟ್ಟರೆ ಬರೀ ಸಾರಜನಕ ಅಂತ ಹೇಳಿದ್ವಿ, ಅದ್ರ ಜೊತೆಗೆ ನಮ್ಗೆ ಏನ್ ಬೇಕು ಅಂದ್ರೆ ರಂಜಕ ಬೇಕು.
1: ಹೌದು,
0: ರಂಜಕ ಪೋಷಕಾಂಶ ಏನಕ್ಕೆ ಬೇಕು ಅಂದ್ರೆ ಬೇರಿನ ಬೆಳವಣಿಗೆಗೆ ಬೇಕು, ಹೂ ಬಿಡೋದಕ್ಕೆ ಅನುಕೂಲ ಆಗುತ್ತೆ, ಕಾಯಿ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಅದೇ ತರ ಪೊಟ್ಯಾಸಿಯಂ ಅಷ್ಟೇನೆ. ಪೊಟ್ಯಾಸಿಯಂ ರಸಗೊಬ್ಬರ ಹಾಕೋದ್ರಿಂದ ಅದಕ್ಕೆ ಕಾಳು ಕಟ್ಟುವಿಕೆ ಅನುಕೂಲ ಆಗುತ್ತೆ, ಕಾಳಿನ ಗುಣಮಟ್ಟ ಹೆಚ್ಚಿಸುತ್ತೆ, ಆಮೇಲೆ ಕೀಟ ರೋಗ ನಿರೋಧಕ ಶಕ್ತಿನ ಅದು ಹೆಚ್ಚಿಸ್ತದ. ಅದು
1: ಇನ್ನು ಯೂರಿಯಾ ರಸಗೊಬ್ಬರವನ್ನು ಬೆಳೆಯ ಅಗತ್ಯಕ್ಕಿಂತ ಹೆಚ್ಚಾಗಿ ನೀಡಿದರೆ ಏನು ಅಪಾಯ ಆಗಬಹುದು ಅಂತೀರಿ?
0: ನೋಡಿ, ರೈತರುಗಳಿಗೆ ಗೊತ್ತಾಗೋದಿಲ್ಲ. ಅವರು ಏನ್ ತಿಳ್ಕೊಂಬಿಡ್ತಾರೆ, ಗೊಬ್ಬರನ ಹೆಚ್ಚಿಗೆ ಹಾಕಿದ್ರೆ ಹೆಚ್ಚು ಬೆಳೆ ಬರ್ತದೆ ಅಂತ ತಿಳ್ಕೊಂಬಿಟ್ಟಾರೆ. ಅದು ತಪ್ಪು ಭಾವನೆ. ಅದು ಬೆಳೆಗೆ ಅಗತ್ಯಕ್ಕೆ ಅನುಗುಣವಾಗಿ ನಾವು ಯೂರಿಯಾ ರಸಗೊಬ್ಬರಬೇಕು. ಯೂರಿಯಾ ಗೊಬ್ಬರ ನೀವು ಹೆಚ್ಚಾಗಿ ಬಳಸ್ರಿ ಅಂತ ತಿಳ್ಕೊಳ್ಳಿ, ಬೆಳೆಗೆ ಉಪಯೋಗ ಆಗಲ್ಲ. ಅವಾಗ ಏನಾಗುತ್ತೆ, ಅದು ನೀರಿನಲ್ಲಿ ಕೊಚ್ಕೊಂಡು ಹೋಗುತ್ತೆ, ಬಸಿದು ಹೋಗುತ್ತೆ, ಆಮೇಲೆ ಅದು ಹೋಗಿ ನೀರಿನ ಮೂಲಗಳು ಸೇರ್ತದೆ.
1: ಹೌದು,
0: ಅವಾಗ ಆ ನೀರಿನಲ್ಲಿ ನೈಟ್ರೇಟ್ ಪ್ರಮಾಣ ಹೆಚ್ಚಾಗ್ತದೆ. ಈಗ ನೀರಿನಲ್ಲಿ ನೈಟ್ರೇಟ್ ಪ್ರಮಾಣ ಹೆಚ್ಚಾದ್ರೆ ಯಾರು ನೀರ್ ಕುಡಿದ್ರೆ ಅವ್ರಿಗೆ ಕ್ಯಾನ್ಸರ್ ರೋಗ ಬರ್ತದೆ. ನೀಲಿ ಮಗು ಅಂದ್ರೆ ಸತ್ ಮಗು ಜನನ ಆಗ್ತದೆ ಅಂತದ್ರಲ್ಲಿ.
1: ಮತ್ತೆ ಕೊಳಗಳು ಕೆರೆಗಳಲ್ಲೆಲ್ಲ ಕಳೆಗಳು ಬೆಳೆದು ಬಿಡ್ತವೆ, ಜಲ ಕಳೆಗಳು.
0: ಹೌದು, ಜಲ ಕಳೆಗಳು ಜಾಸ್ತಿ ಆಗ್ತವೆ ಅವು. ಇದಕ್ಕೆ ನಾವೇಂತೀವಿ, ಬ್ಲೂ ಬೇಬಿ ಸಿಂಡ್ರೋಮ್ ಅಂತೀವಿ ಇದಕ್ಕೆ ಇಂಗ್ಲಿಷ್ ಅಲ್ಲಿ.
1: ಈ ಮಳೆ ನೀರಿನಿಂದ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗ್ ಮಾಡಬಹುದು ಅಂತೀರಿ?
0: ನಮ್ಗೆ ಸುಮಾರು ಜನ ರೈತರುಗಳಿಗೆಲ್ಲ ಗೊತ್ತಿರ್ತದೆ, ಮಳೆ ಬಂದಾಗ ಬೆಳೆಗಳು ಒಂಥರ ಕಳ್ಕಳೆಯಾಗಿ ಕಾಣ್ತವೆ. ಯಾಕೆಂದ್ರೆ ಮಳೆಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರ್ತವೆ, ನಮ್ ರೈತರಿಗೆ ಗೊತ್ತಾಗೋದಿಲ್ಲ. ಈಗ ವಾರ್ಷಿಕ ಒಂದ್ 500 mm ಮಳೆ ನೀರಿನಲ್ಲಿ 15-20 kg ಸಾರಜನಕ ಸಿಗುತ್ತೆ ನಮ್ಗೆ, 1 kg ರಂಜಕ ಸಿಗುತ್ತೆ, 4 kg ಪೊಟ್ಯಾಸಿಯಂ ಸಿಗುತ್ತೆ, 12 kg ಕ್ಯಾಲ್ಸಿಯಂ ಸಿಗುತ್ತೆ, 5 kg ಮೆಗ್ನೀಷಿಯಂ ಸಿಗುತ್ತೆ, ಒಂದ್ 20 kg ಗಂಧಕ ಪೋಷಕಾಂಶಗಳು ಮಳೆ ನೀರಿನಲ್ಲೇ ಸಿಗುತ್ತೆ. ಮಳೆ ನೀರನ್ನ ಕರೆಕ್ಟ್ ಆಗಿ ಇಂಗುಸ್ಕೊಂಡು ಭೂಮಿ ಮೇಲೆ ಸೇರಿಸ್ಕೊಂಡು ಅಥವಾ ಕೃಷಿ ಹೊಂಡದಲ್ಲಿ ಸಂಗ್ರಹಿಸಿ ಬಳಕೆ ಮಾಡೋದ್ರಿಂದ ಈ ಪೋಷಕಾಂಶಗಳನ್ನ ಬೆಳೆಗಳಿಗೆ ಪೂರೈಸಬಹುದು ನಾವು.
1: ಇನ್ನ ಈ ಕಳೆ ನಿರ್ವಹಣೆ ಮಾಡೋದ್ರಿಂದ ನಾವು ಹೇಗೆ ಈ ಪೋಷಕಾಂಶಗಳ ನಿರ್ವಹಣೆ ಮಾಡ್ಕೋಬಹುದು ಅಂತೀರಿ?
0: ನಾವು ಕಳೆ ನಿರ್ವಹಣೆಯಲ್ಲಿ ಏನ್ ಮಾಡ್ಬೇಕು, ಮುಂಜಾಗ್ರತೆ ವಹಿಸಬೇಕು. ಮುಖ್ಯವಾಗಿ ಕಳೆ ಬರದಂತೆ ತಡೆಯಲ್ಲಿ ಏನ್ ಮಾಡ್ಬೇಕು, ಬಿತ್ತನೆ ಬೀಜದಲ್ಲಿ ಕಳೆ ಬೀಜ ಇರಬಾರ್ದು. ಚೆನ್ನಾಗಿ ಕಳೆತ ಸಾವಯವ ಗೊಬ್ಬರನೇ ಬಳಸ್ಬೇಕು, ಯಾಕಂದ್ರೆ ಚೆನ್ನಾಗಿ ಕಳೆತ ಗೊಬ್ಬರದಲ್ಲಿ ಕಳೆ ಬೀಜ ಹುಟ್ಟೋದಿಲ್ಲ. ಯಾಕೆಂದ್ರೆ ಕಳಿಬೇಕಾದ್ರೆ ಏನಾಗುತ್ತೆ, ಆ ತಾಪಮಾನ 70°C ಹೊರಟೋಗುತ್ತೆ. ಅವಾಗ ಯಾವಾಗ 70°C ಹೋಗುತ್ತೋ ಕಳೆ ಬೀಜಗಳೆಲ್ಲ ನಾಶ ಆಗೋಯ್ತವ ಅದರಲ್ಲಿ. ಅದಕ್ಕೋಸ್ಕರ ಚೆನ್ನಾಗಿ ಕಳೆತ ಗೊಬ್ಬರನ ಉಪಯೋಗಿಸ್ಬೇಕು. ಆಮೇಲೆ ನಿಮ್ ಹೊಲದ ಬದುವಲ್ಲಿ ನೀರಿನ ಕಾಲುವೆಗಳಲ್ಲಿ ಇರೋ ಕಳೆಗಳನ್ನ ತೆಗೆದಾಕ್ಬೇಕು. ಆಮೇಲೆ ನೀವು ಯಾವುದೇ ಉಪಕರಣ ಉಪಯೋಗಿಸಕ್ ಮುಂಚೆ ಅದನ್ನ ಕ್ಲೀನ್ ಆಗಿ ಸ್ವಚ್ಛ ಮಾಡಿ ಅದರಿಂದ ಉಪಯೋಗಿಸ್ಬೇಕು. ಈಗ ನಾವು ಕಳೆಗಳನ್ನ ಭೌತಿಕವಾಗಿ ಬೇಸಾಯ ಕ್ರಮದಲ್ಲಿ ಜೈವಿಕವಾಗಿ ರಾಸಾಯನಿಕವಾಗಿ ಅದನ್ನ ನಿರ್ವಹಣೆ ಮಾಡಬಹುದು. ಅದನ್ನ
1: ಈ ಸಮಗ್ರ ಕೃಷಿಯಿಂದ ನಾವು ಸಮತೋಲನ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬಹುದು, ಇದರಿಂದ ಹೇಗಾಗುತ್ತೆ ಅಂತೀರಾ ಈ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ?
0: ಈಗ ಸಮಗ್ರ ಕೃಷಿ ಅನ್ನೋದು ರೈತರಿಗೆ ಒಂದು ವರದಾನ. ಆಕ್ಚುಲಿ ಇದೇನು ಅಂದ್ರೆ, ಇದು ವೃಕ್ಷಾಧಾರಿತ ಹಣ್ಣಿನ ಮರಗಳು, ಆಹಾರ ಬೆಳೆಗಳು, ಮೇವಿನ ಬೆಳೆಗಳು, ಜೊತೆಗೆ ಪಶು ಸಂಗೋಪನೆ ಮಾಡೋದು. ಇದನ್ನೆಲ್ಲ ಬರೋ ತ್ಯಾಜ್ಯಗಳನ್ನ ಏನ್ ಮಾಡ್ಬೇಕು ಅಂದ್ರೆ, ಇವನ್ನೆಲ್ಲ ನಾವು ಬಳಸ್ಕೊಂಡು ಕೃಷಿ ತ್ಯಾಜ್ಯ ಬಳಸ್ಕೊಂಡು ಒದಕಿಯಾಗಿ ಬಳಸ್ಬೋದು, ಎರೆಹುಳು ಗೊಬ್ಬರ ತಯಾರು ಮಾಡ್ಕೋಬಹುದು. ಇದರಿಂದ

0: ಬೆಳೆಗಳಿಗೆ ಸಮತೋಲನ ರಸಗೊಬ್ಬರ ಕೊಟ್ಟಂಗೆ ಆಗುತ್ತೆ. ಸಮಗ್ರ ಕೃಷಿಯಿಂದ ಯಾವುದೇ ವೇಸ್ಟ್ ಇರೋದಿಲ್ಲ. ಯಾವುದೇ ತ್ಯಾಜ್ಯ ಬಂದ್ರು ಆ ತ್ಯಾಜ್ಯನ ಆ ಬೆಳೆಗಳಿಗೆ ಕ್ಲೀನ್ ಆಗಿ ಉಪಯೋಗಿಸಿಕೊಂಡು ಸಮತೋಲನ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬಹುದು.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬೆಳೆಗಳಲ್ಲಿ ಮತ್ತೆ ನಮ್ಮ ಕೃಷಿನಲ್ಲಿ ಸಮತೋಲನ ಪೋಷಕಾಂಶಗಳ ಪೂರೈಕೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ HR ಪ್ರಕಾಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9916100438. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9916100438. ತುಂಬ ಸಂತೋಷ ಡಾಕ್ಟರ್ ಪ್ರಕಾಶ್ ಅವರೇ, ತಾವಿದುವರೆಗೂ ನಮ್ಮ ಕೃಷಿನಲ್ಲಿ ಮತ್ತು ನಮ್ಮ ಬೆಳೆನಲ್ಲಿ ಸಮತೋಲನ ಪೋಷಕಾಂಶಗಳ ಪೂರೈಕೆಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್.

0: ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 21,500 ರಿಂದ 22,200 ರೂಪಾಯಿ, ಅರಬಿಕಾ ಚೆರಿ 12,600 ರಿಂದ 14,150 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರಿಂದ 18,200 ರೂಪಾಯಿ, ರೋಬಸ್ಟಾ ಚೆರಿ 9,400 ರಿಂದ 10,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ,
4: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಆಕಾಶವಾಣಿ ಮಡಿಕೇರಿ, ಸುದ್ದಿ ಚುಂಪಿ, ಪ್ರಾಯೋಜಕರು ಮುತ್ತಾರ್ಮುಡಿ ಗ್ರಾಮದ ನಿವೃತ್ತ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ದೇರಜೆ ಶ್ರೀ ಬಿದ್ದಪ್ಪ, ಶ್ರೀಮತಿ ಮಂಜುಳಾ ಮತ್ತೆ ಮಕ್ಕ.
8: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಆಯುಷ್ ಇಲಾಖೆ ಇವರ ಕೂಡುಕೂಟಂದ ಅಂತಾರಾಷ್ಟೀಯ 12ನೇ ಯೋಗ ದಿನಾಚರಣೆನ ಜೂನ್ 21 ಅಂದರೆ ನಾಳೆ ಐತವಾರ ಹೊತ್ತಾರೆ 6:30 ಗಂಟೆಗೆ ಪ್ಯಾಟಿನ ಕಾವೇರಿ ಹಾಲ್ಲಿ ನಡೆದಿದೆ. ಶಾಸಕರು, ಸಂಸದರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಆಯುಷ್ ಇಲಾಖೆನ ಅಧಿಕಾರಿಗ ಡಾಕ್ಟರ್ ಶೈಲಜಾ ಜಿ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಚುನಾವಣಾ ಆಯೋಗದ ಎಸ್ಐಆರ್ ಬಗೆಲಿ ಮಾಹಿತಿ ಶಿಬಿರ ಇಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಪೊನ್ನಂಪೇಟೆ ಬ್ಲಾಕ್ ವ್ಯಾಪ್ತಿಲಿ ನಡೆದು ಈ ಶಿಬಿರ ವಿರಾಜಪೇಟೆ ಶಾಸಕರು ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವು ಸೇರಿದ್ದು, ಗೋಣಿಕೊಪ್ಪದ ಫ್ರೀಡಂ ಫೈಟರ್ಸ್ ಸಭಾವಾಡಿಲಿ ನಡೆದ ಪೊನ್ನಂಪೇಟೆ ಬ್ಲಾಕ್ ವ್ಯಾಪ್ತಿಗೆ ಸಂಬಂಧಪಟ್ಟ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಎಸ್ಐಆರ್ ನಡೆಸುವ ಸಮಯದಲ್ಲಿ ಅನುಸರಿಸಿದ ಕ್ರಮದ ಬಗೆಲಿ ಶಿಬಿರದ ಮಾಹಿತಿನ ಒದಗಿಸಲಾಯಿತು. ಮೂರ್ನಾಡು 33 ಬಾರು 11 ಕೆವಿ ವಿದ್ಯುತ್ ಹಂಚುವ ಉಪಕೇಂದ್ರದಿಂದ ಹೊರಹೋವ F3 ಮೂರ್ನಾಡು ಫೀಡರ್ಲಿ ಜೂನ್ 21 ಅಂದರೆ ನಾಳೆ ಇರುಳು 10:30 ಗಂಟೆಯಿಂದ ಹಿಂಬತ್ತು 4 ಗಂಟೆಗೆ ಮುಟ್ಟ ಮಳೆಗಾಲಕ್ಕೆ ಎಚ್ಚರ ತಕ್ಕಂಬಕ್ಕೆ ರಿಪೇರಿ ಕೆಲಸ ಇರದರಿಂದ ಮೂರ್ನಾಡು ಪಟ್ಟಣ ಮುತ್ತಾರ್ಮುಡಿ ಕುಂಬಳದಾಲು ಕಿಗ್ಗಾಲು

0: ಬಡಗೇರಿ ಸುತ್ತಮುತ್ತ ಕರೆಂಟ್ ಇರ್ದುಳೆ, ಸಾರ್ವಜನಿಕರು ಸಹಕರಿಸುವ ಹಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕೊಡಗು ಜಿಲ್ಲೆನ ಸರ್ಕಾರಿ ಅನುದಾನಿತ ಖಾಸಗಿ ಕೈಗಾರಿಕೆ ತರಬೇತಿ ಸಂಸ್ಥೆಗಳ ಕೂಡುಕೂಟಂದ ಪ್ಯಾಟೆನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಇದೇ ತಿಂಗ ಜೂನ್ 22ರಂದು ಅಂದರೆ ಸೋಮವಾರ ಉದ್ಯೋಗ ಮೇಳ ನಡೆದಿದೆ. ಅಭ್ಯರ್ಥಿಗ ಅವಶ್ಯ ಮೂಲ ದಾಖಲಾತಿಯೊಟ್ಟಿಗೆ ಜೂನ್ 22ಕ್ಕೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಹಾಜರಾಗಿ ಉದ್ಯೋಗ ಮೇಳಲ್ಲಿ ಕೂಡಿಯಾಡಿಕೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆನ ಮುಖ್ಯಸ್ಥರು ತಿಳಿಸಿಯೋಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಕಡೆಯಿಂದ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗ ಆಗಿ ನಗರಸಭೆನ ಪೌರ ಕಾರ್ಮಿಕರಿಗೆ ಪುಕ್ಸಟೆ ಆಗಿ ಆರೋಗ್ಯ ಶಿಬಿರ ನಗರಸಭೆಯಲ್ಲಿ ನಡೆದು ಈ ಶಿಬಿರದಲ್ಲಿ ಭಾಗವಹಿಸಿದ ಪೌರ ಕಾರ್ಮಿಕರಿಗೆ ತಂಬಾಕು ಉತ್ಪನ್ನದ ಆಗುವ ತೊಂದರೆ ತಾಪತ್ರೆ ಬಗಳಿ ತಿಳಿ ಹೇಳಿ ಅರಿವು ಮೂಡಿಸಿದೋ. ಬಾಯಿ ಆರೋಗ್ಯ, ದಂತ ಆರೋಗ್ಯ, ತಂಬಾಕು ವ್ಯಸನದ ಚಿಕಿತ್ಸೆ ಹಂಗೆ ಮಾನಸಿಕ ಆರೋಗ್ಯದ ಬಗೆಲಿ ತಪಾಸಣೆ ಮಾಡಲಾತು. ಈ ಶಿಬಿರದಲ್ಲಿ ನಗರಸಭೆ ಅಧ್ಯಕ್ಷರು ಪಿ ಕಲಾವತಿ, ದಂತ ವೈದ್ಯಾಧಿಕಾರಿ ಸೇರಿದಂಗೆ ಬೇರೆ ಬೇರೆ ಅಧಿಕಾರಿಗ ಕೂಡಿಯಾಡಿದ್ದು. ಮಕ್ಕಂದೂರು ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಮಲೇರಿಯಾ ವಿರೋಧ ಮಾಸಾಚರಣೆ ಹಂಗೆ ಮಳೆಗಾಲಲ್ಲಿ ಬರುವ ಸಾಂಕ್ರಾಮಿಕ ರೋಗಗಳ ಮುಂಜಾಗ್ರತಾ ಕ್ರಮಗಳ ಬಗೆಯಲ್ಲಿ ಇಂದು ಆರೋಗ್ಯ ಅರಿವು ಮೂಡಿಸಲಾತು. ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಿವಿ ಶ್ರೀನಾಥ್ ಅವು ಶಾಲೆಗೆ ಖುದ್ದಾಗಿ ಭೇಟಿ ಕೊಟ್ಟು ಮಕ್ಕಳಿಗೆ ಮಾಹಿತಿ ಹೇಳಿ ಮಲೇರಿಯಾ, ಡೆಂಗಿ ಜ್ವರ ಸೇರಿದಂಗೆ ಸಾಂಕ್ರಾಮಿಕ ರೋಗಗಳ ಎಚ್ಚರಿಕೆ ಬಗೆಯಲ್ಲಿ ರೋಗ ಲಕ್ಷಣದ ಬಗ್ಗೆ ಮಾಹಿತಿ ನೀಡಿದೋ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತ. ಪ್ರಾಯೋಜಕರು ನಿವೃತ್ತ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ದೇರಜೆ ಶ್ರೀ ಬಿದ್ದಪ್ಪ, ಶ್ರೀಮತಿ ಮಂಜುಳಾ ಮತ್ತೆ ಮಕ್ಕ, ಮುತ್ತಾರ್ಮುಡಿ ಗ್ರಾಮ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಎರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
8: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ಪೊನ್ನಂಪೇಟೆಯ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಮೀಪ ಇರುವ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರವು ಪುನರಾರಂಭಗೊಂಡಿದ್ದು ಬೆಳಿಗ್ಗೆ 9ರಿಂದ ಅಪರಾಹ್ನ 2 ಗಂಟೆಯವರೆಗೆ ತೆರೆದಿರುತ್ತದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಲಾಗಿದೆ.
12: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9ರಿಂದ 5 ಗಂಟೆ ಮತ್ತೊಂದು 3ರಿಂದ 10 ಗಂಟೆ ತನಕ ಅಂತ 2 ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
13: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
14: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
13: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
15: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ಗಳು, ಪ್ರತಿ ಬುಕಿಂಗ್ಗೆ ಗಿಫ್ಟ್ ಫ್ರೀ, 1,00,000 ರೂಪಾಯಿ

0: ಕಾಯ್ಮೌಲ್ಯದ ಖರೀದಿಗೆ ಟೂ ಡೋರ್ ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ವಿರಾಜಪೇಟೆಯ ವಿದ್ಯಾರತ್ನ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಸೈನಿಕ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ವಿಶೇಷ ಪರೀಕ್ಷಾ ಪೂರ್ವ ತರಬೇತಿಯನ್ನು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆ ಮತ್ತು ಗೋಣಿಕೊಪ್ಪಲುವಿನ ಕಾವೇರಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9480640657.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
5: ಸುದ್ದಿ ಸಮಾಚಾರ ಓದಿನಿಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ತಡೀರಪಿಂಯ ಮಾನಸಿಕ ಆರೋಗ್ಯತ್ನ ಕಾತವಲ್ಲಿ ಯೋಗ ತುಂಬಾ ಸಹಕಾರಿ ಆಪಂದು ಯೋಗ ಶಿಕ್ಷಕಿ ಪವಿತ್ರ ಎಂಗ ಅಣಚಿ. ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಪೊಮ್ಮಕ್ಕಡ ಘಟಕತ್ರ ಆದನೆಂಜ ಬೇತು ಗ್ರಾಮತ್ರ ಮಕ್ಕಿಶಾಸ್ತವ ದೇವಸ್ಥಾನತ್ರ ಸಭಾ ಬಡಲು ವಿಶ್ವ ಯೋಗ ನಾಳರ ಮಾರಿಪತ್ತು ಆಯೋಜನೆ ಮಾಡಿತಿಂಜ ಯೋಗ ಅಭ್ಯಾಸ ಕಾರ್ಯಕ್ರಮತ್ಲು ಅವು ತಕ್ಕ ಬಂದಿತ್ತು. ಯೋಗಾಭ್ಯಾಸ ತುಂಡು ತಡೀರ ಆರೋಗ್ಯ ಪಿಂಯ ಮಾನಸಿಕ ಸ್ಥಿರತೆಯನ್ನು ಕಾತೋಲು. ಯೋಗಾಭ್ಯಾಸ ಮಾಡೋಣಗೊಂಡು ತಾಳ್ಮೆ, ಸಹನೆ, ಸಹಾನುಭೂತಿ ಪಿಂಯ ಮಾನವೀಯ ಗುಣತ್ನ ಬೊಳ್ತಿಂಡು ಆರೋಗ್ಯ ಅನ್ನ ಸಮಾಜತ್ನ ಕೊಟ್ಟೋಕು ಸಹಕಾರ ಅಪ್ಪಂದು ಅವು ಅಣಚಿ. ಭಾರತ ಹತ್ರ ಪಂಡುಕಾಲ ಹತ್ರ ಪರಂಪರೆಯಾನ ಯೋಗತ್ನ ಇಡೀ ಉಲಗ ಸ್ವೀಕಾರ ಮಾಡಿತ್ತು. June 21 ಅಣಕ ನಾಳೆ ವಿಶ್ವ ಯೋಗ ನಾಳನ ಕೈಪ. ಬದಲಾಯಿಂಡುಳು ಜೀವನ ಶೈಲಿಲಿ ಬಾಲಕರ ಯೋಗ, ಧ್ಯಾನ, ಪಿಂಯ, ಪ್ರಾಣಾಯಾಮತ್ನ ಯಕ್ಕೊಲ್ಲು ಅಭ್ಯಾಸ ಮಾಡೋದು ತುಂಬ ಮುಖ್ಯ ಅಂದು ಅವು ಅರಿಚಿಟತ್ತು. ಮೂರ್ನಾಡು 33/11 kV ವಿದ್ಯುತ್ ವಿತರಣಾ ಉಪಕೇಂದ್ರ ತುಂಜ ಪೊರಪಾಯುವ F3 ಮೂರ್ನಾಡು ಫೀಡರ್ಲು ಅವಶ್ಯ ರಿಪೇರಿ ಪಣಿ ಉಳ್ಳನಗೊಂಡು ನಾಳೆ ಬೈಟು 10:30 ಪೊಲಾಕ 4 ತನೆ ಮೂರ್ನಾಡು ಟೌನ್, ಮುತ್ತಾರ್ಮುಡಿ, ಕುಂಬಳದಾಳು, ಕಿಗ್ಗಾಲು, ಕಬಡಗಿರಿ ಪಿಂಜೆ ಸುತ್ತಮುತ್ತ ಜಾಗತ್ತು ಕರೆಂಟ್ ಇಪ್ಪಳೆ. ಸಾರ್ವಜನಿಕಂಗ ಸಹಕಾರ ಚುಡೋಣಕ್ಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತು. ಮಕ್ಕಂದೂರು ಸರ್ಕಾರಿ ಹೈಸ್ಕೂಲ್ ಮಕ್ಕಕ್ಕೆ ಮಲೇರಿಯಾ ವಿರೋಧಿ ಮಾಸಾಚರಣೆ ಪಿಂಯ ಮಳೆಗಾಲತ್ ಪಬ್ಬೋನತ ಸಾಂಕ್ರಾಮಿಕ ರೋಗತ್ರ ಮುನ್ನೆಚ್ಚರಿಕೆ ಕ್ರಮತ್ರ ಮೀದ ಆರೋಗ್ಯ ಅರಿವು ಮೂಡಿಸಿಟತ್ತು. ತಾಲೂಕು ಪೇರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಿವಿ ಶ್ರೀನಾಥ್ ಎಂಗ ಸ್ಕೂಲ್ಕ್ ಭೇಟಿ ಕೊಡ್ತಿತ್ತು, ಮಕ್ಕಕ್ಕೆ ಮಾಹಿತಿ ಕೊಡ್ತಿತ್ತು. ಮಲೇರಿಯಾ, ಡೆಂಗ್ಯೂ, ಪನಿ ಕೂಡನಕ್ಕೆ ಸಾಂಕ್ರಾಮಿಕ ರೋಗತ್ರ ಮುನ್ನೆಚ್ಚರಿಕೆ ಮೀದ ಅರಿಚಿಟತ್ತು. ರೋಗ ಲಕ್ಷಣ ಪಿಂಯ ಮಾತತ್ರ ಮೀದ ಪೂರ್ತಿಯನ್ನು ಮಾಹಿತಿ ಕೊಡ್ತಿತ್ತು. ಮನೇಲಿ ಉಳ್ಳನತ್ತ ನೀರ ಡ್ರಮ್ನ ವಾರಕ್ಕೆ ದಂಡುಗುರಿ ಕತ್ತಿತ್ತು, ಒಣಕಿತ್ತು, ಅಲ್ಲಿಂಜ ನೀರು ತುಂಬಿಚಿಟ್ಟಿತ್ತು, ಮುಚ್ಚಳತ್ನ ಮುಚ್ಚೋನಕ್ಕೆ ಅರಚಿಟತ್ತು. ಪೊನ್ನಂಪೇಟೆ ತಾಲೂಕಲು ಅಂತಾರಾಷ್ಟ್ರೀಯ ಯೋಗ ನಾಳು ಕಾರ್ಯಕ್ರಮ ಅಂದೋಡೆ ನಡೆದಿತ್ತು. ಕಾರ್ಯಕ್ರಮ ಹತ್ರ ಮುಖ್ಯ ಬಿಂದು ಆಯಿತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕಗಳನ್ನ ಅಜ್ಜಿಕುಟ್ಟಿರ ಸ್ಪೊನ್ನಣ್ಣ ಹೆಂಗ ಕೂಡಿಯಾಡಿ ತಿಂಜತ್ತು. ಪೊನ್ನಂಪೇಟೆರ ಶ್ರೀ ರಾಮಕೃಷ್ಣ ಆಶ್ರಮ ಸಭಾಬಾಡೆಯಲ್ಲಿ ನಡೆದ ಕಾರ್ಯಕ್ರಮತ್ತು ತಕ್ಕ ಬರೆದ ಶಾಸಕಂಗ ಭಾರತ ಹತ್ರ ಇತಿಹಾಸತ್ರ ಪುಟತ್ನ ತೋರಂದಿದ್ದ ನೋಟ್ನಕ್ಕ ಪೌರಾಣಿಕ ಹಿನ್ನೆಲೆ ಉಳ್ಳ ಯೋಗಾಸನ ಅಭ್ಯಾಸ ಮನುಷ್ಯಂಡ ಆರೋಗ್ಯ ಸುಧಾರಣೆ ಪಿಂಯ ನಲ್ಲ ತಡಿನ ಕಾತೋಕು ತುಂಬಾ ಸಹಕಾರಿಯಪ್ಪ. ಇಕ್ಕದ್ರ ದಿನತ್ಲು ದೇಶತ್ರ ಎಲ್ಲ ಜಾಗತ್ತು ಜನ ಯೋಗ ಮಾಡೋದು ಪ್ರಾಮುಖ್ಯತೆ ಕೊಡಪ್ಪ. ಎಲ್ಲರೂ ಯೋಗಾಸನ ಮಾಡಿ ತಂಗಡ ಆರೋಗ್ಯತ್ನ ಕಾತೊಂಡು ಅಣಚಿ. ಪೊನ್ನಂಪೇಟೆ ತಾಲೂಕರ ಮಾಪಳೆತೋಡು ಭಾಗಕ್ಕೆ ಭೇಟಿ ಕೊಡ್ತಿತ್ತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕ ಅಜ್ಜಿಕುಟ್ಟರೆ ಸ್ಪೊನ್ನಣ್ಣಯ್ಯಂಗ ಮಾಪಳೆತೋಡುಂಜ ಉದಿಕೇರಿಗೆ ಪೂಪ ಬಟ್ಟೆರ ಬೊಳಚಕ್ಕೆ ಭೂಮಿ ಪೂಜೆ ನೆರವೇರಿಸಿಟ್ಟು. ಸುಮಾರು 2.9 crore ರೂಪಾಯಿ ವೆಚ್ಚತ್ಲು ಕಾಮಗಾರಿ ನಡಪಂದು ಶಾಸಕಾಂಗ ಮಾಹಿತಿ ಕೊಡ್ತತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಯ ಆಯುಷ್ ಇಲಾಖೆ ಎಂಗಡು ಕೂಡುಕೊಟ್ಟತ್ತು. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅನ್ನೋ ವಿಷಯ ತಡೀಲು ಅಂತಾರಾಷ್ಟ್ರೀಯ 12ನೇ ಯೋಗ ನಾಳು ನಾಳೆ ಪೊಲಕ 6:30 ನಗರ ಹತ್ರ ಕಾವೇರಿ ಹಾಲ್ ನಡಪ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕಗಳನ್ನು ಅಜ್ಜಿಕುಟ್ಟಿ ರೆಸ್ಪಾನ್ಸ್. ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕಗಳನ್ನು ಡಾಕ್ಟರ್ ಮಂತರಗೌಡ, ಸಂಸದಗಳನ್ನು ಯದುವೀರ್ ಒಡಿಯರ್, ರಾಜ್ಯಸಭಾ ಸದಸ್ಯಗಳನ್ನು ಅಜಯ್ ಮಕಾನ್, ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಕೂಡನಕ್ಕೆ ಮುಖ್ಯಮಟ್ಟವು ಕೂಡಿಯಾಡುವ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಭಾರತ ಸರ್ಕಾರ ಹಿಂಗ ಕೇಂದ್ರ ಸರ್ಕಾರ ಹತ್ರ ವ್ಯಾಪ್ತಿಗೆ ಕೂಡುವನತ ಬೋರೆ ಬೋರೆ ಇಲಾಖೆಯಲ್ಲಿ ಖಾಲಿ ಉಳ್ಳು ಗ್ರೂಪ್ ಬಿ ನಾನ್ ಗೆಜೆಟೆಡ್ ಪಿಂಯ ಗ್ರೂಪ್ ಸಿ ಹುದ್ದೆನ ಭರ್ತಿ ಮಾಡೋಕ್ಕೆ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2026 ನೇಮಕಾತಿ ಪರೀಕ್ಷೆಗೆ ಅರ್ಜಿ ಹಾಕಿತ್ತು. ಅರ್ಹ ಅಭ್ಯರ್ಥಿಯ ಆನ್ಲೈನ್ ಮೂಲಕ ಅರ್ಜಿ ಒಪ್ಪುಚಿಡೋಕ್ಕೆ ಇದೇ 21 ಆಖೇರಿ ನಾಳಂಕಿ ಆಯ್ತಿಪ್ಪ. ಅರ್ಜಿ ಒಪ್ಪುಚಿಡೋಕ್ಕೆ ಪಿಂಯ ಅವರ ಮಾಹಿತಿಗೆ ವೆಬ್ಸೈಟ್ HTTPS SSC.gov.in ಸಂಪರ್ಕ ಮಾಡಿ.

0: உண்டு. ஜில்லா உத்தியோக விநிமய கச்சேரியர உத்தியோக அதிகாரி மஞ்சுநாத் ஐங்கா அரிச்சிட்டித்து. ஜலஜீவன் மிஷன் யோஜனை அனுஷ்டானக்கு சம்பந்தப்பட்டனக்கே ஜில்லா நீரு பிஞ்ச நைர்மல்ய அபியான சமிதி சபை ஜில்லா பஞ்சாயத்து சிஓ ஆனந்த் பிரகாஷ் மீனா எங்கட குறவ காரிக்கையில் நினாந்து நடந்தது. இல்லிக்கு சுத்தி சமாச்சார தந்தது.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಕೇಳುಗರೆ, ಇದೊಂದು ನಿಧಾನ ಸುದ್ದಿ. ಮಕ್ಕಂದೂರು ಗ್ರಾಮದ ಮೊಳ್ಳೆರ ಶೇಖರ ಅವರ ಪತ್ನಿ ಜಯಂತಿ ವಾಣಿ ಅವರು ಇಂದು ನಿಧನರಾಗಿದ್ದಾರೆ. 57 ವರ್ಷ ಪ್ರಾಯದ ಮೊಳ್ಳೆರ ಜಯಂತಿ ವಾಣಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, 7:34 ಸಮಯ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಬೆಂಗಳೂರು ಕೇಂದ್ರದಿಂದ.
3: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
3: ಸರಿ, ನಿಲ್ಸಿದೀನಿ ಬಿಡು.
4: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
5: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
4: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
5: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
6: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
7: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
8: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಡಿಶಾದಲ್ಲಿ 47,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ 9,44,00,000 ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ. ನಾಳೆ ಅಂತಾರಾಷ್ಟೀಯ ಯೋಗ ದಿನ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಧಾನ ಕಾರ್ಯಕ್ರಮ. ನೀಟ್ ಯುಜಿ ಪಾರದರ್ಶಕ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಮರುಪರೀಕ್ಷೆ. ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ, ಅಫ್ಘಾನ್ ನೀಡಿದ 219 ರನ್ ಗುರಿ ಬೆನ್ನತ್ತಿದ ಭಾರತ ಸುಸ್ಥಿತಿಯಲ್ಲಿ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಒಡಿಶಾದಲ್ಲಿ ಇಂದು 47,600 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇಂಧನ, ಸಾರಿಗೆ, ಔದ್ಯಮಿಕ ಮೂಲಸೌಕರ್ಯ, ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು ಹಾಗೂ ನೀರಾವರಿ ಯೋಜನೆಗಳು ಇವುಗಳಲ್ಲಿ ಸೇರಿವೆ. ಮೋಹನ್ ಚರಣ್ ಮಾಝಿ ನೇತೃತ್ವದ ಒಡಿಶಾ ಸರ್ಕಾರದ 2 ವರ್ಷಗಳ ಅಧಿಕಾರಾವಧಿ ಆಚರಣೆಗಾಗಿ ಈ ಕಾರ್ಯಕ್ರಮ ಆಯೋಜಿತವಾಗಿತ್ತು. ಸಮಾರಂಭದಲ್ಲಿ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದೇಶ ಮುನ್ನಡೆಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವವನ್ನು ಶ್ಲಾಘಿಸಿದರು. ಪ್ರಧಾನಿ ಜಾಗತಿಕ ವೇದಿಕೆಯಲ್ಲಿ ಭಾರತ ಪ್ರತಿಷ್ಠೆ ಹಾಗೂ ಪ್ರಭಾವವನ್ನು ಗಣನೀಯವಾಗಿ ಹೆಚ್ಚಿಸಿದ್ದಾರೆ ಎಂದು ಅವರು ಹೇಳಿದರು. ಇದಕ್ಕೂ ಮುನ್ನ ತಮ್ಮ 68ನೇ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಹುಟ್ಟೂರು ಪಹಾಡ್ಪುರಕ್ಕೆ ಭೇಟಿ ನೀಡಿದ ಪ್ರಧಾನಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು.
1: ಮೈ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಿ ಕೋ ಜನ್ಮದಿನ ಕಿ ಹಾರ್ದಿಕ್ ಬಧಾಯಿ ಔರ್ ಶುಭಕಾಮನಾಯೆ ದೇತಾ ಹೂಂ. ಮೈ ಉನ್ಕೆ ದೀರ್ಘಾಯು ಹೋನೆ ಔರ್ ಉತ್ತಮ ಸ್ವಾಸ್ಥ್ಯ ಕಿ ಕಾಮನಾ ಕರ್ತಾ ಹೂಂ. ಜಗನ್ನಾಥ ಜಿ ಭಗವಾನ್ ಕೆ ಶ್ರೀ ಚರಣೋ ಮೇ ಪ್ರಾರ್ಥನಾ ಕರ್ತಾ ಹೂಂ. ಒಡಿಶಾ ಕಿ ಬೇಟಿ ಆಜ್ ದೇಶ ಕೆ ಇತನೆ ಬಡೆ ಪದ ಪರ್ ಪಹುಂಚಿ ಹೈ, ಹಮಾರಾ ಮಾರ್ಗದರ್ಶನ ಕರ್ ರಹಿ ಹೈ, ಯೆ ಹಮ್ ಸಭಿ ಕೆ ಲಿಯೆ ಬಹುತ್ ಗೌರವ ಕಿ ಬಾತ್ ಹೈ.
0: ರಾಷ್ಟಪತಿ ಹಾಗೂ ಪ್ರಧಾನಿ ಪಹಾಡ್ಪುರದಲ್ಲಿ ಸಂತಾಲಿ ಜಹೇರಾ, ಗೋಶಾನಿ ಪೀಠ ಹಾಗೂ ಹೋಜೆಹೆರಾ ಪವಿತ್ರ ತಾಣಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಳೀಯ ಬುಡಕಟ್ಟು ಸಮುದಾಯದವರೊಂದಿಗೆ ಸಂವಾದ ನಡೆಸಿದರು. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಸುಮಾರು 9,44,00,000 ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗೂ ಅಧಿಕ ಹಣ ವರ್ಗಾವಣೆ ಮಾಡುವ ಉಪಕ್ರಮ ಇದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನಾ ಸೇರಿದಂತೆ ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ

0: ಕೋಲ್ಕತ್ತಾದಲ್ಲಿ ನಾಳೆ ದೇಶೀಯ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆ ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರೇಯ ನೌಕೆ ಸಬ್ಮರಿನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡಾ 75%ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊಲ್ಲಾಪುರದಲ್ಲಿಂದು 1,445 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿರುವ ಶ್ರೀ ಅಂಬಾಬಾಯಿ ದೇವಸ್ಥಾನ ಅಭಿವೃದ್ದಿ ಯೋಜನೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಸಾಂಸ್ಕೃತಿಕ ಪುನರುತ್ಥಾನಕ್ಕಾಗಿ ವ್ಯಾಪಕ ಯೋಜನೆಗಳನ್ನು ಕೈಗೊಂಡಿದೆ. ಐತಿಹಾಸಿಕ ಕರವೀರ ನಗರದಲ್ಲಿ ಇರುವ ಶ್ರೀ ಅಂಬಾಬಾಯಿ ದೇವಸ್ಥಾನ ಶ್ರದ್ದಾಳುಗಳ ಪ್ರಮುಖ ಕೇಂದ್ರವಾಗಿದ್ದು ಯಾತ್ರಿಕರಿಗೆ ಅಭಿವೃದ್ದಿ ಯೋಜನೆಯಿಂದ ಅನುಕೂಲವಾಗಲಿದೆ ಎಂದರು. ಕೇಂದ್ರ ಸರ್ಕಾರ 16 ಎಫ್ಡಿಸಿ ಔಷಧಿಗಳ ತಯಾರಿಕೆ ಮಾರಾಟ ಹಾಗೂ ವಿತರಣೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಮೇರೆಗೆ ಔಷಧ ತಾಂತ್ರಿಕ ಸಲಹಾ ಮಂಡಳಿ ನೇಮಿಸಿದ್ದ ತಜ್ಞರ ಸಮಿತಿ ಈ ಔಷಧಗಳು ಆರೋಗ್ಯಕ್ಕೆ ಅಪಾಯ ತರಬಹುದು ಎನ್ನುವ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಔಷಧಗಳು ಚರ್ಮ ನೋವು ನಿವಾರಕ, ರೋಗ ನಿರೋಧಕ, ಮಾಂಸಖಂಡ ನಿಯಂತ್ರಣಕ್ಕೆ ಸಂಬಂಧಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಳೆ ಅಂತಾರಾಷ್ಟೀಯ ಯೋಗ ದಿನ. ಎಲ್ಲ ವಯೋಮಾನದವರಿಗೂ ಯೋಗಾಭ್ಯಾಸದ ಪ್ರಾಮುಖ್ಯತೆ ಪ್ರತಿಪಾದಿಸುವ ಆರೋಗ್ಯಕರ ವಯೋವೃದ್ಧರಿಗಾಗಿ ಯೋಗ ಎಂಬುದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾಗಿದೆ. ವಿಶ್ವದಾದ್ಯಂತ 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಯೋಗಾಭ್ಯಾಸಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನ ಸಮಾರಂಭ ನಡೆಯಲಿದೆ. ಸಂಸ್ಕೃತಿ ಸಚಿವಾಲಯ ದೇಶದ ಪ್ರಮುಖ 100 ತಾಣಗಳಲ್ಲಿ ವಿಶೇಷ ಯೋಗ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಕರ್ನಾಟಕದ ಐತಿಹಾಸಿಕ ತಾಣ ಹಂಪಿ ಆವರಣದಲ್ಲಿ ಹಾಗೂ ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯಾದ್ಯಂತ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಯೋಗಾಭ್ಯಾಸವನ್ನು ದಿನನಿತ್ಯದ ಚಟುವಟಿಕೆಯಾಗಿ ವೈಯಕ್ತಿಕ ಆಧಾರದ ಮೇಲೆ ಅಳವಡಿಸಿಕೊಳ್ಳುವುದರ ಮೂಲಕ ಜೀವನ ಶೈಲಿ ಸಂಬಂಧಿತ ಸಮಸ್ಯೆಗಳನ್ನು ಹಾಗೂ ಚಯಾಪಚಯ ವ್ಯವಸ್ಥೆಯನ್ನು ನಿರ್ವಹಿಸಬಹುದಾಗಿದೆ ಎಂದು ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಪ್ರದೀಪ್ ಕುಮಾರ್ ಪ್ರಜಾಪತಿ ತಿಳಿಸಿದ್ದಾರೆ. ಎಲ್ಲಾ ವಯೋಮಾನದವರನ್ನು ಯೋಗಾಭ್ಯಾಸದತ್ತ ಆಕರ್ಷಿಸಲು ಸರ್ಕಾರ ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರದ ಆಯುಷ್ ಸ್ವತಂತ್ರ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಸಾಂಕ್ರಾಮಿಕೇತರ ರೋಗಗಳ ನಿವಾರಣೆಗಾಗಿ ಯೋಗ ಶಿಷ್ಟಾಚಾರಗಳನ್ನು ಆರಂಭಿಸಲಾಗಿದೆ. ವೃತ್ತಿಪರರಿಗಾಗಿ ವೈ ಬ್ರೇಕ್ ಹೊಸ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಪ್ರತಾಪ್ ರಾವ್ ಜಾಧವ್ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
4: लोग दिन भर चेयर पे बैठ के काम करना पड़ता है. वो लोग भी जब लंच ब्रेक होता है तब तक बहुत सारी थकान वो लोगों में आती है, तो वो थकान दूर करने के लिए भी उनके लिए वाई ब्रेक नाम का एक हमने ऐप निकाला है कि उसमें 10 मिनट में तुम चेयर पर बैठे बैठे कौन से आसन कर सकते हो, करने से जो भी तुम्हारा थकान आई होगी वो दूर हो जाएगी.
0: पूर्ण संदर्शन 100.1 ಆಕಾಶವಾಣಿ ಗೋಲ್ಡ್ ವಾಹಿನಿಯಲ್ಲಿ ಇಂದು ರಾತ್ರಿ 9:30ಕ್ಕೆ ಪ್ರಸಾರವಾಗಲಿದೆ. ನಾಳೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದ್ದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಗಾಗಿ ವ್ಯಾಪಕ ಬಂದೋಬಸ್ತ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇಂದು ಪೂರ್ವಭಾವಿ ಅಭ್ಯಾಸ ನಡೆಸಲಾಯಿತು. 2.5 ಲಕ್ಷಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಯನ್ನು ಪರೀಕ್ಷಾ ಕೇಂದ್ರಗಳ ಸುವ್ಯವಸ್ಥೆಗಾಗಿ ನಿಯೋಜಿಸಲಾಗುತ್ತಿದೆ. ದೇಶದ 551 ನಗರ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಈ ಪರೀಕ್ಷೆ ನಡೆಸಲಾಗುತ್ತಿದ್ದು 22,79,000 ಅಧಿಕ ಅಭ್ಯರ್ಥಿಗಳು

0: ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಪೆನ್ ಅಂಡ್ ಪೇಪರ್ ಮಾದರಿಯಲ್ಲಿ ಆಯೋಜಿಸಲಾಗಿರುವ ಈ ಮರು ಪರೀಕ್ಷೆ ಮಧ್ಯಾಹ್ನ 2 ರಿಂದ ಸಂಜೆ 5:15 ಗಳವರೆಗೆ ನಡೆಯಲಿದೆ. ನ್ಯಾಯಯುತ ಹಾಗೂ ಪಾರದರ್ಶಕ ಪರೀಕ್ಷಾ ನಿರ್ವಹಣೆಗಾಗಿ ಸಿಸಿಟಿವಿ ಸರ್ವೇಕ್ಷಣೆ, ಆಧಾರ್ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ, ಪರೀಕ್ಷಾ ಸಾಮಗ್ರಿ ಸಾಗಾಟಕ್ಕೆ ಪೊಲೀಸ್ ಬೆಂಗಾವಲಿನ ಜಿಪಿಎಸ್ ವಾಹನ ಮೊದಲಾದ ಬಹು ಹಂತದ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಕರ್ನಾಟಕದ 5 ಸಾಧಕರು ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೇಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದಾರ ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದಿರುವ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ಭಾರತಕ್ಕೆ 219 ರನ್ಗಳ ಗೆಲುವಿನ ಗುರಿ ನೀಡಿದೆ. ಮೊದಲು ಬ್ಯಾಟ್ ಮಾಡಿದ ಅಫ್ಘಾನಿಸ್ತಾನ 44.2 ಓವರ್ಗಳಲ್ಲಿ 218 ರನ್ ಗಳಿಸುವಷ್ಟರಲ್ಲೇ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. 219 ರನ್ಗಳ ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 27 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 188 ರನ್ ಮಾಡಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಡಿಶಾದಲ್ಲಿ 47,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ 9,44,00,000 ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ. ನಾಳೆ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಧಾನ ಕಾರ್ಯಕ್ರಮ. ನೀಟ್ ಯುಜಿ ಪಾರದರ್ಶಕ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಮರುಪರೀಕ್ಷೆ ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ. ಅಫ್ಘಾನ್ ನೀಡಿದ 219 ರನ್ಗಳ ಗುರಿ ಬೆನ್ನತ್ತಿದ ಭಾರತ ಸುಸ್ಥಿತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ ವಿಶೇಷ ಯೋಗ ಪ್ರದರ್ಶನ. ಕಾವೇರಿ ಕೊಳ್ಳದಲ್ಲಿ ಮುಂಗಾರು ಕ್ಷೀಣ. ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ಕೆಂಪೇಗೌಡ ಥೀಮ್ ಪಾರ್ಕ್ June 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲೋಕಾರ್ಪಣೆ. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಾಳೆ ಬೆಳಗ್ಗೆ ಆರಂಭವಾಗಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು ಆನೆಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣಾರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಂಎಸ್ ದೇವರಾಜ್ ಮಾಹಿತಿಯನ್ನು ನೀಡಿದ್ದಾರೆ.
2: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಉದ್ದೇಶ ಇದೆ. ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದಂತಹ ಎಲಿಫೆಂಟ್ ಸ್ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆಯ ಸಿಬ್ಬಂದಿಯು ಸಹ ಆಗಮಿಸಿ

0: ಯುವ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
1: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶಿನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30ರಿಂದ ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರ ಪ್ರಸಾರ ಮಾಡಲಿದೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗಾಭ್ಯಾಸ

0: ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗಾಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರು ಮತ್ತು ಪ್ರಾಧ್ಯಾಪಕ ಡಾಕ್ಟರ್ ಎಂಎಸ್ ಶಿವಪ್ರಕಾಶ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗ ಮುಕ್ತರಾಗಿ ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿರುವಂತಹ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲೇ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿರುವಂತಹ ನೀರು ಲಭ್ಯ ಇರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
2: ಮಳೆ ಏನ್ ಬರಬೇಕಾಗಿತ್ತು ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದ್ರೂ ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಆದರೂ ಕೂಡ ಕುಡಿಯುವ ನೀರು ನಮ್ದು ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 TMC ನೀರೇನಿದೆ, ಆ 10 TMC ನೀರಿನಲ್ಲಿ 4 TMC ನೀರನ್ನ ಡೆಸ್ ಸ್ಟೋರೇಜ್ ನ ಕಳೆದ್ರೆ ಉಳಿತಕ್ಕಂತ 6 TMC ನೀರನ್ನ ನಾವು ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿಸಿಕೊಂಡಿದ್ದೇವೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ 2 TMC ನೀರು ಬೇಕಾಗುತ್ತೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 TMC ನೀರು ಬೇಕಾಗುತ್ತೆ. ಹಾಗಾಗಿ ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಹಾಗಾಗಿ ಕುಡಿಯುವ ನೀರಿಗೆ ಏನು ಸಮಸ್ಯೆ ಆಗೋದಿಲ್ಲ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನವಾದ ಜೂನ್ 27 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು ಜೂನ್ 27 ಮುಖ್ಯಮಂತ್ರಿಗಳು ಬೆಳಗ್ಗೆ 8:30 ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದ್ದಂತಹ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ಧಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು

0: ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದ್ದಾರೆ. ಈ ಯೋಜನೆಗೆ 100 ರಿಂದ 500 ಎಕರೆ ಭೂಮಿಯ ಅಗತ್ಯವಿದ್ದು ಅರ್ಜಿ ಹಂತದಲ್ಲೇ 90%ರಷ್ಟು ಭೂ ಸ್ವಾಧೀನವಾಗಿರಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಮತ್ತು ಏಕಗವಾಕ್ಷಿ ಪದ್ಧತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವಿಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15 ಲಕ್ಷ ನೂತನ ಉದ್ಯೋಗದ ಅವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿ ಇರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20 ಲಕ್ಷ ಯುವಕರು ತಮ್ಮ ನೂತನ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10 ಲಕ್ಷ ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತೀಯ ನೌಕಾಸೇನೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟಿನಲ್ಲಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡಿರುವ ದುನಾಗಿರಿ, ಸಂಶೋಧಕ್ ಮತ್ತು ಅಗ್ರ ಎಂಬ 3 ಅತ್ಯಾಧುನಿಕ ಮುಂಚೂಣಿ ಯುದ್ದ ನೌಕೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕೋಲ್ಕತ್ತಾದಲ್ಲಿ ನಡೆಯಲಿರುವ ಅಧಿಕೃತ ಸಮಾರಂಭದಲ್ಲಿ ನೌಕಾಪಡೆಗೆ ಸಮರ್ಪಿಸಲಿದ್ದಾರೆ. ಇದೇ 23ರಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಕರ್ನಾಟಕದ ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಸುರೇಶ್ ಹನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಇದೇ ವೇಳೆ ದಿವಂಗತ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ಕರಿಯ ಅವರಿದ್ದಂತಹ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕಿದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಕರ್ನಾಟಕದ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿ ಬೆಂಬಲಿತ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಮತ್ತು ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಮತ್ತು ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ಧ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು, ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ನನ್ಗೆ ಯಾವ ತಗರಾಲಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಏನಪ್ಪ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದು 177 ಟಿಎಂಸಿ ನೀರು ಕೊಡಬೇಕು. ಆ ನೀರನ್ನ ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮಂಡ್ಯ ಈ ಕಡೆ ಹಾಸನ ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ತೊಂದರೆ ಸಂದರ್ಭದಲ್ಲಿ ನಾವು

0: ಕಡೆ ಬಿಡ್ಲಿಕ್ಕೆ ಒಂದು ಅವಕಾಶ ಇದೆ. ಕರ್ನಾಟಕದವರು ಬದುಕಬೇಕು, ತಮಿಳುನಾಡು ಬದುಕಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮ್ಗೊಂದು ಲಾಭ ಇದೆ. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. 400 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿನ ನಾವು ತಯಾರು ಮಾಡಬಹುದು. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಜೆಕ್ಟ್ ಆಗ್ತದೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ಈಗ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ತಮಿಳುನಾಡು ಅವರ ಏನು ವಾದ ಇತ್ತು ಆ ವಾದನ ಕೇಳಿದ್ದಾರೆ, ಅವರು ಜೊತೆಗೆ ರಿವ್ಯೂ ಹಾಕಿದ್ರು, ಆ ರಿವ್ಯೂನು ಕೇಳಿದ್ದಾರೆ, ರಿವ್ಯೂನು ರಿಜೆಕ್ಟ್ ಮಾಡಿದ್ದಾರೆ. ಅವರು ಸೆಂಟ್ರಲ್ ಗವರ್ಮೆಂಟ್ ಗೆ ನೀವು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಜವಾಬ್ದಾರಿ ತೆಗೆದುಕೊಳ್ಳಿ, ನಿಮ್ ರೆಸ್ಪಾನ್ಸಿಬಿಲಿಟಿ ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಅವರ ವಾದನ ಈಗಾಗಲೇ ರಿಜೆಕ್ಟ್ ಮಾಡಿದ್ದಾರೆ. ಅದು ಬಿಟ್ರೆ ಆರ್ಡರ್ ಏನ್ ಬಂದಿದೆ ಅವ್ರಿಗೆ ಅನುಕೂಲ ನಮ್ಗೆ ಅನುಕೂಲ ಇಬ್ಬರಿಗೂ ಸಮಾಂತರವಾದಂತ ಆರ್ಡರ್ ಅನ್ನ ಅವರು ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಎಂಪಿಗಳು, ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಒಗ್ಗಟ್ಟಿನಿಂದ ನಮ್ಮ ರಾಜ್ಯದ ಹಿತನ ಕಾಪಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ.
1: ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 8:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಭಗೀರ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಅನಿರುದ್ಧ ಶಾಸ್ತ್ರಿ. ಕಿನ್ನಾಳ್ ರಾಜ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಬಿ ಅಜನೀಶ್ ಲೋಕನಾಥ್.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಜೆರ್ಸಿ ನಂಬರ್ 10 ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಮೈತ್ರಿ ಅಯ್ಯರ್. ರಾಘವೇಂದ್ರ ಬಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜುಬಿನ್ ಪೌಲ್.

0: day tomorrow and a strict vigil. That is all in the news at 9. Good night.
1: ಆಕಾಶವಾಣಿ ಬೆಂಗಳೂರು. ಈಗ ಭಾವಗೀತೆಗಳು ಮಾಲಿನಿ ಕೇಶವ್ ಪ್ರಸಾದ್ ಅವರಿಂದ. ಮೊದಲಿಗೆ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಹಾಡು ಹಕ್ಕಿಗಳೇ ಹಾರಿಬಾನಿಗೆ.

ಮಾಲಿನಿ ಕೇಶವ್ ಪ್ರಸಾದ್ ಅವರ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ವಿಸಿ ಐರ್ಸಂಗ್ ಅವರ ರಚನೆ, ಅರಳಿ ನಿಂತ ಹೂಗಳಂತೆ ಎನ್ನ ಕವನ ಸುಂದರ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸುವರ್ಚಲ ಅಂಬೇಕರ್ ಬಿಎಸ್ ಅವರಿಂದ ಭಾಷಣ, ತದನಂತರ ಸಂಪ್ರೀತಾ ಎಸ್ ಶೆಟ್ಟಿಗರ್ ಅವರಿಂದ ಕವನ ವಾಚನವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸುವರ್ಚಲ ಅಂಬೇಕರ್ ಬಿಎಸ್ ಅವರಿಂದ ಭಾಷಣ, ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ.
2: ನಾವು ವಾಸಿಸುವ ಪ್ರದೇಶದ ಸುತ್ತಮುತ್ತಲಿನ ಎಲ್ಲಾ ಸಜೀವ ಹಾಗೂ ನಿರ್ಜೀವ ಅಂಶಗಳನ್ನು ಒಳಗೊಂಡು ಪರಿಸರ ಎನ್ನಬಹುದು. ಮನುಷ್ಯ ಇದರ ಒಂದು ಸಣ್ಣ ಘಟಕ. ವಿಶ್ವದ ಸಕಲ ಚರಾಚರ ಜೀವಿಗಳು ನೆಮ್ಮದಿಯಿಂದ ಜೀವಿಸಲು ಪರಿಸರವೆಂಬ ಸಂಪತ್ತು ಅತ್ಯಮೂಲ್ಯ. ಜೀವನಾವಶ್ಯಕವಾದ ಗಾಳಿ, ನೀರು, ಆಹಾರ, ವಾಸಸ್ಥಳ, ಉರುವಲು ಎಲ್ಲವೂ ಕೂಡ ಪ್ರಾಕೃತಿಕವಾದದ್ದು. ಆದ್ದರಿಂದ ಸುತ್ತಮುತ್ತಲಿನ ಪರಿಸರ ಶುದ್ಧವಾಗಿದ್ದಷ್ಟು ಮಾನವ ಸೇರಿದಂತೆ ಎಲ್ಲಾ ಜೀವಿಗಳು ನೆಮ್ಮದಿಯಿಂದ ಭೂಮಿಯ ಮೇಲೆ ಬಾಳ್ವೆ ನಡೆಸಲು ಸಾಧ್ಯ. ಮಾನವ ಜಗತ್ತಿನಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡು ಸಾವಿರಾರು ವರ್ಷಗಳಾದವು. ಅಂದಿನಿಂದ ಇಂದಿನವರೆಗೂ ತನ್ನ ಧೀಶಕ್ತಿಯ ಬಳಕೆಯಿಂದ ಅಭಿವೃದ್ಧಿ ಆಧುನಿಕತೆಯತ್ತ ಧಾಪುಗಾಲಿಡುತ್ತಲೇ ಸಾಗಿದ್ದಾನೆ. ಭೂಮಿಯ ಮೇಲೆ ನಾಲ್ಕು ಕಾಲಿನಲ್ಲಿ ಅಂಬೆಗಾಲಿಡುತ್ತಾ ಸಂಚರಿಸುತ್ತಿದ್ದವನು ಇಂದು ಗಾಳಿಯಲ್ಲಿ ಸ್ವೇಚ್ಛೆಯಿಂದ ಹಾರಾಡುವಷ್ಟು ಬೆಳೆದಿದ್ದಾನೆ. ಇತರ ಯಾವುದೇ ಜೀವಿಗಳಲ್ಲಿ ಇಲ್ಲದ ಬುದ್ಧಿವಂತಿಕೆ ಮಾನವನಲ್ಲಿ ಇರುವುದರ ಫಲವೇ ಈ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣ. ಒಂದು ಕಾಲ ಇತ್ತು, ಎಲ್ಲಿ ನೋಡಿದರಲ್ಲಿ ಕಾಣುವ ದಟ್ಟವಾಗಿ ಬೆಳೆದ ಗಿಡ ಮರಗಳು, ಸಂಧಿಯಲ್ಲೆಲ್ಲೋ ಒಮ್ಮೊಮ್ಮೆ ಇಣುಕುವ ಆಕಾಶ, ಅಲ್ಲಿಂದ ಬರುವ ಬೆಳಕಿನ ಕಿರಣಗಳು, ಹಸಿರಿನ ರಾಶಿ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಪ್ರಕೃತಿ ಮಾತೆ ತನ್ನ ಸಹಜ ಸೌಂದರ್ಯದಿಂದ ಕೂಡಿ ನವವಧುವಿನಂತೆ ಕಂಗೊಳಿಸುತ್ತಿದ್ದಳು. ಆದರೆ ಪ್ರಸ್ತುತ ದಿನಗಳಲ್ಲಿ ಮಾನವನ ಅಭಿವೃದ್ಧಿಯೆಡೆಗಿನ ತುಡಿತ, ಎಲ್ಲವೂ ತನಗೇ ಬೇಕೆಂಬ ಅತಿಯಾದ ದುರಾಸೆಯಿಂದ ಪರಿಸರವನ್ನು ಕಡೆಗಣಿಸಿ ಅನಗತ್ಯ ಬಾಹ್ಯ ಸುಖಕ್ಕಾಗಿ ಹಾತೊರೆಯುತ್ತಿದ್ದಾನೆ. ಇದರಿಂದ ಬದುಕಿಗೆ ಅತ್ಯಗತ್ಯವಾದ ಅರಣ್ಯಗಳ ನಾಶ ಉಂಟಾಗುತ್ತಿದೆ. ವನ್ಯಜೀವಿಗಳು, ಸಂಪದ್ಭರಿತ ಸಸ್ಯ ಸಂಕುಲ ಮುಂತಾದವುಗಳು ಮನುಷ್ಯನ ಅನೇಕ ಚಟುವಟಿಕೆಗಳಿಂದ ವಿನಾಶದ ಅಂಚನ್ನು ತಲುಪುತ್ತಿವೆ. ಪರಿಸರ ಮಾಲಿನ್ಯದಿಂದ ತನ್ನ ಜೀವನಕ್ಕೆ ಕುತ್ತು ಬರುತ್ತದೆ ಎಂಬ ಅರಿವಿದ್ದರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದಂತಿರುವ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾನೆ ಮಾನವ. ತನ್ನ ಆಸೆ ಆಕಾಂಕ್ಷೆಗಳ ಪೂರೈಕೆಗಾಗಿ, ಬಾಹ್ಯ ಸೌಂದರ್ಯದ ತೋರಿಕೆಗಾಗಿ ಮರಗಳನ್ನು ಕಡಿದು ಅರಣ್ಯನಾಶ ಮಾಡುತ್ತಿದ್ದಾನೆ. ವನ್ಯ ಮೃಗಗಳ ಆವಾಸವನ್ನು ತನ್ನ ವಾಸಸ್ಥಾನವನ್ನಾಗಿ ಪರಿವರ್ತಿಸುತ್ತಿರುವುದರಿಂದ ನಿರಾಶ್ರಿತ ಪ್ರಾಣಿಗಳು ತೋಟ, ಗದ್ದೆಗಳು, ಮನೆಗಳ ಮೇಲೆ ದಾಳಿ ನಡೆಸುತ್ತಿವೆ ಎಂಬ ಕಟು ಸತ್ಯವನ್ನು ಇಂದು ಅರಿಯಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಹಾಗೂ ನಮ್ಮ ಮುಂದಿನ ಪೀಳಿಗೆ ಸುಖಕರವಾಗಿ ಬದುಕಬೇಕೆಂದಾದರೆ ಇಂದಿನಿಂದಲೇ ಅದರ ಬಗ್ಗೆ ಚಿಂತಿಸಿ ಕೇವಲ ಮಾತಿನಲ್ಲಿ ಹೇಳದೆ ನಡೆಯಲ್ಲೂ ಪರಿಸರ ಸ್ನೇಹಿ ಗುಣಗಳನ್ನು ಅಳವಡಿಸಿಕೊಂಡರೆ ಇರುವ ನಿಸರ್ಗ ಸಂಪತ್ತನ್ನಾದರೂ ಉಳಿಸಿಕೊಳ್ಳಬಹುದು. ಈ ಪರಿಸರ ಸಂರಕ್ಷಣೆಯಲ್ಲಿ ಇಂದಿನ ಯುವ ಪೀಳಿಗೆಯ ಪಾತ್ರ ಅನನ್ಯವಾದುದು. ಇಂದು ಇಡೀ ವಿಶ್ವವೇ ನಮ್ಮ ಅಂಗೈಯಲ್ಲಿದೆ. ಅಂಗೈ ಅಗಲದ ಮೊಬೈಲ್ನಲ್ಲಿ ನಾವು ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಅದರಲ್ಲೂ ಯುವಜನತೆ ಮೊಬೈಲ್ ಬಳಕೆಯಲ್ಲಿ ಚತುರರು. ಕ್ಷಣ ಮಾತ್ರದಲ್ಲಿ ಯಾವುದೇ ವಿಷಯವಿದ್ದರೂ ಲೀಲಾಜಾಲವಾಗಿ ಹುಡುಕಿ ತಿಳಿದುಕೊಳ್ಳುವ ಸಾಮರ್ಥ್ಯ ಅವರಿಗಿದೆ. ಇಂತಹ ಸಂದರ್ಭದಲ್ಲಿ ಪರಿಸರದ ವಿಷಯವನ್ನು ಅರಿಯದೇ ಇರುವುದು ಸಾಧ್ಯವೇ? ಖಂಡಿತ ಇಲ್ಲ. ಆದರೆ ಎಲ್ಲೋ ಬೆರಳಣಿಕೆಯಷ್ಟು ಯುವಜನರಷ್ಟೇ ನಿಜವಾದ ಪರಿಸ್ಥಿತಿಯನ್ನು ಅರಿತು ಪರಿಸರ ಉಳಿವಿಗಾಗಿ ತಮ್ಮ ಕೈಲಾದ ಹೋರಾಟ ನಡೆಸುತ್ತಿದ್ದಾರೆಯೇ ಹೊರತು ಇನ್ನುಳಿದವರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಂತೆ ಮನುಷ್ಯ ಕೇವಲ ಹಣದಾಸೆಯಿಂದ ಹಣದ ಗಳಿಕೆಗೋಸ್ಕರವೇ ದುಡಿಯುತ್ತಾ ಸಾಗಿದರೆ, ಕೃಷಿಯನ್ನು ಕಡೆಗಣಿಸಿದರೆ ಕೃಷಿಕರ ಸ್ಥಿತಿ ಅಧೋಗತಿಯಾಗುತ್ತದೆ. ಅನೇಕ ಕಡೆಗಳಲ್ಲಿ ಕಾರ್ಮಿಕರ ಕೊರತೆ, ನೀರು, ಗೊಬ್ಬರಗಳ ಸಮಸ್ಯೆಯಿಂದ ಕೃಷಿ ಭೂಮಿಗಳು ಹಾಳು ಬಿದ್ದಿರುವುದನ್ನು ನಾವು ಕಾಣಬಹುದು. ಕೃಷಿಕರು ಹೆಚ್ಚಿನವರಿಗೆ ತಮ್ಮ

ಇದುವರೆಗೆ ಮಾಲಿನಿ ಕೇಶವಪ್ರಸಾದ್ ಅವರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಮಕ್ಕಳು ಕೃಷಿಕರಾಗುವುದು ಇಷ್ಟವಿಲ್ಲ. ಅಲ್ಲದೆ ಇಂದಿನ ಯುವ ಪೀಳಿಗೆಗೂ ಕೈ ಮೈಯೆಲ್ಲ ಮಣ್ಣು ಮಾಡಿಕೊಂಡು ದುಡಿಯುವ ಉತ್ಸಾಹ ಕಡಿಮೆ ಇದೆ. ದುಡಿದು ತಿನ್ನುವ ಅನ್ನದ ರುಚಿ ಗೊತ್ತಿಲ್ಲ. ಆದ್ದರಿಂದ ಹಳ್ಳಿಗಳೆಲ್ಲ ವೃದ್ಧರ ಬೀಡಾಗುತ್ತಿವೆ. ತೋಟ ಗದ್ದೆಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲದ ಅನೇಕರು ಕೃಷಿಯೇತರ ಕಾರ್ಯಗಳಿಗಾಗಿ ತಮ್ಮ ತೋಟವನ್ನು ಇತರರಿಗೆ ಮಾರಿ ತಮ್ಮ ಮಕ್ಕಳೊಂದಿಗೆ ಪಟ್ಟಣ ಸೇರುತ್ತಿದ್ದಾರೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಬಹುತೇಕ ಅರಣ್ಯ ನಾಶವಾಗುತ್ತದೆ. ಕೃಷಿ ಭೂಮಿಗಳು ಮಾಯವಾಗಿ ಕಾರ್ಖಾನೆ ಅಥವಾ ಇತರ ಕಟ್ಟಡಗಳು ತಲೆ ಎತ್ತುತ್ತವೆ. ನಾವು ಕಾಣುತ್ತಿರುವಂತೆ ಕಾಲಕ್ಕೆ ಸರಿಯಾಗಿ ಮಳೆಯಾಗದೆ ಅಥವಾ ವರ್ಷವಿಡೀ ಮಳೆಗಾಲವೇ ಆಗಿ ಅತಿವೃಷ್ಟಿ ಅನಾವೃಷ್ಟಿಗಳು ಸಂಭವಿಸುತ್ತವೆ. ಅನ್ನ ಆಹಾರಕ್ಕೆ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಕೃಷಿಯನ್ನು ಮುಂದುವರಿಸಿಕೊಂಡು ಹೋದವರು ಆಗ ಗೆಲ್ಲುತ್ತಾರೆ. ಆದರೆ ಈಗ ಕೃಷಿಯನ್ನು ಕಡೆಗಣಿಸಿ ಹಣ ಅಧಿಕಾರದ ದಾಹದ ಹಿಂದೆ ಹೋದವರಿಗೆ ಆಗ ಹಣವನ್ನು ತಿನ್ನಲಾಗುವುದಿಲ್ಲ ಎಂಬ ಅರಿವಾಗುತ್ತದೆ. ಅನೇಕ ಮಂದಿ ಇದ್ದಾರೆ ಪರಿಸರ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೇವಲ ಭಾಷಣಗಳಲ್ಲಿ ಪುಂಖಾನುಪುಂಖವಾಗಿ ಪರಿಸರ ಉಳಿಸುವ ಬಗ್ಗೆ ಇತರರಿಗೆ ಉಪದೇಶಿಸುತ್ತಾರೆ. ಕೊನೆಯಲ್ಲಿ ಪ್ಲಾಸ್ಟಿಕ್ ಲೋಟಗಳಲ್ಲಿ ನೀಡಿದ ಕಾಫಿ ಅಥವಾ ಟೀಯನ್ನು ನಿರ್ದಾಕ್ಷಿಣ್ಯವಾಗಿ ಕುಡಿದು ಕಂಡ ಕಂಡಲ್ಲಿ ಲೋಟಗಳನ್ನು ಬಿಸಾಡಿ ಬರುತ್ತಾರೆ. ಆಯೋಜಕರು ಸಹ ಇಂತಹವುಗಳ ಬಗ್ಗೆ ಗಮನ ಹರಿಸುವುದಿಲ್ಲ. ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳಿಂದಲೇ ನಮ್ಮ ಪರಿಸರ ಜಾಗೃತಿ ಎಂಬುದು ಪ್ರಾರಂಭವಾಗಬೇಕು. ಇಂದಿನ ಯುವ ಪೀಳಿಗೆಗೆ ಹಲವಾರು ಆಲೋಚನೆಗಳು ಇದ್ದೇ ಇರುತ್ತವೆ. ಯೂಟ್ಯೂಬ್, ಗೂಗಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ಟೂಲ್ಗಳಲ್ಲಿ ಹುಡುಕಿದರಂತೂ ಹಲವು ಜನರ ಯಶೋಗಾಥೆಗಳು, ಹಲವು ರೀತಿಯ ಹೊಸ ಹೊಸ ಐಡಿಯಾಗಳು, ಸುಲಭ ಮಾರ್ಗೋಪಾಯಗಳು ಖಂಡಿತ ತಿಳಿಯುತ್ತದೆ. ಈ ರೀತಿಯಲ್ಲಿ ಮನೆ ಒಳಗೆ ಉತ್ಪತ್ತಿಯಾಗುವ ಕಸದ ನಿರ್ವಹಣೆಯನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸಿದರೆ ಬಹುದೊಡ್ಡ ಹೊರೆಯು ಪರಿಸರಕ್ಕೆ ಕಡಿಮೆಯಾಗುತ್ತದೆ. ತರಕಾರಿ, ಹಣ್ಣು ಮುಂತಾದವುಗಳ ಹಸಿ ಕಸವನ್ನು ಕೊಳೆಯಿಸಿ ಗೊಬ್ಬರವನ್ನಾಗಿ ಪರಿವರ್ತಿಸಿದರೆ ಕಸ ವಿಲೇವಾರಿಯ ಸಮಸ್ಯೆಯೂ ಪರಿಹಾರವಾಗುತ್ತದೆ. ಅಲ್ಲದೆ ಗಿಡ ಮರಗಳಿಗೂ ಉತ್ತಮ ಸಾವಯವ ಗೊಬ್ಬರ ದೊರಕಿ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಅದೇ ರೀತಿ ಪೇಪರ್ಗಳನ್ನು ಆದಷ್ಟು ಮಾಡಿ ಮರುಬಳಕೆ ಮಾಡಲು ಪ್ರಯತ್ನಿಸಬೇಕು. ಒಂದು ಪತ್ರಿಕೆ ಮಾಡಲು ಅನೇಕ ಮರಗಳನ್ನು ಕಡಿಯಬೇಕಾದ ಅನಿವಾರ್ಯತೆ ಇದೆ. ಇದರಿಂದ ಮರಗಳ ಸಂಖ್ಯೆಯೂ ಕಡಿಮೆಯಾಗಿ ವಾಯುಮಾಲಿನ್ಯ, ಮಣ್ಣಿನ ಸವಕಳಿ ಮುಂತಾದ ಸಮಸ್ಯೆಗಳ ಉದ್ಭವವಾಗುತ್ತದೆ. ಆದರೆ ಪೇಪರ್ಗಳ ಮರುಬಳಕೆಯ ಮಂತ್ರವನ್ನು ಅನುಸರಿಸಿದರೆ ಎಷ್ಟೋ ಮರಗಳನ್ನು ಉಳಿಸಬಹುದು. ಗುಜರಿಗಳಲ್ಲಿ ನೀವು ಕೊಡುವ ಪೇಪರ್ಗಳನ್ನು ತೆಗೆದುಕೊಂಡು ಅದಕ್ಕೆ ಹಣವನ್ನು ಕೊಡುತ್ತಾರೆ. ಇದರಿಂದ ನಮ್ಮ ಪರಿಸರ ಮಾಲಿನ್ಯದ ಪ್ರಭಾವವು ತಗ್ಗುತ್ತದೆ. ಇನ್ನು ಪ್ಲಾಸ್ಟಿಕ್ಗಳ ಬಗ್ಗೆ ಚಿಂತಿಸುತ್ತಾ ಹೋದರೆ ಪರಿಸರದ ಸಮತೋಲನತೆಗೆ ಮಾರಕವಾಗಿರುವ ಪ್ರಮುಖ ಅಂಶ ಪ್ಲಾಸ್ಟಿಕ್ ಜಗತ್ತಿನೆಲ್ಲೆಡೆ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಿಕೊಂಡು ನಮ್ಮ ಜೀವನದ ಒಂದು ಭಾಗವಾಗಿ ಅನಿವಾರ್ಯವೇ ಆಗಿ ಹೋಗಿದೆ. ಅನೇಕ ತೊಂದರೆಗಳಿಗೆ ಕಾರಣವಾಗುತ್ತಿರುವ ಮಹಾಮಾರಿ ಪ್ಲಾಸ್ಟಿಕ್ ಅನ್ನು ವಿದ್ಯಾವಂತರು, ಬುದ್ಧಿವಂತರು ಎನಿಸಿಕೊಂಡವರೇ ಹೆಚ್ಚಾಗಿ ಬಳಸುತ್ತಿರುವುದು ಖೇದಕರ ಸಂಗತಿ. ಪ್ಲಾಸ್ಟಿಕ್ ಭೂತ ಸರ್ವವ್ಯಾಪಿಯಾಗಿರುವ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ತ್ಯಜಿಸಲು ಸಾಧ್ಯವಾಗದಿದ್ದರೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಪ್ಲಾಸ್ಟಿಕ್ ತಿರಸ್ಕರಿಸಬೇಕು. ಯುವಜನತೆ ಈ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಕುರಿತು ಯೋಚಿಸುವವರು, ಅದನ್ನು ಕಾರ್ಯಗತಗೊಳಿಸುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಪ್ಲಾಸ್ಟಿಕ್ ತಿರಸ್ಕಾರ ಆದಷ್ಟು ಒಳ್ಳೆಯ ಮಂತ್ರ, ಇಲ್ಲದಿದ್ದಲ್ಲಿ ಆದಷ್ಟು ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಪ್ಲಾಸ್ಟಿಕ್ ಬಳಸದೇ ಇರುವುದು ಹೇಗೆ ಎನ್ನುವ ಪ್ರಶ್ನೆ ಇರುವವರಿಗೆ ಒಂದೇ ಉತ್ತರ, ಅದೇ ಮನಸ್ಸಿದ್ದರೆ ಮಾರ್ಗ. ಇದಕ್ಕೆ ಕೆಲವು ಸುಲಭ ಉಪಾಯಗಳು ಇಲ್ಲಿವೆ. ಅಂಗಡಿಗಳಿಗೆ ಹೋಗುವ ಸಂದರ್ಭದಲ್ಲಿ ನಾವೇ ಬಟ್ಟೆ ಚೀಲಗಳನ್ನು ಹಿಡಿದುಕೊಂಡು ಹೋಗುವ ಮೂಲಕ ಸಾಮಾನುಗಳನ್ನು ತುಂಬಿಸಿಕೊಂಡು ಬರುವ ಪ್ಲಾಸ್ಟಿಕ್ ಬ್ಯಾಗ್ಗಳು ಮನೆಗೆ ಬರುವುದನ್ನು ತಡೆಗಟ್ಟಬಹುದು. ಸೂಪರ್ ಮಾರ್ಕೆಟ್ ಅಥವಾ ದೊಡ್ಡ ದೊಡ್ಡ ಸ್ಟೋರ್ಗಳಲ್ಲಿ, ಆನ್ಲೈನ್ಗಳಲ್ಲಿ ಸಾಮಾನು ತರಿಸುವ ಬದಲಾಗಿ ಮನೆ ಹತ್ತಿರದ ಸಣ್ಣ ಸಣ್ಣ ಅಂಗಡಿಗಳಲ್ಲೇ ಸಾಮಾನು ತರುವುದರಿಂದ ಪೇಪರ್ನಲ್ಲಿ ಒಂದಷ್ಟು ಸಾಮಾನು ಕಟ್ಟಿಸಿ ತರಬಹುದು. ಅನಿವಾರ್ಯವಾಗಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತಂದರೂ ಅದನ್ನು ತೊಳೆದು ಶುಚಿಗೊಳಿಸಿ ಪುನಃ ಅಂಗಡಿಯವರಿಗೆ ಹಿಂದಿರುಗಿಸುವ ಮೂಲಕ ಮರುಬಳಕೆ ಮಾಡಬಹುದು. ಅನಿವಾರ್ಯವಾಗಿ ಮರುಬಳಕೆ ಮಾಡಲು ಸಾಧ್ಯವಾಗದ ರೀತಿಯ ಪ್ಲಾಸ್ಟಿಕ್ ತಂದರೂ

ಹಲವು ಸಂಘ ಸಂಸ್ಥೆಗಳು ಇದೀಗ ಪ್ಲಾಸ್ಟಿಕ್ ಅನ್ನು ಸಂಸ್ಕರಿಸಿ ಬೇರೆ ಬೇರೆ ಉಪಯುಕ್ತ ಉತ್ಪನ್ನಗಳನ್ನು ತಯಾರಿಸುತ್ತಿವೆ. ನಮ್ಮ ಸುತ್ತಮುತ್ತಲಿನ ಅಂತಹ ಸಂಸ್ಥೆಗಳನ್ನು ಗುರುತಿಸಿ ಪ್ಲಾಸ್ಟಿಕ್ ಒಟ್ಟುಗೂಡಿಸಿ ಅಂತಹ ಸಂಸ್ಥೆಗಳಿಗೆ ಕೊಡಬಹುದು. ಮನೆಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳಿಗೆ ಪರ್ಯಾಯವಾಗಿ ಸ್ಟೀಲ್ ಡಬ್ಬಿಗಳನ್ನು ಬಳಸುವ ಮೂಲಕ ನಮ್ಮ ಮನೆ ಹಾಗೂ ಮನದಲ್ಲಿ ಪ್ಲಾಸ್ಟಿಕ್ಗೆ ಜಾಗ ನೀಡದಿರಬಹುದು. ಹಾಗೆಯೇ ಪ್ಲಾಸ್ಟಿಕ್ ಕುರ್ಚಿ ಹಾಗೂ ಟೇಬಲ್ಗಳಿಗೆ ಬದಲಾಗಿ ಮರದ ಕಬ್ಬಿಣದ ಪೀಠೋಪಕರಣಗಳ ಬಳಕೆ ಮಾಡಬಹುದು. ಹೀಗೆ ಯೋಚಿಸುತ್ತಾ ಸಾಗಿದರೆ ನಮ್ಮ ಮಟ್ಟಿನಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಹಲವು ಮಾರ್ಗೋಪಾಯಗಳಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಇನ್ನು ಅನೇಕರಿಗೆ ಈಗಾಗಲೇ ಮುಂದೆ ಬರಬಹುದಾದ ಪರಿಸ್ಥಿತಿಯ ಅರಿವಾಗುತ್ತಿದೆ. ಅಂತಹವರು ಕೈಲಾದ ಮಟ್ಟಿಗೆ ಕೃಷಿ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಚಿಂತಿಸುತ್ತಿದ್ದಾರೆ. ಕೃಷಿ ಭೂಮಿ ಇಲ್ಲದವರು ಖರೀದಿಸಿ ಸಣ್ಣ ಪ್ರಮಾಣದಲ್ಲಿ ಮನೆ ಬಳಕೆಗೆ ಅಗತ್ಯವಾದುದನ್ನು ಬೆಳೆಯುತ್ತಿದ್ದಾರೆ. ಇಂತಹವರು ಸಾಧ್ಯವಾದಷ್ಟು ಇತರರಿಗೆ ಇದರ ಬಗ್ಗೆ ಪರಿಣಾಮಕಾರಿಯಾಗಿ ತಿಳಿಸಿ ಹೇಳಿದರೆ, ಸಮಾಜದಲ್ಲೇನಾದರೂ ಬದಲಾವಣೆ ತರಲು ಪ್ರಯತ್ನಿಸಿದರೆ ಪ್ರತಿಯೊಬ್ಬರೂ ವರ್ಷದಲ್ಲಿ ಕನಿಷ್ಠ ನಮ್ಮ ಕೈಲಾದ ಮಟ್ಟಿಗೆ ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಮುಂದಿನ 20 ವರ್ಷಗಳಲ್ಲಿ ಕೃಷಿ ಪರಿಸರ ಅಧೋಗತಿಯತ್ತ ಸಾಗದೆ ಸಮೃದ್ಧಿ ಹೊಂದುವುದರಲ್ಲಿ ಸಂಶಯವಿಲ್ಲ. ಮಾನವರು ಭೂಮಿಯ ಮೇಲೆ ನೆಮ್ಮದಿಯಿಂದ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಬಾಳಿದರೆ ಸುಖ ಸಂತೋಷಗಳು ಸದಾ ನೆಲೆಸಿರುತ್ತವೆ, ಸಂಬಂಧಗಳಿಗೆ ಬೆಲೆ ದೊರೆಯುತ್ತದೆ. ಮೇಧಾ ಪಾಟ್ಕರ್, ಸುಂದರ್ಲಾಲ್ ಬಹುಗುಣ, ಸಾಲುಮರದ ತಿಮ್ಮಕ್ಕನಂತಹ ಮಹಾನುಭಾವರು ಎಲ್ಲೆಲ್ಲೂ ಹುಟ್ಟಬೇಕು, ಕ್ರಾಂತಿಯಾಗಬೇಕು ಎಂದು ಮಾತನಾಡುವ ಅನೇಕರು ನಾವೇ ಯಾಕೆ ಅವರಂತಾಗಬಾರದು ಎಂದು ಚಿಂತಿಸುವುದಿಲ್ಲ. ದೇಶಕ್ಕೆ ಅಥವಾ ಜಗತ್ತಿಗೆ ಒಳ್ಳೆಯದನ್ನು ಮಾಡುವವರು ಪಕ್ಕದ ಮನೆಯಲ್ಲಿ ಇರಬೇಕೆಂದು ಯಾಕೆ ಚಿಂತಿಸಬೇಕು? ನಮ್ಮನೆಯಲ್ಲೇ ಅಂತಹವರನ್ನು ಸೃಷ್ಟಿಸಬಹುದು ಎಂಬ ಯೋಚನೆ ಮಾಡಬಹುದಲ್ಲವೇ? ಸರಳ ಜೀವನ ನಡೆಸುತ್ತಿರುವವರನ್ನು ನೋಡಿ ಕಡೆಗಣಿಸದೆ ಅಂತಹವರನ್ನೇ ಆದರ್ಶವಾಗಿಟ್ಟುಕೊಂಡು ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಕೈಲಾದ ಮಟ್ಟಿನ ಕೊಡುಗೆಯನ್ನು ನಿಸರ್ಗಕ್ಕೆ ನೀಡೋಣ. ಪರಿಸರದ ಕುರಿತ ಕಥೆಗಳನ್ನು, ಹಾಡುಗಳನ್ನು, ಜಾಗೃತಿ ಸಂದೇಶಗಳನ್ನು ಕಿರಿಯರಿಗೂ ತಿಳಿ ಹೇಳುವ ಕೆಲಸಗಳು ಮುಖ್ಯವಾಗಿ ಆಗಬೇಕು. ಯಾಕೆಂದರೆ ಮುಂದೆ ಈ ಜಗತ್ತನ್ನು ಮುನ್ನಡೆಸುವವರು, ಈ ಪರಿಸರದಲ್ಲಿ ಬಾಳುವವರು ಅವರೇ. ಆದ್ದರಿಂದ ಪರಿಸರದ ಕುರಿತು ಹೆಚ್ಚಿನ ಪ್ರೀತಿಯನ್ನು ಅವರಲ್ಲಿ ಸಹಜವಾಗಿ ಮೂಡಿಸಲೇಬೇಕಿದೆ. ನಮ್ಮ ಆಧುನಿಕ ಶಿಕ್ಷಣ ವ್ಯವಸ್ಥೆ ಇದನ್ನು ಪರಿಣಾಮಕಾರಿಯಾಗಿ ಮಾಡುತ್ತಿಲ್ಲ. ಪರಿಸರ ಕಾಳಜಿ, ಪ್ರೀತಿ ಇವೆಲ್ಲವೂ ಬರೀ ಪಠ್ಯಪುಸ್ತಕಕ್ಕೆ, ಸಿಲೆಬಸ್ಗಷ್ಟೇ ಸೀಮಿತವಾಗಿ ಬಿಟ್ಟಿದೆ. ಪರಿಸರದ ಜೊತೆಗೆ ಸಹಬಾಳ್ವೆಯಿಂದ ಬದುಕುವುದನ್ನು, ನಮ್ಮ ನಿಸರ್ಗದ ಜೈವಿಕ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಪರಿಸರಕ್ಕೆ ಪೂರಕವಾಗುವ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಹಿರಿಯರೇ ಕಿರಿಯರನ್ನು ಪ್ರೇರೇಪಿಸಬೇಕಿದೆ. ಇದನ್ನು ಶಾಲಾ ಹಂತದಲ್ಲಿಯೇ ನಾವು ಪ್ರಾರಂಭಿಸಿದರೆ ಮಕ್ಕಳು ಕಾಲೇಜು ಶಿಕ್ಷಣ ಪಡೆದು ಈ ದೇಶದ ಯುವಜನರಾಗಿ ಬೆಳೆಯುವ ಹೊತ್ತಿಗೆ ಪರಿಸರದ ಕುರಿತು ಇನ್ನಷ್ಟು ಕಾಳಜಿಯನ್ನು ಹೊಂದುವಂತಾಗುತ್ತದೆ. ಇಂದು ಗಿಡಗಳನ್ನು ನೆಡುವ ಕುರಿತು ಜಾಸ್ತಿ ಪ್ರಚಾರ ಮಾಡಲಾಗುತ್ತಿದೆ. ವನ ಮಹೋತ್ಸವದಂತಹ ಕಾರ್ಯಕ್ರಮಗಳ ಬಗ್ಗೆ ಯುವಜನತೆ ಯೋಚಿಸುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯೇ. ಆದರೆ ಗಿಡಗಳನ್ನು ನೆಡಲು ಕೊಟ್ಟಷ್ಟೇ ಪ್ರಚಾರ ನಮ್ಮ ಸುತ್ತಲೂ ಇರುವ ಅರಣ್ಯ ಸಂಪತ್ತನ್ನು ಉಳಿಸಲು, ಅವು ನಾಶವಾಗದಂತೆ ನೋಡಿಕೊಳ್ಳಲು ಕೂಡ ಕೊಡಬೇಕಾಗಿದೆ. ಆದರೆ ಯುವಜನತೆ ಈ ಕುರಿತು ಜಾಸ್ತಿ ಯೋಚಿಸಿದಂತೆ ಕಾಣುತ್ತಿಲ್ಲ. ಹಾಗಾಗಿ ಪರಿಸರವನ್ನು ಉಳಿಸಿಕೊಳ್ಳುವುದರಲ್ಲಿ ಇರುವ ಜವಾಬ್ದಾರಿ ಅದೆಷ್ಟು ಮುಖ್ಯ! ಒಂದು ವೇಳೆ ಆ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಳ್ಳದೆ ಕಳೆದುಕೊಂಡು ಬಿಟ್ಟರೆ ಮುಂದೆ ಅಂತಹ ನೈಸರ್ಗಿಕ ಸಂಪತ್ತನ್ನು ಸೃಷ್ಟಿ ಮಾಡುವುದು ಅದೆಷ್ಟು ಕಷ್ಟ ಎನ್ನುವುದನ್ನು ಯುವಜನರು ಮನವರಿಕೆ ಮಾಡಿಕೊಳ್ಳಬೇಕಿದೆ. ನಮ್ಮಲ್ಲಿ ವೈವಿಧ್ಯಮಯ ಕಾಡುಗಳಿವೆ. ಅಪಾರ ನೀರಿನ ಸಮೃದ್ಧತೆ ಇರುವ ನದಿ, ತೊರೆ, ಕಡಲ ಕಿನಾರೆಗಳಿವೆ. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಅಪರೂಪದ ಹುಲ್ಲುಗಾವಲು, ವನ್ಯಜೀವಿಗಳು, ಔಷಧೀಯ ಸಸ್ಯಗಳ ಸುಂದರ ಲೋಕವೇ ಇದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾದ ಪರಿಸರ ವ್ಯವಸ್ಥೆ ಇದೆ. ಆದರೆ ಇವ್ಯಾವುದರ ಅರಿವು ಅಷ್ಟಾಗಿ ಯುವಜನತೆಗಿಲ್ಲ. ಹಾಗಾಗಿ ನಮ್ಮ ನಮ್ಮ ಜಿಲ್ಲೆ, ತಾಲೂಕು, ಗ್ರಾಮಗಳನ್ನು ನಾವು ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಜೀವನ

0: ಅದ್ಭುತವಾಗಿರುವ ಇಲ್ಲಿನ ಪರಿಸರವನ್ನು, ಅದರ ವೈವಿಧ್ಯವನ್ನು ಮೊದಲು ಕಣ್ತುಂಬಿಕೊಂಡು ಅದನ್ನು ಉಳಿಸಿ ಬೆಳೆಸುವಲ್ಲಿ ಕಾಳಜಿ ತೋರಿಸಬೇಕಿದೆ. ಸಾಧ್ಯವಾದರೆ ಅಂತಹ ಪರಿಸರವನ್ನು ಇತರರು ಕಾಪಾಡುವಂತೆ ಪ್ರೇರೇಪಿಸುವ ಬರಹಗಳನ್ನು, ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಬೇಕಿದೆ. ಇದರಿಂದ ಇತರರಿಗೂ ತಮ್ಮ ಊರಿನ ಪರಿಸರದ ಕುರಿತು ಹೆಮ್ಮೆಯ ಭಾವನೆ ಉಂಟಾಗಬಹುದು. ನುಡಿದಂತೆ ನಡೆಯುವ ಗುಣವನ್ನು ಯುವಜನರಾದ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸಿಕೊಳ್ಳುವುದು ಅತಿ ಮುಖ್ಯ. ನಾವು ಯಾವುದೇ ವಿಷಯದ ಕುರಿತು ಕೇವಲ ಹೇಳುತ್ತಾ ಹೋದರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ದೊರೆಯದೆ ವ್ಯರ್ಥವಾಗುತ್ತದೆ. ಬದಲಾಗಿ ಹೇಳಿದಂತೆ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡು ಬದುಕಿದರೆ ಆಗ ನಮ್ಮ ಸಿದ್ಧಾಂತಗಳಿಗೆ ಒಂದು ಸ್ಥಾನ ಸಿಗುತ್ತದೆ, ಎಲ್ಲರಿಗೂ ಮಾದರಿಯಾಗಿ ರೂಪುಗೊಳ್ಳಬಹುದು, ಆದರ್ಶ ವ್ಯಕ್ತಿತ್ವ ನಮ್ಮದಾಗುತ್ತದೆ, ಪರಿಸರ ಸಂರಕ್ಷಣೆಯೂ ಸಾಧ್ಯವಾಗುತ್ತದೆ. ಅದೇ ರೀತಿ ಬದಲಾವಣೆ ಎಂಬುದು ನಮ್ಮಿಂದಲೇ, ನಮ್ಮ ಮನೆ ಪರಿಸರದಿಂದಲೇ ಆರಂಭವಾಗಬೇಕೇ ಹೊರತು ಇನ್ನೊಬ್ಬರು ಮೊದಲು ಮಾಡಲಿ ಎಂದು ಕಾಯುತ್ತಾ ಕುಳಿತರೆ ಎಲ್ಲರೂ ಕಾಯುವವರೇ ಆಗುತ್ತಾರೆ. ಬದಲಾಗಿ ನಾವೇ ಬದಲಾವಣೆಯ ಹರಿಕಾರರಾಗೋಣ. ಪರಿಸರ ಸಂರಕ್ಷಣೆಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಇತರರಲ್ಲೂ ಬೆಳೆಸೋಣ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ಸುವರ್ಚಲಾ ಅಂಬೇಕರ್ ಬಿಎಸ್ ಅವರಿಂದ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ ಈ ಕುರಿತಾಗಿ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಮೂಡಿಬರಲಿದೆ.
2: ಕವನದ ಶೀರ್ಷಿಕೆ ನನ್ನ ದೇವತೆ. ನನ್ನ ಜೀವಕ್ಕೆ ಜೀವ ಕೊಟ್ಟ ಜೀವದಾತೆ, ನನಗಾಗಿ ತನ್ನ ಸುಖ ದೂರ ಮಾಡಿಕೊಂಡ ತ್ಯಾಗದಾತೆ, ನನಗೆ ದೊರೆತ ಅತ್ಯುತ್ತಮ ಗೆಳತಿ ನನ್ನ ಈ ಜೀವದ ಒಡತಿ. ಕನಸಲ್ಲೂ ಕನವರಿಸುವ ಪದ ಅವಳು, ಪ್ರತಿ ಕಷ್ಟದಲ್ಲೂ ಜೊತೆಯಾಗಿ ಇದ್ದವಳು. ಆ ದೇವರು ನನಗೆ ನೀಡಿರುವ ಅದ್ಭುತ ವರದಾನ, ಜಗದಲ್ಲಿ ಯಾವುದೂ ಇಲ್ಲ ಅವಳ ಪ್ರೀತಿಗೆ ಸರಿಸಮಾನ. ಎಲ್ಲಾ ಕಷ್ಟಗಳನ್ನು ನುಂಗಿ ಆಗಿರುವಳು ಮೂಕಿ, ನಾ ಕಂಡ ನಿಜ ಜೀವನದ ನಾಯಕಿ. ಅವಳ ಬಗ್ಗೆ ಹೇಳಲು ಪದಗಳೇ ಸಾಲದು, ಅವಳ ಪ್ರೀತಿಗೆ ಎಂದೂ ಕೊನೆಯಿರದು. ಅವಳ ಬಗ್ಗೆ ಹೇಳಲು ಪದಗಳೇ ಸಾಲದು, ಅವಳ ಪ್ರೀತಿಗೆ ಎಂದೂ ಕೊನೆಯಿರದು. ಮುಂದಿನ ಕವನ ಬಾಳ ಬೆಳಕು. ಆ ದೇವರ ಪ್ರತಿರೂಪ ನನ್ನ ಜೀವಕ್ಕೆ ಬೆಳಕು ನೀಡಿದ ದೀಪ. ಜೀವನದ ದಾರಿಯಲ್ಲಿ ಕೈ ಹಿಡಿದು ನಡೆಸುವ ಶಿಕ್ಷಕ, ತಪ್ಪು ಮಾಡಿದಾಗ ತಿದ್ದಿ ಸರಿದಾರಿ ತೋರಿಸುವ ಮಾರ್ಗದರ್ಶಕ, ಮನೆಯವರಿಗಾಗಿ ತನ್ನ ಜೀವನವನ್ನೇ ಸವೆಸುವ ಜೀವ, ತನ್ನೊಳಗೆ ಮುಚ್ಚಿಡುವರು ಎಲ್ಲಾ ನೋವ, ಆಕಾಶದಷ್ಟು ವಿಶಾಲವಾದ ಮನಸ್ಸು, ಅವರ ಪ್ರೀತಿಯೊಂದು ವರ್ಣಿಸಲಾಗದ ಸೊಗಸು, ನಿಷ್ಕಲ್ಮಶ ಮನಸ್ಸಿನ ಹೃದಯವಂತ, ಅವರ ಪ್ರೀತಿ ಎಂದಿಗೂ ಅನಂತ. ಬಯಸಿದ್ದೆಲ್ಲ ಕೊಡಿಸುವ ಕಾಮದೇನು, ಬೇಕು ನನಗೆ ಬೇರೆ ಇನ್ನೇನು. ಬಯಸಿದ್ದೆಲ್ಲ ಕೊಡಿಸುವ ಕಾಮದೇನು, ಬೇಕು ನನಗೆ ಬೇರೆ ಇನ್ನೇನು. ಮುಂದಿನ ಕವನ ಮನದ ದುಗುಡ. ಮುಖದಲ್ಲಿ ನಗು ಮೂಡಿದೆ ಕಾರಣವಿಲ್ಲದೆ, ಅದರಲ್ಲಿ ಯಾರಿಗೂ ತಿಳಿಯದ ನೋವು ಅಡಗಿದೆ. ಮುಖದಲ್ಲಿ ನಗು ಮೂಡಿದೆ ಕಾರಣವಿಲ್ಲದೆ, ಅದರಲ್ಲಿ ಯಾರಿಗೂ ತಿಳಿಯದ ನೋವು ಅಡಗಿದೆ. ಸ್ಪರ್ಧಾತ್ಮಕ ಜಗದಲ್ಲಿ ಮನ ಪರದಾಡಿದೆ, ಸೋತ ಭಯದಲ್ಲಿ ಮನ ಸಿಲುಕಿದೆ. ಸ್ಪರ್ಧಾತ್ಮಕ ಜಗದಲ್ಲಿ ಮನ ಪರದಾಡಿದೆ, ಸೋತ ಭಯದಲ್ಲಿ ಮನ ಸಿಲುಕಿದೆ. ಮನಸ್ಸಿಗೆ ತುಸು ಸಮಾಧಾನ ಬೇಕಾಗಿದೆ, ನೋವ ಮುಚ್ಚಿಡಲು ಮುಖದಲ್ಲಿ ಹುಚ್ಚು ನಗೆ ಮೂಡಿದೆ. ಮನಸ್ಸಿಗೆ ತುಸು ಸಮಾಧಾನ ಬೇಕಾಗಿದೆ, ನೋವ ಮುಚ್ಚಿಡಲು ಮುಖದಲ್ಲಿ ಹುಚ್ಚು ನಗೆ ಮೂಡಿದೆ. ಮುಂದಿನ ಕವನ ಪುಟ್ಟ ಆಸೆ. ಜಗದ ಕಣ್ಣಿಗೆ ರುಕ್ಮಿಣಿಯಾಗದಿದ್ದರೂ ತಾನು ಇಷ್ಟಪಟ್ಟವನ ಮೊದಲನೇ ಪ್ರೀತಿಯಾದ ರಾಧೆಯಾಗುವ ಆಸೆ. ಜಗದ ಕಣ್ಣಿಗೆ ರುಕ್ಮಿಣಿಯಾಗದಿದ್ದರೂ ತಾನು ಇಷ್ಟಪಟ್ಟವನ ಮೊದಲನೇ ಪ್ರೀತಿಯಾದ ರಾಧೆಯಾಗುವ ಆಸೆ. ಸತಿಯಾಗಿ ದೂರವಾದರೂ ತನ್ನವನಿಗಾಗಿ ಮತ್ತೆ ಹುಟ್ಟಿ ಬಂದ ಪಾರ್ವತಿಯಾಗುವ ಆಸೆ. ಸತಿಯಾಗಿ ದೂರವಾದರೂ ತನ್ನವನಿಗಾಗಿ ಮತ್ತೆ ಹುಟ್ಟಿ ಬಂದ ಪಾರ್ವತಿಯಾಗುವ ಆಸೆ. ಕೈಕೇಯಿಯಂತ ಅತ್ತೆ ಸಿಕ್ಕರೂ ಗಂಡನಿಗಾಗಿ ವನವಾಸದಲ್ಲೂ ಜೊತೆಯಿದ್ದ ಸೀತೆಯಾಗುವ ಆಸೆ. ಕೈಕೇಯಿಯಂತ ಅತ್ತೆ ಸಿಕ್ಕರೂ ಗಂಡನಿಗಾಗಿ ವನವಾಸದಲ್ಲೂ ಜೊತೆಯಿದ್ದ ಸೀತೆಯಾಗುವ ಆಸೆ. ಎಷ್ಟೇ ಕಷ್ಟಗಳು ಎದುರಾದರೂ ಕೊನೆ ಉಸಿರಿನವರೆಗೂ ನಿನ್ನವಳಾಗೆ ಇರುವ ಆಸೆ. ಎಷ್ಟೇ ಕಷ್ಟಗಳು ಎದುರಾದರೂ ಕೊನೆ ಉಸಿರಿನವರೆಗೂ ನಿನ್ನವಳಾಗೆ ಇರುವ ಆಸೆ. ಮುಂದಿನ ಕವನ ಕಾವಲು. ಜೋಪಾನ ಮಾಡು ನೀ ನನ್ನ ಕಣ್ಣನ್ನು ರೆಪ್ಪೆ ಕಾಯುವಂತೆ. ಜೋಪಾನ ಮಾಡು ನೀ ನನ್ನ ಕಣ್ಣನ್ನು.

ರೆಪ್ಪೆ ಕಾಯುವಂತೆ, ನನ್ನ ಮನದಿ ಕುಳಿತಿರುವೆ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ, ನನ್ನ ಮನದಿ ಕುಳಿತಿರುವೆ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ. ಪ್ರತಿ ಕ್ಷಣ ಜೊತೆಗಿರು ನೆರಳು ನನ್ನ ಹಿಂಬಾಲಿಸುವಂತೆ, ಪ್ರತಿ ಕ್ಷಣ ಜೊತೆಗಿರು ನೆರಳು ನನ್ನ ಹಿಂಬಾಲಿಸುವಂತೆ, ತುಂಬಾ ಪ್ರೀತಿಸು ನನ್ನ ಶಿವ ಸತಿಯನ್ನು ಪ್ರೀತಿಸುವಂತೆ, ತುಂಬಾ ಪ್ರೀತಿಸು ನನ್ನ ಶಿವ ಸತಿಯನ್ನು ಪ್ರೀತಿಸುವಂತೆ. ಮುಂದಿನ ಕವನ ಮೂಕಭಾವನೆ. ಕುಳಿತುಕೊಂಡೆ ನಾನು ಆ ದೂರದ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ಕುಳಿತುಕೊಂಡೆ ನಾನು ದೂರದ ಆ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ನೋಡುತ್ತ ಕುಳಿತೆ ಮುಸುಕಿರುವ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು.

ಕವನ ಕವನ ಮೂಕಭಾವನೆ. ಕುಳಿತುಕೊಂಡೆ ನಾನು ಆ ದೂರದ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ಕುಳಿತುಕೊಂಡೆ ನಾನು ದೂರದ ಆ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ನೋಡ್ತಾ ಕುಳಿತೆ ಮುಸುಕಿರುವ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು. ನೋಡ್ತಾ ಕುಳಿತೆ ಮುಸುಕಿರುವ ಆ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು. ಮೋಡಗಳೆಲ್ಲ ಕರಗುತ್ತಿರಲು ಹನಿ ಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮೌನವಾಗಿ. ಮೋಡಗಳೆಲ್ಲ ಕರಗುತ್ತಿರಲು ಹನಿ ಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮೌನವಾಗಿ. ಮಳೆ ಸುರಿಯಿತು ಗುಡುಗಿನ ಅಬ್ಬರದೊಂದಿಗೆ, ಕಣ್ಣೀರು ಬೆರೆಯಿತು ಮಳೆಯ ನೀರಿನೊಂದಿಗೆ. ಮಳೆ ಸುರಿಯಿತು ಗುಡುಗಿನ ಅಬ್ಬರದೊಂದಿಗೆ, ಕಣ್ಣೀರು ಬೆರೆಯಿತು ಮಳೆಯ ನೀರಿನೊಂದಿಗೆ. ಮಳೆ ನಿಂತು ಬಿಸಿಲು ಮೂಡಿ ಬಂದಂತೆ ಮುಖದಲ್ಲೂ ನಗು ಬಂತು ನಾಟಕದಂತೆ. ಮಳೆ ನಿಂತು ಬಿಸಿಲು ಮೂಡಿ ಬಂದಂತೆ ಮುಖದಲ್ಲೂ ನಗು ಬಂತು ನಾಟಕದಂತೆ. ಮತ್ತೆ ಕಾಯುತ್ತಾ ಕುಳಿತೆ ಮಳೆಯ ವಾತಾವರಣಕ್ಕೆ, ದುಃಖವು ಹೊರಬರಲು ಮನದೊಳಗೆ ಚಡಪಡಿಕೆ. ಮತ್ತೆ ಕುಳಿತೆ ಮಳೆಯ ವಾತಾವರಣಕ್ಕೆ, ದುಃಖವು ಹೊರಬರಲು ಮನದೊಳಗೆ ಚಡಪಡಿಕೆ. ಮುಂದಿನ ಕವನ ಆ ಕ್ಷಣ. ಬರೆದೆ ನಿನಗೊಂದು ಪತ್ರ ನನ್ನ ಮನದಲ್ಲೇ, ಬರೆದೆ ನಿನಗೊಂದು ಪತ್ರ ನನ್ನ ಮನದಲ್ಲೇ. ಓದಿದೆ ನೀ ಅದನ್ನು ನನ್ನ ಕಣ್ಣಿನಲ್ಲಿ, ಓದಿದೆ ನೀ ಅದನ್ನು ನನ್ನ ಕಣ್ಣಿನಲ್ಲೇ. ಮರು ಉತ್ತರ ನೀಡಿದೆ ನಿನ್ನ ನಗುವಲ್ಲೇ, ಮರು ಉತ್ತರ ನೀಡಿದೆ ನಿನ್ನ ನಗುವಲ್ಲೇ. ಕಳೆದು ಹೋದೆ ಆ ಕ್ಷಣ ನಾ ನಿಂತಲ್ಲೇ, ಕಳೆದು ಹೋದೆ ಆ ಕ್ಷಣ ನಾ ನಿಂತಲ್ಲೇ. ಮುಂದಿನ ಕವನ ಬೆಳದಿಂಗಳ ರಾತ್ರಿಯಲ್ಲಿ. ನೀನಲ್ಲಿ ನಾನಿಲ್ಲಿ, ಆದರೂ ನಮ್ಮಿಬ್ಬರ ದೃಷ್ಟಿ ಒಂದೇ ಕಡೆಯಲ್ಲಿ. ದೂರದಿ ನಿಂತು ನಗುತ್ತಿರುವ ಆ ಚಂದಿರನಲ್ಲಿ, ದೂರದಿ ನಿಂತು ನಗುತ್ತಿರುವ ಆ ಚಂದಿರನಲ್ಲಿ. ಈ ನಿಶ್ಶಬ್ದ ರಾತ್ರಿಯಲ್ಲಿ ಚಂದಿರನ ಸುಂದರ ಬೆಳದಿಂಗಳಿನಲ್ಲಿ, ಕಳೆಯುತ್ತಿದೆ ಈ ಕ್ಷಣ ನಿನ್ನ ನೆನಪಲ್ಲಿ, ಕಳೆಯುತ್ತಿದೆ ಈ ಕ್ಷಣ ನಿನ್ನ ನೆನಪಲ್ಲಿ. ನೀನೇ ಕಾಣುತ್ತಿರುವೆ ಚಂದಿರನ ಮುಖದಲ್ಲಿ, ನೂರು ಕನಸುಗಳು ಈ ಚಂಚಲ ಮನಸ್ಸಿನಲ್ಲಿ. ಭಾವನೆಗಳು ಹೊರಬರುತ್ತಿದೆ ಮುಗುಳ್ ನಗುವಿನ ರೂಪದಲ್ಲಿ, ಭಾವನೆಗಳು ಹೊರಬರುತ್ತಿದೆ ಮುಗುಳ್ ನಗುವಿನ ರೂಪದಲ್ಲಿ. ತಂಗಾಳಿಯ ತಂಪು ಸವಿಯಲಿ ನಿದ್ದೆ ಮಂಪರಿನಲ್ಲಿರುವ ಈ ಕಣ್ಣುಗಳಲ್ಲಿ, ನೀ ಬಂದು ಎದುರು ನಿಂತೆ ನನ್ನ ಕನಸಿನಲ್ಲಿ, ನೀ ಬಂದು ಎದುರು ನಿಂತೆ ನನ್ನ ಕನಸಿನಲ್ಲಿ. ಮುಂದಿನ ಕವನ ಮುದ್ದು ತಮ್ಮ. ನನ್ನ ಪ್ರತಿ ನೋವಲ್ಲೂ ಜೊತೆ ನಿಲ್ಲುವವನು, ನನ್ನ ಖುಷಿಯಲ್ಲೇ ಅವನ ಖುಷಿ ಕಂಡವನು. ನನ್ನ ಪ್ರತಿ ನೋವಲ್ಲೂ ಜೊತೆ ನಿಲ್ಲುವವನು, ನನ್ನ ಖುಷಿಯಲ್ಲೇ ಅವನ ಖುಷಿ ಕಂಡವನು. ತರ್ಲೆ ಮಾಡಲು ಕಲಿಸಿಕೊಟ್ಟ ಗುರು ಇವನು, ಗಲಟೆ ಮಾಡಲು ಸಿಕ್ಕ ಜೊತೆಗಾರನು. ತರ್ಲೆ ಮಾಡಲು ಕಲಿಸಿಕೊಟ್ಟ ಗುರು ಇವನು, ಗಲಟೆ ಮಾಡಲು ಸಿಕ್ಕ ಜೊತೆಗಾರನು. ಅತ್ತಾಗ ಸಹೋದರಿಯಂತೆ ಕಣ್ಣೀರು ಒರೆಸಿದವನು, ಸೋತಾಗ ಸಹೋದರನಂತೆ ಧೈರ್ಯ ತುಂಬಿದವನು. ಅತ್ತಾಗ ಸಹೋದರಿಯಂತೆ ಕಣ್ಣೀರು ಒರೆಸಿದವನು, ಸೋತಾಗ ಸಹೋದರನಂತೆ ಧೈರ್ಯ ತುಂಬಿದವನು. ತಪ್ಪು ಮಾಡಿದಾಗ ತಂದೆಯಂತೆ ತಿದ್ದಿದವನು, ನಿದ್ದೆ ಮಾಡುವಾಗ ತಾಯಿಯಂತೆ ಮಡಿಲಾದವನು. ತಪ್ಪು ಮಾಡುವಾಗ ತಂದೆಯಂತೆ ತಿದ್ದಿದವನು, ನಿದ್ದೆ ಮಾಡುವಾಗ ತಾಯಿಯಂತೆ ಮಡಿಲಾದವನು. ಯಾರೇನೇ ಹೇಳಿದರೂನು ನನ್ನ ಮೊದಲ ಮಗ ಅವನು, ಯಾರೇನೇ ಹೇಳಿದರೂನು ನನ್ನ ಮೊದಲ ಮಗ ಅವನು. ಮುಂದಿನ ಕವನ ಹಂಬಲ. ನಿನ್ನ ಪ್ರೀತಿ ಪಡೆಯುವ ಆಸೆ ನನ್ನದು, ನನ್ನನ್ನು ದ್ವೇಷಿಸುವ ಹಠ ನಿನ್ನದು. ನಿನ್ನ ತೋಳಲ್ಲಿ ಮಲಗುವ ಆಸೆ ನನ್ನದು, ನನ್ನಿಂದ ದೂರ ಸರಿಯುವ ಹಠ ನಿನ್ನದು. ನಿನ್ನನ್ನು ಕಣ್ಣ ತುಂಬಾ ನೋಡುವ ಆಸೆ ನನ್ನದು, ನನ್ನನ್ನು ನೋಡಲೇಬಾರದೆಂಬ ಹಠ ನಿನ್ನದು. ನಿನ್ನ ನಗು ನೋಡುವ ಆಸೆ ನನ್ನದು, ನನ್ನ ಅಳು ನೋಡುವ ಹಠ ನಿನ್ನದು. ಜೀವನ ಪೂರ್ತಿ ಜೊತೆಗಿರುವ ಆಸೆ ನನ್ನದು, ಒಂದು ಕ್ಷಣವೂ ಜೊತೆ ನಿಲ್ಲದ ಹಠ ನಿನ್ನದು. ಈ ಜೀವನದಲ್ಲಿ ನೀನೊಬ್ಬನೇ ಸಾಕೆನ್ನುವ ಆಸೆ ನನ್ನದು, ಆ ಪ್ರೀತಿಯ ತಿರಸ್ಕರಿಸಿ ಇನ್ನೊಬ್ಬಳ ಬಯಸಿದ ಹಠ ನಿನ್ನದು. ಆದರೂ ಮತ್ತೆ ನೀ ಬರುವೆ ಎಂಬ ಸಣ್ಣ ಆಸೆ ನನ್ನದು, ಯಾವತ್ತೂ ಹಿಂತಿರುಗಿ ಬರಲಾರೆ ಎಂಬ ಹಠ ನಿನ್ನದು. ಮುಂದಿನ ಕವನ ಸತ್ಯದ ಮನವರಿಕೆ. ಪರಿಚಯವಾದೆ ಯಾವುದೋ ನೆಪದಲ್ಲಿ ಮನವ ಗೆದ್ದೆ ನಿನ್ನ ನಗುವಲ್ಲಿ, ಪರಿಚಯವಾದೆ ಯಾವುದೋ ನೆಪದಲ್ಲಿ ಮನವ ಗೆದ್ದೆ ನಿನ್ನ ನಗುವಲ್ಲಿ. ಹತ್ತಿರವಾದೆ ಪ್ರೀತಿಯ ಹೆಸರಲ್ಲಿ ದೂರವಾದೆ ಅನುಮಾನದ ಸುಳಿಯಲ್ಲಿ, ಹತ್ತಿರವಾದೆ ಪ್ರೀತಿಯ ಹೆಸರಲ್ಲಿ ದೂರವಾದೆ ಅನುಮಾನದ ಸುಳಿಯಲ್ಲಿ. ಜೀವನ ಸಾಗಿತು ಕಣ್ಣೀರಿನ ಜೊತೆಯಲ್ಲಿ, ಹೊಸ ತಿರುವು ಮೂಡಿತು ಜೀವನದ ಗತಿಯಲ್ಲಿ. ಜೀವನ ಸಾಗಿತು ಕಣ್ಣೀರಿನ ಜೊತೆಯಲ್ಲಿ, ಹೊಸ ತಿರುವು ಮೂಡಿತು ಜೀವನದ ಗತಿಯಲ್ಲಿ. ಎಲ್ಲಾ ಮರೆತು ನಡೆದೆ ಮುಂದಿನ ದಾರಿಯಲ್ಲಿ, ಸುಂದರ ಜೀವನ ಕಟ್ಟುವ ಭರವಸೆಯಲ್ಲಿ. ಎಲ್ಲಾ ಮರೆತು ನಡೆದೆ ಮುಂದಿನ ದಾರಿಯಲ್ಲಿ, ಸುಂದರ ಜೀವನ ಕಟ್ಟುವ ಭರವಸೆಯಲ್ಲಿ. ಮತ್ತೆ

0: ನೀ ಬಂದು ನಿಂತೆ ನನ್ನ ಎದುರಲ್ಲಿ, ಮೊದಲಿನ ಸುಂದರ ಪ್ರೀತಿಯ ನಿರೀಕ್ಷೆಯಲ್ಲಿ. ಮತ್ತೆ ನೀ ಬಂದು ನಿಂತೆ ನನ್ನ ಎದುರಿನಲ್ಲಿ, ಮೊದಲಿನ ಸುಂದರ ಪ್ರೀತಿಯ ನಿರೀಕ್ಷೆಯಲ್ಲಿ. ಆದರೆ ಮಿಂಚಿ ಹೋದ ಆ ಸಮಯದಲ್ಲಿ ಪ್ರೀತಿಯೇ ನಾಶವಾಗಿತ್ತು ನನ್ನ ಮನದಲ್ಲಿ. ಆದರೆ ಮಿಂಚಿ ಹೋದ ಆ ಸಮಯದಲ್ಲಿ ಪ್ರೀತಿಯೇ ನಾಶವಾಗಿತ್ತು ನನ್ನ ಮನದಲ್ಲಿ. ಪ್ರೀತಿಯ ಕಹಿ ಸತ್ಯದ ಮನವರಿಕೆಯಲ್ಲಿ ತಿರಸ್ಕಾರ ಸೂಚಿಸಿದೆ ನಾನು ಮೌನದಲ್ಲಿ. ಪ್ರೀತಿಯ ಕಹಿ ಸತ್ಯದ ಮನವರಿಕೆಯಲ್ಲಿ ತಿರಸ್ಕಾರ ಸೂಚಿಸಿದೆ ನಾನು ಮೌನದಲ್ಲಿ.
1: ಕೇಳುಗರೆ, ಇದುವರೆಗೆ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಮೂಡಿಬಂತು. ಇದು ಇಂದಿನ ಯುವ ವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
1: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
0: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
1: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
0: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
1: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

0: ಆಕಾಶವಾಣಿ ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವೇಕ್ ಕರ್ಮಾಹೆ ಅವರ ಗಾಯನ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಸಂಗೀತ ಅಖಿಲ ಭಾರತೀಯ ಕಾರ್ಯಕ್ರಮ आज हम आपको सुनवाने जा रहे हैं डॉक्टर विवेक कर्महे का शास्त्रीय गायन.
2: नमस्कार. इन टुडेज नेशनल प्रोग्राम ऑफ म्यूजिक वी आर

0: डॉक्टर विवेक करबहे के द्वारा प्रस्तुत ये था राग सोहिनी। आपके साथ हारमोनियम पर संगत कर रहे थे रविंद्र किल्लेदार और तबले पर निशांत शर्मा। ये कार्यक्रम आकाशवाणी इंदौर की प्रस्तुति थी। इसके साथ ही आज की अखिल भारतीय संगीत सभा संपन्न होती है।
1: That was Raag Sohini presented by Dr. Vivek Karmahe. Accompanying him were Ravindra Killedar on harmonium and Nishant Sharma on tabla. This program was presentation of Akashwani Indore. With this, today's national program of music comes to an end.
2: ಇದುವರೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿವೇಕ್ ಕರ್ಮಾಹೆ ಅವರ ಗಾಯನವನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು, ಸಮಯ 11:00. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಕೋಲ್ಕತ್ತಾದಲ್ಲಿ ನಡೆಯಲಿರುವ 2026 ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ನೇರ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:15 ಗೀತ ಪಲ್ಲವ, 9:30 ಗಾನಗಂಗೆ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

0: ಪ್ರಸಾರವಾಗುವುದು. ಬೆಳಗ್ಗೆ 10:05 ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ವೀಣೆ ವಾಯೊಲಿನ್ ಜುಗಲ್ಬಂದಿ ಕಾರ್ಯಕ್ರಮ ಪ್ರಸಾರವಾಗುವುದು. ವೀಣೆ ಡಾ ಎಂಆರ್ ಮಂಜುಳಾ, ವಾಯೊಲಿನ್ ಸಿಂಧು ಸುಚೇತನ್. ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ ಎಎಸ್ಎನ್ ಸ್ವಾಮಿ, ತಬಲಾ ಜಗದೀಶ್ ಕುರ್ತುಕೋಟಿ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ಪ್ರಸಾರವಾಗುವುದು. ಮಧ್ಯಾಹ್ನದ ಪ್ರಸಾರದಲ್ಲಿ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ, ಈ ಕುರಿತು ಯೋಗ ತಜ್ಞರಾದ ಡಾ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಆಶಾ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ, ಈ ಕುರಿತು ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿಗಳಾದ ಡಾ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಿಸುತ್ತಾರೆ ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು. ಮಧ್ಯಾಹ್ನ 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. ಮಧ್ಯಾಹ್ನ 2:40 ಕಾವ್ಯವಾಚನ, ಕುಮಾರವ್ಯಾಸ ಭಾರತದ ಕೃಷ್ಣ ಸಾರಥ್ಯ, ವಾಚನ ಪದ್ಮಿನಿ ರಾಮಮೂರ್ತಿ, ವ್ಯಾಖ್ಯಾನ ಸತ್ಯವತಿ ಕೇಶವಮೂರ್ತಿ. ಮಧ್ಯಾಹ್ನ 3:00 ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಸಂಜೆ 5:30 ಗಿರ್ಮಿಟ್, ಕನ್ನಡ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಡಾ ದೀಪಾ ಎಂಬಿ ಅವರಿಂದ. ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಆಧಾರಿತ ಕೃಷಿ, ಈ ಕುರಿತು ಡಾ ಬಿ ನಾರಾಯಣಸ್ವಾಮಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳು ಮೂಡಿಬರಲಿವೆ. 6:51 ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯಲಿರುವ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸಾರ ಮೂಡಿಬರುವುದು. 6:51 ಆಟದ ಮುಕ್ತಾಯದವರೆಗೆ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಸಂಜೆ 7:45 ಕನ್ನಡದಲ್ಲಿ ಭಾಷಣ, ಜೀವನ ಶೈಲಿ ಆರೋಗ್ಯ ಸಮಸ್ಯೆ ನಿರ್ವಹಣೆಯಲ್ಲಿ ಯೋಗದ ಪಾತ್ರ, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ್ ಗುಡಿಗಾರ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 8:00 ಚಿತ್ರಗೀತೆಗಳು. 8:10 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗುವುದು. 9:15 ಭಾವಗೀತೆಗಳು ಸೀಮಾ ರಾಯ್ಕರ್ ಅವರಿಂದ. 9:30 ರಾಷ್ಟೀಯ ನಾಟಕ ವಿಧವಾ ತಾಯಿ, ರಚನೆ ಮೂಲ ಮುನ್ಷಿ ಪ್ರೇಮಚಂದ್ರ, ಬಾನುಲಿ ರೂಪಾಂತರ ವಿನೋದ್ ಶರ್ಮಾ, ಕನ್ನಡಕ್ಕೆ ಅನುವಾದಿಸಿದವರು ಡಾ ಚೇತನ್ ಕುಮಾರ್ ನಾಯಕ್, ನಿರ್ದೇಶನ ಡಾ ಶಶಿಧರ್ ನರೇಂದ್ರ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಬಿ ಹರಿಕುಮಾರ್ ಅವರ ಮೃದಂಗ ಲಯ ವಿನ್ಯಾಸಂ, ತಿರುಚನಾಪಳ್ಳಿ ಕೇಂದ್ರದ ಕೊಡುಗೆ. ನಂತರ ವಿದ್ವಾನ್ ಆರ್ ಸತ್ಯನಾರಾಯಣ್ ಅವರ ತವಿಲ್ ಡೋಲು ಕಾರ್ಯಕ್ರಮ ಪ್ರಸಾರವಾಗುವುದು. ಸಮಯ 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ಅಭಿನೀತ್ ಶುಕ್ಲಾ. Prime Minister Narendra Modi today said that tribal communities are emerging as active participants in India's development journey, empowered by a range of welfare and outreach initiatives of the center. Addressing the public gathering at Rai Rangpur in Odisha's Mayurbhanj district, the Prime Minister lauded Odisha's progress as the state completed 2 years under Chief Minister Mohan Charan Manjhi. He said the center's Purvodaya mission aims to drive India's growth through the rapid development of eastern India.
2: Odisha mein aarthik gatividhiyan, nivesh aur udyogon ko aakarshit